ಏಳು ಕೋಟಿ ಒಡೆಯನಾಗಿರತಕ್ಕಂಥ ಮಲ್ಹಾರಿ ದೇವನು ಭೂಲೋಕ ಜನರ ಕಲ್ಯಾಣಕ್ಕೋಸ್ಕರ ಕೈಲಾಸನಾಥನಾದ ಪರಮಾತ್ಮನ ಪ್ರತಿರೂಪವನ್ನು ಪಡೆದವನಾಗಿ ಪಟ್ಟೆ ಪೀತಾಂಬರ ಧರಿಸಿ ನೀಲಕುದುರೆ ಏರಿಕೊಂಡು ಗಿರಿಸಾಲು ಸುತ್ತಿಕೊಂಡು ಮಣಿಚೂಲ ಪರ್ವತಗಳ ಮಾರ್ಗವಾಗಿ ಬಂದು ಶಿಷ್ಟರನ್ನು ರಕ್ಷಣೆ ಮಾಡುತ್ತಾ ದುಷ್ಟ ಜನತೆಯನ್ನು ನಿಗ್ರಹಿಸುತ್ತಾ ಭಕ್ತರಿಗೆ ಒಳ್ಳೆಯದನ್ನು ಮಾಡುತ್ತಿದ್ದಾನೆ.

ಮಲ್ಲೇಶ ಲಿಂಗೇಶ ಸರ್ವೇಶನಾದಂಥ ಶಿವಪರಮಾತ್ಮನು ಮಣಿಚೂಲ ಗುಡ್ಡದಲ್ಲಿ ಅಶ್ವಾರೂಢನಾಗಿ ಕಾಡಿನ ತುಂಬೆಲ್ಲ ಅಲಿಯುತ್ತಿರಬೇಕಾದರೆ ಕಾಡಿನಲ್ಲಿರುವ ಋಷಿಮುನಿಗಳೆಲ್ಲ ನೊಂದ ಮನಸ್ಸಿನವರಾಗಿ ಕಾಪಾಡು ಕಾಪಾಡು ಮಹದೇವ ಎಂದು ಶಿವನನ್ನೇ ಧ್ಯಾನಿಸುತ್ತ ಕಾಡೆಲ್ಲ ಅಲಿಯುತ್ತಿರಬೇಕಾದರೆ ಆಗ ಸಂಕಟಹರನಾದ ನಮ್ಮ ಶಂಕರನು ಮುನಿಶ್ರೇಷ್ಠರ ಕಷ್ಟವನ್ನು ಅರಿತವನಾಗಿ

ಬ್ರಹ್ಮನಿಂದ ಹೊರಪಡದ ಮಣಿಮಲ್ಲಾಸುರನು ಮೂರು ಲೋಕದಲ್ಲಿ ತಮಗೆ ಸಮನಾರು ಇಲ್ಲೆನ್ನುತ್ತಾನೆ. ದುಷ್ಟ ಗರ್ಭದಲ್ಲಿ ಋಷಿಮುನಿಗಳಿಗೆ ಮತ್ತಷ್ಟು ಕಷ್ಟವನ್ನು ನೀಡುತ್ತಾನೆ. ಗೋವುಗಳನ್ನು ಕತ್ತರಿಸಿ ಹಾಕುತ್ತಾನೆ. ಯಜ್ಞಕುಂಡವನ್ನು ನಾಶ ಮಾಡುತ್ತಾ ನಡೆದಿರಲು ರಕ್ಕಸರ ಬಾಧೆ ತಾಳಲಾರದೆ ಮುನಿಗಳು ಮತ್ತೊಮ್ಮೆ ಘೋರ ತಪದಿಂದ ಶಿವನನ್ನು ಪ್ರಾರ್ಥಿಸಲು ಪರಶಿವನು ಪ್ರತ್ಯಕ್ಷನಾಗಿ ನೊಂದು ಬಂದ ಭಕ್ತ ಮುನಿಗಳ ಗೋಳನ್ನು ಕೇಳಿ ಕ್ಷಣ

ಮಾರ್ತಾಂಡ ಭೈರವ ರೂಪದಲ್ಲಿ ಮಣಿಕಮಲ್ಲರನ್ನು ಕೊಂದ ನಮ್ಮ ಶಿವಪರಮಾತ್ಮನು ಮಲ್ಲಾಸುರನ ಹಿರಿದಾದ ಆಸೆಯಂತೆ ಅಸುರ ಮಲ್ಲಾಸುರನಿಗೆ ಮುಕ್ತಿಯನ್ನು ಕರುಣಿಸಿ ದೇವಮಲ್ಹಾರಿಯನ್ನಾಗಿ ಮಾಡಿರಲು ಮಲ್ಹಾರಿ ನಾಮಾಂಕಿತನಾದ ಮಲ್ಲಾಸುರನ ತಾಣವೇ ಮಣ್ಣ ಮೈಲಾರವಾಯಿತು.

ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಜೂನ್ 21 ಭಾನುವಾರ. ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಸಪ್ತಮಿ ತಿಥಿ, ಪುಬ್ಬ ನಕ್ಷತ್ರ, ಸಿದ್ಧಿಯೋಗ, ಗರಜಾಕರಣವಿದೆ. ಈ ದಿನದ ವಿಶೇಷತೆಗಳು: ಅಂತಾರಾಷ್ಟ್ರೀಯ ಯೋಗ ದಿನ ಮತ್ತು ವಿಶ್ವ ಅಪ್ಪಂದಿರ ದಿನ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಬೆಳಗಿನ ಭಕ್ತಿ ಗಾಯನದೊಂದಿಗೆ ಮಾತುಗಳು, ಅರುಣೋದಯ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಇರಲಿದೆ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7 ಪರಿಸರ ಸಂರಕ್ಷಣೆ ಯಾರ ಹೊಣೆ ಸರಣಿ ಕಾರ್ಯಕ್ರಮ ಇರಲಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿಶ್ರಾಂತ ಮುಖ್ಯ ಪರಿಸರ ಅಧಿಕಾರಿ ಡಿಎಂ ಕುಮಾರಸ್ವಾಮಿ ಪರಿಸರ ಕಾನೂನುಗಳ ಕುರಿತಾಗಿ ಮಾತನಾಡಲಿದ್ದಾರೆ. ಬೆಳಗ್ಗೆ 7:15 ಧ್ವನಿ ಧಾರವಾಡ ಇವರು ಅರ್ಪಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:30 ಮಂಕುತಿಮ್ಮನ ಕಗ್ಗ ವಿಜಯ ಗಣೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:35 ಮನೋನಾಟಕ ನಾ ಶ್ರೀನಿವಾಸ್ ಪಾಪು ನಡೆಸಲಿದ್ದಾರೆ. ಬೆಳಗ್ಗೆ 8 ಮಕ್ಕಳ ಲೋಕ ಮಕ್ಕಳ ಪ್ರತಿಭೆಗೊಂದು ವೇದಿಕೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳಿಂದ ಮೂಡಿಬರಲಿರುವ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಕತೆ, ಕವನ, ಹಾಡಿನ ಕಾರ್ಯಕ್ರಮಗಳು ನಡೆಯಲಿವೆ. ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಕೇಳಲಿದ್ದೀರಿ. ಬೆಳಗ್ಗೆ 9 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಬೆಳಗ್ಗೆ 10 ಮಧುರ ಗಾನ ನೇರ ಪ್ರಸಾರ ಕಾರ್ಯಕ್ರಮವಿದ್ದು ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡಬಹುದು.

0: ಸ್ಪಂದನೆಯ ಕಾರ್ಯಕ್ರಮ ಭಾವ ಬಾನುಲಿ ಇರಲಿದೆ. ಇದನ್ನು ಆರ್ಜೆ ರಕ್ಷಿತಾ ಹೊಳೆ ನಡೆಸಿಕೊಡಲಿದ್ದಾರೆ. ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 6 ಗಂಟೆಗೆ ರೈತ ಚಳುವಳಿಯ ಸಿಂಹಾವಲೋಕನವನ್ನು ರಾಜ್ಯ ರೈತ ಸಂಘದ ಪ್ರಮುಖರಾದ ಕೆಟಿ ಗಂಗಾಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:15ಕ್ಕೆ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ. ಸಂಜೆ 6:30ಕ್ಕೆ ಪ್ರೊಫೆಸರ್ ಶ್ರೀಪತಿ ಅವರು ಪಶ್ಚಿಮ ಘಟ್ಟಗಳ ಕುರಿತು ಮಾತನಾಡಲಿದ್ದಾರೆ. ಸಂಜೆ 7 ಗಂಟೆಗೆ ಜಾನಪದ ಜಗತ್ತಿನ ಅನಾವರಣ ಜನಪದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಸಂಜೆ 7:57ಕ್ಕೆ ರೈತನ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8 ಗಂಟೆಯಿಂದ ನಾಳೆ ಬೆಳಗ್ಗೆ 6 ಗಂಟೆಯವರೆಗೆ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಕನ್ನಡ ಹಿಂದಿ ಚಲನಚಿತ್ರ ಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಸ್, ಇವತ್ತು June 21. ಇವತ್ತಿನ ಬೆಳಗ್ಗೆ ಒಂಥರ ತುಂಬಾ ಸ್ಪೆಷಲ್ ಇದೆ ಅಂತ ಅನ್ಸ್ತಿದೆ ಅಲ್ವಾ? ಯಾಕೆ ಗೊತ್ತಾ? ಇವತ್ತು ಕ್ಯಾಲೆಂಡರ್ನಲ್ಲಿ ಒಂದೇ ಡೇಟು, ಆದ್ರೆ ಸೆಲೆಬ್ರೇಷನ್ಸ್ ಮಾತ್ರ ಬ್ಯಾಕ್ ಟು ಬ್ಯಾಕ್ 3 ಇದೆ ಗೊತ್ತಾ? ಇವತ್ತು ಜಗತ್ತೇ ಸಂಭ್ರಮಿಸೋ ಅಂತಾರಾಷ್ಟ್ರೀಯ ಯೋಗ ದಿನವಿದೆ, ಹಾಗೆ ಕಿವಿಗೆ ಇಂಪು ನೀಡೋ ವಿಶ್ವ ಸಂಗೀತ ದಿನವಿದೆ. ಅಷ್ಟೇ ಯಾಕೆ, ನಮ್ಮ ಬದುಕಿನ ರಿಯಲ್ ಹೀರೋ ಅಂತಾರಾಷ್ಟ್ರೀಯ ತಂದೆಯರ ದಿನ ಕೂಡ ಇವತ್ತೇ. ಸೊ ಹಾಗಾದ್ರೆ ಬೆಳಗಿನ ಜಾವದ ಈ ತಂಗಾಳಿಯಲ್ಲಿ ಫ್ರೆಶ್ ಆಗಿರೋ ಕಾಫಿ ಜೊತೆ ಮೊದಲು ನಮ್ಮ ದೇಹ ಮತ್ತು ಮನಸ್ಸನ್ನ ಬ್ಯಾಲೆನ್ಸ್ ಮಾಡೋ ಯೋಗದ ಬಗ್ಗೆ ಮಾತನಾಡೋಣ. ಹೌದು ಸ್ನೇಹಿತರೆ, ಚಿತ್ತದ ಉದ್ವೇಗವನ್ನು ಶಾಂತಗೊಳಿಸುವುದೇ ಯೋಗ. ಯೋಗ ಅಂತಂದ್ರೆ ಜಿಮ್ ತರಹ ಮೈ ಕೈ ಬಳಕಿಸೋದು, ಕಷ್ಟಪಟ್ಟು ಬಾಡಿ ಬೆಂಡ್ ಮಾಡೋದು ಅಂತ ಅಲ್ಲ. ಯುಜ್ ಅನ್ನೋ ಸಂಸ್ಕೃತ ಪದದಿಂದ ಯೋಗ ಅನ್ನೋ ಮಾತು ಬಂತು. ಯುಜ್ ಅಂದ್ರೆ ಜೋಡಿಸುವುದು ಅಥವಾ ಒಂದಾಗಿಸುವುದು ಅಂತ ಅರ್ಥ. ನಮ್ಮ ಉಸಿರಾಟ, ನಮ್ಮ ದೇಹ ಮತ್ತು ನಮ್ಮ ಆಲೋಚನೆ, ಈ ಮೂರನ್ನು ಒಂದೇ ಲೈನಿಗೆ ತಂದು ನಿಲ್ಲಿಸುವುದೇ ಯೋಗ ಅಂತ ಹೇಳ್ತೇವೆ. ಇವತ್ತು ಸಂಡೇ ಅಂತ ಲೇಟ್ ಆಗಿ ಎದ್ದಿದ್ರೂ ಪರವಾಗಿಲ್ಲ, ಜಸ್ಟ್ 10 ನಿಮಿಷ ಪ್ರಾಣಾಯಾಮ ಮಾಡಿ ಸ್ನೇಹಿತರೆ, ಇಡೀ ದಿನ ನಿಮ್ಮ ಮುಖದಲ್ಲಿ ಗ್ಲೋ ಮತ್ತು ಮನಸ್ಸಿನಲ್ಲಿ ಪಾಸಿಟಿವ್ ಇರುತ್ತೆ. ಏನಂತೀರಾ? ಸೊ ಸ್ನೇಹಿತರೆ, ಇವತ್ತು ಇಡೀ ವಿಶ್ವವೇ ಹೆಮ್ಮೆಯಿಂದ ಆಚರಿಸ್ತಾ ಇರೋ ಅಂತಾರಾಷ್ಟ್ರೀಯ ಯೋಗ ದಿನ. ನಮ್ಮಲ್ಲಿ ಒಂಥರ ಟ್ರೆಂಡ್ ಇದೆ ಅಲ್ವಾ? ಏನಾದ್ರೂ ಹೊಸದಾಗಿ ಫೇಮಸ್ ಆದ್ರೆ ಅಯ್ಯೋ ಇದು ಈಗ ಬಂದಿರೋ ಫ್ಯಾಷನ್ ಅಂತ ಅನ್ಕೊಳ್ತೇವೆ. ಆದ್ರೆ ಬಾಡಿ ಮತ್ತು ಮೈಂಡ್ ಎರಡನ್ನೂ ಸೂಪರ್ ಫಿಟ್ ಆಗಿ ಇಡೋ ಈ ಯೋಗ ಇದೆಯಲ್ಲ, ಇದು ಇವತ್ತು ನಿನ್ನೆ ಶುರುವಾಗಿದ್ದಲ್ಲ ಸ್ನೇಹಿತರೆ. ಹಾಗಾದ್ರೆ ಯಾವತ್ತಿನಿಂದ ಶುರುವಾಯ್ತು ಶ್ವೇತಾ ಅಂತ ನೀವು ಕೇಳ್ತಾ ಇರ್ತೀರಾ ಅಂತ ಅನ್ಕೊಳ್ತೇನೆ. ಎಸ್, ಯಾವಾಗ್ನಿಂದ ಶುರುವಾಯ್ತು ಗೊತ್ತಾ? ನಮ್ಮ ಭಾರತದ ಇತಿಹಾಸ ಪುಟಗಳನ್ನ ತಿರುವಿ ಹಾಕಿ ನೋಡಿದರೆ ಬರೋಬ್ಬರಿ 5000 ವರ್ಷಗಳಿಂದಲೂ ಹಳೆಯದಾದ ಇತಿಹಾಸ ನಮ್ಮ ಯೋಗಕ್ಕಿದೆ. ನಮ್ಮ ವೇದಗಳು, ಉಪನಿಷತ್ತುಗಳಲ್ಲಿ ಇದರ ಉಲ್ಲೇಖವಿದೆ ಸ್ನೇಹಿತರೆ. ಇನ್ನು ನಾವೆಲ್ಲ ನೆನಪಿಸಿಕೊಳ್ಳಲೇಬೇಕಾದ ಒಬ್ಬರು ಮಹಾನ್ ವ್ಯಕ್ತಿ ಅಂದ್ರೆ ಮಹರ್ಷಿ ಪತಂಜಲಿ. ಇವರನ್ನ ಯೋಗದ ಪಿತಾಮಹ ಅಂತ ಕರಿತೀವಿ. ಯಾಕಂದ್ರೆ ಅಲ್ಲಿ ಇಲ್ಲಿ ಚದುರಿ ಹೋಗಿದ್ದ ಯೋಗದ ಜ್ಞಾನವನ್ನೆಲ್ಲ ಕ್ರೋಢೀಕರಿಸಿ ನಮಗೆಲ್ಲ ಅರ್ಥವಾಗೋ ತರಹ ಯೋಗ ಸೂತ್ರಗಳನ್ನ ಕೊಟ್ಟಿದ್ದೇ ಈ ಪತಂಜಲಿ ಮುನಿಗಳು. ಇನ್ನ ನಮ್ಮ ಪ್ರಧಾನಿಯವರು 2014 ವಿಶ್ವಸಂಸ್ಥೆಯ ಮಹಾ

ಸಭೆಯಲ್ಲಿ ನಮ್ಮ ಭಾರತದ ಈ ಅದ್ಭುತ ಕಲೆಯನ್ನ ಜಗತ್ತಿಗೆ ಪರಿಚಯಿಸೋಣ. ಜೂನ್ 21ರಂದು ಯೋಗ ದಿನ ಮಾಡೋಣ ಅಂತ ಪ್ರಸ್ತಾಪ ಇಟ್ಟಾಗ ಜಗತ್ತಿನ 175 ದೇಶಗಳು ಹೌದು ಇದು ಸೂಪರ್ ಐಡಿಯಾ ಅಂತ ಒಪ್ಕೊಂಡ್ರು. ಹಾಗೆ 2015ರ ಜೂನ್ 21ರಿಂದ ಇಡೀ ವಿಶ್ವವೇ ಅಧಿಕೃತವಾಗಿ ಯೋಗ ದಿನವನ್ನ ಆಚರಿಸ್ತಾ ಬಂದಿದೆ. ಅಂದ ಹಾಗೆ ಜೂನ್ 21ನೇ ತಾರೀಕಿಗೆ ಯಾಕೆ ಆಚರಿಸ್ಕೋಬೇಕು ಅಂತ ನೀವು ಕೇಳ್ತಾ ಇರ್ತೀರಾ. ಎಸ್, ಅದಕ್ಕೂ ಒಂದು ರೀಸನ್ ಇದೆ ಸ್ನೇಹಿತರೆ. ಏನು ಗೊತ್ತಾ, ಈ ದಿನ ವರ್ಷದಲ್ಲೇ ಅತ್ಯಂತ ದೀರ್ಘವಾದ ದಿನ. ಅಂದ್ರೆ ಸೂರ್ಯನ ಬೆಳಕು ಭೂಮಿ ಮೇಲೆ ಅತಿ ಹೆಚ್ಚು ಹೊತ್ತು ಇರೋ ದಿನ. ಅದಕ್ಕೆ ಈ ದಿನ ಯೋಗ ದಿನ ಅಂತ ಆಚರಿಸ್ತಾರೆ. ಯೋಗ ಮಾಡೋದ್ರಿಂದ ಏನಾಗುತ್ತೆ ಶ್ವೇತಾ ಅಂತ ನೀವು ಕೇಳ್ತೀರಾ ಗೊತ್ತು. ತುಂಬಾ ಜನ ಅನ್ಕೊಳ್ತಾ ಇರ್ತಾರೆ, ನನ್ಗೆ ಯಾವುದೇ ಕಾಯಿಲೆ ಇಲ್ಲಪ್ಪ, ನಾನ್ ಯಾಕೆ ಯೋಗ ಮಾಡ್ಬೇಕು ಅಂತ. ಎಸ್, ಯೋಗ ಅಂತಂದ್ರೆ ಬರೀ ಕಾಯಿಲೆ ಬಂದಾಗ ಮಾಡೋ ಮೆಡಿಸಿನ್ ಅಲ್ಲ ಸ್ನೇಹಿತರೆ. ಕಾಯಿಲೆನೇ ಬರದ ಹಾಗೆ ನೋಡ್ಕೊಳ್ಳೋ ಲೈಫ್ ಸ್ಟೈಲು ಅಂತಾನೆ ಹೇಳ್ಬಹುದು. ದಿನ ಯೋಗ ಮಾಡೋದ್ರಿಂದ ಏನೇನೆಲ್ಲ ಮ್ಯಾಜಿಕ್ ಆಗುತ್ತೆ ಗೊತ್ತಾ, ಅದನ್ನ ತಿಳಿಯೋಕ್ಕೂ ಮುನ್ನ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಯೋಗ ದಿನ. ಸಾಕಷ್ಟು ಜನರು ಯೋಗ ಮಾಡೋ ಅಭ್ಯಾಸ ಇಟ್ಕೊಂಡಿರ್ತಾರೆ. ಆದ್ರೆ ಈ ಯೋಗ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಗೊತ್ತಾ? ಲಿಸ್ಟ್ ಮಾಡ್ತಾ ಹೋದ್ರೆ ಮುಗಿಯಲ್ಲ. ಬಟ್ ನಮ್ಮ ಇವತ್ತಿನ ಲೈಫ್ ಸ್ಟೈಲ್ಗೆ ಬೇಕಾಗಿರೋ ಮುಖ್ಯವಾದ ವಿಷಯಗಳನ್ನ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಮೊದಲನೇದಾಗಿ ಸ್ಟ್ರೆಸ್ ರಿಲೀಫ್, ಆಫೀಸ್ ಟೆನ್ಷನ್, ಮನೆ ಜವಾಬ್ದಾರಿ, ಕಾಂಪಿಟೇಷನ್. ಅಬ್ಬಬ್ಬಾ, ಇವತ್ತಿನ ದಿನದಲ್ಲಿ ಎಲ್ಲರಿಗೂ ಸ್ಟ್ರೆಸ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ ಅಲ್ವಾ? ದಿನ ಬೆಳಿಗ್ಗೆ ಎದ್ದು ಒಂದು 10 ನಿಮಿಷ ಪ್ರಾಣಾಯಾಮ ಮಾಡಿದ್ರೆ ನಿಮ್ಮ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಸೂಪರ್ ಆಗಿ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ಆ ಕಾಂಕ್ರೀಟ್ ಕಾಡಿನ ಮಧ್ಯೆ ಸಿಗೋ ನೆಮ್ಮದಿ ಇದು ಅಂತಾನೆ ಹೇಳ್ಬಹುದು. ಹಾಗೆ ಫ್ಲೆಕ್ಸಿಬಿಲಿಟಿ ಮತ್ತು ಫಿಟ್ನೆಸ್. ಗಂಟೆಗಟ್ಟಲೆ ಕಂಪ್ಯೂಟರ್ ಮುಂದೆ ಕೂತು ಬೆನ್ನು ನೋವು, ಕುತ್ತಿಗೆ ನೋವು ಅಂತ ನರಳ್ತಾ ಇರೋ ಸಾಫ್ಟ್ವೇರ್ ಹೈಕ್ಲಿಂದ ಹಿಡಿದು ದೊಡ್ಡವರವರೆಗೆ ಯೋಗದ ಆಸನಗಳು ನಮ್ಮ ದೇಹದ ಮೂಳೆ ಮತ್ತು ಮಾಂಸ ಖಂಡಗಳನ್ನ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಬಾಡಿ ಫುಲ್ ಫ್ಲೆಕ್ಸಿಬಲ್ ಆಗುತ್ತೆ ಸ್ನೇಹಿತರೆ. ಹಾಗೆ ಏಕಾಗ್ರತೆ. ಇವತ್ತಿನ ದಿನಗಳಲ್ಲಿ ಒಂದ್ ಕಡೆ ಗಮನ ಹರಿಸೋದು ತುಂಬಾ ಕಷ್ಟ. ಯೋಗದಲ್ಲಿನ ಧ್ಯಾನ ನಮ್ಮ ಗಮನ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ. ಸೊ ಹಾಗಾಗಿ ಸ್ಟೂಡೆಂಟ್ಸ್ಗೆ ಯೋಗ ಇಸ್ ದ ಬೆಸ್ಟ್ ಫ್ರೆಂಡ್ ಅಂತ ಹೇಳೋದು. ಇನ್ನ ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ. ನಿಯಮಿತವಾಗಿ ಯೋಗ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತೆ ಸ್ನೇಹಿತರೆ. ಹಾರ್ಟ್ ಹೆಲ್ದಿ ಆಗಿರುತ್ತೆ ಮತ್ತು ರೋಗಗಳ ವಿರುದ್ಧ ಹೋರಾಡೋ ಶಕ್ತಿ ಹೆಚ್ಚಾಗುತ್ತೆ. ಸೊ ಸ್ನೇಹಿತರೆ, ಕೊನೆಯದಾಗಿ ಒಂದ್ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಗೊತ್ತಾ? ಜಿಮ್ಗೆ ಹೋದ್ರೆ ಬರೀ ಬಾಡಿ ಬಿಲ್ಡ್ ಆಗುತ್ತೆ ಅಷ್ಟೇ, ಆದ್ರೆ ಮ್ಯಾಟ್ ಮೇಲೆ ಯೋಗ ಮಾಡಿದ್ರೆ ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಮೈಂಡ್, ನಿಮ್ಮ ಸೋಲ್ ಎಲ್ಲವೂ ಬಿಲ್ಡ್ ಆಗುತ್ತೆ. ಹಾಗಾದ್ರೆ ಇವತ್ತಿನಿಂದಲೇ ದಿನಕ್ಕೆ ಕನಿಷ್ಠ 15 ನಿಮಿಷ ಯೋಗ ಮಾಡೋಣ, ಹೆಲ್ದಿಯಾಗಿ ಇರೋಣ ಅಲ್ವಾ? ರೋಗ ಮುಕ್ತ ಜೀವನಕ್ಕೆ ಯೋಗವೇ ಮದ್ದು. ಸೋ ಮತ್ತೊಮ್ಮೆ ಎಲ್ಲರಿಗೂ ಯೋಗ ದಿನದ ಶುಭಾಶಯಗಳು ತಿಳಿಸುತ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಅನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಅಪ್ಪ ಅಂದ್ರೆ ಆಕಾಶ. ಆಕಾಶಕ್ಕೆ ಬೆಲೆ ಕಟ್ಟೋಕೆ ಆಗುತ್ತಾ? ಸಾಧ್ಯ ಇಲ್ಲ ಅಲ್ಲ. ಮನೆಗೆ ತಂಗಾಳಿ ಬರ್ಲಿ ಅಂತ ತನ್ನನ್ನೇ ತಾನು ಗೋಡೆ ಮಾಡಿಕೊಳ್ಳುವ ಜೀವ ಅಪ್ಪ. ನಾವು ಅಮ್ಮನ ಕಣ್ಣೀರನ್ನ ನೋಡಿರ್ತೀವಿ, ಅಮ್ಮನ ಕಷ್ಟವನ್ನ ಹತ್ತಿರದಿಂದ ಕಂಡಿರ್ತೀವಿ. ಯಾಕೆ ಅಂದ್ರೆ ಅಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾಳೆ. ಆದ್ರೆ ಅಪ್ಪ ತನ್ನ ಕಷ್ಟವನ್ನು ಯಾವತ್ತೂ ಮಕ್ಕಳ ಮುಂದೆ ತೋರಿಸೋದಿಲ್ಲ. ನೋವನ್ನು ನುಂಗುವ ಜಾದೂಗಾರ ಅವ. ಹೊರಗಡೆ ಬಾಸ್ ಹತ್ತಿರ ಬೈಸ್ಕೊಂಡಿರಬಹುದು, ವ್ಯವಹಾರದಲ್ಲಿ ನಷ್ಟ ಆಗಿರಬಹುದು, ಮೈ ಕೈ ನೋವಿರಬಹುದು, ಆದ್ರೆ ಮನೆ ಹೊಸ್ತಿಲು ದಾಟಿ ಒಳಗೆ ಬರುವಾಗ ಆ ಎಲ್ಲಾ ಬೇಸರ ಕಷ್ಟಗಳನ್ನ ಹೊರಗೆ ಬಿಟ್ಟು ಮುಖದ ಮೇಲೆ ಒಂದು ಪುಟ್ಟ ನಗು ಹೊತ್ತು ಬರ್ತಾರಲ್ಲ, ಆ ಕಲೆ ದೇವರಿಗೂ ಗೊತ್ತಿಲ್ಲ, ಕೇವಲ ಅಪ್ಪನಿಗೆ ಮಾತ್ರ ಗೊತ್ತು ಅಂತಾನೆ ಹೇಳಬಹುದು. ತನ್ನ ಹತ್ರ ಹರಿದ ಚಪ್ಪಲಿ ಇದ್ದರೂ ಪರವಾಗಿಲ್ಲ, ಮಗನಿಗೆ ಬ್ರಾಂಡೆಡ್ ಶೂ ಕೊಡಿಸಬೇಕು. ತಾನು ಹಳೆ ಶರ್ಟ್ ಹಾಕಿದ್ರೂ ಪರವಾಗಿಲ್ಲ, ಮಗಳಿಗೆ ಹಬ್ಬಕ್ಕೆ ಹೊಸ ಲಂಗ ದಾವಣಿ ಕೊಡಿಸ್ಬೇಕು ಅಂತ ಹಗಲು ಇರುಳು ದುಡಿಯುವ ಜೀವ ಅದು. ತನಗಾಗಿ ಒಂದು ರೂಪಾಯಿ ಖರ್ಚು ಮಾಡಿಕೊಳ್ಳುವಾಗ ನೂರು ಬಾರಿ ಯೋಚನೆ ಮಾಡುವ ಅಪ್ಪ. ಮಕ್ಕಳ ಫೀಸ್ ಕಟ್ಟುವಾಗ ಅಥವಾ ಕೇಳಿದ್ದನ್ನ ಕೊಡಿಸುವಾಗ ಎಂದೂ ಮುಖ ಸಿಂಡರಿಸಿಕೊಳ್ಳೋದಿಲ್ಲ. ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತು ಒಮ್ಮೆಯೂ ಆ ಭಾರಕ್ಕೆ ನರಳದ, ಸುಸ್ತಾಯಿತು ಎಂದು ಮಲಗದ ಅಪ್ರತಿಮ ಹೋರಾಟಗಾರ ಅಂದ್ರೆ ಅಪ್ಪ. ಸ್ನೇಹಿತರೆ, ನಿಜ ಹೇಳ, ಅಮ್ಮನ ಬಗ್ಗೆ ನಾವು ಸಾಲು ಸಾಲು ಕವಿತೆ ಬರಿತೀವಿ, ಫೇಸ್ಬುಕ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ದಿನ ಸ್ಟೇಟಸ್ ಹಾಕೊಳ್ತೀವಿ ಅಲ್ವಾ? ಆದ್ರೆ ಅಪ್ಪ ಅಂತಂದ್ರೆ ತಕ್ಷಣ ನಮ್ಗೆ ಯಾಕೋ ಸ್ವಲ್ಪ ದೂರ ಅಂತ ಅನ್ಸ್ಬಹುದು. ಒಂಥರ ಭಯ, ಗೌರವ ಎಲ್ಲವೂ ಒಟ್ಟಿಗೆ ನೆನಪಾಗುತ್ತೆ ಅಲ್ವಾ? ಇವತ್ತು ಆ ಮುಖವಾಡದ ಹಿಂದಿರುವ ಅಪ್ಪ ಅನ್ನೋ ದೇವತಾ ಮನುಷ್ಯನ ಬಗ್ಗೆ ಒಂದಷ್ಟು ಹಸಿ ಬಿಸಿ ಮಾತುಗಳನ್ನ ಕೇಳಿಸ್ಕೊಳ್ಳಿ. ಯಾರೋ ಒಬ್ರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಅಮ್ಮ ಜನ್ಮ ನೀಡಿದರೆ ಆ ಜನ್ಮಕ್ಕೆ ಒಂದು ಅರ್ಥ ಮತ್ತು ಆಸರೆ ಕೊಡುವವನೇ ಅಪ್ಪ ಅಂತ. ಅಪ್ಪನ ಪ್ರೀತಿ ಹೇಗಿರುತ್ತೆ ಗೊತ್ತಾ? ಹೊರಗಡೆ ನೋಡೋದಕ್ಕೆ ತೆಂಗಿನಕಾಯಿ ತರಹ ಗಟ್ಟಿ, ಆದ್ರೆ ಒಳಗಡೆ ಎಳನೀರ ತರಹ ಸಿಹಿಯಾಗಿರುತ್ತೆ. ಅಮ್ಮ ನಮಗೆ ಜ್ವರ ಬಂದ್ರೆ ಅತ್ತು ಬಿಡ್ತಾಳೆ, ಆದ್ರೆ ಅಪ್ಪ ಅಳಲ್ಲ. ಮಧ್ಯರಾತ್ರಿ ನಮಗೆ ಮೈ ಕೈ ಸುಡ್ತಾ ಇದ್ದಾಗ ನಮಗೆ ಗೊತ್ತಿಲ್ಲದೇನೆ ನಮ್ಮ ಹಣೆ ಮೇಲೆ ಕೈಯಿಟ್ಟು ಒಳಗೊಳಗೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಕಣ್ಣೀರು ಹಾಕ್ತಾನಲ್ಲ, ಅದು ನಿಜವಾದ ಅಪ್ಪ. ಮನೆಯಲ್ಲಿ ತನಗೊಂದು ಹರಿದ ಚಪ್ಪಲಿ ಇದ್ರೂ ಪರವಾಗಿಲ್ಲ, ಹಬ್ಬ ಬಂದ್ರೆ ಮಕ್ಕಳಿಗೆ ಹೊಸ ಬಟ್ಟೆ ಕೊಡ್ಸೋನು ಅಪ್ಪ. ತನಗೆ ಮೈ ಹುಷಾರಿ ಇಲ್ಲ ಅಂತಂದ್ರೂ ಮೈ ಕೈ ನೋವಿದ್ದರೂ ಅದನ್ ಯಾವುದನ್ನೂ ಲೆಕ್ಕಿಸದೆ ಬೆಳಗ್ಗೆ ಎದ್ದು ಗದ್ದೆಗೋ ಆಫೀಸ್ಗೋ ಓಡೋ ಆ ಜೀವದ ಹೆಗಲ ಮೇಲೆ ಒಂದೇ ಒಂದು ಜವಾಬ್ದಾರಿ ಇರುತ್ತೆ. ನನ್ನ ಸಂಸಾರ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ನಗ್ನಗ್ತಾ ಇರಬೇಕು ಅಂತ. ಎಸ್, ಹೌದಲ್ವಾ ಸ್ನೇಹಿತರೆ? ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಎಷ್ಟೋ ಜನ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಓದ್ತಾ ಇದ್ದಾರೆ, ಇನ್ನೂ ಕೆಲವರು ಬೆಂಗಳೂರು ಮುಂಬೈ ಅಂತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೈ ತುಂಬ ಸಂಬಳ ತಗೊಳ್ತಾ ಇದ್ದಾರೆ. ಮಧ್ಯಮ ವರ್ಗದ ಪ್ರತಿಯೊಬ್ಬ ಅಪ್ಪನ ಏಕೈಕ ಹಠ ಏನ್ ಗೊತ್ತಾ? ನಾನು ಪಟ್ಟ ಕಷ್ಟ ನನ್ನ ಮಕ್ಕಳು ಪಡಬಾರದು, ಅವರು ನನಗಿಂತ ನಾಲ್ಕು ಅಕ್ಷರ ಜಾಸ್ತಿ ಓದಬೇಕು. ತಾನು ಅಕ್ಷರ ಕಲಿಯದಿದ್ದರೂ ಮಗನಿಗೆ ದೊಡ್ಡ ಕಾಲೇಜಿನಲ್ಲಿ ಸೀಟು ಕೊಡಿಸೋದಕ್ಕೆ ಸಾಲದ ಲೈನಿನಲ್ಲಿ ನಿಂತಿರ್ತಾನೆ. ಫೀಸು ಕಟ್ಟೋಕೆ ಕೈಯಲ್ಲಿ ದುಡ್ಡಿಲ್ಲದಿದ್ದಾಗ ಯಾರ ಮುಂದೆಯೋ ಕೈ ಚಾಚಿ ಅವಮಾನ ಅನುಭವಿಸುತ್ತಾನೆ. ಆದರೆ ಆ ಅವಮಾನದ ಒಂದೇ ಒಂದು ನೆರಳು ಕೂಡ ಮಗುವಿನ ಮೇಲೆ ಬೀಳದಂತೆ ನೋಡ್ಕೊಳ್ತಾನೆ. ಮನೆಗೆ ಬಂದು ಮಗನ ಬೆನ್ನು ತಟ್ಟಿ, ನೀನು ಧೈರ್ಯವಾಗಿ ಓದು ಮಗನೇ, ದುಡ್ಡಿನ ಚಿಂತೆ ನಿನಗೆ ಬೇಡ ಅಂತ ಹೇಳುವಾಗ ಆ ಅಪ್ಪನ ಮುಖದಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ಸಾಹುಕಾರನ ಕಳೆ ಇರುತ್ತೆ. ಆದ್ರೆ ಸ್ನೇಹಿತರೆ, ಆ ದುಡ್ಡಿನ ಹಿಂದೆ ಅವನ ರಕ್ತ ಕಣ್ಣೀರಾಗಿರುತ್ತೆ ಅಂತಾನೆ ಹೇಳಬಹುದು. ಹಾಗೆ ಸ್ನೇಹಿತರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತಂದೆಯ ಸೆಂಟಿಮೆಂಟ್ ಅನ್ನೋ ಅದ್ಭುತವಾಗಿ ಕಟ್ಟಿಕೊಟ್ಟಿರುವ ಚಿತ್ರಗಳು ಅಸಂಖ್ಯಾತ ಅಂತಾನೆ ಹೇಳಬಹುದು.
ಡಾಕ್ಟರ್ ರಾಜ್ಕುಮಾರ್ ಅವರ ದೇವತಾ ಮನುಷ್ಯ ಮತ್ತು ಅನುರಾಗ ಅರಳಿತು. ಅಪ್ಪನ ಜವಾಬ್ದಾರಿ, ಪ್ರೀತಿ ಮತ್ತು ತ್ಯಾಗಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಪಾತ್ರಗಳೇ ಕನ್ನಡಿ. ದೇವತಾ ಮನುಷ್ಯ ಚಿತ್ರದಲ್ಲಿ ಮಗಳಿಗಾಗಿ ಮಿಡಿಯುವ ತಂದೆಯ ಪಾತ್ರ ಕಣ್ಣಾಲಿಗಳನ್ನು ಒದ್ದೆ ಮಾಡದೇ ಇರದು. ಸೊ ಈಗ ಆ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಅನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಅಪ್ಪ ಇರೋವರೆಗೂ ನಮಗೆ ಜಗತ್ತಿನ ಯಾವ ಕಷ್ಟಗಳೂ ತಟ್ಟಲ್ಲ. ಆ ಕಷ್ಟಗಳಿಗೆಲ್ಲ ಅಪ್ಪನೇ ಮೊದಲ ತಡೆಗೋಡೆಯಾಗಿ ನಿಂತಿರ್ತಾನೆ. ಆದ್ರೆ ಅಪ್ಪ ಇಲ್ಲದ ಜೀವನ ಇದೆಯಲ್ಲ, ಅದು ನಿಜಕ್ಕೂ ಊಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಅಪ್ಪ ಇಲ್ಲದ ಮನೆ ಮೇಲ್ಛಾವಣಿ ಇಲ್ಲದ ತರಹ ಅಂತ ಅನ್ಸುತ್ತೆ. ಅಪ್ಪ ಹೋದ ಮೇಲಷ್ಟೇ ನಮಗೆ ಗೊತ್ತಾಗೋದು ಬದುಕು ಎಷ್ಟು ಕಷ್ಟ, ಈ ಜಗತ್ತು ಎಷ್ಟು ಕ್ರೂರ ಅಂತ. ನಿನ್ನೆಯವರೆಗೂ ಜಗತ್ತನ್ನೇ ಗೆಲ್ಲೋ ತರಹ ತಿರುಗಾಡ್ತಾ ಇದ್ದ ಮಗ ಅಪ್ಪ ಇಲ್ಲದ ಮರುದಿನವೇ ದಿಢೀರನೆ ದೊಡ್ಡವನಾಗಿ ಬಿಡ್ತಾನೆ. ಇಡೀ ಸಂಸಾರದ ಜವಾಬ್ದಾರಿ ಹೆಗಲ ಮೇಲೆ ಬಿದ್ದಾಗ ಅಪ್ಪ ದಿನವೂ ಎಷ್ಟು ನೋವುಗಳನ್ನ ನಗುಮುಖದಿಂದ ಹೊರುತ್ತಿದ್ದ ಅನ್ನೋದು ಕಣ್ಣಿಗೆ ಕಟ್ಟಿದ ಹಾಗೆ ಅರ್ಥವಾಗುತ್ತೆ. ಪ್ರತಿಯೊಂದು ಸಣ್ಣ ಯಶಸ್ಸು ಸಿಕ್ಕಾಗಲೂ ಕಾಡೋ ಒಂದೇ ಒಂದು ಬೇಸರ ಅಂದ್ರೆ, ಇವತ್ತು ನನ್ನಪ್ಪ ಇದ್ದಿದ್ರೆ ಖುಷಿ ಪಡ್ತಿದ್ದಾನೋ ಏನೋ ಅನ್ನೋ ಹಳಹಳಿಕೆ. ಅದು ಜೀವಮಾನ ಪೂರ್ತಿ ಕಾಡುತ್ತೆ ಅಲ್ವಾ? ಸೊ ಸ್ನೇಹಿತರೆ, ಅದಕ್ಕೆ ಹೇಳೋದು, ಅಪ್ಪ ನಮಗೆ ಇಡೀ ಪ್ರಪಂಚವನ್ನೇ ತೋರಿಸ್ತಾನೆ, ಆದರೆ ತೆರೆಯ ಮರೆಯಲ್ಲೇ ಉಳಿದು ಬಿಡುತ್ತಾನೆ. ನಿಮ್ಮ ಅಪ್ಪ ಇವತ್ತು ನಿಮ್ ಜೊತೆಗಿದ್ರೆ ಈ ಕ್ಷಣದಲ್ಲೇ ಹೋಗಿ ಅವರ ಕೈ ಹಿಡಿದು ಕೃತಜ್ಞತೆ ತಿಳಿಸಿ. ಅವರ ಬಿಳಿ ಕೂದಲಿನ ಹಿಂದೆ ನಿಮ್ಮ ಬೆಳವಣಿಗೆಯ ಕಥೆ ಇದೆ. ಅಪ್ಪ ಕೊಟ್ಟ ಸಂಸ್ಕಾರವನ್ನು ಉಳಿಸಿಕೊಳ್ಳುವುದೇ ನಾವು ಅವರಿಗೆ ನೀಡುವ ಅತ್ಯಂತ ದೊಡ್ಡ ಗಿಫ್ಟ್ ಅಂತ ಹೇಳಬಹುದು. ಜಗತ್ತಿನ ಎಲ್ಲಾ ಹೆಮ್ಮೆಯ ಅಪ್ಪಂದರಿಗೂ ರೇಡಿಯೋ ಶಿವಮೊಗ್ಗ ಕಡೆಯಿಂದ ವಿಶ್ವ ತಂದೆಯರ ದಿನದ ಶಿರಸಾಷ್ಟಾಂಗ ನಮನಗಳು. ಬನ್ನಿ, ಅಪ್ಪನ ನೆನಪಿನಲ್ಲಿ ನಮ್ಮ ಚಂದನವನದ ಒಂದು ಅದ್ಭುತವಾದ ಎವರ್ ಗ್ರೀನ್ ಸಾಂಗ್ ಅನ್ನ ಕೇಳಿ ವಾಪಸ್ ಬರೋಣ. ಇದು ಅರುಣೋದಯ ಕಾರ್ಯಕ್ರಮ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಮ್ಮ ಇಡೀ ಭಾವನೆಗಳ ಸಾರವಾಗಿರೋ ವಿಶ್ವ ಸಂಗೀತ ದಿನದ ಅಸಲಿ ಮಜವನ್ನ ಸವಿಯೋಣ. ಅದರಲ್ಲೂ ನಮ್ಮ ಚಂದನವನ ಅಂತಂದ್ರೆ ಕನ್ನಡ ಚಿತ್ರರಂಗದ ಸಂಗೀತ ಸಾಮ್ರಾಜ್ಯ ಸಣ್ಣದಲ್ವೇ ಅಲ್ಲ. ಇಲ್ಲಿ ಕೇವಲ ಹಾಡುಗಳಿಗೆ ಟ್ಯೂನ್ ಹಾಕಿದವರಲ್ಲ ಸ್ನೇಹಿತರೆ, ಬದಲಿಗೆ ಇಡೀ ಚಿತ್ರದ ಕಥೆಗೆ ತಮ್ಮ ಸ್ವರಗಳ ಮೂಲಕ ಜೀವ ತುಂಬಿದ ಶ್ರೇಷ್ಠ ಸಂಗೀತ ನಿರ್ದೇಶಕರಿದ್ದಾರೆ ಅಂತಾನೆ ಹೇಳಬಹುದು. ಹಾಗಿದ್ರೆ ಬನ್ನಿ, ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಆ ಸ್ವರ ಮಾಂತ್ರಿಕರ ಬಗ್ಗೆ, ಅವರ ಸುದೀರ್ಘ ಸಾಧನೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಮೊದಲನೇದಾಗಿ ವಿಜಯ ಭಾಸ್ಕರ್, ಕಾವ್ಯಕ್ಕೆ ಚಲನಚಿತ್ರ ಸಂಗೀತದ ಮೆರುಗು ಕೊಟ್ಟ ಧೀಮಂತ ಅಂತಾನೆ ಹೇಳಬಹುದು. ಕನ್ನಡ ಚಿತ್ರರಂಗದಲ್ಲಿ ಥೀಮ್ ಮ್ಯೂಸಿಕ್ ಅನ್ನೋ ಪರಿಕಲ್ಪನೆಯನ್ನ ತಂದು ಕಾವ್ಯ ಮತ್ತು ಸಿನಿಮಾವನ್ನು ಬೆಸೆದ ಇತಿಹಾಸ ಪುರುಷ ಅಂತಾನೆ ಹೇಳಬಹುದು. ನಮ್ಮ ಹೆಮ್ಮೆಯ ಪುಟ್ಟಣ್ಣ ಕಣಗಾಲ್ರ ಸಿನಿಮಾಗಳು ನೆನಪಾದ ತಕ್ಷಣ ನಮಗೆ ಮೊದಲು ಕಿವಿಗೆ ಬೀಳೋದು ವಿಜಯ ಭಾಸ್ಕರ್ ಅವರ ಸಂಗೀತ. ಇನ್ನ ಎರಡನೆಯವರು ರಾಜನ್ ನಾಗೇಂದ್ರ, ಚಂದನವನದ ಮೆಲೋಡಿ ಕಿಂಗ್ ಅಂತಾನೆ ಹೇಳಬಹುದು. ಸದಾ ಹಸಿರಾಗಿರುವ ಪ್ರೇಮ ಗೀತೆಗಳು ಇವರದ್ದು. ಅಣ್ಣವರ ಚಲಿಸುವ ಮೋಡಗಳು, ಹೊಸ ಬೆಳಕು, ಭಾಗ್ಯವಂತರು ಅಥವಾ ವಿಷ್ಣು ಸರ್ ಅವರ ಬೆಂಕಿಯ ಬಲೆ ಸಿನಿಮಾಗಳಿರಲಿ, ಹಾಗೆ ಯುಗ ಯುಗಗಳೇ ಸಾಗಲಿ, ಎಂದೆಂದು ನಿನ್ನನ್ನು ಮರೆತು ಈ ಹಾಡುಗಳು ಕೇಳಿದ ಕನ್ನಡಿಗನೇ ಇಲ್ಲ ಅಂತಾನೆ ಹೇಳಬಹುದು. ಹಾಗೆ ಅಣ್ಣ ತಮ್ಮ ಇಬ್ಬರು ಸೇರಿ ಕನ್ನಡ ಚಿತ್ರರಂಗದ ಗೋಲ್ಡನ್ ಎರಾ ಸೃಷ್ಟಿಸಿದರು. ಎಸ್ ಪಿ ಬಿ ಅವರು ಮತ್ತು ಎಸ್ ಜಾನಕಿ ಅವರ ದನಿಗೆ ಇವರು ನೀಡಿದ ಟ್ಯೂನ್ಗಳು ಇವತ್ತಿಗೂ ಪ್ರತಿ ಪ್ರೇಮಿಗಳ ಹೃದಯ ಬಡಿತ ಅಂತಾನೆ ಹೇಳಬಹುದು. ಇನ್ನು ಮೂರನೇದಾಗಿ ಜಿ ಕೆ ವೆಂಕಟೇಶ್, ಭಕ್ತಿ ಮತ್ತು ಶಾಸ್ತ್ರೀಯ ಸಂಗೀತದ ಮೇರು ಶಿಖರ ಅಂತಾನೆ ಹೇಳಬಹುದು. ಕನ್ನಡ ಚಿತ್ರರಂಗಕ್ಕೆ ಶಾಸ್ತ್ರೀಯ ಸಂಗೀತ ಮತ್ತು ಆರ್ಕೆಸ್ಟ್ರಾದ ಭವ್ಯತೆಯನ್ನು ಪರಿಚಯಿಸಿದ ಶಕ್ತಿ ಜಿ ಕೆ ವೆಂಕಟೇಶ್ ಅವರದ್ದು. ಭಕ್ತ ಕುಂಬಾರ, ಸನಾದಿ ಅಪ್ಪಣ್ಣ, ಕವಿರತ್ನ ಕಾಳಿದಾಸ ಚಿತ್ರಗಳನ್ನು ನೆನಪಿಸಿಕೊಳ್ಳಿ ಸ್ನೇಹಿತರೆ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಆಸೆ ಪಡ್ತಾನೆ ಅನ್ನೋ ತತ್ವ ಇರಲಿ, ಅಥವಾ ಸನಾದಿ ಅಪ್ಪಣ್ಣದ ಶೆಹನಾಯಿ ವಾದನವಿರಲಿ, ಅದಕ್ಕೆ ಇವರೇ ಸೂತ್ರಧಾರ ಅಂತ ಹೇಳಬಹುದು. ಭಾರತೀಯ ಚಿತ್ರರಂಗದ ಇಳಿಯರಾಜ ಅವರಂತಹ ಮಹಾನ್ ಸಂಗೀತ ನಿರ್ದೇಶಕರು ಜಿ ಕೆ ವೆಂಕಟೇಶ್ ಅವರ ಬಳಿ ಸಹಾಯಕರಾಗಿ ಕೆಲಸ ಮಾಡಿದರು ಎನ್ನುವುದೇ ನಮ್ಮ ಕನ್ನಡ ನೆಲದ ಸಂಗೀತದ ತಾಕತ್ತಿಗೆ ಸಾಕ್ಷಿ. ಇನ್ನು ನಾಲ್ಕನೆಯವರು ನಾದಬ್ರಹ್ಮ ಹಂಸಲೇಖ, ಚಿತ್ರರಂಗದ ಕ್ರಾಂತಿಕಾರಿ ನಾಯಕ ಅಂತಾನೆ ಹೇಳಬಹುದು. ಕೇವಲ ಕ್ಲಾಸಿಕಲ್ ಮಾತ್ರವಲ್ಲ, ಜನಸಾಮಾನ್ಯರ ಹಳ್ಳಿ ಸೊಗಡನ್ನು, ಮಾಸ್ ಪಲ್ಸ್ ಅನ್ನು ಹಿಡಿದು ಮ್ಯೂಸಿಕ್ ಅಂದ್ರೆ ಹೀಗೂ ಇರಬಹುದು ಅಂತ ತೋರಿಸಿಕೊಟ್ಟ ಏಕೈಕ ನಾದಬ್ರಹ್ಮ ಹಂಸಲೇಖ ಸರ್ ಅವರು. ಕೇವಲ ಸಂಗೀತ ನಿರ್ದೇಶಕರಲ್ಲ, ಅವರು ಅದ್ಭುತ ಸಾಹಿತಿ ಮತ್ತು ಕಥೆಗಾರ ಕೂಡ ಹೌದು. ಸ್ನೇಹಿತರೆ, ರವಿಚಂದ್ರನ್ ಅವರ ಪ್ರೇಮ ಲೋಕ ಬಂದಾಗ ಇಡೀ ಭಾರತೀಯ ಚಿತ್ರರಂಗವೇ ಕನ್ನಡದ ಕಡೆ ತಿರುಗಿ ನೋಡುವಂತೆ ಮಾಡಿದ್ದು ಹಂಸಲೇಖ ಅವರ ಸಂಗೀತದ ದಿವ್ಯ ಶಕ್ತಿ ಅಂತಾನೆ ಹೇಳಬಹುದು. ಹಾಗೆ ಹಳ್ಳಿ ಸೊಗಡು ಮತ್ತು ದೇಶಭಕ್ತಿ, ಮುತ್ತಿನ ಹಾರ, ಹಾಲುಂಡ ತವರು, ಜನುಮದ ಜೋಡಿ ಚಿತ್ರಗಳ ಹಾಡುಗಳು ನಮ್ಮ ಮಣ್ಣಿನ ವಾಸನೆಯನ್ನು ನೆನಪಿಸುತ್ತೆ. ಹಂಸಲೇಖ ಸರ್ ಅವರು ಹಾಡು ಬರೆದು ಮ್ಯೂಸಿಕ್ ಕೊಟ್ರೆ ಅದು ಕೇವಲ ಹಾಡಾಗುವುದಿಲ್ಲ, ಇತಿಹಾಸವಾಗುತ್ತೆ ಅಲ್ವಾ? ಇನ್ನ ಹಳೆಯ ಬೇರು ಮಾತ್ರವಲ್ಲ, ಹೊಸ ಚಿಗುರು ಕೂಡ ನಮ್ಮ

ಕನ್ನಡ ಸಂಗೀತವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಿದೆ. ಹರಿಕೃಷ್ಣ ಮತ್ತು ಅರ್ಜುನ್ ಜನ್ಯಾಸರ್ ಅವರು ಇವತ್ತಿನ ಯೂತ್ಸಿಗೆ ಜಬರ್ದಸ್ತ್ ಹಿಟ್ಸ್ ಕೊಟ್ಟವರು ಅಂತಾನೆ ಹೇಳಬಹುದು. ರಾಜ್ಕುಮಾರ ಚಿತ್ರದ ಬೊಂಬೆ ಹೇಳುತ್ತೈತೆ ಹಾಡಿನ ಮೂಲಕ ಹರಿಕೃಷ್ಣ ಸರ್ ಅವರು ನಮ್ಮನ್ನು ಭಾವುಕರನ್ನಾಗಿಸಿದರೆ, ಅರ್ಜುನ್ ಜನ್ಯಾಸರ್ ಅವರು ತಮ್ಮದ್ದೇ ಆದ ವಿಶಿಷ್ಟ ಮೆಲೋಡಿಗಳಿಂದ ಮನಸ್ಸು ಕದ್ದಿದ್ದಾರೆ. ಇನ್ನ ರವಿ ಬಸ್ರೂರು ಮತ್ತು ಅಜಿನೀಶ್ ಲೋಕನಾಥ್ ಅವರು KGF ಮೂಲಕ ಇಡೀ ವಿಶ್ವವೇ ಹೆಡ್ಫೋನ್ ಹಾಕಿ ಕನ್ನಡದ ಸದ್ದನ್ನು ಕೇಳುವಂತೆ ಮಾಡಿದವರು ರವಿ ಬಸ್ರೂರ್ ಅವರು. ಇನ್ನು ಕಾಂತಾರ ಚಿತ್ರದ ವರಾಹ ರೂಪಂ ಹಾಡಿನ ಮೂಲಕ ಡಿವೈನ್ ಮ್ಯೂಸಿಕ್ ಜಾದು ಸೃಷ್ಟಿಸಿದವರು ಅಜಿನೀಶ್ ಲೋಕನಾಥ್ ಅವರು. ಸೊ ಕೇಳಿಸ್ಕೊಂಡಲ್ವಾ ಸ್ನೇಹಿತರೆ, ನಮ್ಮ ಕನ್ನಡ ಮಣ್ಣಿನ ಸಂಗೀತಕ್ಕೆ ಎಷ್ಟು ಶಕ್ತಿ ಇದೆ ಅಲ್ವಾ? ವಿಜಯ ಭಾಸ್ಕರ್ ಅವರ ಗಾಂಭೀರ್ಯದಿಂದ ಹಿಡಿದು ಅಜನೀಶ್ ಅವರ ಡಿವೈನ್ ಮ್ಯೂಸಿಕ್ ವರೆಗೆ ನಮ್ಮ ಚಿತ್ರರಂಗದ ಸಂಗೀತದ ಪಯಣ ನಿಜಕ್ಕೂ ರೋಮಾಂಚನಕಾರಿ ಅಂತಾನೆ ಹೇಳಬಹುದು. ಇವತ್ತಿನ ವರ್ಲ್ಡ್ ಮ್ಯೂಸಿಕ್ ಡೇ ದಿನ ನಮ್ಮ ಈ ಎಲ್ಲ ಮಹಾನ್ ಚೇತನಗಳಿಗೆ ಒಂದು ದೊಡ್ಡ ಸಲಾಂ ಹೇಳ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸಂಡೇ ಸ್ಪಾಟ್ಲೈಟ್ ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್, ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100 ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ.

0: ದಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ. ಸಂಗೀತ, ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೆ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಏನಮ್ಮ ಇದು, ರೂಮ್ ತುಂಬಾ ಕಸ ಆಡಿಸ್ಕೊಂಡಿದ್ಯಲ್ಲಮ್ಮ.
0: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
1: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
0: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
1: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
0: ಸರಿ ಅಪ್ಪ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
4: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
3: ಕೆಎಂಎಸ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
5: ಬಳಸಿ ಪರಿಶುದ್ಧ ನಂದಿನಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.2 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪರಿಸರ ಸಂರಕ್ಷಣೆ ಯಾರ ಹೊಣೆ? ಇದು ಎಲ್ಲರ ಪ್ರಶ್ನೆ. ಪರಿಸರದ ಕಾನೂನುಗಳ ಕುರಿತಾದ ಮಾಹಿತಿಯನ್ನ ಈಗ ನೀವು ಕೇಳಲಿದ್ದೀರಿ. ಈ ಮಾಹಿತಿಯನ್ನ ಡಿಆರ್ ಕುಮಾರಸ್ವಾಮಿಯವರು ನೀಡಲಿದ್ದಾರೆ. ಶ್ರೀಯುತ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಶಿವಮೊಗ್ಗದ ದಿವಂಗತ ರಂಗಪ್ಪ ಮತ್ತು ದಿವಂಗತ ಲಕ್ಷ್ಮಮ್ಮರವರ ಪುತ್ರರಾಗಿ 1959 ಜನಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಜಿಲ್ಲೆಯ ವಿವಿಧೆಡೆ ನಡೆಸಿ ಆನಂತರ ಇಂಜಿನಿಯರಿಂಗ್ ಪದವಿಯನ್ನು ದಾವಣಗೆರೆಯಲ್ಲಿ 1983 ಪಡೆದುಕೊಂಡಿರುತ್ತಾರೆ. ಆನಂತರ 1984 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪರಿಸರ ವಿಜ್ಞಾನಿಯಾಗಿ ಸೇರಿಕೊಂಡು ಅವಿರತ 35 ಕಾಲ ಕಾರ್ಯನಿರ್ವಹಿಸಿರುತ್ತಾರೆ. ಇಲಾಖೆಯ ಪ್ರಮುಖ ಜವಾಬ್ದಾರಿಯಾದ ಸದಸ್ಯ ಕಾರ್ಯದರ್ಶಿ, ಮುಖ್ಯ ಪರಿಸರಾಧಿಕಾರಿ, ಮುಖ್ಯ ವೈಜ್ಞಾನಿಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಎಂಟೆಕ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ವಿಶ್ವದ ಹಲವಾರು ದೇಶಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ ಅನುಭವಿಗಳಾಗಿದ್ದಾರೆ. ಪ್ರಸ್ತುತ ನಿವೃತ್ತ ಜೀವನವನ್ನು ಬೆಂಗಳೂರಿನಲ್ಲಿ ಪತ್ನಿಯೊಂದಿಗೆ ಕಳೆಯುತ್ತಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪರಿಸರದ ಕುರಿತು ಇರುವ ಕಾರ್ಯಕ್ರಮಗಳ ಅರಿವನ್ನು ಶಾಲಾ ಕಾಲೇಜುಗಳಿಗೆ, ಉದ್ಯಮಗಳಿಗೆ ನೀಡುತ್ತಾ ತಮ್ಮ ವಿಶ್ರಾಂತ ಜೀವನವನ್ನ ನಡೆಸುತ್ತಿದ್ದಾರೆ. ಶ್ರೀಯುತರು ಪ್ರೀತಿಯಿಂದ ನಮ್ಮ ರೇಡಿಯೋ ಶಿವಮೊಗ್ಗ FM ಕೇಳುಗರಿಗಾಗಿ ಪರಿಸರದ ಕಾನೂನು ಮಾಹಿತಿಯನ್ನು ಈ ಸರಣಿ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ ಶ್ರೀಯುತ ಕುಮಾರಸ್ವಾಮಿಯವರ ಮಾತುಗಳನ್ನ ಕೇಳೋಣ.
7: ಮೀನಾಮಾಟ ಕಾಯಿಲೆ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ಇದು ಪಾದರಸಕ್ಕೆ ಸಂಬಂಧಪಟ್ಟ ಒಂದು ಕಾಯಿಲೆಯಾಗಿದೆ. ಮೀನಾಮಾಟ ಎಂಬ ಕೊಲ್ಲಿಯು ಜಪಾನ್ನಲ್ಲಿದೆ. ಆ್ಯಕ್ಚುಲಿ ಈ ಮೀನಾಮಾಟ ಕೊಲ್ಲಿಯ ಹತ್ತಿರ 1908 ಒಂದು ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಪ್ರಾರಂಭವಾಯಿತು. ನಂತರ 1932 ಅಸಿಟಾಲ್ಡಿಹೈಡ್ ಎನ್ನುವ ರಾಸಾಯನಿಕ ಉತ್ಪಾದನೆಯನ್ನು ಪ್ರಾರಂಭಿಸಿತು. ಈ ಅಸಿಟಾಲ್ಡಿಹೈಡ್ ಉತ್ಪಾದನೆಯ ಕಚ್ಚಾ ವಸ್ತು ಮೀಥೇಲ್ ಮರ್ಕ್ಯುರಿ ಕ್ಲೋರೈಡ್. ಸೊ ಇಲ್ಲಿ ಮರ್ಕ್ಯುರಿ ಕ್ಲೋರೈಡ್ ಅಂದರೆ ಮರ್ಕ್ಯುರಿ ಇರುತ್ತೆ ಅದರಲ್ಲಿ ಅಂತ. ಇಲ್ಲಿಂದ ಉತ್ಪತ್ತಿಯಾಗುವ ಕಲುಷಿತ ನೀರನ್ನು ಶುದ್ಧೀಕರಿಸದೆ ಸಮುದ್ರಕ್ಕೆ ಬಿಡಲಾಗುತ್ತಿತ್ತು. ಸಮುದ್ರಕ್ಕೆ ಅಂದರೆ ಆ ಮೀನಾಮಾಟ ಬೇ ಅಥವಾ ಕೊಲ್ಲಿ ಅಂತ ಏನು ಹೇಳ್ತೀವಿ ಕನ್ನಡದಲ್ಲಿ, ಅಲ್ಲಿಗೆ ಬಿಡಲಾಗುತ್ತಿತ್ತು. 1950 ಕೆಲವು ಮೀನುಗಳು ಸತ್ತು ತೇಲಲು ಆರಂಭಿಸಿದವು. ಈ ಸಮುದ್ರದ ತೀರದಲ್ಲಿ 1950 ಕೆಲವು ಮೀನುಗಳು ಸತ್ತು ತೇಲೋದಕ್ಕೆ ಪ್ರಾರಂಭಿಸಿದವು. ಹಾಗೂ ಅಲ್ಲಿ ಸುತ್ತಮುತ್ತ ವಾಸಿಸುತ್ತಿರುವ ಮೀನುಗಾರರ ಮನೆಯಲ್ಲಿರುವ ಬೆಕ್ಕುಗಳು ತಾವು ಎದ್ದು ನಿಲ್ಲಲಾಗದೆ ಹಾಗೆ ಬಿದ್ದು ಹೋಗುತ್ತಿದ್ದವು. ಅಂದರೆ ಅವುಗಳ ಬೋನ್ ಅಥವಾ ಮೂಳೆಗಳೇನಿದ್ದಾವೆ ಅವು ತಮ್ಮ ಶಕ್ತಿಯನ್ನು ಕಳೆದುಕೊಂಡಿದ್ದವು. ಈ ಕೊಲ್ಲಿಯಲ್ಲಿ ಸುಮಾರು 50,000 ಜನರು ವಾಸವಾಗಿದ್ದರು. ಈ ಕೊಲ್ಲಿಯಲ್ಲಿನ ಮೀನುಗಳನ್ನು ಹಿಡಿದು ತಿನ್ನುವುದು ಅವರಿಗೆ ರೂಢಿಯಾಗಿತ್ತು. ನಮ್ಮ ಕರ್ನಾಟಕದಲ್ಲೂ ಕಾರವಾರದಿಂದ ಮಂಗಳೂರಿನವರೆಗೆ ಅಲ್ಲಿ ವಾಸಿಸುವ ಎಲ್ಲ ಜನರು ಮೀನುಗಳನ್ನು ತಿನ್ನುತ್ತಾರೆ. ಅದೇ ರೀತಿ ಜಪಾನಿನ ಸಮುದ್ರ ತೀರದ ಕೊಲ್ಲಿಯಾದ ಮೀನಾಮಾಟದಲ್ಲಿಯೂ ಸಹ ಅಲ್ಲಿರುವ ಸುಮಾರು 50,000 ಜನರು ದಿನನಿತ್ಯ ಇಲ್ಲಿ ಮೀನುಗಳು, ಏಡಿಗಳು ಅಥವಾ ಇತರೆ ಜಲಚರಗಳನ್ನು ಅವರು ತಿನ್ನುತ್ತಿದ್ದರು. ಏಪ್ರಿಲ್ 1956 ಮರ್ಕ್ಯೂರಿ ವಿಷದ ಬಗ್ಗೆ ದೂರು ದಾಖಲಾಯಿತು. ಸೊ ಅವರು 1950 ಮೀನು ಸತ್ತರು, ಬಟ್ ಅದರ ಕಂಪ್ಲೈಂಟ್ ದೂರು ಮಾತ್ರ 1956, ಅಂದರೆ 6 ವರ್ಷಗಳ ನಂತರ ಮರ್ಕ್ಯೂರಿ ವಿಷದ ಬಗ್ಗೆ ಅಥವಾ ಪಾದರಸದ ವಿಷದ ಬಗ್ಗೆ ಹಾಗೂ ಮೀನಾಮಾಟ ಕಾಯಿಲೆ ಬಗ್ಗೆ. ಕೊನೆಗೆ ಇದನ್ನು ಮೀನಾಮಾಟ ಕಾಯಿಲೆ ಎಂದೇ ಹೆಸರಿಸಲಾಯಿತು. ಯಾಕಂದರೆ ಈ ಥರದ ಒಂದು ಕಾಯಿಲೆ ಮೀನಾಮಾಟ ಬೇ ಅಥವಾ ಮೀನಾಮಾಟೆ ಎಂಬ ವಿಲೇಜ್, ದೊಡ್ಡ ವಿಲೇಜ್, ಯಾಕಂದರೆ 50,000 ಜನ ಅಲ್ಲಿ ಡಿಪೆಂಡ್ ಆಗಿದ್ದರು. ಸೊ ಅಂಥ ದೊಡ್ಡ ಊರಿನಲ್ಲಿ ಈ ಕಾಯಿಲೆಯು ಪ್ರಾರಂಭವಾಗಿದ್ದರಿಂದ ಅದಕ್ಕೆ ಮೀನಾಮಾಟ ಕಾಯಿಲೆ ಎಂದೇ ಅದನ್ನು ಹೇಳಲಾಯಿತು. ಈ ಕಾಯಿಲೆಯಿಂದ ಸುಮಾರು 46 ಜನರು ಹಸು ನೀಗಿದರು. 100 ಜನರಿಗೆ ಕಾಯಂಆಗಿ ಕಾಯಿಲೆ ಅಂಟಿಕೊಂಡಿತ್ತು. ಅಂದರೆ ಪರ್ಮನೆಂಟಾಗಿ 100 ಜನಕ್ಕೆ ಏನು ಕಾಯಿಲೆ ಅಂಟ್ಕೊಂಡಿತ್ತೋ ಅದು ಹೋಗಲಿಲ್ಲ. ಆ್ಯಕ್ಚುಲಿ 46 ಜನ ಸತ್ತೋದ್ರು, 100 ಜನರಿಗೆ ಕಾಯಿಲೆ ಪರ್ಮನೆಂಟಾಗಿ ಅಂಟ್ಕೊಂಡಿತು. ಅಂದರೆ ಅವರು ಮುಂದಿನ 2-3 ವರ್ಷಗಳಲ್ಲಿ ಸಾಯ್ತಾರೆ ಎಂದೇ ಜನಗಳಿಗೆ ತಿಳಿತು. ನಂತರ 1950 ಕೆಲವು ಮೀನುಗಳು ಸತ್ತು ನೀರಿನ ಮೇಲೆ ತೇಲಿದವು. ಆದರೆ ಅಲ್ಲಿಯ ಜನ 1950 ಅಲ್ಲಿ ಹಿಡಿದ ಮೀನುಗಳನ್ನು ತಿನ್ನುತ್ತಿದ್ದರು. ನಾನು ತಮಗೆ ಮೊದಲೇ ಹೇಳಿದೆ, 1932 ಅಸಿಟಾಲ್ಡಿಹೈಡ್ ರಾಸಾಯನಿಕ ಉತ್ಪಾದನೆ ಪ್ರಾರಂಭಿಸಿತು. ಆದರೆ 1950 ಅಂದರೆ ಸುಮಾರು 20 ವರ್ಷಗಳವರೆಗೆ ಅವರು ಅಲ್ಲಿರತಕ್ಕಂಥ ಮೀನು, ಏಡಿಗಳು ಮತ್ತು ಜಲಚರಗಳನ್ನು ತಿಂದಿದ್ದಾರೆ. ಹಾಗಾಗಿ ಏನು ಈ ಜಲಚರಗಳಲ್ಲಿ ರಾಸಾಯನಿಕ ವಸ್ತುವಾದ ಮರ್ಕ್ಯುರಿ ಅಥವಾ ಪಾದರಸವು ಇತ್ತೋ ಅದು ಮೀನುಗಳ, ಏಡಿಗಳ ಮತ್ತು ಇತರ ಜಲಚರಗಳ ಮೂಲಕ, ಅಂದರೆ ಆಹಾರದ ಮೂಲಕ ಅಲ್ಲಿಯ ಜನಗಳ ದೇಹವನ್ನು ಸೇರುತ್ತದೆ. ಒಂದು ವರದಿಯ ಪ್ರಕಾರ ಈ ಕಾರ್ಖಾನೆಯು 1968 ಕಲುಷಿತ ನೀರನ್ನು ಸಮುದ್ರಕ್ಕೆ ವಿಸರ್ಜಿಸುತ್ತಿತ್ತು. ಅಂದರೆ 1958 ಅವರು ಮೀನುಗಾರಿಕೆಯನ್ನು ಅಲ್ಲಿ ನಿಷೇಧಿಸಿದರು. ಸೊ ಇಷ್ಟಾದರೂ ಈ ಕಾರ್ಖಾನೆಯು ಮಾತ್ರ 1968 ಕಲುಷಿತ ನೀರನ್ನು ಸಮುದ್ರಕ್ಕೆ ವಿಸರ್ಜಿಸುತ್ತಿತ್ತು. ಇಲ್ಲಿ ಮೀನುಗಳಲ್ಲಿ ವಿಷವಸ್ತು ಸೇರಿದೆ ಎಂದು ಗೊತ್ತಾದ ನಂತರ ಕಾರ್ಖಾನೆಯನ್ನು ಅವರು ನಡೆಯಲು ಬಿಟ್ಟಿದ್ದರು. ಈ ವೇಳೆಗೆ ಸುಮಾರು 600 ಟನ್ ಮರ್ಕ್ಯೂರಿ ತ್ಯಾಜ್ಯ ಸಮುದ್ರಕ್ಕೆ ಬಿಡಲಾಗಿತ್ತು. 600 ಟನ್ನಷ್ಟು ತ್ಯಾಜ್ಯ ಬಿಡಲಾಗಿತ್ತು. ನಮ್ಮ ಎಲ್ಲರಿಗೂ ಗೊತ್ತಿದೆ, ಸಮುದ್ರವು ಹರಿಯೋದಿಲ್ಲ, ನದಿಗಳ ಥರ ಅದು ಹರಿಯೋದಿಲ್ಲ, ಕೆರೆಗಳ ಥರ ಅವು ಹಾಗೆ ಒಂದೇ ಕಡೆ ಇರ್ತವೆ. ಹೀಗಾಗಿ ಅವರು ಏನು 600 ಟನ್ ಮರ್ಕ್ಯೂರಿಯ ತ್ಯಾಜ್ಯವನ್ನು ಸಮುದ್ರದ ನೀರಿಗೆ ಬಿಟ್ಟಿದ್ದರೋ ಅದು ಆ್ಯಕ್ಚುಲಿ ಅಲ್ಲೇ ಇರತಕ್ಕಂಥ ಕೊಲ್ಲಿ, ಮೀನಾಮಾಟ ಕೊಲ್ಲಿಯಲ್ಲೇ ಹರಡಿ ಅಲ್ಲಿ ಮರ್ಕ್ಯೂರಿಯ ಕಾನ್ಸಂಟ್ರೇಷನ್, ಅದರ ಸಾಂದ್ರತೆ ಹೆಚ್ಚಾಗುವಂತೆ ಮಾಡಿತ್ತು. ಇದೇ ರೀತಿ ರೋಗ ಲಕ್ಷಣಗಳು ಇರಾಕ್ ದೇಶದಲ್ಲೂ 1956 ಕಾಣಿಸಿಕೊಂಡಿತ್ತು. ಇದಕ್ಕೆ ಕಾರಣ ಮೀಥೇನ್ ಮರ್ಕ್ಯೂರಿ ಫಂಜಿಸೈಡ್ ಅಂತ. ಫಂಜಿಸೈಡ್ ಅಂದರೆ ಕಳೆ ಗಿಡಗಳನ್ನು ನಾಶ ಮಾಡಲು ಅವರು ಮೀಥೇನ್ ಫಂಜಿಸೈಡ್ ಎಂಬ ಕಳೆನಾಶಕವನ್ನು ಅವರು ಬಳಸುತ್ತಿದ್ದರು. ಇದನ್ನು ಧಾನ್ಯಗಳ ಸಂರಕ್ಷಣೆಗೂ ಸಹ ಉಪಯೋಗಿಸುತ್ತಿದ್ದರು. ಅಂದರೆ ಧಾನ್ಯಗಳನ್ನು ಕೀಟಗಳಿಂದ ಸಂರಕ್ಷಣೆ ಮಾಡೋಕ್ಕೆ ಅವರು ಇದೇ ಕೀಟನಾಶಕವನ್ನು ಉಪಯೋಗ ಮಾಡ್ತಾ ಇದ್ದರು. ಆರ್ಕ್ಟಿಕ್ ಸಮುದ್ರವು ಒಂದು ತ್ಯಾಜ್ಯ ವಿಸರ್ಜನೆಯ ಕೇಂದ್ರವಾಗಿದೆ. ನಿಮ್ಗೆ ಹೇಳಬೇಕು, ಆರ್ಕ್ಟಿಕ್ ಮತ್ತು ಅಂಟಾರ್ಕ್ಟಿಕ್ ಅಂತ ಇದ್ದಾವೆ. ಸಾಮಾನ್ಯವಾಗಿ ಎಲ್ಲ ದೇಶಗಳು, ಮುಂದುವರಿದ ದೇಶಗಳು ತಮ್ಮಲ್ಲಿ ಉತ್ಪತ್ತಿಯಾದ ತ್ಯಾಜ್ಯವನ್ನು ಸಂಸ್ಕರಿಸದೆ ಅವುಗಳನ್ನು ತೆಗೆದುಕೊಂಡು ಹೋಗಿ ಆರ್ಕ್ಟಿಕ್ ಸಮುದ್ರದಲ್ಲಿ ವಿಸರ್ಜನೆ ಮಾಡುತ್ತವೆ. ಹಾಗಾಗಿ ಈ ಸಮುದ್ರದ ನೀರಿನಲ್ಲಿ ಅಂದರೆ ಆರ್ಟಿಕ್ ಸಮುದ್ರದ ನೀರಿನಲ್ಲಿ ಲೆಡ್ಡು, ನಿಕ್ಕಲ್ಲು, ಕಾಪರು, ಜಿಂಕು ಇವುಗಳ ಸಾಂದ್ರತೆ 200 PPM ಪಾರ್ಟ್ಸ್ ಪರ್ ಮಿಲಿಯನ್ನಷ್ಟು ಇದೆ. ಅಂದರೆ ನೀವು ಒಂದು ವರದಿ ಪ್ರಕಾರ ನೀವು ಎಲ್ಲಿಯೇ ಸಮುದ್ರದಲ್ಲಿ ವಿಷವಸ್ತುಗಳನ್ನು ವಿಸರ್ಜನೆ ಮಾಡಿದರೆ ಅಲ್ಲಿರ್ತಕ್ಕಂಥ ವಾಟರ್ ಕರೆಂಟ್ ಅಂತ ನಾವೇನು ವಿಜ್ಞಾನದಲ್ಲಿ ಕರಿತೀವಿ, ಆ ವಾಟರ್ ಕರೆಂಟಿನ ಮೂಲಕ ಎಲ್ಲ ಟಾಕ್ಸಿಕ್ ಮಟೀರಿಯಲ್ಗಳು ಆರ್ಟಿಕ್ ಸಮುದ್ರದಲ್ಲಿ ಬಂದು ಸಾಂದ್ರತೆಯನ್ನು ಹೆಚ್ಚು ಮಾಡಿಕೊಳ್ಳುತ್ತವೆ. ಇದು ಆಕ್ಚುಲಿ ಸಮುದ್ರದ ಒಳಗಡೆ ಇರುವ ವಾಟರ್ ಕರೆಂಟ್ ಅಥವಾ ನೀರಿನ ವಿದ್ಯುತ್ ಅಂತಲೂ ಹೇಳ್ಬೋದು. ಕರೆಂಟ್ಗೆ ವಿದ್ಯುತ್ತು ಸರಿಯಾದ ಪದ ಅಲ್ಲ, ನಾ ಹಾಗಾಗಿ ಅದನ್ನು ನೀರಿನ ಕರೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಮೇಲ್ಕಡೆಯಿಂದ ಸೂರ್ಯನ ಉದಯಿಸಿದ ನಂತರ, ನೀರು ಕಾದ ನಂತರ ಸಮುದ್ರದಲ್ಲಿ ನೀರಿನ ಒಳಹರಿವು ಇರುತ್ತದೆ. ಸೊ ಅದನ್ನೇ ಆ್ಯಕ್ಚುಲಿ ಕರೆಂಟ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಈ ಕರೆಂಟು ಕೊನೆಗೆ ಆರ್ಟಿಕ್ ಸಮುದ್ರದ ಕಡೆ ಎಂಡ್ ಆಗುತ್ತೆ. ಹಾಗಾಗಿ ನೀವು ಸಮುದ್ರದಲ್ಲಿ ಎಲ್ಲೇ ಕಲುಷಿತ ವಸ್ತುಗಳನ್ನು ವಿಸರ್ಜನೆ ಮಾಡಿದರೂ ಅವು ಕೊನೆಗೆ ಆರ್ಟಿಕ್ ಸಮುದ್ರವನ್ನು ಸೇರುತ್ತವೆ. ಹಾಗಾಗಿ ಆರ್ಟಿಕ್ ಸಮುದ್ರವು ಅತ್ಯಂತ ಹೆಚ್ಚು ಕಲುಷಿತವಾದ ನೀರಿನ ಪ್ರದೇಶವಾಗಿದೆ. 1942 ಒಂದು ವರದಿಯಂತೆ ಹಿಮಕರಡಿಗಳಲ್ಲಿ, ಅಂದರೆ ಏನು ಪೋಲಾರ್ ಬಿಯರ್ ಅಂತ ನಾವು ಹೇಳ್ತೀವಿ, ಹಿಮಕರಡಿಗಳಲ್ಲಿ ಪಾಲಿಕ್ಲೋರೈಡ್ ಬೈಫಿನಾಲ್ಸ್ PCB ಎಂಬುವ ವಿಷವಸ್ತುವಿನ ಸಾಂದ್ರತೆ 90 PPM. ಅದು ಆ್ಯಕ್ಚುಲಿ 0 ಇರಬೇಕಾಗಿತ್ತು, ಅಲ್ಲಿ 90 PPM ಕಂಡು ಬಂದಿತ್ತು. ಇದು ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚಿನ ಸಾಂದ್ರತೆ ಇರುವ ಪ್ರದೇಶವಾಗಿದೆ. ಯಾವುದು? PCB, ಪಾಲಿಕ್ಲೋರೈಡ್ ಬೈಫಿನಾಲ್ಸ್. ಮಲಿನಕಾರಕಗಳು ಸ್ವಾಭಾವಿಕವಾಗಿ ಬಿಸಿ ನೀರಿನಿಂದ ಹಿಮ ನೀರಿನ ಕಡೆ ಪ್ರವಾಸ ಮಾಡುತ್ತವೆ. ಸೊ ಏನು ನಮ್ಮದು ಈಕ್ವಟಾರ್ ಅಥವಾ ಭೂಮಧ್ಯ ರೇಖೆಯಲ್ಲಿ ಸೂರ್ಯನ ಬಿಸಿಲು ಅತ್ಯಂತ ಕಠಿಣವಾಗಿರ್ತದೆ. ಸೊ ಇಲ್ಲಿ ನೀರು ಬಿಸಿಯಾದರೆ ಆ ನೀರಿನ ಹರಿವು ಆರ್ಟಿಕ್ ಕಡೆ ಹೋಗುತ್ತೆ. ಏಕೆಂದರೆ ಆರ್ಟಿಕ್ ಪ್ರದೇಶದಲ್ಲಿ ಟೆಂಪರೇಚರ್ ಯಾವಾಗಲೂ -40 - -80 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಇದು ಒಂದು ಸ್ವಾಭಾವಿಕ ಕ್ರಿಯೆ. ಬಿಸಿ ನೀರಿನಿಂದ ಕಲುಷಿತವಾದ ವಸ್ತುಗಳು ತಣ್ಣೀರಿನ ಕಡೆ ಹೋಗುತ್ತವೆ, ಹಾಗಾಗಿ ಅವೆಲ್ಲ ಆರ್ಟಿಕ್ ಸಾಗರದಲ್ಲಿ ಬಂದು ಸೇರುತ್ತವೆ. ಹೀಗಾಗಿ ಆರ್ಟಿಕ್ ಸಮುದ್ರದಲ್ಲಿನ ಬೈಫಿನಾಲ್ಸ್ ಅಂತ ಏನು ಹೇಳ್ತೀವಿ, ಪಾಲಿಕ್ಲೋರೈಡ್ ಬೈಫಿನಾಲ್ಸ್, ಇವುಗಳ ಸಾಂದ್ರತೆ 90 PPM ಆಗಿ 90 PPM ಆಗಿದೆ ಎಂದು ತಿಳಿಸುತ್ತದೆ. ಇಂಥ ಪ್ರದೇಶದಲ್ಲಿ ಬೆಳೆದ ಮೀನುಗಳು ಅಥವಾ ಜಲಚರಗಳು ಅಥವಾ ಹಿಮಕರಡಿಗಳು ಅಥವಾ ಸೀಲ್ ಇಂಥ ಎಲ್ಲ ಪ್ರಾಣಿಗಳು ಅಲ್ಲಿರುವ ಮೀನುಗಳನ್ನು ತಿಂದು ಬದುಕುವುದರಿಂದ ಈ ಪಾಲಿಕ್ಲೋರೈಡ್ ಬೈಫಿನಾಲ್ಸ್ಗಳು ಈ ಮೀನಿನ ಮಾಂಸಖಂಡಗಳಲ್ಲಿ ಶೇಖರಣೆಯಾಗುವುದರಿಂದ ಅಂಥ ಮೀನುಗಳನ್ನು ಹಿಮಕರಡಿ ತಿಂದರೆ ಹಿಮಕರಡಿಗಳಲ್ಲಿ ಶೇಖರಣೆಯಾಗುತ್ತೆ, ಆ ಸೀಲ್ ಎನ್ನುವ ಜಲಚರ ಅದನ್ನು ತಿಂದರೆ ಅದು ಸೀಲ್ ಪ್ರಾಣಿಗಳಲ್ಲಿ ಸ್ಟೋರ್ ಆಗುತ್ತೆ, ಸೀಲ್ ಪ್ರಾಣಿಗಳನ್ನು ಮತ್ತೆ ಪೋಲಾರ್ ಬಿಯರ್ಗಳು ತಿಂತವೆ. ಸೊ ಮತ್ತೆ ಪೋಲಾರ್ ಬಿಯರ್ಗಳಲ್ಲಿ ಆ್ಯಕ್ಚುಲಿ ಈ PCB ವಿಷದ ಸಾಂದ್ರತೆ ಹೆಚ್ಚಾಗುತ್ತಾ ಹೋಗುತ್ತದೆ. ಮತ್ತೊಂದು ವರದಿಯ ಪ್ರಕಾರ ಟಾಕ್ಸಾಫೋನೆ ಅಂತ ಒಂದು ವಿಷವಸ್ತುವಿದೆ, ಅದು ರಾಸಾಯನಿಕ ವಸ್ತುವೂ ಹೌದು. ಸೊ ಇವು ಉಷ್ಣವಲಯಗಳಲ್ಲಿ ಆವಿಯಾಗ್ತವೆ. ಎಲ್ಲಿ ಕಾರ್ಖಾನೆಗಳಿದವೋ ಅಲ್ಲಿ ಈ ಟಾಕ್ಸಾಫೋನೆ ಎಂಬ ರಾಸಾಯನಿಕ ವಸ್ತುವು ಆವಿಯಾಗಿ ಕೊನೆಗೆ ಅದು ಆರ್ಟಿಕ್ ಸಮುದ್ರವನ್ನು ಸೇರುತ್ತದೆ ಎಂದು ವಿಜ್ಞಾನಿಗಳು ಒಂದು ವರದಿ ತಿಳಿಸುತ್ತದೆ. ಅಂದರೆ ಎಲ್ಲೇ ವಿಷವಸ್ತುಗಳು ಆವಿಯಾದರೂ ಸಹ ಅವು ಕೊನೆಗೆ ಆರ್ಟಿಕ್ ಸಮುದ್ರದಲ್ಲಿ ಕೊನೆಗೊಳ್ಳುತ್ತವೆ. ಹಾಗಾಗಿ ಅಲ್ಲಿ ಅತ್ಯಂತ ಹೆಚ್ಚಿನ ವಿಷಯುಕ್ತವಾದ ನೀರು ಹಾಗೂ ಗಾಳಿ ಎರಡೂ ಇರುವ ಸಾಧ್ಯತೆ ಇರುತ್ತದೆ. ಸೊ ಕೃಷಿಗೆ ಒಟ್ಟು ಪಾದರಸದ ಸಂಯುಕ್ತಗಳು 0.002 PPMಗಿಂತ ಹೆಚ್ಚಾಗಬಾರದೆಂದು ವರದಿ ತಿಳಿಸುತ್ತದೆ. ಸೊ ನಮ್ಮ ಕುಡಿಯುವ ನೀರಿನಲ್ಲಿ ಸಹ 0.001ಕ್ಕಿಂತ ಹೆಚ್ಚಾಗಿರಬಾರದು ಎಂದು ತಿಳಿಸುತ್ತದೆ. ಅದೇ ರೀತಿ ಕೃಷಿಗೆ 0.002 PPM. ಯಾಕೆ ಕೃಷಿಗೆ ಜಾಸ್ತಿ ಇರಬಾರದು ಅಂದರೆ, ಈ ಮರ್ಕ್ಯುರಿ ಅಥವಾ ಪಾದರಸ ಏನಿದೆ ಅದು ಅಲ್ಲಿರತಕ್ಕಂಥ ಸಾಯಿಲ್ ಬ್ಯಾಕ್ಟೀರಿಯಾ ಅಂತ ಇರುತ್ತೆ. 1 ಗ್ರಾಂ ಸಾಯಿಲ್ ಮಣ್ಣಿನಲ್ಲಿ 1 ಗ್ರಾಂ ಮಣ್ಣಿನಲ್ಲಿ ಸುಮಾರು 10 ಲಕ್ಷ ಬ್ಯಾಕ್ಟೀರಿಯಾಗಳಿರ್ತವೆ. ನೀವು ಯಾವಾಗ ಹೆಚ್ಚಿನ ಮರ್ಕ್ಯೂರಿಗೆ ಸಂಬಂಧಪಟ್ಟಂತಹ ಫಂಜಿಸೈಡ್ ಅಥವಾ ಪೆಸ್ಟಿಸೈಡ್ಗಳನ್ನು ಉಪಯೋಗ ಮಾಡ್ತಿರೋ ಆಗ ಅವು ಮಣ್ಣಿನಲ್ಲಿ ಆ್ಯಕ್ಚುಲಿ ರಿಯಾಕ್ಷನ್ ಆಗುತ್ತೆ. ಮಣ್ಣಿನಲ್ಲಿರ್ತಕ್ಕಂಥ ಉಪಯುಕ್ತವಾದ ಬ್ಯಾಕ್ಟೀರಿಯಾಗಳನ್ನು ಸಹ ಅದು ಕೊಲ್ಲುತ್ತದೆ. ಸೊ ಹಾಗಾಗಿ ಹಾಗೆ ಮಳೆಗಾಲದಲ್ಲಿ ಏನು ನೀರು ಈ ಗದ್ದೆಗಳಲ್ಲಿ ಹರಿಯುತ್ತದೆಯೋ ಅವು ಹಳ್ಳಕೊಳ್ಳಗಳಿಗೆ ಸೇರುತ್ತವೆ. ಈ ಹಳ್ಳಕೊಳ್ಳಗಳ ನೀರೇ ಆ್ಯಕ್ಚುಲಿ ನಮಗೆ ಕುಡಿಯುವ ನೀರು. ಹಾಗಾಗಿ ಈ ಮರ್ಕ್ಯೂರಿಯ ವಿಷವಸ್ತು ನೀರಿನ ಮೂಲಕ ಮಾನವನ ದೇಹವನ್ನು ಸೇರುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಯಾವುದೇ ವ್ಯಕ್ತಿಗಳು ನೀರು ಕುಡಿಯುವುದಕ್ಕಿಂತ ಮುಂಚೆ ಅವರು ಈ ಮರ್ಕ್ಯೂರಿ ಅಥವಾ ಹೆವಿ ಮೆಟಲ್ಸ್, ಎಲ್ಲ ಹೆವಿ ಮೆಟಲ್ಸ್ಗಳನ್ನು ಪ್ರತಿ ವರ್ಷ ಅವರು ಟೆಸ್ಟ್ ಮಾಡಿಸ್ಬೇಕು ಪ್ರಯೋಗಶಾಲೆಯಲ್ಲಿ. ಇದರಿಂದ ಈ ನೀರನ್ನು ಕುಡಿಯುವರ ಆರೋಗ್ಯವನ್ನು ಅವರು ಕಾಪಾಡಿಕೊಳ್ಬೋದೆಂದು ನಾನು ನಿಮಗೆ ತಿಳಿಸ್ತೇನೆ. ಇಲ್ಲಿಗೆ ಎಪಿಸೋಡ್ 5 ಮುಕ್ತಾಯವಾಗುತ್ತದೆ. ಕೇಳಿದ್ದಕ್ಕೆ ಧನ್ಯವಾದಗಳು.
6: ಇದುವರೆಗೂ ಪರಿಸರ ಸಂರಕ್ಷಣೆ ಯಾರ ಹೊಣೆ, ಪರಿಸರದ ಕಾನೂನು ಕುರಿತಾದ ಮಾಹಿತಿಯನ್ನ ಕೇಳಿದ್ದೀರಿ. ಇದನ್ನು ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
8: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM.gov.in.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
10: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
11: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಧಾರವಾಡ. ಇವರ ಪ್ರಸ್ತುತಿಯಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.
12: ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಕಳೆದ ಸುಮಾರು 23 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿ ಕ್ರಿಯಾಶೀಲವಾಗಿದೆ. ನಿಜವಾದ ಸಮಗ್ರ ಕಲಿಕೆ ಎಂದರೇನು, ಅದು ಸಾಧ್ಯವಾಗುವುದು ಯಾವಾಗ, ಅದರಲ್ಲಿ ಶಿಕ್ಷಕರ ಮತ್ತು ಮಕ್ಕಳ ಪಾಲಕರ ಹಾಗೂ ಒಟ್ಟು ಸಮಾಜದ ಪಾತ್ರವೇನು, ಇವೇ ಮುಂತಾದ ಪ್ರಶ್ನೆಗಳನ್ನು ಎತ್ತಿಕೊಂಡು ಶಿಕ್ಷಕರು ಮತ್ತು ಮಕ್ಕಳೊಂದಿಗೆ ಕೆಲಸ ಮಾಡ್ತಿದೆ. ಸಮಾಜ ವಿಜ್ಞಾನ ಹಾಗೂ ಭಾಷೆಗಳನ್ನು ತನ್ನ ಮುಖ್ಯ ವಿಷಯಗಳನ್ನಾಗಿ ಆಯ್ದುಕೊಂಡಿರುವ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಶಿಕ್ಷಕರ ತರಬೇತಿಗಳು ಹಾಗೂ ಸಂಪನ್ಮೂಲ ಸೃಷ್ಟಿಗೆ ಆದ್ಯತೆ ನೀಡಿದೆ. ಒಟ್ಟು ಶಿಕ್ಷಣ ಪ್ರಕ್ರಿಯೆಯಲ್ಲಿ ಅದರಲ್ಲೂ ಭಾಷೆಯ ಕಲಿಕೆಯಲ್ಲಿ ಕಥೆಗಳ ಪಾತ್ರ ಅತ್ಯಂತ ಮಹತ್ವದ್ದು. ಕಥೆಗಳನ್ನು ಕೇವಲ ಮನರಂಜನೆಗೆ ಹೇಳುವುದಲ್ಲ, ಮನರಂಜನೆಗಾಗಿ ಕಲಿಯುವುದಲ್ಲ, ಒಟ್ಟು ವ್ಯಕ್ತಿತ್ವದ ಒಟ್ಟು ಸಮಾಜದ ಒಂದು ಸ್ವಾಸ್ಥ್ಯಪೂರ್ಣ ಬೆಳವಣಿಗೆಗೆ ಅವುಗಳ ಪಾತ್ರ ಅತ್ಯಂತ ಮಹತ್ವದ್ದು. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು 100 ಕಥೆಗಳನ್ನು ಮಕ್ಕಳಿಗಾಗಿ ಶಿಕ್ಷಕರಿಗಾಗಿ ಹೇಳಿದೆ. ಇವುಗಳನ್ನು ನೀವು ಈಗ ಕೇಳಿಸಿಕೊಳ್ಳಬಹುದು.

ಪುರದಲ್ಲಿ ತೊಗರಿ ಕಟಾವು ನಡೆದಿತ್ತು. ಕೆಲವು ರೈತರು ಆಗಲೇ ತೊಗರಿ ರಾಶಿ ಕೂಡ ಮಾಡಿದ್ರು. ಹೀಗಾಗಿ ತೊಗರಿ ಕಟ್ಟಿಗೆ ಮಕ್ಕಳಿಗೆ ಯಥೇಚ್ಛವಾಗಿ ಸಿಗ್ತಿತ್ತು. ಅವತ್ತು ಆ ಊರಿನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಿದ್ದ ವಿದ್ಯಾರ್ಥಿಗಳಾಗಿದ್ದ ರಾಜ, ಅಲಿ, ಜಗ್ಗು, ಶೀನಾ, ಗೌಸ ಮುಂತಾದ ಹುಡುಗರು ಊರಿಂದ ಸ್ವಲ್ಪ ದೂರದಲ್ಲಿದ್ದ ಬೇವಿನ ತೋಪಿನ ಬಳಿ ಕಲಿತರು. ಯಾರು ಯಾರಿಗೂ ಬಾಯಿ ಬಿಟ್ಟು ಹೇಳಬೇಕಾಗಿರಲಿಲ್ಲ. ಕೆಲವರು ಗಟ್ಟಿಮುಟ್ಟಾದ ಜಾಳಗಿ, ಇನ್ನು ಕೆಲವರು ಗಟ್ಟಿಮುಟ್ಟಾದ ಸಣಬು ಕಿಸೆಯಲ್ಲಿಟ್ಕೊಂಡು ಬಂದಿದ್ದರು. ಅಲ್ಲೇ ಇದ್ದ ತೊಗರಿ ಕಟ್ಟಿಗೆ ಗುಂಪಿನಿಂದ ಎಲ್ಲರೂ ಗಟ್ಟಿಯಾದ ತೊಗರಿ ಕಟ್ಟಿಗೆ ತಗೊಂಡ್ರು. ಅದರಲ್ಲಿ ನಡುವಿನ ಮುಖ್ಯ ಟೊಂಗಿಯನ್ನೇ ಅವರೆಲ್ಲರೂ ಆಯ್ದುಕೊಂಡ್ರು. ಯಾಕೆಂದರೆ ಅದು ಸಾಕಷ್ಟು ಗಟ್ಟಿಯಾಗಿ ಹಾಗೂ ತಕ್ಕಷ್ಟು ದಪ್ಪನಾಗಿಯೂ ಇತ್ತು. ಆ ಮುಖ್ಯ ಟೊಂಗಿಯ ಸುತ್ತ ಇದ್ದ ಇತರ

ಅಂದರೆ ಹೆದೆಯನ್ನು ಮೀಟಿ ಮೀಟಿ ನೋಡಿದರು, ಅದು ಅಲಗಾಡಬಾರದು, ಆದರೆ ಕಂಪಿಸಬೇಕು. ಹಾಗೆ ಕಂಪಿಸಿದರೆ ಅದು ಬಹಳ ಒಳ್ಳೆ ಬಿಲ್ಲು ಮತ್ತು ಹೆದೆ. ಸರಿ, ಉಳಿದ ಸಣ್ಣ ಕಡ್ಡಿಗಳಲ್ಲಿ ಸಾಧ್ಯವಾದಷ್ಟು ನೇರವಾದ ಉದ್ದವಾದ ಕಡ್ಡಿಗಳನ್ನು ತೆಗೆದುಕೊಂಡರು. ಅವು ಬಾಣಗಳು. ಹೀಗೆ ಎಲ್ಲರ ಬಳಿಯೂ ಬಿಲ್ಲು ಬಾಣಗಳು ಸಿದ್ಧವಾದವು. ಹೀಗೆ ತಾವೇ ಸಿದ್ಧಪಡಿಸಿದ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಗುರಿ ಆಟಕ್ಕೋ ಬೇಟೆ ಆಟಕ್ಕೋ ಹೋಗಲು ತಯಾರಾಗಿ ನಿಂತಿದ್ದವರೆಲ್ಲರೂ ಆ ತ್ರಿಪುರ ಅಂತಕಪುರದ ಏಕಲವ್ಯರು. ಅರ್ಜುನರು ಅಲ್ಲಿ ಇರಲಿಲ್ಲ ಅಂತಲ್ಲ, ಆದರೆ ಅಲ್ಲಿ ಏಕಲವ್ಯರೇ ಹೆಚ್ಚು. ಏಕೆಂದರೆ ಅವರ ಬಿಲ್ಲು ಬಾಣ, ಅವರ ಗುರಿ ಇಡುವಿದ್ದೆ ಎಲ್ಲವೂ ಅವರದೇ ಸ್ವಯಂ ಸೃಷ್ಟಿ. ಹೀಗಾಗಿ ಅವರ ಪಾಲಿಗೆ ಅವರೆಲ್ಲರೂ ಏಕಲವ್ಯರು. ಸರಿ, ಇನ್ನು ಈ ಏಕಲವ್ಯ ಸ್ಪರ್ಧೆ ಶುರು. ಗೌಸನು ಅಲ್ಲೇ ಇದ್ದ ಬೇವಿನ ಮರದಿಂದ ಸುಮಾರು 10 ಅಡಿ ದೂರದಲ್ಲಿ ನೆಲದ ಮೇಲೆ ತೊಗರಿ ಕಡ್ಡಿಯಿಂದಲೇ ಒಂದು ಅಡ್ಡಗೆರೆ ಎಳೆದು, ಏ ನೋಡ್ರಪ್ಪ ಇಲ್ಲಿ ಈ ಗೆರೆ ಹಿಂದೆ ನಿಲ್ಲಬೇಕೆಲ್ಲರೂ ಎಂದು ಆಜ್ಞಾಪಿಸುವುದನ್ನು ಇಲ್ಲಿ ಹೇಳಿದ. ಅಷ್ಟರಲ್ಲಿ ರಾಜ ಅಲ್ಲಿಯೇ ಬಿದ್ದಿದ್ದ ಒಂದು ಕೆಂಪು ಹೆಂಚಿನ ತುಣುಕಿಂದ ಬೇವಿನ ಮರದ ಬೊಡ್ಡೆ ಮೇಲೆ ಒಂದಕ್ಕಿಂತ ಒಂದು ಚಿಕ್ಕದಾದ 3 ವೃತ್ತಗಳನ್ನು ಒಂದರೊಳಗೊಂದು ಬರೆದು, ಹಾಂ ನೋಡಿ ನಮ್ಮ ಗುರಿ ಕೆರೆ ತಯಾರಾಯಿತು ಎಂದು ಆತ್ಮವಿಶ್ವಾಸದಿಂದ ಹೇಳಿದ. ಸೀನ, ಜಗ್ಗ, ಗೌಸ, ಅಲಿ ಈ ಕ್ರಮದಲ್ಲಿ 3 ಸುತ್ತು ಬಾಣ ಬಿಡಬೇಕು. ಒಂದು ಸುತ್ತಿನಲ್ಲಿ 3 ಬಾಣಗಳನ್ನು ಬಿಡಬೇಕು ಎಂದು ಅವರವರವೇ ತೀರ್ಮಾನ ಆಯಿತು. ಇದೇನು ಹೊಸ ತೀರ್ಮಾನ ಅಲ್ಲ, ಆದರೂ ಸ್ಪಷ್ಟತೆಗಾಗಿ ಎಲ್ಲರಿಗೂ ಗೊತ್ತಾಗುವಂತೆ ಹೇಳಿಕೊಳ್ಳೋದು ವಾಡಿಕೆ ಕೂಡ. ಆ ಪ್ರಕಾರ ಮೊದಲು ಏಕಲವ್ಯನಾಗಿದ್ದ ಸೀನನ ಮೊದಲ ಬಾಣ ಹೋಯಿತು. ಅದು ಬೇವಿನ ಮರದ ಸಮೀಪವೇನೋ ಹೋಯಿತು, ಆದರೆ ಬುಡದ ಅಡಿ ಬಿದ್ದಿತು. ಎಲ್ಲರೂ ಓಹೋ ಬಲೆ ಬಲೆ ಬಲೆ ಅನ್ನೋತಾ ನಕ್ಕರು, ಚಪ್ಪಾಳೆ ಹೊಡೆದ್ರು. ಹೌದಾ, ನಗ್ತೀರಾ, ಈಗ ನೋಡ್ರೋ ಎನ್ನುತ್ತಾ ಬಿಲ್ಲಿಗೆ ಬಾಣವನ್ನು ಹೂಡಿ ಬಲಗಾಲನ್ನ ಸ್ವಲ್ಪ ಮುಂದೆ ಇಟ್ಟು ಬಿಲ್ಲನ್ನು ಸರಿಯಾಗಿ ಜಗ್ತಾ ಎಡಗಣ್ಣು ಮುಚ್ಚಿ ಬಲಗಣ್ಣಿಂದ ನೋಡುತ್ತಾ ಉಸಿರು ಬಿಗಿ ಹಿಡಿದು ಗುರಿ ಇಟ್ಟು ಬಾಣವನ್ನು ಸೆಳೆದ. ಗೆಳೆಯರೆಲ್ಲರೂ ಹಿಂದಿನ ಸಲದಂತೆ ಚಪ್ಪಾಳೆ ಹೊಡೆದು ಕೊಂಕ ನಗಲು ಸಿದ್ಧವಾಗಿದ್ದರು. ಆದರೆ ಈಗ ಅವರಿಗೆ ನಿರಾಶೆ. ಸೀನ ಬಿಟ್ಟ ಬಾಣವು ಒಳಗಿನ ವೃತ್ತದ ನಟ್ಟ ನಡುವೆ ಬಡದಿತ್ತು. ಆಗಲೂ ಗೆಳೆಯರು ಸುಮ್ಮನೆ ಕೂಡಲಿಲ್ಲ. ವಾ ವಾ ಬಲೆ ಬಲೆ ಬಲೆ ಬಲೆ ಎನ್ನುತ್ತಾ ಚಪ್ಪಾಳೆ ಹೊಡೆದ್ರು. ಮೊದಲು ಬಲೆ ಬಲೆ ಎನ್ನುತ್ತಾ ಚಪ್ಪಾಳೆ ತಟ್ಟಿದ್ರು, ಈಗಲೂ ಹಾಗೆ ಮಾಡಿದರು. ಆದರೆ ಎರಡರಲ್ಲೂ ಸ್ಪಷ್ಟ ವ್ಯತ್ಯಾಸವಿತ್ತು. ಅದೇ ಪದ ಅದೇ ಶಬ್ದ ಇದ್ದರೂ ಈ ವ್ಯತ್ಯಾಸ ಎಲ್ಲಿರ್ತದೆ? ಓದುಗರಾದ ನೀವೇ ಹೇಳಬೇಕು. ಸೀನ 3 ಬಾಣ ಬಿಟ್ಟ, ಅದು ಮರದ ಬೊಡ್ಡಿಗೆ ತಾಕಿತು ವಿನಃ ಯಾವ ವೃತ್ತದ ಒಳಗೂ ಹೋಗಲಿಲ್ಲ. ಈಗ ಜಗ್ಗನ ಸರದಿ. ಬಿಲ್ಲನ್ನು ಬಲು ಗತ್ತಿನಿಂದಲೇ ಹಿಡಿದು ಏರು ದನಿಯಲ್ಲಿ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಎಂದು ರಾಜಣ್ಣವರ ಬಬ್ರುವಾನ ಸಿನಿಮಾದ ಕಂದ ಪದ್ಯಗಳ ಸಾಲುಗಳನ್ನು ಹಾಡ್ತಾ ಗುರಿ ಇಡತೊಡಗಿದ. ಬಿಲ್ಲನ ಹಾಗೆ ಮಹಾವೀರನಂತೆ ಸೆಳೆದು ಬಾಣಪ್ರಯೋಗ ಮಾಡೇ ಬಿಟ್ಟ. ಈ ಮಹಾಪರಾಕ್ರಮಿಯ ಬಾಣ ಅವನಿಂದ 5-6 ಕೂಡ ದೂರ ಹೋಗಲಿಲ್ಲ. ಎಲ್ಲರೂ ಚಪ್ಪಾಳೆ ಹೊಡೆದು ನಕ್ಕುತ್ತೆ ನಕ್ಕುತ್ತೆ. ಭಾರಿ ಕೋಪ ಬಂದವರಂತೆ ನಟಿಸ್ತಾ ಯಾವ ಹಾಡನ್ನು ಹಾಡದೆ ಅದೇ ಬಬ್ರುವಾಹನದಲ್ಲಿನ ಅರ್ಜುನ ಬಾಣ ಬಿಡು ಮೊದಲು ಹಣೆಗೆ ಬಾಣವನ್ನು ಹಿಡಿದು ಕಣ್ಮುಚ್ಚಿ ಧ್ಯಾನಿಸ್ತಾರಲ್ಲ, ಹಾಗೆ ಇವನು ಧ್ಯಾನಿಸ್ತೊಡಗಿದ.

0: ಕೂಡಲೇ ಕೌಸ, ಏಕೆ ಪ್ರಭು ಮಂತ್ರ ನೆನಪಿಗೆ ಬರುತ್ತಿಲ್ವೇ ಎಂದು ನಾಟಕೀಯವಾಗಿ ಕೇಳಿದ. ಇಲ್ಲ ಇಲ್ಲ, ಬಂತು ಬಂತು ಎನ್ನುವಾಗಲೇ ರಾಜ, ಬಂದರೆ ಕೆರೆ ಆ ಕಡೆ ಇದೆ, ಹೋಗಿ ಬಾ ಪಾರ್ಥ ಎಂದು ವ್ಯಂಗ್ಯದ ದನಿಯಲ್ಲಿ ಹೇಳಿದ್ದನ್ನು ಕೇಳಿ ಎಲ್ಲರಿಗೂ ನಗೆ ತಡೆಯಲಾಗಲಿಲ್ಲ. ಸ್ವತಃ ಜಗ್ಗನಿಗೂ, ಏ ಸ್ವಲ್ಪ ಸುಮ್ಮನಿರೋ, ಏಕಾಗ್ರತೆಗೆ ಭಂಗ ತರಬೇಡ್ರಿ ಎನ್ನುತ್ತಾ ಗುರಿ ಇಟ್ಟು ಬಾಣ ಸೆಳೆದ. ವಾ ವಾ, ಈ ಸಲ ಬಾಣ ಯಶಸ್ವಿಯಾಗಿ ತನ್ನ ಗುರಿ ತಲುಪಿತ್ತು. ಮತ್ತೆ ಎಲ್ಲರಿಂದ ಬಲೆ ಬಲೆ ಪ್ರಶಂಸೆಗಳ ಸೂರ್ಯಬಾಳ. ಅನಂತರ ಗೌಸನ ಬಿಲ್ ವಿದ್ಯಾ ಪ್ರದರ್ಶನ ಶುರುವಾಯಿತು. ಅವನ ಮೊದಲ ಬಾಣ ಗುರಿ ತಲುಪಲಿಲ್ಲ, ಎರಡನೇ ಬಾಣ ಸರಿಯಾದ ಗುರಿ ತಲುಪಿತು, ಮೂರನೇ ಬಾಣವನ್ನು ಸೆಳೆಯಬೇಕು ಎನ್ನುವಷ್ಟರಲ್ಲಿ ಅದು ಎಲ್ಲಿತ್ತೋನೋ ಒಂದು ಗುಡ್ಡು ನೊಣವೋ ಸೊಳ್ಳೆಯೋ ಅವನ ಚಡ್ಡಿಯಲ್ಲಿ ಹೊಕ್ಕು ಹೊಡೆಯಲು ಒಂದು ಕಡೆ ಕಚ್ಚಿಬಿಡ್ತು. ಅಯ್ಯವನವನು ಅನ್ನುತ್ತಿರುವಾಗ ಹಿಡಿದ ಬಿಲ್ಲಿನ ದಿಕ್ಕು ಮರದ ಮೇಲಿನ ಕೊಂಬೆ ಎತ್ತತ್ತಿರಿತು. ಕ್ಷಣಾರ್ಧದಲ್ಲಿ ಬಾಣ ಕೊಂಬೆಗೆ ವೇಗವಾಗಿ ಹೋಗಿ ಬಡೀತು. ಗೌಸನ ಚಡ್ಡಿಯಲ್ಲಿ ಗುಡ್ಡುನೊಣನೋ ಸೊಳ್ಳೆಯೋ ಕಡಿದ ಜಾಗ ತಿಕ್ಕೊಂಡ, ಅಂತೂ ಆ ಬಡ ಜೀವ ಒಳಗೆ ಸತ್ತಿರಬಹುದು, ತುರುಕೆ ಅಂತೂ ಕಡಿಮೆ ಆಯಿತು. ಮೂರನೇ ಬಾಣ ಬಿಲ್ಲಿಗೆ ಹೂಡಬೇಕು ಎನ್ನುವಷ್ಟರಲ್ಲಿ ಅಲ್ಲಿ ಜೋರಾದ ದನಿಯಲ್ಲಿ, ಏ ಓಡ್ರೋ ಓಡ್ರೋ ಎನ್ನುತ್ತಾ ಗೆಳೆಯರಿಗಾಗಿ ಕಾಯ್ದೆ ಮನೆ ಕಡೆ ಓಟಕ್ಕಿತ್ತ. ಅವನಿಗೆ ಯಾಕೆ ಓಟಕ್ಕಿತ್ತ ಎನ್ನುವುದು ಉಳಿದವರಿಗೂ ತಿಳಿಯಲು ತಡವಾಗಲಿಲ್ಲ. ಗೌಸ ಬಿಟ್ಟ ಮೂರನೇ ಬಾಣವು ಮರದ ಕೊಂಬೆಗೆ ಹೋಗಿ ಬಡಿದದ್ದು ಬರೀ ಕೊಂಬೆಗಲ್ಲ, ಅಲ್ಲಿದ್ದ ಜೇನು ಹುಟ್ಟಿಗೆ. ತಮ್ಮ ಜೀವನದ ಕರ್ತವ್ಯ ನಿರ್ವಹಣೆಯ ತಪಸ್ಸಿಗೆ ಭಂಗ ತಂದ ರಾಕ್ಷಸರು ಯಾರು ಎಂದು ಆ ಜೇನುಗಳಿಗೂ ಕೂಡಲೇ ಗೊತ್ತಾಗಿತ್ತು. ಅವುಗಳು ಹಿಂಡು ಹಿಂಡಾಗಿ ಹುಡುಗರನ್ನ ಬೆನ್ನತ್ತಿದ್ರು. ಈ ಹುಡುಗರು ಜೇನುಗಳ ದಾಳಿಗೆ ಸಿಕ್ಕರೆ ಏನಾಗ್ತದೆ ಎಂಬ ಕಲ್ಪನೆ ಚೆನ್ನಾಗೇ ಇದ್ದವರಾಗಿದ್ದರು. ತಮ್ಮ ಪ್ರಾಣಕ್ಕೆ ಅಪಾಯ ಆಗದಿದ್ದರೂ ತಾವುಗಳೆಲ್ಲ ಹನುಮಂತನ ಅವತಾರವಾಗಿ ಇರಬೇಕಾಗ್ತದೆ, ಕೆಲವು ದಿನ ವಾರಗಟ್ಟಲೆ ನೋವು ಅನುಭವಿಸ್ತಾ ನರಳಬೇಕಾಗ್ತದೆ ಎಂಬುದನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. ಹೀಗಾಗಿ ಬಿಟ್ಟ ಬಾಣಕ್ಕಿಂತ ಜೋರಾಗಿ ಕಾಲುಗಳಿಗೆ ಬುದ್ಧಿ ಹೇಳಿದರು. ಊರ ಕಡೆಯಿಂದ ಅದೇ ದಾರಿಯಲ್ಲಿ ಕೆಲವು ಹುಡುಗಿಯರು, ಬೇರೆ ಬೇರೆ ಹುಡುಗರು, ಹಿರಿಯರು ಆ ಕಡೆಗೆ ಬರ್ತಿದ್ರು. ಅವರನ್ನು ಕಾಣುತ್ತಲೇ ಜೇ ಜೇ ಜೇನು ಓಡ್ರಿ ಓಡ್ರಿ ಎಂದು ಕೂಗುತ್ತಲೇ ಓಟ ಮುಂದುವರೆಸಿದರು. ಊರಿನಿಂದ ಈ ಕಡೆ ಬರುತ್ತಿದ್ದ ಆ ಹತ್ತಾರು ಜನಗಳಿಗೂ ಅಪಾಯದ ಅರಿವಾಗಿ ಅವರು ಊರಿನತ್ತ ಓಟ ಕಿತ್ತರು. ಇನ್ನೇನು ಊರು ಮುಂದಿನ ಬಾವಿಗೆ ಬರಬೇಕು ಎನ್ನುವಷ್ಟರಲ್ಲಿ ಸೀನನಿಗೆ ಬಹಳ ದಡವಾಗಿ ತೇಗು ಬಂತು. ಉಸಿರು ಸಾಲದಾಗಿ ನಿಂತ, ಹಾಗೇನೆ ತಿರುಗಿ ನೋಡಿದ, ಯಾವ ಜೇನು ಅವನಿಗೆ ಕಾಣಲಿಲ್ಲ. ಎಲ್ಲರೂ ತಿರುಗಿ ನೋಡಿದರು, ಯಾರಿಗೂ ಜೇನು ಹುಳುಗಳು ಅಲ್ಲಿವರೆಗೂ ಬಂದದ್ದು ಅಥವಾ ಬರುತ್ತಿರುವುದು ಕಾಣಲಿಲ್ಲ. ಎಲ್ಲರೂ ಬಾವಿ ಕಟ್ಟೆ ಮೇಲೆ ಉಸಿರು ತೆಗೆದುಕೊಳ್ತಾ ಕುಳಿತರು. ಇವರ ಆಟದ ಪರಿಚಯವಿದ್ದ ಇವರ ಸಹಪಾಠಿ ಹುಡುಗಿಯೊಬ್ಬಳು ಕೇಳಿದಳು, ಯಾಕ್ರಪ್ಪ ಬೊಬ್ರು ವಾಹನರ ಹೇಗಿತ್ತು ಯುದ್ಧ ಎಂದು ವ್ಯಂಗ್ಯ ನಗಿ ಬೀರುತ್ತಾ ಕೇಳಿದಳು. ನಿನಗೂ ಜೇನಿನ ಬಾಣ ತಾಕುವಷ್ಟು ಚೆನ್ನಾಗಿತ್ತು ಎಂದು ರಾಜ ಹೇಳಿದ್ದು ಕೇಳಿ ಹಿರಿಯರಾದಿಯಾಗಿ ಎಲ್ಲರೂ ನಕ್ಕರು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449684798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
7: ನಮಸ್ಕಾರ, ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಪುಷ್ಪ ಗರಗಸ. ಹೇಮ ಕುಂಭದಿ ಕೊಳಚೆರೊಚ್ಚು ನೀರ್ಗಳ ತುಂಬಿ ರಾಮಣೀಯ ಕದೊಳಿಟ್ಟಾಮ ಗಂಧವನು ಪ್ರೇಮ ಪುಷ್ಪಕ್ಕೆ ಮೊನಚು ಗರಗಸವ ನಂಚಿರಿಸಿ ಏಂ ಮಾಡಿದನೋ ಬೊಮ್ಮ ಮಂಕುತಿಮ್ಮ. ಹೇಮ ಕುಂಭದಿ ಬಂಗಾರದ ಕೊಡದಲ್ಲಿ ಕೊಳಚೆ ರೊಚ್ಚು ನೀರ್ಗಳ ತುಂಬಿ, ಕೊಳಚೆ ರೊಚ್ಚು ನೀರುಗಳನ್ನೆಲ್ಲ ತುಂಬಿ, ಕೊಳಚೆ ಆಗಿರುವಂಥ ಕೊಳಕು ನೀರುಗಳನ್ನು ತುಂಬಿ ರಾಮಣೀಯಕದೊಳಿಟ್ಟ ಮಗಂಧವನು. ರಾಮಣೀಯಕದೊಳು ಅಂದರೆ ರಮಣೀಯವಾದ ಚಂದದ ಪಾತ್ರೆಯಲ್ಲಿ ಇಟ್ಟು ಆಮಗಂಧವನು ಅಂದರೆ ಹಸಿ ಮಾಂಸದ ಕೀವಿನ ಹೆಣದ ವಾಸನೆಯ ಕೆಟ್ಟ ವಸ್ತುಗಳನ್ನು ಇಟ್ಟರೆ ಪ್ರೇಮ ಪುಷ್ಪಕ್ಕೆ ಮೊನಚು, ಪ್ರೇಮ ಪುಷ್ಪ ಅಂದರೆ ಪ್ರೀತಿಯ ಹೂವಿನಂತಹ ವಿಷಯಕ್ಕೆ ಮೊನಚು ಮೊನಚಾದ ಗರಗಸವ ನಂಚಿರಿಸಿ ಗರಗಸದಂತಹ ಅಂಚನ ಇರಿಸಿ ಏನ್ ಮಾಡಿದನೋ ಬೊಮ್ಮ, ಏನ್ ಮಾಡಿಬಿಟ್ನೋ ಈ ದೇವರು ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಹೇಮ ಕುಂಭದಿ ಕೊಳಚೆ ರೊಚ್ಚು ನೀರ್ಗಳ ತುಂಬಿ ರಾಮಣೀಯ ಕದೊಳಿಟ್ಟಾಮ ಗಂಧವನು ಪ್ರೇಮ ಪುಷ್ಪಕ್ಕೆ ಮೊನಚು ಗರಗಸವ ನಂಚಿರಿಸಿ ಏಂ ಮಾಡಿದನೋ ಬೊಮ್ಮ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಚಿನ್ನದ ಕೊಡದಲ್ಲಿ ಹೊಲಸು ಕೊಳಚೆ ನೀರನ್ನು ತುಂಬಿ ದುರ್ವಾಸನೆಯ ಹಸಿ ಮಾಂಸವನ್ನು ರಮಣೀಯವಾಗಿಟ್ಟ ತಕ್ಷಣ ಪ್ರೇಮದ ಕುಸುಮಕ್ಕೆ ಚೂಪಾದ ಗರಗಸದ ಅಂಚನ ಇರಿಸಿ ಬ್ರಹ್ಮ ಏನನ್ನು ಮಾಡಿಬಿಟ್ಟ ಅನ್ನೋ ಪ್ರಶ್ನೆ ಕೇಳ್ತಿದ್ದಾರಿಲ್ಲಿ ಗುಂಡಪ್ಪನವರು. ಭಗವಂತನ ರೀತಿಯೇ ವಿಚಿತ್ರ ಅಲ್ವಾ? ಪರಸ್ಪರ ವಿರುದ್ಧವಾಗಿರೋ ವಸ್ತುಗಳನ್ನು ಜೊತೆಗೆ ಇಟ್ಟು ತಮಾಷೆ ನೋಡ್ತಾನೆ. ಬಂಗಾರದ ಕೊಡದಲ್ಲಿ ಕೊಳಚೆ ಹೊಲಸು ರಾಡಿನ ತುಂಬ್ತಾನೆ. ಅತ್ಯಂತ ರಮಣೀಯವಾದ ವಸ್ತುವಿಗೆ ತಡೆದುಕೊಳ್ಳೋದಿಕ್ಕೆ ಆಗದಿರೋಂತಹ ಕೊಳಕು ವಾಸನೆನ ಜೋಡಿಸ್ತಾನೆ. ಪ್ರೇಮದ ಪ್ರತೀಕವಾದ ಕೋಮಲವಾದ ಹೂವಿಗೆ ಗರಗಸದಂತಹ ಅಂಚನ್ನು ಇಟ್ಟು ಮುಟ್ಟೋ ಕೈಯನ್ನು ಕೊರೆಯೋ ಹಾಗೆ ಮಾಡ್ತಾನೆ. ಏನು ಅವನು ಯೋಜನೆ ಅನ್ನೋದೇ ಗೊತ್ತಾಗೋದಿಲ್ಲ ಅನಿಸುತ್ತೆ. ಸರಸ ಸುಂದರವಾದವುಗಳನ್ನು ಅಸಹ್ಯ ವಿಕಾರಗಳೊಡನೆ ಇಡೋದ್ರ ಉದ್ದೇಶ ಅವನದ್ದು ಏನಿರಬಹುದು? ಬಹುಶಃ ಪ್ರಪಂಚದಲ್ಲಿ ಎಲ್ಲವೂ ಸುಂದರನೂ ಅಲ್ಲ, ಎಲ್ಲವೂ ಕೊಳಕೂ ಅಲ್ಲ. ಅವೆರಡೂ ನಮ್ಮಲ್ಲೇ ಇವೆ ಅನ್ನೋ ಅರಿವು ನಮಗಿರೋದು ಒಳ್ಳೆಯದು ಅಂತ ಇರ್ಬೋದೇನೋ. ಒಳ್ಳೆಯದ್ರ ಹಿಂದೆನೇ ಕೆಟ್ಟದ್ದು ಇರುತ್ತಲ್ವಾ? ನೋಡಿ, 16ನೇ ಶತಮಾನದಲ್ಲಿ ಚಾಮನಗರ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ವಚನ ಸಂಸ್ಕೃತಿಯನ್ನು ಬೆಳೆಸಿದ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಒಂದು ವಚನ ಹೇಳ್ತೀನಿ, ಕೇಳ್ಕೊಂಡು ಬನ್ನಿ. ಹಾಲೋಗರವನುಂಡು ಬಾಲೆಯರ ತೋಳ ಮೇಲೊರಗಿದೊಡೆ, ಬಾರದ ಭವದಲ್ಲಿ ಬಪ್ಪುದು ತಪ್ಪದು ಕಾಣಿರಣ್ಣ. ಅಲ್ಲಿಯ ಆಲಿಂಗನ ವಿಷ ಚುಂಬನ ನಂಜು, ನೋಟ ಸರಳು ಸವಿನುಡಿ ಕಠಾರಿ ನೋಡ. ಅಲ್ಲಿಯ ನೆನಹು ಅಜ್ಞಾನ ನೋಡ, ಅದು ತನ್ನ ಹಿತಶತ್ರು ತನದಿಂದ ಭ್ರಾಂತು ಭಾವನೆಯ ಹುಟ್ಟಿಸಿ ಕೊಲ್ಲುವುದಾಗಿ. ಈ ಸಂಸಾರ ನಿನಗೆ ಹಗೆಯೆಂದು ತಿಳಿಯ ಮರಳು ಮಾನವ. ಏನಿವರು ಕಗ್ಗದಲ್ಲೆಲ್ಲ ವಚನ ಹೇಳ್ತಿದ್ದಾರೆ ಅಂತ ಅನ್ಕೊಳ್ಬೇಡಿ, ಯಾಕಂದ್ರೆ ಈ ಕಗ್ಗಕ್ಕೆ ಸರಿ ಹೊಂದುವಂತಹ ಈ ವಚನ ನೋಡಿ. ಊಟ ಏನೋ ಹಾಲು ಒಳ್ಳೆ ಮೊಸರು ಈ ಥರದ ಊಟನೂ ಮಾಡ್ತಾರೆ, ಆದರೆ ಹೆಣ್ಮಕ್ಕಳ ಮೇಲೆ ರಾಕ್ಷಸನಾಗೆ ಎರಗಿದ್ರೆ. ಬಾರದ ಭವದಲ್ಲಿ ಬಪ್ಪುದು ತಪ್ಪದು ಅಲ್ವಾ, ಮಾಡಬಾರದ್ದನ್ನು ಮಾಡಿದ್ರೆ ಆಗಬಾರದ್ದೇ ಆಗತ್ತೆ. ಅಲ್ಲಿದ್ದ ಆಲಿಂಗನ ಅಪ್ಪುಗೆ ವಿಷ ಅನ್ಸುತ್ತೆ, ಅವರ ಚುಂಬನ ನಂಜನ್ಸತ್ತೆ, ನೋಟ ತುಂಬ ಕಷ್ಟ ಕೊಡುತ್ತೆ, ಅವರು ಪ್ರೀತಿಯಿಂದ ಮಾತಾಡೋದು ಕೆಟ್ಟದಾಗಿ ಕಾಣಿಸುತ್ತೆ. ಅಲ್ಲಿಯ ಆಗ್ತಾ ಇರೋದೆಲ್ಲ ಕೆಟ್ಟದ್ದು, ಅಜ್ಞಾನಿಂದ ಆದದ್ದು. ಹೀಗೆ ಇದೇ ಪ್ರಪಂಚದ ಹಿತ ಶತ್ರುತನ. ಹಿತ ಕೂಡ ಇದೆ, ಪಕ್ಕದಲ್ಲೇ ಶತ್ರುತ್ವ ಕೂಡ ಇದೆ. ಆಲಿಂಗನದ ಹಿತ ಇದೆ, ಅದರ ಜೊತೆ ಕಠಿಣವಾದ ವಿಷ ಕೂಡ ಇದೆ. ಚುಂಬನದೊಟ್ಟಿಗೆ ನಂಜು, ಪ್ರೀತಿಯ ನೋಟದಲ್ಲಿ ಬಿರುಸಾದ ಸರಳಿದೆ, ಸವಿನುಡಿಯ ಹಿಂದೆ ಹರಿತವಾದ ಕಠಾರಿ ಇದೆ. ಜ್ಞಾನ ಅಂತ ತಿಳಿದಿದ್ದ ನೆನಪು ಅಜ್ಞಾನವೂ ಆಗಬಹುದು. ಇದೇ ಪ್ರಪಂಚ ಹುಟ್ಟಿಸೋ ಭ್ರಾಂತಿಯ ಭಾವನೆ. ಈ ಮಾತನ್ನೇ DVG ಅವರು ಈ ಕಗ್ಗದಲ್ಲಿ ಹೇಳ್ತಾ ಇರೋದು. ವೈರುಧ್ಯಗಳು ಅಂತ ತೋರುವಂತಹ ನಿಜವಾಗಿ ನೋಡಿದರೆ ಪರಸ್ಪರ ಪೂರಕವಾದವುಗಳು. ಏನಂತೀರಾ? ನಿಮ್ಮ ಅನಿಸಿಕೆನ ತಿಳಿಸಬಹುದು. ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ತಿರುಗಿ ಬರ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
8: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ AC ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM
1: ಈಗ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಖ್ಯಾತ ಚಿಂತಕ, ನಾಟಕಕಾರ, ನಾಟಕ ಶಿಕ್ಷಣಕ್ಕೆ ಪಠ್ಯಕ್ರಮಗಳನ್ನು ನೀಡಿದ ಮೈಸೂರಿನ ಶ್ರೀ ನಾ ಶ್ರೀನಿವಾಸು ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸರವರು ಮನೋನಾಟಕ ವಿಚಾರದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಇವರ ಜೊತೆಗೆ ಸಂವಾದದಲ್ಲಿ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀತಾ ಜನಾರ್ದನ್ GL ಭಾಗವಹಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ಮನೋನಾಟಕ ಚಿಂತನ ಮಂಥನ ಕಾರ್ಯಕ್ರಮ.
9: ಸ್ನೇಹಿತರೆ, ಇವತ್ತು ನಾವು ಮನೋನಾಟಕದ ವಿಚಾರ ಮಂಥನನ 7ನೇ ಎಪಿಸೋಡ್ಗೆ ಹೋಗ್ತಾ ಇದ್ದೇವೆ. ಈಗಾಗಲೇ ಈಗ 6 ಎಪಿಸೋಡ್ ಮುಗಿದಿದೆ. ಈಗ 7ನೇ ಎಪಿಸೋಡಲ್ಲಿ ಇದರ ಇಲ್ಲಿವರೆಗೂ ನಾವೇನು ಸಮಚಿತ್ತತೆ ಬಗ್ಗೆ ಮಾತನಾಡ್ತಾ ಇದ್ದೆ, ಅದರ ಮುಂದುವರಿದ ವಿಚಾರಗಳನ್ನು ಇವತ್ತು ನಾವು ಒಂದಷ್ಟು ಅರ್ಥೈಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಇದಕ್ಕೆ ನಾವು ಶ್ರೀನಿವಾಸ್ ಅವ್ರನ್ನ ಸ್ವಾಗತ ಕೋರ್ತಾ ಇದ್ದೀನಿ.
10: ನಮಸ್ಕಾರ
9: ಸರ್.
10: ನೋಡಿ, ಈಗಾಗಲೇ ನಾವು ಈ ಸೈಕೋಪೆಥಾಲಜಿ ಅಥವಾ ಮನೋರೋಗಶಾಸ್ತ್ರದ ಕುರಿತು ಆಲೋಚನೆ ಮಾಡ್ತಾ ಇದ್ದಾಗ ಮನೋನಾಟಕದ ಸಂದರ್ಭದಲ್ಲಿ ಒಂದು ಫಾರ್ಮ್ಯುಲೇಷನ್ನ ಕಾಣ್ಕೊಂಡ್ವಿ ಕಳೆದ ಇದರಲ್ಲಿ ಸಂಚಿಕೆಯಲ್ಲಿ. ಯಾವುದು? ಅಸ್ತಿತ್ವದ ಸಮಸ್ಯೆಗಳು, ಬದುಕಿನ ಜೊತೆ ವ್ಯವಹರಿಸುವಂಥ ಸಮಸ್ಯೆಗಳು ಅಥವಾ ಅನಿರೀಕ್ಷಿತ ಘಟನೆಗಳು ಉಂಟು ಮಾಡುವಂಥ ಸಮಸ್ಯೆ, ಜೊತೆಗೆ ಸ್ವಾಭಾವಿಕ ಸೃಜನಶೀಲತೆಯನ್ನು ಬಳಸ್ಕೊಳ್ಳೋದಕ್ಕೆ ಅಥವಾ ಪ್ರೇರಣೆ ಕೊಡ್ತಕ್ಕಂಥ ಒಂದು ಸೂತ್ರ ನಮಗೆ ಸಿಗ್ತಾ ಹೋಗ್ತದೆ.
9: ಓಕೆ,
10: ಸೊ ಈ ಮೇಲಿನ ರೀತಿ ಸೂತ್ರ ಅಥವಾ ಫಾರ್ಮುಲೇಷನ್ಗಳು ಮೊರೇನೋ ಅವರ ಪರಿಕಲ್ಪನೆ ಏನಿತ್ತು, ಒಟ್ಟಾರೆಯಾಗಿ ಮಾನವ ಜನಾಂಗವು ಸೃಜನಶೀಲತೆಯ ಮತ್ತು ಕ್ರಿಯಾಶೀಲತೆಯ ಅಂತಿಮ ಉತ್ಪಾದನೆಯಾದ ವಾಟ್ ಈಸ್ ದ ಫೈನಲ್ ಪ್ರಾಡಕ್ಟ್, ಯಾಕೆ ಸೃಜನಶೀಲತೆ ಇರಬೇಕು, ಯಾಕೆ ಕ್ರಿಯಾಶೀಲತೆ ಇರಬೇಕು, ಅಂತಿಮ ಉತ್ಪಾದನೆಯಾದಂಥ ಸಂರಕ್ಷಣೆ ಮತ್ತು ಕೂಡಿಡುವಿಕೆ ಕನ್ಸರ್ವ್ಸ್ ಅದಕ್ಕೆ ಹೆಚ್ಚು ಗಮನ ನೀಡುತ್ತೆ, ಮತ್ತು ಕ್ರಿಯಾಶೀಲತೆಯ ಪ್ರಕ್ರಿಯೆಯಲ್ಲಿನ ಸ್ವಾಭಾವಿಕ ಸೃಜನಶೀಲತೆಯ ಪಾತ್ರಕ್ಕೆ ಅಸಮರ್ಪಕ ಪರಿಗಣನೆಯನ್ನು ನೀಡಿದೆ, ಇನ್ಸಫಿಷಿಯೆಂಟ್ ಕನ್ಸಿಡರೇಷನ್ ನೀಡಿದೆ ಅನ್ನೋದು ಕೊಂತ್ಕೋತದೆ. ನಾವು ಕನ್ಸರ್ವ್ ಮಾಡೋದಕ್ಕೆ ಕೊಡೋಷ್ಟು ಒತ್ತು ದ ಪ್ರೋಸೆಸ್ ಆಫ್ ಕ್ರಿಯೇಷನ್ಸ್ಗೆ ಕೊಟ್ಟಿಲ್ಲ,
9: ಕೊಡಲ್ಲ, ನಾವು ಕೊಡಲ್ಲ. ನಮ್ಮ ರೋಲ್ ಇರೋಂಥದ್ದು
10: ಯಾವಾಗ ಕನ್ಸರ್ವ್ ಮಾಡ್ತಾ ಹೋಗ್ತೀವಿ, ಪ್ರಿಸರ್ವೇಷನ್ ಹೋಗ್ತೀವಿ, ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗುತ್ತೆ. ಬಟ್ ಪ್ರೋಸೆಸ್ ಆಫ್ ಯಾವುದು ಸ್ಪಾಂಟೇನಿಟಿಗೆ ನಾವು ಹೊರಟಿದ್ದಿದ್ರೆ ಈ ಥರ
9: ಗ್ರೋತ್ ಆಗ್ತಿತ್ತು,
10: ಗ್ರೋತ್ ಆಗ್ತಾ ಇತ್ತು ಅನ್ನೋದು ಅವ್ರ ತತ್ವಕ್ಕೂ. ಇಲ್ಲಿ ಬರೋ ಅಸ್ತಿತ್ವದ ಸಮಸ್ಯೆ, ವ್ಯವಹಾರದ ಸಮಸ್ಯೆ, ಅನಿರೀಕ್ಷಿತತೆ ಎದುರಿಸೋ ಈ ಸ್ಪಾಂಟೇನಿಟಿ ಸಮಸ್ಯೆಗೆ ಒಂದು ಅದನ್ನು ಬೆಳೆಸೋವಂಥ ಸೂತ್ರ ಇದೆಯಲ್ಲ, ಇದು ಇದು ಹೊಂದ್ಕೋತಾ ಹೋಗ್ತಾರೆ. ಮೊರೇನೋ ಅವ್ರ ಪ್ರಕಾರ ಫ್ರಾಯ್ಡ್ ಅವ್ರು ಏನು ಹೇಳಿದರು, ನಾಗರಿಕತೆಯು ಸಮಸ್ಯೆ ಆಗಿರೋದಿಲ್ಲ, ಸಿವಿಲೈಸೇಷನ್ ಈಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ನಾವು ನಾಗರಿಕತೆಯ ಪ್ರಾಬ್ಲಮ್ ಅಂತ ಹೇಳ್ತಾನೆ ಅದರ ವೆಬ್ಬಲ್ಸಿಗೆ ಹಾಕ್ಕೊಂಡು ನಾಗರಿಕರಾಗೋದನ್ನು ಒಂದು ಕಡೆ ಪ್ರೇರಣೆ ಕೊಡ್ತೀವಿ, ಅನಾಗರಿಕರಾಗೂ ಇರು ಅಂತ ಹೇಳ್ತೀವಿ, ಅದನ್ನು ಅವಮಾನ ಅಂತಲೂ ಹೇಳ್ತೀವಿ, ಮತ್ತು ಟೆನ್ಷನ್ಸ್ ಆ್ಯಂಡ್ ಇಂಬ್ಯಾಲೆನ್ಸಸ್ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಸಿವಿಲೈಸೇಷನ್ ಅನ್ನತಕ್ಕಂಥದ್ದು ಇಟ್ ಈಸ್ ದ ನ್ಯಾಚುರಲ್ ಪ್ರೋಸೆಸ್,
9: ಓಕೆ,
10: ಸಿಂಥಸೈಸ್ ಆಗ್ತಾ ಹೋಗ್ತಕ್ಕಂಥದ್ದು ದ ನ್ಯಾಚುರಲ್ ಪ್ರೋಸೆಸ್. ಹೌದಾ, ನೀನು ನೀನು ಕನ್ಸರ್ವ್ಡ್ ಆಗೇ ಇರು,
9: ನೀನು
10: ಒಂದು ರೀತಿ ಹಳೆಯ ಪರಂಪರೆಯನ್ನೇ ಎತ್ತಿ ಹಿಡಿ ಅನ್ನತಕ್ಕಂಥದ್ದು, ಯು ಕಾಂಟ್ ಗೋ ಬ್ಯಾಕ್. ನಾವು ಎಷ್ಟೇನು ವಾಪಸ್ ತೆಗಿಯಕ್ಕಾಗದೆ ಇರೋಂಥ ಸಂದರ್ಭದಲ್ಲಿ ಸುಮ್ಮನೆ ಬ್ಲೇಮ್ ಮಾಡಿಕೊಂಡು ಇದನ್ನೂ ಬಿಡಲಾಗದೆ ಅದನ್ನೂ ಬಿಡಲಾಗದೆ ಇದ್ದೀವಿ, ಆಗ ನಾವು ನ್ಯಾಚುರಲ್ ಸೈಕಾಟಿಕ್ ಆಗ್ತೀವಿ, ನ್ಯಾಚುರಲಿ ನ್ಯೂರಾಟಿಕ್ ಆಗ್ತೀವಿ. ನಮ್ಮ ರೂಢಿಗತ ಅಂಶಕ್ಕೆ ಅದು ಹೊಂದೇ ಇರೋ ಕಾರಣದಿಂದ ಆ ಅನಿರೀಕ್ಷಿತತೆಗಳನ್ನ ಎದುರಿಸ್ತೀವಿ, ಒದ್ದಾಡ್ತಾ ಇರ್ತೀವಿ. ಸಮಾಜವು ಹೆಚ್ಚು ಒತ್ತು ನೀಡುತ್ತಿರುವ ಸಂರಕ್ಷಣೆ ಮತ್ತು ಕೂಡಿಕೆಯ ಕಾರಣ ಕನ್ಸರ್ವ್ ಹಾಗೂ ಬದುಕಿನ ಸವಾಲುಗಳನ್ನು ಎದುರಿಸಲು ಅವಶ್ಯಕವಿರುವ ಸ್ವಾಭಾವಿಕ ಸೃಜನಶೀಲತೆಗೆ ಸ್ಪಾಂಟೇನಿಟಿಗೆ ಪ್ರಾಮುಖ್ಯತೆ ನೀಡುವತ್ತ ಒತ್ತು ನೀಡಲು ಸಮಾಜವು ವಿಫಲವಾಗಿರುವ ಕಾರಣದಿಂದಾಗಿ ಪ್ರಸ್ತುತ ವಿದ್ಯಮಾನಗಳ ಪರಿಣಾಮವನ್ನು ಎದುರಿಸಬೇಕಾಗಿದೆ. ಕ್ರಿಯೇಟಿವ್ ಪ್ರೋಸೆಸ್ಗಳಿಗೆ ನಾವು ಯಾವತ್ತೂ
9: ಅವಕಾಶ ಕೊಟ್ಟಿಲ್ಲ,
10: ಅವಕಾಶ ಕೊಟ್ಟೇ ಇಲ್ಲ,
9: ಪ್ರಾತಿನಿಧ್ಯನೂ ಕೊಟ್ಟಿಲ್ಲ. ನಾವು
10: ಎಲ್ಲಿ ಕ್ರಿಯೇಷನ್ ನಡೀತಾ ಇದೆ ಅಂದ ತಕ್ಷಣ ನಾವು ಚೆಕ್ ಮಾಡ್ಬಿಡ್ತೀವಿ, ಇವಷ್ಟೇ ಸಾಕು ಅದನ್ನು ಪ್ರಿಸರ್ವ್ ಮಾಡ್ಕೊಂಬೋಣ ಅನ್ನೋದಕ್ಕೆ ಹೋಗ್ತೀವಿ. ಸಿಗ್ಮಂಡ್ ಫ್ರಾಯ್ಡ್ ಅವರು ಒಂದು ವೈದ್ಯಕೀಯ ಮಾದರಿ, ಒಂದು ಥೆರಪೆಟಿಕ್ ಮಾಡೆಲ್ನ ಪರಿಚಯಿಸಿದ್ದು ಅಚ್ಚರಿಯ ಅಂಶ ಏನಲ್ಲ. ಹಾಗೂ ಅದೇ ಸಮಯದಲ್ಲಿ ಅವರು ಉನ್ಮಾದ, ಹಿಸ್ಟೀರಿಯಾ ಮತ್ತು ಇತರ ನರರೋಗಗಳು, ನ್ಯೂರಾಸಿಸ್ನ ಸ್ವಭಾವಗಳು, ನರವೈಜ್ಞಾನಿಕ ಕಾಯಿಲೆಗಳ ಬದಲಾಗಿ ನ್ಯೂರಲಾಜಿಕಲ್ ಇಲ್ನೆಸ್ನ ಬದಲಾಗಿ ಮಾನಸಿಕ ಮೂಲಕ್ಕೆ ಸೈಕಲಾಜಿಕಲ್ ಆರಿಜನ್ಗೆ ಸಂಬಂಧಿಸಿದ ತೀರ್ಮಾನಕ್ಕೆ ಬಂದಿರ್ತಾರೆ. ಫ್ರಾಯ್ಡ್ ಅವರು ತರಬೇತಿ ಹೊಂದಿದ ವೈದ್ಯರಾಗಿದ್ದರು.
9: ಹೌದು,
10: ವೈದ್ಯಕೀಯ ಚಿಕಿತ್ಸೆಯಲ್ಲಿ ರೋಗ ಲಕ್ಷಣಗಳು, ಸಿಂಪ್ಟಮ್ಸ್, ಆಂತರಿಕವಾಗಿರುವ ಶರೀರಶಾಸ್ತ್ರದ ಅಸಮರ್ಪಕತೆ, ಮಾಲ್ ಫಂಕ್ಷನಿಂಗ್ ಫಿಸಿಯಾಲಜಿ ಸೂಚಿಸುತ್ತೆ,
9: ಓಕೆ,
10: ಮತ್ತು ಇವುಗಳ ನಿರ್ದಿಷ್ಟ ಚಿಕಿತ್ಸೆಯ ಮೂಲಕ ಸರಿಪಡಿಸುವಿಕೆಯೇ ಒಂದು ಪ್ರಬಲವಾದ ಹಾಗೂ ಯಶಸ್ವಿ ಮಾದರಿ ಎಂಬ ಕಲ್ಪನೆ ಇದೆ.
9: ಈಗಿರೋ ಕಲ್ಪನೆ ಅದು.
10: ಹೌದಾ, ಸ್ಪೆಸಿಫಿಕ್ ಆಗಿ ಆ ಪ್ರಾಬ್ಲಮ್ನ
9: ರಿಸಾಲ್ವ್
10: ಮಾಡುವಂತ ಇದು ಮಾನಸಿಕ ಕಾರ್ಯನಿರ್ವಹಣೆಯನ್ನು ಸೈಕಲಾಜಿಕಲ್ ಫಂಕ್ಷನಿಂಗ್ ಅರ್ಥೈಸಲು ಸೇಮ್ ಮೆಥಡಾಲಜಿನ ಇಲ್ಲಿ ಅಪ್ಲೈ ಮಾಡೋಕ್ಕಾಗುತ್ತಾ, ಹಾಗೂ ಅದರೊಂದಿಗೆ ವ್ಯವಹರಿಸಲು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಎಂಬುದು ಇನ್ನೂ ಕೂಡ ಪ್ರಶ್ನೆ ಆಗಿದೆ. ಇದನ್ನು ವ್ಯಾಂಪೋಲ್ ಅವರು 2001 ಹೇಳ್ತಾರೆ.
9: ನಮ್ಮ ಫಿಸಿಕಲ್ ಪ್ರಾಬ್ಲಮ್ಸ್
10: ಆವಾಗಿರೋ ಮೆಥಡಾಲಜಿ ಅಲ್ಲ, ಯಾಕಂದರೆ ಎಮ್ ಬಿ ಬಿ ಎಸ್ ಅಲ್ಲಿ ಸೈಕಾಲಜಿ ಅನ್ನೋ ಚಾಪ್ಟರ್ ಅದು ಕೇವಲ ಒಂದು ಚಾಪ್ಟ್ರು.
9: ಅದೇ ಪ್ರಿಯಾರಿಟಿ ಕೊಟ್ಟಿಲ್ಲ
10: ಹೌದಾ, ಈಗ ಅದರದ್ದು ಹೋಗ್ತಾ ಇದೆ ಅಂತದ್ರಲ್ಲಿ ಅದೇ ಮೆಥಡ್ನ ಇದಕ್ಕೂ ಅಪ್ಲೈ ಮಾಡಿಬಿಟ್ರೆ. ಮೊರೇನೋ ಅವರ ಪ್ರಕಾರ ಮನೋಚಿಕಿತ್ಸೆಯು ಸೈಕೋಥೆರಪಿ ಅನಾರೋಗ್ಯ ಮತ್ತು ಅಸ್ವಸ್ಥತೆಗೆ ಚಿಕಿತ್ಸೆ ನೀಡುವುದಕ್ಕಿಂತ ಹೆಚ್ಚಾಗಿ ಸ್ವಾಭಾವಿಕ ಸೃಜನಶೀಲತೆಯ ಕಲಿಕೆಯನ್ನು ಒಳಗೊಂಡಿರುತ್ತದೆ ಅಂತ ಅವ್ರು ಹೇಳ್ತಾರೆ. ಒನ್ಸ್ ನೀವು ಅವನ್ನ ಸ್ಪಾಂಟೇನಿಯಸ್ ಆಗಿ ಮಾಡಿಬಿಟ್ರೆ, ನ್ಯಾಚುರಲ್ ಸ್ಪಾಂಟೇನಿಯಸ್ ಆಗಿ, ಹಿ ವಿಲ್ ರಿಸಾಲ್ವ್ ಆಲ್ ದಿ ಥಿಂಗ್,
9: ಸೆಲ್ಫ್ ರಿಸಲ್ಯೂಷನ್
10: ಮಾಡ್ಕೊಳಕ್ಕಾಗತ್ತೆ. ಮನೋಚಿಕಿತ್ಸೆಯ ಅವಶ್ಯಕತೆ ಇರೋದು ಅಚ್ಚರಿಯ ಸಂದರ್ಭದ ಕ್ಷಣದಲ್ಲಿ ವಿಫಲವಾದ ಸಾಮಾಜಿಕ ಸಂರಕ್ಷಣೆಯ ಕಲಿಕೆಯಿಂದ. ನೀವು ಸೋಷಿಯಲ್ ಕನ್ಸರ್ವೇಟಿವ್ ಮಾಡದೇ ಇಲ್ವಲ್ಲ, ಮೆಟೀರಿಯಲ್ ಕನ್ಸರ್ವ್ಸ್ಗೆ
9: ಟ್ರೀಟ್ಮೆಂಟ್,
10: ಕಮ್ಯುನಿಟಿ ಕನ್ಸರ್ವ್
9: ಮಾಡೋದಿಲ್ಲ.
10: ಆ ಕಲಿಕೆ ಉಂಟು ಮಾಡಿದ ಸನ್ನಿವೇಶದ ಕುರಿತಾದ ತಪ್ಪು ವ್ಯಾಖ್ಯಾನಗಳಿಂದ ಮತ್ತು ಆ ಸಂದರ್ಭದಲ್ಲಿ ತೆಗೆದುಕೊಂಡ ಅಸಮರ್ಪಕ ಕಾರ್ಯಗಳಿಂದ ಉಂಟಾಗ್ತದೆ.
9: ಸತ್ಯ ಅದು
10: ಹೌದಾ. ಮನೋನಾಟಕವು ಹಿಂದಿನ ಅನುಭವಗಳ ಮರು ವ್ಯಾಖ್ಯಾನ ಮಾಡುವ ಸಾಧನ ಆಗೋದ್ರ ಜೊತೆಗೆ, ಒಂದು ಟೂಲ್ ಆಗೋದ್ರ ಜೊತೆಗೆ, ವ್ಯಕ್ತಿಯ ಸ್ವಾಭಾವಿಕ ಸೃಜನಶೀಲತೆಯನ್ನು ಅಭಿವೃದ್ಧಿಪಡಿಸ್ತದೆ. ಮೊರೇನೋ ಅವರ ತತ್ವಗಳು ರೋಗಶಾಸ್ತ್ರೀಯಕ್ಕಿಂತಲೂ ಪೆಥಲಾಜೈಸಿಂಗ್ ಅನ್ನೋಕ್ಕಿಂತ ಹೆಚ್ಚಾಗಿ ರೂಢಿಗತವಾದದ್ದು ನಾರ್ಮೇಟಿವ್ ಅಂತಾರೆ. ಬಹಳಷ್ಟು ತತ್ವಗಳು ಮಾನಸಿಕ ಆರೋಗ್ಯ ವೈದ್ಯರಿಂದ ರೂಪಿತವಾಗಿದೆ ಹಾಗೂ ಈ ತತ್ವಗಳು ಮನೋರೋಗಶಾಸ್ತ್ರೀಯ ಎಂದು ಪರಿಗಣಿಸಲ್ಪಟ್ಟ ವರ್ತನೆಗಳ ಕುರಿತು ಅವರ ಅವಲೋಕನಗಳು ಮತ್ತು ಅದನ್ನು ವಿವರಿಸಲು ಮಾಡಿದ ಪ್ರಯತ್ನಗಳಿಂದ ರೂಪಿತ ಆಗಿದೆ. ನಾವು ಮನೋರೋಗಶಾಸ್ತ್ರೀಯ ಅನ್ನೋದಕ್ಕೆ ಮಾನಸಿಕ ವೈದ್ಯರ, ಮಾನಸಿಕ ಆರೋಗ್ಯ ವೈದ್ಯರ, ಮೂಲಭೂತವಾಗಿ ಸಾಮಾನ್ಯರು ಎಸೆನ್ಷಿಯಲಿ ನಾರ್ಮಲ್ ಅಂದರೆ ಕಾರ್ಯನಿರ್ವಹಿಸುವ ಜನ, ವರ್ಕಿಂಗ್ ಫೋರ್ಸಸ್ಗಳು, ವಿಯೆನ್ಯಾದ ವೇಶ್ಯರು, ಮಿಟ್ಟರ್ನ ಡಾರ್ಫ್ನ ಗಾಮಸ್ಥರು, ಸೃಜನಶೀಲ ರಂಗಭೂಮಿಯ ಸ್ಟೇಕ್ ಗ್ರಿಫ್ ಥಿಯೇಟರ್ ಅಂತಾರೆ, ಥಿಯೇಟರ್ ಫಾರ್ ಸ್ಪಾಂಟ್ಯಾನಿಟಿ ಅಂತ, ನಟನಟಿಯರೊಂದಿಗೆ ಕಾರ್ಯನಿರ್ವಹಿಸಿದ ಫಲವಾಗಿ ಮತ್ತು ಅವರನ್ನು ಅವಲೋಕ ಮಾಡಿದ್ದಾಗಿ ಮೊರೇನೋ ಅವರ ತತ್ವಗಳು ಉಗಮ ಆಗಿದೆ. ದೋಸ್ ಹೂ ಆರ್ ಸ್ಪಾಂಟೇನಿಯಸ್ಲಿ ರಿಸಾಲ್ವಿಂಗ್ ಹೋಲ್
9: ಪ್ರಾಬ್ಲಮ್ಸ್.
10: ಮನೋನಾಟಕದ ರೂಢಿಗತ ತತ್ವಗಳು, ನಾರ್ಮೇಟಿವ್ ತತ್ವಗಳು ಮನೋರೋಗ ಚಿಕಿತ್ಸೆಯನ್ನು ಸೈಕೋಥೆರಪಿಯನ್ನು ಮೀರಿದ ಅನ್ವಯಿಕತೆ ಮತ್ತು ಅಳವಡಿಕೆಗೆ ಸೂಕ್ತವಾಗಿರ್ತದೆ. ಆ ಸೂಕ್ತ ಆಗಿರೋದೇ ಅದರ ವಿಶಿಷ್ಟತೆ ಆಗಿದೆ. ಸೊ ಯು ಕಾಂಟ್ ಕಂಪೇರ್ ಸೈಕೋಪೆಥಾಲಜಿ ಆ್ಯಂಡ್ ಸೈಕೋಡ್ರಾಮಾ. ಸೈಕೋಡ್ರಾಮಾದ ಮೂಲ ತತ್ವನೇ ಆ ಸ್ಪಾಂಟೇನಿಟಿನ ನ್ಯಾಚುರಲ್ ಆಗಿ ಹೊರಹೊಮ್ಮ ಮಾಡೋದು, ಸ್ಟ್ರೆಂಥನಿಂಗ್ ಮಾಡುವಂಥದ್ದು. ಇವರು ಆ ಸ್ಪಾಂಟೇನಿಟಿನ ಡೆವಲಪ್ ಮಾಡಿದೆ, ಇದು ಎಗೈನ್ ಪೆಥಾಲಜಿಕಲ್ ಕಂಡೀಷನ್ ಕೊಟ್ಕೊಳ್ತಾ ಹೋದರೆ ಹೇಗೆ ಸಾಧ್ಯ ಅನ್ನೋದು ಮೊರೇನೋ ಅವರು ಈ ಭಾಗ, ಅಂದರೆ ನಾವು ಕಳೆದ ಸಂಚಿಕೆ ಮತ್ತು ಈ ಸಂಚಿಕೆ ಎರಡೂ ಭಾಗಗಳನ್ನ ನಾವು ಗುರುತಿಸ್ಕೊಂಡಾಗ ಮನೋ ರೋಗಶಾಸ್ತ್ರವೇ ಬೇರೆ, ಅದರ ಹಿನ್ನೆಲೆಗಳು, ಅದು ಆಧರಿಸುವ ತತ್ವಗಳು ಮನೋನಾಟಕದ ತತ್ವಗಳನ್ನು ಮನೋರೋಗಶಾಸ್ತ್ರದ ತತ್ವಗಳಿಗೆ ಹೋಲ್ಸೋಕ್ಕಾಗಲ್ಲ, ಹೊಂದಾಣಿಕೆ ಮಾಡೋಕ್ಕಾಗಲ್ಲ, ದಳಕ್ ಮಾಡ್ಕೊಳಕ್ಕಾಗಲ್ಲ. ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಸ್ಪೆಷಲ್ ಆ್ಯಂಡ್ ಯುನೀಕ್
9: ಕ್ಯಾರೆಕ್ಟರಿಸ್ಟಿಕ್ಸ್,
10: ಅದರ ಗುಣಲಕ್ಷಣಗಳೇ ಬೇರೆ. ಅದರಿಂದ ಮನೋನಾಟಕ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂದರೆ ನಾನು ಯಾವುದೋ ಹುಚ್ಚರ್ದೋ ಬುದ್ಧಿಮಾಂದಿರದೋ ಡೀಲ್ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡೋ ಬದಲು ಒಂದು ಸೂಪರ್ ಡೈನಾಮಿಕ್ ಕಮ್ಯುನಿಟಿ ಡೆವಲಪ್ ಮಾಡೋದಕ್ಕೆ ಒಂದು ಟೂಲ್ ಆಗಿ ಈ ಸ್ಪಾಂಟೇನಿಟಿನ ಡೆವಲಪ್ ಮಾಡತಕ್ಕಂಥ ಒಂದು ಪ್ರೋಸೆಸ್ ಆಗಿ, ಯಾಕಂದರೆ ಇದೆ ಬಹಳ ಸ್ಪಷ್ಟವಾಗಿ ಇವರು ಹೇಳ್ತಕ್ಕಂಥದ್ದು ಇವೆಲ್ಲ ಸೃಷ್ಟಿಯಾಗೋದು ಒಂದು ಸ್ಟ್ರಾಂಗ್ ಕಮ್ಯುನಿಟಿ ಡೆವಲಪ್ ಆಗೋದಕ್ಕೆ
9: ಮಾಡಲಿಕ್ಕೆ ಬೇಕಲ್ಲ, ಅಲ್ಟಿಮೇಟ್ ಗೋಲ್ ಅದೇ ಆಗಬೇಕಲ್ಲ
10: ಅಲ್ವಾ. ಒಂದು ಕ್ರಿಯಾಶೀಲ ಸಮಾಜ ಆಗಬೇಕು, ಒಂದು ಪ್ರಾಡಕ್ಟ್ ಆಚೆ ಬರಬೇಕು. ಇಲ್ಲಿ ಪ್ರಾಡಕ್ಟ್ ಆಚೆ ಬರೋದಕ್ಕಿಂತ ಹೆಚ್ಚು ಅದಕ್ಕೆ ಬೇಕಾದರೆ ಕ್ರಿಯೇಟಿವ್ ಪ್ರೋಸೆಸ್ಗೆ ಹೆಚ್ಚು ಒತ್ತು ಕೊಡಬೇಕು. ಬರೀ ಕನ್ಸರ್ವ್ಡ್ ವ್ಯಾಲ್ಯೂಸ್ಗೇನೆ
9: ಅಲ್ಲ, ಇಂಡಿವಿಜುವಲ್ ಆಟಿಟ್ಯೂಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಇಂಡಿವಿಜುವಲ್ ಡೆವಲಪ್ ಮಾಡಲೇಬೇಕು.
10: ರಂಗಭೂಮಿಯಲ್ಲಿ ನಾವೇನು ಹೇಳ್ತೀವಿ ಅಥವಾ ಇವತ್ತಿನ ಕಾಲಘಟ್ಟ ನೋಡಿದ್ರೆ ಹಿಂದೆ ಗ್ರೂಪ್ ಆಫ್ ಪೀಪಲ್ ಇತ್ತು, ಇಲ್ಲಿ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಅಂತಾಗಿದೆ.
9: ಹೌದು, ಇತ್ತೀಚಿನ ಬದಲಾವಣೆ ಅದು.
10: ಸೊ ಎ ಗ್ರೂಪ್ ಈಸ್ ನಾಟ್ ಎ ಗ್ರೂಪ್ ಆಫ್ ಪೀಪಲ್, ಇಟ್ ಈಸ್ ಎ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ವಿತ್ ಇಂಡಿವಿಜುವಲ್ ಎಕ್ಸ್ಪೀರಿಯನ್ಸ್, ಇಂಡಿವಿಜುವಲ್ ಆಸ್ಪಿರೇಷನ್ಸ್, ಇಂಡಿವಿಜುವಲ್ ಇದೇ
9: ಆಗಿರೋದು.
10: ಸೊ ಅಲ್ಲಿ ರೈಟ್ ವರ್ಸಸ್ ರೈಟ್ ಅನ್ನೋದು ಹೆಚ್ಚಾಗ್ತಾ ಹೋಗ್ತದೆ,
9: ಎಲ್ಲರಲ್ಲೂ ಇದೆ.
10: ಕಾಗ್ನಿಟಿವ್ ಡಿಸೋನೆನ್ಸ್ ಅನ್ನೋದನ್ನು ಒಪ್ಕೊಳ್ಬೇಕಾಗ್ತದೆ,
9: ಎಲ್ರಿಗೂ ಅವರದ್ದವರದ್ದೇ ಸತ್ಯ ಇರ್ತದೆ.
10: ಆ ಸತ್ಯಗಳ ಜೊತೆನೆ ಹೊಂದಾಣಿಕೆ ಮಾಡಿ ಬ್ಯಾಲೆನ್ಸಿಂಗ್ ಆಗಿ ಹೋಗ್ಬೇಕಾದಂತ ಅವಶ್ಯಕತೆ ಇರುತ್ತೆ ಅನ್ನೋದು ಈ ಭಾಗದಲ್ಲಿ ನಾವು ಚರ್ಚೆ ಮಾಡಿ.
9: ತುಂಬ ಅದ್ಭುತವಾದಂತ ಕಲ್ಪನೆ ಶ್ರೀನಿವಾಸ್ ಅವರೇ. ಓಕೆ, ಇದನ್ನು ಮತ್ತೆ ಮುಂದುವರ್ಸೋಣ, ಇವತ್ತಿಗೆ ಸದ್ಯಕ್ಕೆ ಇಲ್ಲಿಗೆ ನಿಲ್ಲಿಸೋಣ. ತುಂಬ ಅದ್ಭುತವಾದ ಕಲ್ಪನೆ ಕೊಟ್ಟಿದ್ದೀರಿ, ನಮಸ್ಕಾರ ನಿಮಗೆ.
10: ನಮಸ್ಕಾರ.
1: ಮನೋನಾಟಕ ಕುರಿತಾದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ನಾ ಶ್ರೀನಿವಾಸ್ ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸು ಇವರಿಗೂ ಹಾಗೂ ಇವರ ಜೊತೆಗೆ ಸಂವಾದದಲ್ಲಿ ಭಾಗಿಯಾದ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀ ಜನಾರ್ದನ್ ಜಿಎಲ್ ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಸಂಡೇ ಸ್ಪಾಟ್ಲೈಟ್ ಈ ಭಾನುವಾರದ ವಿಶೇಷ ಅತಿಥಿ ಧನಪಾಲ್ ಸಿಂಗ್ ರಜಪೂತ್. ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್, 39 ವರ್ಷಗಳ ಗಾಯನ ಪಯಣ, 26 ವರ್ಷಗಳ ಸಂಗೀತ ನಿರ್ದೇಶನದ ಅನುಭವ, ಚಲನಚಿತ್ರ, ಧಾರಾವಾಹಿ ಹಾಗೂ 100+ ಆಲ್ಬಮ್ ಸಾಂಗ್ಗಳಿಗೆ ಸಂಗೀತ ಸೇವೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಸಂಸ್ಥಾಪಕ, ಡಿಟಾಕ್ಸ್ ಕನ್ನಡ ಪಾಡ್ಕಾಸ್ಟ್ ನಿರೂಪಕ. ಕಾರ್ಯಕ್ರಮ ನಡೆಸಿಕೊಡುವವರು ಜನಾರ್ದನ್ ಪೈ. 21 ಜೂನ್ 2026 ಭಾನುವಾರ ಸಂಗೀತ ಸಾಧನೆ ಮತ್ತು ಜೀವನ ಪಯಣದ ವಿಶೇಷ ಸಂಭಾಷಣೆ. ನೀವು ಕರೆ ಮಾಡಿ ಮಾತಾಡಿ. ಕರೆ ಮಾಡಬೇಕಾದ ಸಂಖ್ಯೆ 9686096279. ತಪ್ಪದೇ ಆಲಿಸಿ ಸಂಡೇ ಸ್ಪಾಟ್ಲೈಟ್ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
0: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
7: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850+ ಸಹಜ ಗರ್ಭಧಾರಣೆಯಿಂದ, 500+ ಕೃತಕ ಗರ್ಭಧಾರಣೆಯಿಂದ, ಇನ್ನು 850+ ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000+ ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000+ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
7: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442. ಮೊಬೈಲ್ ಸಂಖ್ಯೆ 9535191545.
8: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
9: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
8: ಪರಿಶುದ್ಧವಾದ ಹಾಲು?
10: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
11: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಮಹಾಲಕ್ಷ್ಮಿ ಸ್ವೀಟ್ಸ್.
15: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ಹಿಂದಿನ ಸಂಚಿಕೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯ ಮಕ್ಕಳ ಕಾರ್ಯಕ್ರಮಗಳನ್ನ ಆಲಿಸಿದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಸಹ ಇದೇ ಶಾಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯಲ್ಲಿ 6ನೇ ತರಗತಿ ಓದ್ತಾ ಇರುವಂತಹ ತೇಜಸ್ವಿನಿ ಇವರೊಂದು ಪರಿಸರ ಗೀತೆಯನ್ನ ಹಾಡ್ತಾರೆ, ಕೇಳೋಣ.
16: ನನ್ನ ಹೆಸರು ತೇಜಸ್ವಿನಿ, 6ನೇ ತರಗತಿ. ನಾನು ಒಂದು ಪರಿಸರ ಗೀತೆಯನ್ನು ಹೇಳುತ್ತೇನೆ. ತಂದಾನು

ಕಡಿದಲ್ಲೋ ಹುಣಸೆ ಹಣ್ಣು ಇಲ್ಲಲ್ಲೋ, ಹುಣಸೆ ಮರವ ಕಡಿದಲ್ಲೋ ಹುಣಸೆ ಹಣ್ಣು ಇಲ್ಲಲ್ಲೋ, ಹುಣಸೆ ಮರವ ಕಡಿದಲ್ಲಿಂದ ಅಡಿಗೆಗೆ ಹುಳಿ ಇಲ್ಲಲ್ಲೋ, ಹುಣಸೆ ಮರವ ಕಡಿದಲ್ಲಿಂದ ಅಡಿಗೆಗೆ ಹುಳಿ ಇಲ್ಲಲ್ಲೋ.

0: ನಂದನೋತಾನು.
1: ಪರಿಸರ ಗೀತೆಯನ್ನ ಹಾಡಿದಂತ ತೇಜಸ್ವಿನಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯಲ್ಲಿ 7ನೇ ತರಗತಿ ಓದ್ತಾ ಇರುವಂತಹ ತೇಜಸ್ವಿನಿ, ಇವರು ಗಾದೆ ಮಾತುಗಳ ಬಗ್ಗೆ ನಿಮಗೆ ಗೊತ್ತಿದೆ, ಈ ಗಾದೆ ಮಾತುಗಳನ್ನ ಆದಿಂದ ಅಂ ಅಹಾ ತನಕ ಸ್ವರಾಕ್ಷರಗಳಲ್ಲಿ ಗಾದೆ ಮಾತುಗಳನ್ನ ಜೋಡಿಸಿ ಹೇಳ್ತಾರೆ, ಕೇಳೋಣ ಬನ್ನಿ.
2: ಎಲ್ಲರಿಗೂ ನಮಸ್ಕಾರ. ತೇಜಸ್ವಿನಿ 7ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಸ್ವರಗಳಿಂದ ಗಾದೆ ಮಾತುಗಳು. ಅ, ಅಡಕೆಗೆ ಹೋದ ಮನ ಆನೆ ಕೊಟ್ಟರೂ ಬಾರದು. ಆ, ಆಕಳು ಕಪ್ಪಾದರೆ ಹಾಲು ಕಪ್ಪೆ. ಈ, ಇಬ್ಬರ ಜಗಳ ಮೂರನೆಯವನಿಗೆ ಲಾಭ. ಈ, ಈಸಬೇಕು ಇದ್ದು ಜಯಿಸಬೇಕು. ಉ, ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ರಂತೆ. ಊ, ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ. ರು, ಋಷಿ ಮೂಲ ನದಿ ಮೂಲ ಹುಡುಕಬಾರದು. ಎ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕದ್ರಂತೆ. ಏ, ಏಕಾದಶಿ ಮನೆಗೆ ಶಿವರಾತ್ರಿ ಬಂದಂತೆ. ಐ, ಐದು ಬೆರಳು ಒಂದೇ ಸಮ ಇರಲ್ಲ. ಓ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ. ಓ, ಓದಿ ಓದಿ ಮರುಳಾದ ಕೂಚುಬಟ್ಟ. ಔ, ಔಷಧಿ ಎಲ್ಲ ಮದ್ದಲ್ಲ. ಅಂ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೇ. ಅಹ, ಇದಿಷ್ಟು ಆದಿಂದ ಅಹವರೆಗೂ ಅದೇ ಮಾತುಗಳು. ಇದನ್ನ ನಮ್ಮ ಶಾಲೆಯ ಕನ್ನಡ ಶಿಕ್ಷಕರಾದ ತ್ರಿವೇಣಿ ಮಿಸ್ ಇವರು ರಚಿಸಿರುವುದು.
1: ಆದಿಂದ ಅಂ ಅಹ ವರ್ಗೆ ಬರುವಂತ ಸ್ವರಾಕ್ಷರದ ಗಾದೆ ಮಾತುಗಳನ್ನ ತುಂಬಾ ಚೆನ್ನಾಗಿ ತೇಜಸ್ವಿನಿ ಹೇಳಿದ್ರು. ಈ ಗಾದೆ ಮಾತುಗಳನ್ನ ಇದೇ ಶಾಲೆಯ ಕನ್ನಡ ಶಿಕ್ಷಕರಾದಂತ ಶ್ರೀಮತಿ ತ್ರಿವೇಣಿ ಉಮಾಪತಿ ಇವರು ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಇರುವ ಗಾದೆ ಮಾತುಗಳನ್ನ ಸ್ವರಾಕ್ಷರಗಳಲ್ಲಿ ತುಂಬಾ ಚೆನ್ನಾಗಿ ಜೋಡಿಸಿದ್ದಾರೆ. ತ್ರಿವೇಣಿ ಮೇಡಮ್ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈಗ ಒಂದು ಹಾಡನ್ನ ಕೇಳೋಣ. ಈಗ ಇದೇ ಶಾಲೆಯ ವಿದ್ಯಾರ್ಥಿಗಳಾದ ಶಿವಲಿಂಗ ಮತ್ತು ಶಕ್ತೀಶ್ವರಿ ಇವರು ಒಂದು ಹಾಡನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
3: ನನ್ನ ಹೆಸರು ಶಿವಲಿಂಗ, ನಾನು ಓದುತ್ತಿರುವುದು 2ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ.
4: ನನ್ನ ಹೆಸರು ಶಕ್ತೀಶ್ವರಿ, ನಾನು 3ನೇ ತರಗತಿ ಓದುತ್ತಿದ್ದೇನೆ. ನಾವು ಈಗ ಹಾಡನ್ನು ಹೇಳುತ್ತೇವೆ.
5: ಸುಂದರವಾದ ಹುಡ್ಗಿ ನೀನು ಸಂತೆಗೆ ಹಾಕೋಗಿದ್ದೆ, ಬೆಲ್ಲಾಗಿಲ್ಲ ಇಲ್ಲ ಅಂತ ಬೆಲ್ಲ ತಳ್ಳಿಕೋಗಿದ್ದೆ. ಬೆಲ್ಲಾಗಿಲ್ಲ ತಂದುಕೊಂಡು ಯಾವ ಕಡೆಗಿಟ್ಟಿದ್ದೆ,
6: ಇರುವೆ ಗಿರುವೆ ತಿನ್ನೋತೆಂದು ನೀರ್ವಾಳಾಗಿಟ್ಟಿದ್ದೆ.
5: ಸುಂದರವಾದ ಹುಡ್ಗಿ ನೀನು ಸಂತೆಗೆ ಹಾಕೋಗಿದ್ದೆ,
6: ಸೀರೆ ಗೀರೆ ಇಲ್ಲ ಅಂತ ಸೀರೆ ತಳ್ಳಿಕೋಗಿದ್ದೆ.
5: ಸೀರೆ ಗೀರೆ ತಂದುಕೊಂಡು ಯಾವ ಕಡೆಗಿಟ್ಟಿದ್ದೆ,
6: ಸೀರೆ ಹರಿದಿ ಹೋಗಿತ್ತೆಂದು ಮಿಸ್ಸಿಗೆ ಉಡ್ಸಿದ್ದೆ.
5: ಸುಂದರವಾದ ಹುಡ್ಗಿ ನೀನು ಸಂತೆಗೆ ಹಾಕೋಗಿದ್ದೆ,
6: ಪೆನ್ನು ಗಿನ್ನು ಇಲ್ಲ ಅಂತ ಪೆನ್ನು ತಳ್ಳಿಕೋಗಿದ್ದೆ.
5: ಪೆನ್ನು ಗಿನ್ನು ತಂದುಕೊಂಡು ಯಾವ ಕಡೆಗಿಟ್ಟಿದ್ದೆ,
6: ಪೆನ್ನು ಮುರ್ದಿ ಹೋಗಿತ್ತೆಂದು ಮೇಷು ಜೋಬಲ್ಲಿಟ್ಟಿದ್ದೆ.
5: ಸುಂದರವಾದ ಹುಡ್ಗಿ ನೀನು ಸಂತೆಗೆ ಹಾಕೋಗಿದ್ದೆ,
6: ಹೂಗಿವು ಇಲ್ಲ ಅಂತ ಹೂ ತಲೆ ಕೂಗಿದ್ದೆ.
5: ಹೂಗಿವು ತಂದುಕೊಂಡು ಯಾವ ಕಡೆಗಿಟ್ಟಿದ್ದೆ,
6: ಹೂ ಬಾಡಿ ಹೋಗಿತ್ತೆಂದು ಒಳೆ ಮೇಲಿಟ್ಟಿದ್ದೆ.
5: ಸುಂದರವಾದ ಹುಡ್ಗಿ ನೀನು ಸಂತೆಗೆ ಹಾಕೋಗಿದ್ದೆ,
6: ಲಡ್ಡು ಗಿಡ್ಡು ಇಲ್ಲ ಅಂತ ಲಡ್ಡು ತರ್ಲಿಕ್ಕೋಗಿದ್ದೆ.
5: ಲಡ್ಡು ಗಿಡ್ಡು ತಂದುಕೊಂಡು ಯಾವ ಕಡೆಗಿಟ್ಟಿದ್ದೆ,
6: ಲಡ್ಡು ಹಾಳಾಗೋಗಿತ್ತೆಂದು ಗುಳುಕಣೆ ನುಂಗ್ಬಿಟ್ಟೆ.
3: ನುಂಗ್ಬಿಟ್ಟಾ?
6: ಹೂ ನುಂಗ್ಬಿಟ್ಟೆ.
3: ಧನ್ಯವಾದಗಳು.
6: ಧನ್ಯವಾದಗಳು.
1: ಹಾಡನ್ನ ಹೇಳಿದಂತಹ ಶಿವಲಿಂಗ ಮತ್ತು ಶಕ್ತೀಶ್ವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜ್ ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
4: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಕೇಳೋಣ. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯ 2ನೇ ತರಗತಿ ವಿದ್ಯಾರ್ಥಿಗಳಿಂದ ಒಂದು ಹಾಡನ್ನ ಕೇಳೋಣ.
5: ನನ್ನ ಹೆಸರು ಹರ್ಷವರ್ಧನ್, ನಾನು 2ನೇ ತರಗತಿ ಓದುತ್ತಿದ್ದೇನೆ.
6: ನನ್ನ ಹೆಸರು ರಾಹುಲ್, ನಾನು 2ನೇ ತರಗತಿ ಓದುತ್ತಿದ್ದೇನೆ.
7: ನನ್ನ ಹೆಸರು ಶಿವಲಿಂಗ, ನಾನು ಓದುತ್ತಿರುವುದು 2ನೇ ತರಗತಿ.
8: ನನ್ನ ಹೆಸರು ರೇವತಿ, ನಾನು 3ನೇ ತರಗತಿ ಓದುತ್ತೇನೆ.
9: ನನ್ನ ಹೆಸರು ಕುಶಾಲ್, ನಾನು 3ನೇ ತರಗತಿ ಓದುತ್ತಿದ್ದೇನೆ.
10: ನಾವೀಗ ಭಕ್ತಿ ಗೀತೆಯನ್ನು ಹೇಳಿ.

0: ಹೆಸರು ಶಿವಲಿಂಗ, ನಾನು 2ನೇ ತರಗತಿ ಓದುತ್ತಿದ್ದೇನೆ.
1: ನನ್ನ ಹೆಸರು ಹರ್ಷವರ್ಧನ, ನಾನು 2ನೇ ತರಗತಿ ಓದುತ್ತಿದ್ದೇನೆ.
2: ನನ್ನ ಹೆಸರು ಗಾನವಿ, ನಾನು 2ನೇ ತರಗತಿ ಓದುತ್ತೇನೆ.
3: ನನ್ನ ಹೆಸರು ಮೈಲಾಸಿ, 1ನೇ ತರಗತಿ.
4: ನಾವು ಈಗ ಶ್ಲೋಕ ಹೇಳುತ್ತೇವೆ.

0: ಶ್ಲೋಕವನ್ನ ಹೇಳಿದಂತ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಉಷಾ ಒಂದು ಕಥೆಯನ್ನ ಹೇಳ್ತಾರಂತೆ. ಯಾವ ಕಥೆಯನ್ನ ಉಷಾ ಹೇಳ್ತಾರೆ ಅಂತ ಕೇಳೋಣ ಬನ್ನಿ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಷಾ. ನಾನು 4ನೇ ತರಗತಿ ಓದುತ್ತಿದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ. ನಾನು ಹೇಳುವ ಕಥೆ ದೇವರ ಕೃಪೆ. ಮಹೇಂದ್ರಗಿರಿ ಎಂಬ ಊರಿನಲ್ಲಿ ಪದ್ಮಪಾದ ಎಂಬ ರಾಜ ಇದ್ದನು. ಅವನಿಗೆ ದೇವರು ಎಂದರೆ ನಂಬಿಕೆ ಇರಲಿಲ್ಲ. ಒಂದು ದಿನ ನನ್ನ ರಾಜ್ಯ ಹೇಗಿದೆ ಎಂದು ನೋಡಿ ಬರಲು ಮಂತ್ರಿಯೊಡನೆ ರಾಜ ವೇಷ ಮರೆಸಿಕೊಂಡು ಹೊರಟನು. ಅಲ್ಲಿ ಒಂದು ಮನೆಯ ಹತ್ತಿರ ಒಬ್ಬ ಭಿಕ್ಷಕ ಭಿಕ್ಷೆ ಬೇಡುತ್ತಿದ್ದರು. ಅಮ್ಮ ತಾಯಿ ರಾಜನ ಕೃಪೆ ಭಿಕ್ಷೆ ಕೊಡಿ, ಅಮ್ಮ ತಾಯಿ ರಾಜನ ಕೃಪೆ ಭಿಕ್ಷೆ ಕೊಡಿ ಎನ್ನುತ್ತಿದ್ದ. ಹಾಗೆ ಮುಂದೆ ಹೋಗುತ್ತಾ ಇನ್ನೊಂದು ಮನೆಯ ಹತ್ತಿರ ಇನ್ನೊಬ್ಬ ಭಿಕ್ಷಕ ಅಮ್ಮ ತಾಯಿ ರಾಮನ ಕೃಪೆ ಭಿಕ್ಷೆ ಕೊಡಿ, ಅಮ್ಮ ತಾಯಿ ರಾಮನ ಕೃಪೆ ಭಿಕ್ಷೆ ಕೊಡಿ ಎನ್ನುತ್ತಿದ್ದ. ಇಬ್ಬರು ಅರಮನೆಗೆ ಹಿಂತಿರುಗಿದರು. ಅವರಿಬ್ಬರನ್ನು ಕರೆಸಿದರು. ನೀವು ಏಕೆ ಹಾಗೆ ಹೇಳುತ್ತಿದ್ದೀರಿ ಎಂದು ಕೇಳಿದರು. ರಾಮನ ಕೃಪೆ ಎನ್ನುತ್ತಿದ್ದ ಭಿಕ್ಷಕ, ಮಹಾರಾಜರೇ, ದೇವರ ಇಚ್ಛೆಯಲ್ಲದೆ ಒಂದು ಹುಲ್ಲು ಕಡ್ಡಿಯನ್ನು ಅಲುಗಾಡದು, ಯಾರಿಗೆ ಬಡ್ತನ ಕೊಡೋದು, ಯಾರಿಗೆ ಶ್ರೀಮಂತಿಕೆ ಕೊಡೋದು ಅವನಿಗೆ ಗೊತ್ತು ಎಂದನು. ರಾಜನ ಕೃಪೆ ಎನ್ನುತ್ತಿದ್ದ ಭಿಕ್ಷಕ, ಮಹಾರಾಜರೇ, ದೇವರು ಎನ್ನುವುದು ಕಲ್ಪನೆ, ರಾಜ ಮನಸ್ಸು ಮಾಡಿದರೆ ಶ್ರೀಮಂತನಾಗಬಹುದು ಎಂದರು. ರಾಜ ಅವರಿಬ್ಬರನ್ನು ಬೀಳ್ಕೊಟ್ಟನು. ಮಂತ್ರಿ, ರಾಜನ ಕೃಪೆ ಎಂದವನು ತುಂಬಾ ಜಾಣ ಎಂದನು. ಮಂತ್ರಿಗಳೇ, ರಾಮನವಮಿ ಹಬ್ಬ ಬರುತ್ತದೆ, ಪ್ರಸಾದದ ಜೊತೆ ಉಡುಗೊರೆ ಕೊಡೋಣ, ರಾಜ್ಯದ ಜನರಿಗೆಲ್ಲ ತಿಳಿಸಿ ಎಂದನು. ಮಂತ್ರಿ ರಾಜ್ಯದ ಜನರಿಗೆಲ್ಲ ಡಂಗೂರ ಸಾರಿಸಿದನು. ರಾಮನವಮಿ ಹಬ್ಬ ಬಂದಿತು. ಅರಮನೆಯಲ್ಲಿ ಜನರೋ ಜನರು. ರಾಮನ ಭಿಕ್ಷೆ ಎನ್ನುತ್ತಿದ್ದ ಭಿಕ್ಷಕ ಬಂದನು. ಅವನಿಗೆ ಉಡುಗೊರೆಯಾಗಿ ಕುಂಬಳಕಾಯಿ ಸಿಕ್ಕಿತು. ಸ್ವಲ್ಪ ಸಮಯದ ನಂತರ ರಾಜನ ಕೃಪೆ ಎನ್ನುತ್ತಿದ್ದ ಭಿಕ್ಷಕ ಬಂದನು. ಅವನಿಗೆ ರಾಜ ಮಂತ್ರಿಗೆ ಸನ್ನೆ ಮಾಡಿದನು. ರಾಜ ಕುಂಬಳಕಾಯಿ ಸ್ವಲ್ಪ ಕತ್ತರಿಸಿ ಅದರೊಳಗಡೆ ಮುತ್ತು ರತ್ನ ಬೆಳ್ಳಿ ಚಿನ್ನ ಬಂಗಾರ ಎಲ್ಲವನ್ನು ತುಂಬಿಸಿ ಕೊಟ್ಟನು. ಸ್ವಲ್ಪ ದಿನಗಳ ನಂತರ ರಾಜ ಮತ್ತೆ ವೇಷ ಮರೆಸಿಕೊಂಡು ನನ್ನ ರಾಜ ಹೇಗಿದೆ ಎಂದು ನೋಡಿ ಬರಲು ಹೊರಟನು. ಅಲ್ಲಿ ರಾಜನ ಕೃಪೆ ಎನ್ನುತ್ತಿದ್ದ ಭಿಕ್ಷಕ ಮತ್ತೆ ಭಿಕ್ಷೆ ಬೇಡುತ್ತಿದ್ದನು. ಅವನನ್ನು ಕರೆಸಿ, ನೀನು ಏಕೆ ಮತ್ತೆ ಭಿಕ್ಷೆ ಬೇಡುತ್ತಿದ್ದೀಯಾ? ರಾಜರು ಕುಂಬಳಕಾಯಿ ಕೊಟ್ಟಿದ್ದರಲ್ಲ, ಅದನ್ನು ಏನು ಮಾಡಿದೆ ಎಂದು ಕೇಳಿದನು. ರಾಜರು ಕುಂಬಳಕಾಯಿ ಕೊಟ್ಟಿದ್ದರು. ನಮ್ಮ ಮನೆಯಲ್ಲಿ ಕುಂಬಳಕಾಯಿ ಎಂದರೆ ಯಾರಿಗೂ ಇಷ್ಟ ಇಲ್ಲ. ಅದಕ್ಕೆ ನಾನು ಮಾರುಕಟ್ಟೆಗೆ ಹೋಗಿ 2 ನಾಣ್ಯಕ್ಕೆ ಮಾರಿದೆನು. ನನಗೆ ಸಿಕ್ಕದ್ದು 2 ನಾಣ್ಯ. 4 ದಿವಸ ಊಟ ಮಾಡಿದೆವು ಎಂದನು. ಮಂತ್ರಿ ಆಗ, ಅಯ್ಯೋ ಮೂರ್ಖ,

0: ಅದನ್ನು ಕತ್ತರಿಸಿದರೆ ಅದರೊಳಗಡೆ ಚಿನ್ನ, ಬಂಗಾರ, ಮುತ್ತು, ರತ್ನ ಎಲ್ಲವೂ ಇದ್ದವು. ಅದರಿಂದ ನೀನು ಶ್ರೀಮಂತನಾಗಬಹುದಿತ್ತು ಎಂದನು. ಆಗ ಭಿಕ್ಷಕ, ಅಯ್ಯೋ ನನ್ನ ದುರಾದೃಷ್ಟವೇ ಎಂದು ಹೇಳಿಕೊಂಡು ಅಳುತ್ತಾ ಹೋದನು. ಮುಂದೆ ಹೋಗುತ್ತಾ ಅಲ್ಲಿ ದೊಡ್ಡ ಮನೆ ಕಾಣಿಸಿತು. ರಾಮನ ಕೃಪೆ ಎನ್ನುತ್ತಿದ್ದ ಭಿಕ್ಷಕ ಚಿನ್ನ ಬಂಗಾರ ವ್ಯಾಪಾರ ಮಾಡುತ್ತಿದ್ದನು. ರಾಜ ಅವನನ್ನು ಕರೆಸಿ, ನೀನು ಹೇಗೆ ಇಷ್ಟು ಶ್ರೀಮಂತನಾದೆ ಎಂದು ಕೇಳಿದನು. ಮಹಾರಾಜರು ಕುಂಬಳಕಾಯಿ ಕೊಟ್ಟಿದ್ದರು. ಅದರ ಮಾರನ ದಿನ ನನ್ನ ಅಪ್ಪನ ಶ್ರದ್ಧ ಇತ್ತು. ಅದಕ್ಕೆ ನನಗೆ ಇನ್ನೊಂದು ಕುಂಬಳಕಾಯಿ ಬೇಕಿತ್ತು. ನಾನು ಮಾರುಕಟ್ಟೆಗೆ ಹೋಗಿ ಇನ್ನೊಂದು ಕುಂಬಳಕಾಯಿ ತಂದೆನು. ಅದನ್ನು ಕತ್ತರಿಸಿ ನೋಡಿದೆನು. ಅದರೊಳಗಡೆ ಚಿನ್ನ, ಬಂಗಾರ, ಮುತ್ತು, ರತ್ನ ಎಲ್ಲವೂ ಇದ್ದವು. ಎಲ್ಲ ರಾಮನ ಕೃಪೆ, ಅದಕ್ಕೆ ನಾನು ಶ್ರೀಮಂತನಾದೆನು ಎಂದನು. ಅವರಿಬ್ಬರು ಅರಮನೆಗೆ ಹಿಂತಿರುಗಿದರು. ಮಂತ್ರಿ, ನೀನು ಹೇಳಿದ್ದು ಸತ್ಯ. ರಾಮನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡದು ಎಂದು ಹೇಳಿ ರಾಜ ಅಂದಿನಿಂದ ರಾಮನ ಭಕ್ತನಾದನು. ಈ ಕಥೆಯ ನೀತಿ ಏನೆಂದರೆ ದೇವರ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲುಗಾಡದು. ಈ ಕಥೆಯ ಸಂಗ್ರಹ 90.8 FM ರೇಡಿಯೋ ಶಿವಮೊಗ್ಗ ಮಕ್ಕಳ ಕಥೆಯಿಂದ. ಧನ್ಯವಾದಗಳು.
1: ಉಷಾ ಹೇಳಿದಂತಹ ಕತೆ ಎಷ್ಟು ಚೆನ್ನಾಗಿತ್ತಲ್ವ ಸ್ನೇಹಿತರೆ? ದೇವರ ಕೃಪೆ ಇಲ್ಲದೆ ಏನ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಅನ್ನುವಂತಹ ನೀತಿಯನ್ನ ಹೊಂದಿರುವಂತಹ ಕಥೆಯನ್ನ ಉಷಾ ತುಂಬಾ ಚೆನ್ನಾಗಿ ಹೇಳಿದ್ರು. ಉಷಾಗೆ ಧನ್ಯವಾದಗಳನ್ನ ಹೇಳ್ತಾ
2: ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
1: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಇನ್ನಷ್ಟು ಕಾರ್ಯಕ್ರಮಗಳನ್ನ ಕೇಳೋಣ. ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯಲ್ಲಿ 6ನೇ ತರಗತಿ ಓದ್ತಾ ಇರುವಂತಹ ಪ್ರಿಯಾಂಕಾ ನುಡಿ ಮುತ್ತುಗಳನ್ನ ಹೇಳ್ತಾರೆ, ಕೇಳೋಣ.
8: ನಮಸ್ಕಾರ, ನನ್ನ ಹೆಸರು ಪ್ರಿಯಾಂಕಾ, 6ನೇ ತರಗತಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ನುಡಿಮುತ್ತುಗಳನ್ನು ಹೇಳುತ್ತೇನೆ. ಹೆಚ್ಚು ಮಾತನಾಡುವವರು ಯಾವ ಕೆಲಸವನ್ನು ಸರಿಯಾಗಿ ಮಾಡುವುದಿಲ್ಲ. ಒಳ್ಳೆಯ ಮಿತ್ರರನ್ನು ಹುಡುಕುವುದಕ್ಕೆ ಮೊದಲು ನಾವು ಒಳ್ಳೆಯರಾಗಿರಬೇಕು. ಪುಸ್ತಕವಿಲ್ಲದ ಕೋಣೆ ಆತ್ಮವಿಲ್ಲದ ದೇಹದಂತೆ. ವಿದ್ಯೆ ಸಾಧಕನ ಸೊತ್ತೇ ಹೊರತು ಸೋಮಾರಿಗಳ ಸೊತ್ತಲ್ಲ. ಪುಸ್ತಕಗಳನ್ನು ಓದುವ ಮೂಲಕ ಜಗತ್ತನ್ನು ಅತ್ಯಂತ ಸುಲಭ ವೆಚ್ಚದಲ್ಲಿ ನೋಡಬಹುದು. 1 ವರ್ಷದ ಫಲ ಬೇಕಾದರೆ ಧಾನ್ಯದ ಬೀಜ ಬಿತ್ತಬೇಕು. 10 ವರ್ಷದ ಫಲ ಬೇಕಾದರೆ ಹಣ್ಣಿನ ಬೀಜ ಬಿತ್ತಬೇಕು. 100 ವರ್ಷದ ಫಲ ಬೇಕಾದರೆ ಅಕ್ಷರ ಬೀಜ ಬಿತ್ತಬೇಕು. ಧನ್ಯವಾದಗಳು.
7: ನುಡಿ ಮುತ್ತುಗಳಲ್ಲಿ ಜೀವನದ ಸಾರವೇ ಅಡಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಷ್ಟೊಂದು ಒಳ್ಳೆಯ ವಿಚಾರಗಳನ್ನ ನುಡಿ ಮುತ್ತುಗಳಲ್ಲಿ ಹೇಳಲಾಗಿದೆ. ಈ ನುಡಿ ಮುತ್ತುಗಳಲ್ಲಿರುವಂತಹ ವಿಚಾರಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ವ್ಯಕ್ತಿ ಸತ್ಪ್ರಜೆ ಆಗೋದಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು. ಅಂತಹ ನುಡಿ ಮುತ್ತುಗಳ ಬಗ್ಗೆ ಮಾಹಿತಿಯನ್ನ ತಿಳಿಸಿದಂತಹ ಪ್ರಿಯಾಂಕಾಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಇದೇ ಶಾಲೆಯ ವಿದ್ಯಾರ್ಥಿನಿ ಸ್ವಾತಿ ಒಂದು ಹಾಡನ್ನ ಹಾಡ್ತಾರೆ, ಕೇಳೋಣ. ಬನ್ನಿ.
9: ನಮಸ್ಕಾರ, ನನ್ನ ಹೆಸರು ಸ್ವಾತಿ, ನಾನು 7ನೇ ತರಗತಿ ಓದುತ್ತಿದ್ದೇನೆ. ಸ್ಕೂಲ್ ಹೆಸರು GSPS ಅಡ್ಡಿನಕೊಪ್ಪ. ನಾನು ಈಗ ಒಂದು ಹಾಡನ್ನು ಹೇಳ್ತಿದ್ದೇನೆ. ತಿಂಗಳು ಮುಳುಗಿದವೋ, ರಂಗೋಲಿ ಬೆಳಗಿದವೋ, ತಾಯಿ ಚಡುವನ ಪೂಜೆಗೆಂದು ಬಾ

ಬಾಳೆ ಬಾಗಿದವಂ ಹೂ ಕಂಡು ಮಂಡೆ ಅಲ್ಲೆ ಒದರಿ, ಬಾಳೆ ಬಾಗಿದವೋ ಕರಿಯ ಕಡ್ಡಿಯ ಸೀರೆ, ನನಗೆ ಹಚ್ಚಿನದ ಕುಣಿಕೆ ಕರಿಯ ಕಡ್ಡಿಯ ಸೀರೆ, ನನಗೆ ಹಚ್ಚಿನದ ಕುಣಿಕೆ ನಡುಮುಡಿಯ ಮ್ಯಾಲೆ ಬಾರುವವಳು, ಬಾಳೆ ಬಾಗಿದವೋ ನಡುಮುಡಿಯ ಮ್ಯಾಲೆ ಬಾರುವವಳು, ಬಾಳೆ ಬಾಗಿದವೋ ನಡುಮುಡಿಯ ಮ್ಯಾಲೆ ಬರಿ ಬಂದು ಚೌಡವ್ವ, ನಡುಮುಡಿಯ ಮ್ಯಾಲೆ ಬಡಿ ಬಂದು ಚೌಡವ್ವ, ದೊಡೆ ಹಚ್ಚಗ್ಯೋದು ಬೇಡಗಾದು, ಬಾಳೆ ಬಾಗಿದವು ದೊಡೆ ಹಚ್ಚಗ್ಯೋದು ಬೇಡಗಾದು, ಬಾಳೆ ಬಾಗಿದವು.

0: ಬೆಳಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ.
1: ಧನ್ಯವಾದಗಳು.
2: ಜನಪದ ಗೀತೆಯಾದ ತಿಂಗಳು ಮುಳುಗಿದವು ಹಾಡನ್ನ ಪ್ರಸ್ತುತಪಡಿಸಿದ ಸ್ವಾತಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಇದೇ ಶಾಲೆಯ 1ನೇ ಮತ್ತು 2ನೇ ತರಗತಿ ವಿದ್ಯಾರ್ಥಿಗಳು ಇಂಗ್ಲಿಷ್ ರೈಮ್ಸ್ ಒಂದನ್ನ ಹಾಡ್ತಾರೆ, ಕೇಳೋಣ.
3: 1ನೇ 2ನೇ ತರಗತಿ ಮಕ್ಕಳು

ಇಂಗ್ಲಿಷ್ ರೈಮ್ಸ್ ಅನ್ನ ಹೇಳಿದಂತ ಎಲ್ಲ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯ ಮಕ್ಕಳಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಆಲಿಸೋಣ. ಈಗ ಇದೇ ಶಾಲೆಯಲ್ಲಿ 6ನೇ ತರಗತಿ ಓದ್ತಾ ಇರುವಂತ ನೇಹಾ ಗುರುವಿಗೆ ಸಂಬಂಧಿಸಿದ ಒಂದು ಹಾಡನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
4: ನನ್ನ ಹೆಸರು ನೇಹಾ, 6ನೇ ತರಗತಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GSPS ಒಡ್ಡಿನಕೊಪ್ಪ. ನಾನು ಒಂದು ಹಾಡನ್ನು ಹೇಳುತ್ತೇನೆ. ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವ ಬಾಗಿ ನಮಿಸುವೆ, ನಿಮ್ಮ ಘನತೆಯ ಜಗಕ್ಕೆ ಸಾರುವೆ, ನಿಮ್ಮ ಕೀರ್ತಿಯ ಬೆಡಗುವೆ. ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವ ಬಾಗಿ ನಮಿಸುವೆ, ನಿಮ್ಮ ಘನತೆಯ ಜಗಕ್ಕೆ ಸಾರುವೆ, ನಿಮ್ಮ ಕೀರ್ತಿಯ ಬೆಡಗುವೆ. ಅಪ್ಪನಂತೆ ಬಲವು ನೀಡಿದ, ಅಮ್ಮನಂತೆ ಒಲವು ತೋರಿದ

0: ಪಲ್ಕಿ ಸಾರುವೆ ನಿಮ್ಮ ಕೀರ್ತಿಯ ಬೆಡಗುವೆ. ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವಾಗಿ ನಮಿಸುವೆ. ನಿಮ್ಮ ಘನತೆಯ ಜಗಕ್ಕೆ ಸಾರುವೆ ನಿಮ್ಮ ಕೀರ್ತಿಯ ಬೆಳಗುವೆ. ನಿಮ್ಮ ಕೀರ್ತಿಯ ಬೆಳಗುವೆ. ನಿಮ್ಮ ಕೀರ್ತಿಯ ಬೆಳಗುವೆ. ಧನ್ಯವಾದಗಳು.
1: ವಿದ್ಯೆಯನ್ನ ಕಲಿಸಿದಂತಹ ಗುರುವಿಗೆ ಸಂಬಂಧಿಸಿದ ಹಾಡನ್ನ ತುಂಬಾ ಚೆನ್ನಾಗಿ ಹಾಡದಂತಹ ನೇಹಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಇದೇ ಶಾಲೆಯ ವಿದ್ಯಾರ್ಥಿನಿ ತೇಜಸ್ವಿನಿ ಬಸವಣ್ಣನವರ ಒಂದು ವಚನವನ್ನ ವಾಚನ ಮಾಡ್ತಾರೆ, ಕೇಳೋಣ ಬನ್ನಿ.
2: ನಾನು ತೇಜಸ್ವಿನಿ, 6ನೇ ತರಗತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ. ನಾನು ಬಸವಣ್ಣನವರ ವಚನವನ್ನು ಹೇಳುತ್ತೇನೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನಬೇಕು. ನುಡಿಯೊಳಗಾಗಿ ನಡೆದಿದ್ದಡೆ ಕೂಡಲ ಸಂಗಮ ದೇವ ನಿಂತೊಲೆಯುವನಯ್ಯ. ಈ ವಚನದ ಅರ್ಥ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಎನ್ನುವಲ್ಲಿ ಪರಿಪೂರ್ಣತೆ ಸ್ಪಷ್ಟತೆ ಇದೆ. ನುಡಿ ಸುಂದರವಾಗಿರಬೇಕು, ಪದ ಜೋಡಣೆ ಕೇಳುವವನಿಗೆ ಇಂಪಾಗಿರಬೇಕು. ನುಡಿ ಮಾಣಿಕ್ಯದ ದೀಪ್ತಿಯಂತಿರಬೇಕು, ಮಾಣಿಕ್ಯ ಸ್ವಯಂ ಪ್ರಕಾಶವುಳ್ಳದ್ದು, ತಂಪಾದ ಬೆಳಕು ಎನ್ನುವ ಅರ್ಥದಲ್ಲಿ ಬಳಸಲಾಗಿದೆ. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ಎನ್ನುವಲ್ಲಿ ಅಂಶಗಳು ಈ ವಚನದಲ್ಲಿ ಹಿಡಿಯಲಾಗಿದೆ. ಅಷ್ಟೇ ಅಲ್ಲ, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನಬೇಕು, ದೇವರು ಮೆಚ್ಚಬೇಕು, ನಿರ್ಜೀವ ಲಿಂಗವು ಮೆಚ್ಚಬೇಕು. ಇಷ್ಟೆಲ್ಲ ಗುಣಗಳಿರುವ ನುಡಿ ನಮ್ಮದಾಗಬೇಕು. ನುಡಿದಂತೆ ನಡೆಯದಿದ್ದರೆ ಅದು ವ್ಯರ್ಥ ಹೇಳುವುದೇ ಒಂದು ಮಾಡುವುದೇ. ಒಂದು ಆಗಬಾರದು, ಆಗ ದೇವರು ಮೆಚ್ಚುವುದಿಲ್ಲ ಎಂದು ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಧನ್ಯವಾದಗಳು.
1: ಬಸವಣ್ಣನವರ ಒಂದು ವಚನ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಎನ್ನುವಂತಹ ವಚನವನ್ನ ತುಂಬಾ ಚೆನ್ನಾಗಿ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸ್ಕೊಟ್ಟಂತ ತೇಜಸ್ವಿನಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯ 7ನೇ ತರಗತಿ ವಿದ್ಯಾರ್ಥಿಗಳು ಒಂದು ಸಮೂಹ ಗೀತೆಯನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
3: ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ತೇಜಸ್ವಿನಿ.
4: ನನ್ನ ಹೆಸರು ಸ್ವಾತಿ.
5: ನನ್ನ ಹೆಸರು ಮಾನ್ವಿ.
6: ನನ್ನ ಹೆಸರು ಪ್ರಿಯಾಂಕಾ.
7: ನನ್ನ ಹೆಸರು ತೇಜಸ್ವಿನಿ.
8: ನಾವು ಈಗ

0: ಧನ್ಯವಾದಗಳು.
1: ಹಾಡನ್ನ ಹೇಳಿದಂತ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಇದೇ ಶಾಲೆಯ ವಿದ್ಯಾರ್ಥಿ ರೇವತಿ ಒಂದು ಕನ್ನಡ ಪದ್ಯವನ್ನ ಹಾಡ್ತಾರೆ, ಕೇಳೋಣ.
2: ನನ್ನ ಹೆಸರು ರೇವತಿ, ನಾನು 3ನೇ ತರಗತಿ ಓದುತ್ತಿದ್ದೇನೆ ಸರ್ಕಾರಿ ಪ್ರಾಥಮಿಕ ಶಾಲೆ. ನಾನು ಈಗ ಪದ್ಯವನ್ನು ಹೇಳುತ್ತೇನೆ.

0: ಪ್ರಾಣಿ ಕಥೆಯೊಂದ. ಬೆಳಗಾವಿ ಜಿಲ್ಲೆಯ ಕಾಕತಿಯಲ್ಲಿ ವೀರಪುತ್ರಿಯು ಜನಿಸಿಯಳು. ದೂಳಪ್ಪ ದೇಸಾಯಿ ಪದ್ಮಾವತಿಯ ಕುಲಪುತ್ರಿಯೇ ಚೆನ್ನಮ್ಮ. ತಂದೆಯೊಡನೆ ಪುರುಷ ವೇಷದಿ ಬೇಟೆಗೆ ಕಾಡಿಗೆ ಹೋಯಿದಳು. ಕತ್ತಿವರಸೆ ಬಿಲ್ಲು ಬಾಣ ಕುದುರೆ ಸವಾರಿ ಕಲಿತಿಯಳು. ಕಿತ್ತೂರು ದೊರೆ ಮಲ್ಲ ಸಜ್ಜನ ಪ್ರೀತಿಯ ಮಡದಿ ಎನಿಸಿಯಳು. ಮಲ್ಲ ಸಜ್ಜನ ಮರಣ ನಂತರ ಕಿತ್ತೂರು ರಾಣಿಯ ಆಯ್ದಳು. ಕಿತ್ತೂರು ನಾಡಿನ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದಳು. ತ್ಯಾಕರೆಯನ್ನು ಸೋಲಿಸಿ ಅವಳು ವೀರವನಿತೆ ಎನಿಸಿಯಳು, ವೀರವನಿತೆ ಎನಿಸಿಯಳು. ಧನ್ಯವಾದಗಳು.
1: ಹಾಡನ್ನು ಹೇಳಿದಂತಹ ರೇವತಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಇದೇ ಶಾಲೆಯ ವಿದ್ಯಾರ್ಥಿಗಳು ಒಂದು ಪ್ರಾರ್ಥನಾ ಗೀತೆಯನ್ನ ಹಾಡ್ತಾರೆ, ಕೇಳೋಣ.
2: ನನ್ನ ಹೆಸರು ಶಿವಲಿಂಗ, ನಾನು ಓದುತ್ತಿರುವುದು 2ನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ. ನನ್ನ ಹೆಸರು ರೇವತಿ, ನಾನು 3ನೇ ತರಗತಿ ಓದುತ್ತಿದ್ದೇನೆ.
3: ನನ್ನ ಹೆಸರು ನೇಹ, ನಾನು 2ನೇ ತರಗತಿ.
4: ನನ್ನ ಹೆಸರು ಕುಶಾಲ್, ನಾನು 3ನೇ ತರಗತಿ.
5: ನನ್ನ ಹೆಸರು ಸಿನ್ನು, ನಾನು 7ನೇ ತರಗತಿ.
2: ನಾವು ಸರ್ವಧರ್ಮ ಪ್ರಾರ್ಥನೆ ಹೇಳುತ್ತೇವೆ.

0: ಧನ್ಯವಾದಗಳು.
1: ಸರ್ವ ಧರ್ಮದ ಪ್ರಾರ್ಥನೆಯನ್ನ ಹೇಳಿದಂತಹ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯ ಮೂರನೇ ಮತ್ತು ನಾಲ್ಕನೇ ತರಗತಿ ವಿದ್ಯಾರ್ಥಿಗಳು ಒಂದು ಹಾಡನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉಷಾ, ನಾನು ನಾಲ್ಕನೇ ತರಗತಿ ಓದುತ್ತಿದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ.
3: ನನ್ನ ಹೆಸರು ರೇವತಿ, ಮೂರನೇ ತರಗತಿ ಓದುತ್ತಿದ್ದೇನೆ.
4: ನನ್ನ ಹೆಸರು ಕೌಶಲ್ಯ, ನಾನು ಮೂರನೇ ತರಗತಿ ಓದುತ್ತಿದ್ದೇನೆ.
5: ನನ್ನ ಹೆಸರು ಸತೀಶ್ವರ್ಯ, ನಾನು ಮೂರನೇ ತರಗತಿ ಓದುತ್ತಿದ್ದೇನೆ.
6: ನನ್ನ ಹೆಸರು ನೇಹಾ, ನಾನು ಎರಡನೇ ತರಗತಿ ಓದುತ್ತಿದ್ದೇನೆ.
2: ಹೂವಿನ ಬಗ್ಗೆ ಹಾಡನ್ನು ಹೇಳು.

ಹೂವಿನ ಕುರಿತಾದಂತಹ ಹಾಡೊಂದನ್ನ ಕೇಳಿದ್ವಿ. ಹಾಡನ್ನ ಹೇಳಿದಂತ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಡ್ಡಿನಕೊಪ್ಪ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮವನ್ನ ಆಲಿಸಿದ್ವಿ. ಕಾರ್ಯಕ್ರಮವನ್ನ ನೀಡಿದಂತ ಎಲ್ಲ ಮಕ್ಕಳಿಗೂ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ಈ ಕಾರ್ಯಕ್ರಮವನ್ನ ಮಾಡಲು ಸಹಕರಿಸಿದಂತಹ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ತ್ರಿವೇಣಿ ಮೇಡಮ್ ಅವರಿಗೆ, ಹಾಗೆ ಕನ್ನಡ ಶಿಕ್ಷಕರಾದಂಥ ಶ್ರೀಮತಿ ತ್ರಿವೇಣಿ ಉಮಾಪತಿ ಅವರಿಗೆ, ಹಾಗೆ ಇತರ ಎಲ್ಲ ಶಿಕ್ಷಕರಿಗೆ ಹಾಗೂ ಎಸ್ಡಿಎಂಸಿ ಸದಸ್ಯರಿಗೆ ಪೋಷಕ ವರ್ಗದವರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಯಿತು. ಈ ಕಾರ್ಯಕ್ರಮದ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸಪ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೇ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ. ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.

ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದನಿಗಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು
0: ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ.
0: ತಡಿ,
1: ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದ್ರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗ್ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

ಹಾಯ್ ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಬೆಳಗಿನ ಸಮಯ 10 ಗಂಟೆ ಆಗಿದೆ, ಆ್ಯಂಡ್ ವೀಕೆಂಡ್ ಕೂಡ ಆಗಿರೋದ್ರಿಂದ ಸೊ ಭಾನುವಾರ ಆರಾಮಾಗಿ ಎದ್ದು ಟಿಫಿನ್ನ ಮಾಡೋಣ ಅಂತ ಅನ್ಕೊಳ್ತಾ ಇದ್ದಾರೆ. ಇವಾಗ ಟಿಫಿನ್ನ ಮಾಡ್ತಾ ಇರುವಂತಹ ನಿಮಗೆಲ್ಲರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ಸಂಡೇ ಆಗಿರೋದ್ರಿಂದ, ವೀಕೆಂಡ್ ಕೂಡ ಇರೋದ್ರಿಂದ ಫ್ಯಾಮಿಲಿ ಜೊತೆನೆಲ್ಲ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಬರೋಣ ಅಂತ ಅನ್ಕೊಳ್ತಾ ಇದ್ದಾರೆ. ಸೊ ನೀವು ಕೂಡ ಟ್ರಾವೆಲ್ ಮಾಡ್ತಾ ಇದ್ದರೆ ನಿಮಗೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ತಿಳಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಶ್ರೀಧರ್, ಇದು ಮಧುರ ಗಾನ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.0 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನೊಂದು ಟಿಫನ್ನ ಮುಗಿಸ್ಕೊಂಬುದಾಯಿತು, ಆ್ಯಂಡ್ ನೀವು ಕೂಡ ಟಿಫನ್ನ ಮಾಡಿದ್ರೆ ಅಂತಂದರೆ ಟಿಫನ್ನ ಮಾಡ್ತಾ ಇದ್ರೆ ನಮ್ಮ ಜೊತೆ ಮಾತಾಡ್ತಾ ಟಿಫನ್ನ ಕೂಡ ಎಂಜಾಯ್ ಮಾಡಿ, ಹಾಗೆ ಇವತ್ತಿನ ಶೋನ ಕೂಡ ಎಂಜಾಯ್ ಮಾಡಬಹುದು. ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ಕರೆ ಮಾಡಬೇಕಾದಂತಹ ಸಂಖ್ಯೆ 9606962796 8609622799. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡ್ತಾ ಇವತ್ತಿನ ಶೋನ ಸಖತ್ತಾಗಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಸೊ ಇವತ್ತು ಆಬ್ವಿಯಸ್ಲಿ ಒಂದು ಸ್ಪೆಷಲ್ ದಿನ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ ಕೂಡ ಇದೆ. ಅಷ್ಟೇ ಅಲ್ಲದೆ ಪ್ರತಿ ವರ್ಷದ ಜೂನ್ 3ನೇ ವಾರವನ್ನು ಒಂದು ಸ್ಪೆಷಲ್ ಡೇ ಆಗಿ ಆಚರಣೆ ಮಾಡ್ತಾರೆ. ಆ್ಯಂಡ್ ಇದು ಒಂದು ರೀತಿ ನಮ್ಮ ಜೀವನದ ಅತ್ಯಂತ ವಿಶೇಷ ವ್ಯಕ್ತಿಗೆ ಸಮರ್ಪಿಸುವಂತಹ ದಿನ ಆಗಿದೆ. ಯಾಕೆಂದರೆ ಅವರು ನಮ್ಮ ಯಶಸ್ಸಿನ ಹಿಂದೆ ನಿಂತಿರುವಂತಹ ವ್ಯಕ್ತಿಯಾಗಿರ್ತಾರೆ. ನಾವು ಬಿದ್ದಾಗ ಎದ್ದು ನಿಲ್ಲಿಸೋದಕ್ಕೆ ಕೆಲಸದಂತಹ ಗುರು ಆಗಿರ್ತಾರೆ, ಮತ್ತು ನಾವು ಸೋತಾಗ ಧೈರ್ಯವನ್ನು ತುಂಬುವಂತಹ ಸ್ನೇಹಿತ ಕೂಡ ಆಗಿರ್ತಾರೆ. ಹಾಗಾದರೆ ಇವತ್ತು ನಾನು ಮಾತಾಡ್ತಾ ಇರುವಂತಹ ವಿಷಯ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಆಬ್ವಿಯಸ್ಲಿ ಇವತ್ತು ಫಾದರ್ಸ್ ಡೇ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಿಮ್ಮ ಫಾದರ್ಗೆ ಏನಾದರೂ ಹೇಳಬೇಕು ಅಂತ ಇದ್ದರೆ, ಆ್ಯಂಡ್ ನಿಮ್ಮ ತಂದೆಗೋಸ್ಕರ ಏನಾದರೂ ಒಂದು ಸಾಂಗ್ನ ಡೆಡಿಕೇಟ್ ಮಾಡಬೇಕು ಅಂತಾದರೆ, ಅಥವಾ ಅವರ ಜೊತೆಗೆ ಕಳೆದಂತಹ ಒಂದಷ್ಟು ನೆನಪುಗಳನ್ನು ಮತ್ತು ಅವರಿಂದ ಕಲಿತಿರುವಂತಹ ಒಂದು ಒಳ್ಳೆಯ ಜೀವನದ ಪಾಠವನ್ನು ಇವತ್ತು ನಮ್ಮ ಶೋನಲ್ಲಿ ನೀವು ಕೂಡ ಮಾತಾಡ್ತಾ ಹೇಳ್ಬೋದು. ಸೊ ಹಾಗಿದ್ರೆ ಇನ್ನಾಗ ತರ ಮಾಡ್ತೀರಾ, ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡ್ತಾ ನೀವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ತಂದೆಯ ಬಗ್ಗೆ ಇವತ್ತು ಹೇಳ್ಬೋದು. ಸೊ ಹಾಗಿದ್ರೆ ಫಸ್ಟ್ಲಿ ಎಲ್ಲಿಗೂ ಹೇಳೋದೇನಪ್ಪ ಅಂತಂದರೆ ಫಾದರ್ಸ್ ಡೇಯ ಪ್ರಯುಕ್ತ ಸೊ ಎಲ್ಲ ತಂದೆಯರಿಗೂ ಕೂಡ ಈ ಒಂದು ಫಾದರ್ಸ್ ಡೇಯ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಬೆಳಗ್ಗೆನೇ ಎದ್ದು ಯಾರೆಲ್ಲ ಯೋಗ ಮಾಡೋದಕ್ಕೆ ಹೋಗಿದ್ರಿ, ಯೋಗ ಮಾಡಿ ಸೊ ಬಾಡಿನ ಫ್ರೆಶ್ ಆಗಿಟ್ಕೊಂಡು, ಮೈಂಡ್ನ ಫ್ರೆಶ್ ಆಗಿಟ್ಕೊಂಡು ಸೊ ನಮ್ಮ ಶೋನಲ್ಲಿ ಕೂಡ ಮಾತಾಡಬಹುದು. ಸೊ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ನೀವು ಕೂಡ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡಿ, ಆ್ಯಂಡ್ ಇವತ್ತು ನಿಮ್ಮ ತಂದೆಯ ಬಗ್ಗೆ ನೀವು ಕೂಡ ಹೇಳ್ಬೋದು ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಕಾಲರ್ ಕೂಡ ಇರ್ತಾರೆ. ಸೊ ಅವ್ರ ಜೊತೆಗೆ ಕೂಡ ಮಾತಾಡೋಣ, ಹಾಗೆ ಈ ಒಂದು ಸಾಂಗ್ನ ಎಂಜಾಯ್ ಮಾಡಿಕೊಂಡು ವಾಪಸ್ ಬನ್ನಿ, ನಿಮ್ಮ ಜೊತೆಗೂ ಕೂಡ ಮಾತಾಡ್ತೀನಿ. ಆಬ್ವಿಯಸ್ಲಿ ಸಾಂಗ್ನ ಬೆಳಗಿನಲ್ಲೂ ಕೂಡ ಕೇಳಿರ್ತೀರ, ಆ್ಯಂಡ್ ಈಗಲೂ ಕೂಡ ಕೇಳಿ ಅಂತ ಹೇಳ್ತಾ ಈ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ.

0: ಯಾ ಸೂಪರ್ ಆಗಿರುವಂತಹ ಒಂದು ಸಾಂಗ್ ಇದು. ಅರ್ಜುನ್ ಜನ್ಯ ಅವರ ಕಂಪೋಸಿಷನ್ ಅಲ್ಲಿ ಬಂದಂತಹ ಚೌಕಾ ಸಿನಿಮಾದ ಈ ಒಂದು ಸೂಪರ್ ಆಗಿರುವಂತಹ ಸಾಂಗ್. ಕಾಶಿನಾಥ್ ಅವರು ಹಾಗೆ ಮಾನವಿತ ಅವರು ಕೂಡ ಇದರಲ್ಲಿ ಕಾಣಿಸ್ಕೊಳ್ತಾರೆ. ಅಂಡ್ ಈ ಸಾಂಗ್ ನ ಎಂಜಾಯ್ ಮಾಡ್ತಾ ಇವತ್ತಿನ ಶೋನಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ತಂದೆಯ ಬಗ್ಗೆ ನೀವು ಕೂಡ ಹೇಳ್ಬೋದು. ಕರೆ ಮಾಡಿ ನಮ್ಮ ಸಂಖ್ಯೆ 9686096 7962 7 ಈ ಸಂಖ್ಯೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡ್ತಾ ನಿಮ್ಮ ತಂದೆಯ ನೆನಪುಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹೇಳಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಫಸ್ಟ್ ಒಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕಿರಣ? ಹಲೋ.
1: ಹಲೋ
0: ನಮಸ್ತೆ.
1: ಹಲೋ ನಮಸ್ತೆ ಸರ್, ನಾನು ಸುಬ್ರಹ್ಮಣ್ಯ ಆಯ್ತಾಳ್ ಉಡುಪಿ ಜಿಲ್ಲೆ ಸಾಲಿಗ್ರಾಮದಿಂದ. ಸರ್
0: ಸುಬ್ರಹ್ಮಣ್ಯ ಅವರು ಹೇಗಿದ್ರಾ?
1: ಹೌದು ಸೂಪರ್ ಸರ್, ನೀವ್ ಹೇಗಿದ್ದೀರಾ ಸರ್?
0: ನಾವು ಸೂಪರ್ ಆಗಿದೀವಿ. ಹೇಗಿದೆ ಸರ್ ನಿಮ್ ಕಡೆ ಎಲ್ಲ ವೆದರ್?
1: ವೆದರ್ ಬಿಸಿಲು ಸರ್, ಈಗ ಮಳೆ ಇಲ್ಲ ಸರ್ ನಮ್ ಕಡೆ.
0: ಓಕೆ, ಸೊ ಫಸ್ಟ್ ನಿಮ್ಗೆ ಹ್ಯಾಪಿ ಫಾದರ್ಸ್ ಡೇ ಸರ್.
1: ಹೌದು ತಮಗೂ ಕೂಡ ಸರ್.
0: ಓಕೆ, ಸೊ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಫಾದರ್ಸ್ ಡೇ ಆಗಿರೋದ್ರಿಂದ ಸೊ ನೀವು ನಮ್ಮ ತಂದೆಯ ನೆನಪುಗಳನ್ನ ಹೇಳ್ಬೋದು.
1: ಇವಾಗ ನಾನು ಹೇಳಕ್ ಹೋದ್ರೆ ನಮ್ಮ ತಂದೆ ಕಾಲ ಅಂತ ಹೇಳಿದ್ರೆ ಅಂದ ಹಳೆ ಕಾಲದಲ್ಲಿ ಇದ್ದು, ಅಲ್ವಾ? ನಾವು ಈಗ ಒಂದು 60-70 ವರ್ಷದ ಮೇಲಿನವರು ಆಯ್ತಾ. ಅವಾಗಿನ ಕಾಲದಲ್ಲಿ ದುಡಿದು ನಮ್ಮನ್ನ ಆ ರೀತಿಯಾಗಿ ನೋಡ್ಕೊಂತ ಇದ್ರು ನಮ್ಮ ತಂದೆ ತಾಯಿಗಳು. ಅವರೊಂಥರ ದೇವರಿಗೆ ಸಮಾನ, ಏನಂತೀರ?
0: ಹೌದು
1: ಅಲ್ವಾ?
0: ಹೌದು,
1: ತಾಯಿ ಕೂಡ ದೇವರಿಗೆ ಸಮಾನನೇ, ತಾಯಿಯೂ ನೋಡ್ತಾರೆ. ಆದ್ರೆ ತಂದೆ ಮೇಲೆ ಇರುವುದು ಹೆಣ್ಣು ಮಕ್ಕಳಿಗೆ ಪ್ರೀತಿ ಜಾಸ್ತಿ.
0: ಹೌದು,
1: ನನ್ನ ಲೆಕ್ಕದಲ್ಲಿ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಪ್ರೀತಿ ಜಾಸ್ತಿ ಅಲ್ವಾ? ಹೆಣ್ಣು ಮಕ್ಕಳ ಮೇಲೆ ತಂದೆ ತುಂಬಾ ಪ್ರೀತಿ, ಆದ್ರೆ ತಾಯಿ ಗಂಡು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ?
0: ಹೌದು
1: ಹೌದು ಸರ್. ಆಗ್ಲಿನ ಕಾಲದಲ್ಲಿ ಎಷ್ಟು ಕಷ್ಟ ಇತ್ತು, ದುಡಿದು ತಂದು ಎಲ್ಲೆಲ್ಲೋ ಯಾರೋ ಮನೆ ಪಾತ್ರ ಮುತ್ರೆಗಳನ್ನು ತಿಕ್ಕೋದು ಏನೋ ಒಂದು ಮಾಡಿ ಜೀವನಕ್ಕಾಗ್ತಾ ಇದೆ. ಇವಾಗ ಅಂತ ಒಂದು ಇದು ಇಲ್ಲ ಸರ್, ಕಷ್ಟ ಇಲ್ಲ, ಏನಂತೀರಾ? ನನ್ನ ಅಭಿಪ್ರಾಯದಲ್ಲಿ ಸರ್.
0: ನಿಜ ನಿಜ. ಹಾಗೆ ಈಗ ನಿಮ್ಮ ತಂದೆಯವ್ರ ಜೊತೆಗೆ ನೀವು ಕಳೆದಂತಹ ಒಂದು ಮರ್ಯಾದಾ ನೆನಪು ಏನಾದ್ರು ಇದ್ರೆ ಅದ್ರ ಬಗ್ಗೆ ಹೇಳ್ಬೋದಾ?
1: ಹೌದು ಸರ್, ನಾವು ಒಂದು ಮರ್ಯಾದಾ ನೆನಪು ಅಂದ್ರೆ ನನ್ನ ತಂದೆಗೆ ಕ್ಯಾನ್ಸರ್ ಆಗಿತ್ತು ಸರ್.
0: ಓಕೆ.
1: ಹೌದು, ಅವಾಗ ಅಂದ್ರೆ ನಾನು ಅವಾಗ 8th class 9th class ಹೋಗ್ತಾ ಇದ್ದೆ ಸರ್. ಅವಾಗ ಅವರು ನೋಡ್ಕೊಳ್ಳೋರು ಯಾರು ಇಲ್ಲ. ಆ ಟೈಮಲ್ಲಿ ನಾನು ಹಾಸ್ಪಿಟಲ್ ಅಲ್ಲಿ ಅವರು ನೋಡಿದ್ ಅದನ್ನೆಲ್ಲ ಮರೆಯಕ್ ಆಗಲ್ಲ ಸರ್. ಸಾಯುವ ದಿವಸ ಅವ್ರು ಮಾತಾಡಿದ ಒಂದ್ 2 ಮಾತುಗಳು ಇಲ್ಲಿಗೂ ನೆನಪಾಗುತ್ತೆ ಸರ್. ನಮ್ಮ ಅಕ್ಕ ದಿಕ್ಕು ಆಗ್ಲಿ ಮದ್ವೆ ಆಗಿರ್ಲಿಲ್ಲ, ಮದ್ವೆ ಮಾಡಿಸ್ಲೇಬೇಕು ಅಂತ ಇದು ಮಾಡಿ ನನ್ನ ಇದರಿಂದ ಅವರು ಇದಾಗಿ ಹೋಗಿದ್ದೆ ಸರ್ ಹಾಸ್ಪಿಟಲ್, ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ.
0: ಸೊ ಅವ್ರ ಜೊತೆ ಕಳೆದಂತಹ ಆ ಕ್ಷಣಗಳು ನಿಮ್ಗೆ ತುಂಬಾನೇ ನೆನಪಿದೆ?
1: ಮತ್ತೆ ಹಾಗೆ ವಿಶ್ವ ಯೋಗ ದಿನದ ಶುಭಾಶಯಗಳು ನಮ್ಮ ಕೇಳುಗರ ಎಲ್ಲರ ಪರವಾಗಿ ಸರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೂ ಕೂಡ ಯೋಗ ದಿನದ ಶುಭಾಶಯ. ಹಾಗೆ ನಿಮ್ ತಂದೆಯವರಿಗೋಸ್ಕರ ಏನಾದ್ರು ಹಾಡನ್ನ ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ?
1: ಸರ್ ನನ್ನ ಲೆಕ್ಕದಲ್ಲಿ ಒಂದು ಹಾಡು ಅಂತ ಹೇಳಿದ್ರೆ ದೇವರ ದುಡ್ಡು ಚಿತ್ರದ ಒಂದು ಹಾಡು.
0: ಒಂದೆರಡು ಸಾಲ ಹಾಡಿ ಸರ್.
1: ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ನಂಗೆ ಹೆಚ್ಚಿಗೆ
0: ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ರಿ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಥ್ಯಾಂಕ್ ಯು.
1: ಓಕೆ ಸರ್, ಧನ್ಯವಾದ ಸರ್. ತಮಗೂ ಹಾಗೂ ಶ್ರೋತೃ ಬಾಂಧವರಿಗೂ, ಕೇಳುವಂತ ಎಲ್ಲಾ ಶ್ರೋತೃ ಬಾಂಧವರಿಗೂ ಧನ್ಯವಾದಗಳು.
0: ಓಕೆ ಸರ್, ಓಕೆ, ಧನ್ಯವಾದಗಳು ನಿಮಗೂ ಕೂಡ. ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು ಉಡುಪಿಯಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಅವರ ತಂದೆಯನ್ನು ಕೂಡ ನೆನ್ಪು ಮಾಡ್ಕೊಂಡ್ರು. ಅಂಡ್ ಹಾಗೆ ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡ್ಬೋದು. ಅಂಡ್ ಹಾಗೆ ಸುಬ್ರಹ್ಮಣ್ಯರು ಕೂಡ ಹೇಳಿದಾಗೆ ತಂದೆಗೆ ಮಗಳ ಮೇಲೆನೆ ಹೆಚ್ಚು ಪ್ರೀತಿ ಜಾಸ್ತಿ, ಅಂಡ್ ತಾಯಿಗೆ ಮಗನ ಮೇಲೆ ಪ್ರೀತಿ ಜಾಸ್ತಿ. ಅಂಡ್ ನಿಮಗೂ ಕೂಡ ಅದೇ ರೀತಿ ಅನಿಸಿತ್ತು ಅಂತಂದ್ರೆ, ಅಥವಾ ನಿಮ್ಮ ತಂದೆಯ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡ್ತಾ ಹೇಳ್ಬೋದು, ಅವರ ಜೊತೆ ಕಳೆದಂತಹ ಒಂದಷ್ಟು ಸಿಹಿ ಕ್ಷಣಗಳು, ಮತ್ತೆ ಅವರನ್ನ ನೆನಪು ಮಾಡ್ಕೊಂಡ ತಕ್ಷಣ ನಿಮಗೆ ಏನೆಲ್ಲ ನೆನಪಾಗತ್ತೆ ಅದನ್ನೆಲ್ಲ ಕೂಡ ಹೇಳ್ಬೋದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
2: ಸರ್, ನಮಸ್ತೆ.
0: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
2: ಭಾವುಕನಾಗ್ಬಿಟ್ಟೆ ಸರ್. ತಂದೆಯವರ ಸಿಹಿ ಆಯ್ತಿದ್ರಿ ಇವತ್ತು. ನಮ್ಮ ತಂದೆಯವರು ಸರ್ 87 ಇಯರ್ಸ್ ಈಗ ಇದಾರೆ ನಮ್ ಜೊತೆನ. 87 ವರ್ಷಕ್ಕೆ ಬಿದ್ದಿದೆ ಈಗ.
0: ಸೂಪರ್, ಓಕೆ.
2: ಬಟ್ ಒಂದೇನು ಅಂದ್ರೆ, ಈಗ ಒಂದ್ 3 ತಿಂಗಳಿಂದ ನಮ್ ತಾಯಿಯನ್ನು ಕಳ್ಕೊಂಡ್ವಿ ಸರ್. ನಮ್ ತಂದೆಯವರು ಕುಸ್ತು ಹೋಗ್ಬಿಟ್ರು ಅವಾಗ, ತುಂಬಾ ವರ್ಷಗಳ ಜೊತೆಯೆಲ್ಲ ಇದ್ದು ಅವರು. ಹಾಗಾಗಿ ಆಮೇಲೆ ಅವ್ರಿಗೆ ಧೈರ್ಯ ತುಂಬಿ, ನಾವಿದೀವಿ ನಮ್ಮಲ್ಲಿ, ನೀವು ನಿಮ್ಮ ಇವ್ರನ್ನ ಕಾಣಿ, ನಮ್ಮ ಅಮ್ಮನ್ನ ನನ್ನಲ್ಲೇ ಕಾಣಿ ಅಂತ ಹೇಳಿ ಅವ್ರಿಗೆ ಒಂದ್ ಸ್ವಲ್ಪ ಧೈರ್ಯ ತುಂಬಿ ಇವತ್ತು ನಡ್ಕೊಂಡು ಹೋಗ್ತಾ ಇದೆ ಸರ್. ತಂದೆ ಇವತ್ತು ಎಲ್ಲರಿಗೂ ಕೂಡ ಸರ್ ನಾನು ಶುಭಾಶಯ ಏನೋ ಹೇಳ್ತಾ ಎಲ್ಲರಿಗೂ ಸಾಷ್ಟಾಗ ನಮಸ್ಕಾರಗಳನ್ನ ಹೇಳ್ತೀನಿ ಎಲ್ಲ ತಂದೆಯವರಿಗೆ ಸರ್. ಆಮೇಲೆ ಅವರು ನಾವು ನೋಡ್ತಾ ಹೋದ್ರೆ ಈಗ ಅವರು ಕೇವಲ ಕುಟುಂಬದ ಯಜಮಾನನಷ್ಟೇ ಅಲ್ಲ ಸರ್, ಅವರು ಪ್ರತಿಯೊಬ್ಬ ತಂದೆನು ಕೂಡ ತಮ್ಮ ತಮ್ಮ ಮಕ್ಕಳ ಕನಸುಗಳಿಗೆ ಬಲ ತುಂಬಾ ಕೆಲಸ ಮಾಡ್ತಾರೆ,
0: ಹೌದು,
2: ಶಕ್ತಿ ತುಂಬಾ ಕೆಲಸ ಮಾಡ್ತಾರೆ, ಮಾರ್ಗದರ್ಶಕರಾಗ್ತಾರೆ, ಮತ್ತೆ ಪ್ರೀತಿ ತ್ಯಾಗವನ್ನ ಮೊಗೆಮಗಿದು ಕೊಡ್ತಾರೆ ಸರ್, ಅಷ್ಟು ಪರಿಶ್ರಮ ವಹಿಸ್ತಾರೆ. ಅಷ್ಟೆಲ್ಲ ಸಮರ್ಪಣಾ ಮನೋಭಾವದಿಂದ ಅವರು ಮಾಡಿದ್ಮೇಲೆ ಮಕ್ಕಳ ಜವಾಬ್ದಾರಿ ಏನು ಅನ್ನೋದನ್ನ ಮಕ್ಕಳು ಅರ್ಥ ಮಾಡ್ಕೊಳ್ಬೇಕು ಸರ್. ಅದೊಂದು ಇವತ್ತು ದೊಡ್ಡ ಸಮಸ್ಯೆ ಆಗಿ ಪರಿಣಮಿಸಿದೆ. ವಯಸ್ಸಾದಂತ ಕಾಲದಲ್ಲಿ ತಂದೆ ತಾಯಿಯರನ್ನ ಅವು ಪ್ರತಿಯೊಬ್ಬರು ಕೂಡ ಅರ್ಪಣಾ ಮನೋಭಾವದಿಂದ ನೋಡ್ಕೋಬೇಕು ಸರ್. ಇಲ್ಲ ಅಂತಂದ್ರೆ ಆತ ತನ್ನ ಕರ್ತವ್ಯದಿಂದ ವಿಮುಖನಾಗಿ ಅವನು ಅದು ದ್ರೋಹ ಮಾಡಬಂಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ನಮಗೆ ವೈಯಕ್ತಿಕವಾಗಿ ನಮ್ಮ ತಂದೆಯವರಂತೂ ಒಳ್ಳೆ ಸಂಸ್ಕಾರ, ವಿದ್ಯೆ, ಮತ್ತೆ ಸರಳತೆ, ಮತ್ತೆ ಪ್ರಾಮಾಣಿಕತೆ ಇದಕ್ಕೆ ಒತ್ಕೊಟ್ಟು ಕಲಿಸಿದ್ರು ಸರ್. ನಿಜ ಅದು ನಾನು ಏನ್ ಅನ್ಕೊಂತೀನಿ ಅಂದ್ರೆ ನಮ್ ಜೀವನದಲ್ಲಿ ಅಳವಡಿಸ್ಕೊಂಡು ಇವ್ ಬೆಲೆ ಕಟ್ಟಲಾಗದಂತ ಅಮೂಲ್ಯ ರತ್ನಗಳು ಅಂತ ಭಾವಿಸಿದ್ದೀನಿ ಸರ್.
0: ನಿಜ ನಿಜ ನಿಜ. ಸೊ ನೀವು
2: ಹಾಗಾಗಿ ಹೇಳಿ ಸರ್.
0: ನೀವು ಹೇಳುವಂತ ಮಾತೆಲ್ಲದೂ ಕೂಡ ಸತ್ಯನ ಆಕ್ಚುಲ್ ಆಗಿ.
2: ಖಂಡಿತ ಸರ್, ಯಾಕೆಂದ್ರೆ ನಾವು ಪರ್ಯಾಯವಾಗಿ ನಾವು ತಂದೆ ಮತ್ತೆ ತಾಯಿ ಪರ್ಯಾಯವಾಗಿ ಕಾಣಕ್ ಆಗದಿಲ್ಲ ಸರ್, ಅದೇ ಅಲ್ಟಿಮೇಟ್. ಯಾಕೆಂದ್ರೆ ಅಷ್ಟು ಅವರು ನಮಗೆ ಎಲ್ಲವನ್ನು ಧಾರೆ ಎರೆದಿರ್ತಾರೆ. ಹಾಗಾಗಿ ಮೊನ್ನೆ ಅದೊಂದು ಆಯ್ತು ಸರ್, ನಮ್ಗೆ ಅದೊಂದು ಪ್ರೌಡ್ ಫೀಲಿಂಗ್ ನನಗಂತೂ. ನಾವು ಅವರು ಶಿಕ್ಷಕರಾಗಿದ್ದರು ಸರ್, ನಮ್ಮ ತಂದೆಯವರು ಕೂಡ. ಬಾಲ್ಯದಲ್ಲಿ ನಾವು ಚಿಕ್ಕ ಚಿಕ್ಕ ಹುಡುಗರು ಮಕ್ಕಳಾಗಿದ್ದಾಗ ಅವ್ರ ಹತ್ರ ಟ್ಯೂಷನ್ಗೆ ಪಾಠಕ್ಕೆ ತುಂಬಾ ಜನ ಬರ್ತಿದ್ರು.

0: ಹೌದು,
1: ಒಬ್ಬರು ತಂದೆಯಿಂದ ನಮಗೆ ಬಂದಂತ ಒಂದು ಒಂದು ಕೊಡುಗೆ ಅಂತೆಲ್ಲ ಭಾವಿಸ್ತೀನಿ. ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳಿದನು ಅಂದ್ರೆ, ಏನೇ ಸಮಸ್ಯೆಗಳಿರ್ಬೋದು ಬಟ್ ತಾಯಿ ತಂದೆಯವರು ಮಾತ್ರ ನೀವು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಅವ್ರಿಗೆ ಒಂದ್ ಪ್ರೀತಿಯನ್ನ ದಾರಿ ಕೊಡಿ, ಅವ್ರು ಹೋದ್ಮೇಲೆ ನೀವ್ ಏನೂ ಮಾಡಕ್ಕಾಗಲ್ಲ ಅಂತ ಹೇಳಿಕ್ ಇಷ್ಟಪಡ್ತೀನಿ ಸರ್.
0: ಖಂಡಿತ. ಸೊ ಹಾಗೆ
1: ಹಾಗಾಗಿ ಇಂತ ಒಂದು ನೀವು ಖಂಡಿತ ಅರ್ಥಪೂರ್ಣವಾಗಿರ್ತಕ್ಕಂತ ಕಾರ್ಯಕ್ರಮ ಮತ್ತೆ ಕಣ್ಣಂಚಲ್ಲಿ ನೀರ್ ತರಿಸ್ತಕ್ಕಂತ ಕಾರ್ಯಕ್ರಮ ಸರ್, ಇದು ಇಂತ ಕಾರ್ಯಕ್ರಮ ಆಯೋಜಿಸಿದ್ರಲ್ಲ, ಹಾಗಾಗಿ ನಿಮಗೂ ಕೂಡ ಋತುಪೂರ್ವಕವಾದಂತ ಧನ್ಯವಾದಗಳು ಸರ್.
0: ಧನ್ಯವಾದಗಳು ಸರ್. ನಮಗೂ ಕೂಡ ತುಂಬಾ ಚೆನ್ನಾಗಿ ನಿಮ್ಮ ಮನಸ್ಸಲ್ಲಿ ಇರುವಂತದ್ದನ್ನೆಲ್ಲ ಕೂಡ ನಮ್ಮ ಜೊತೆ ಹಂಚ್ಕೊಂಡ್ರಿ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು. ಸೊ
1: ಧನ್ಯವಾದಗಳು ಸರ್.
0: ಧನ್ಯವಾದಗಳು. ಥ್ಯಾಂಕ್ ಯು. ಸೋಮಶೇಖರ್ ಅವರು ಕರೆ ಮಾಡಿದ್ರು, ಅವರು ಕೂಡ ಅವರ ತಂದೆಯವರ ಬಗ್ಗೆ ಹೇಳ್ತಾ ಇದ್ರು, ಮತ್ತೆ ಎಲ್ಲರಿಗೂ ಕೂಡ ಒಂದು ಸಂದೇಶವನ್ನು ಕೂಡ ಕೊಡ್ತಾ ಇದ್ರು ಅಂತಾನೆ ಹೇಳ್ಬೋದು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ತಂದೆಯ ಬಗ್ಗೆ, ಸೊ ಅವರ ಜೊತೆ ಕಳೆದಂತಹ ಒಂದಷ್ಟು ಸಿಹಿ ನೆನಪುಗಳು, ಮತ್ತೆ ಅವರಿಂದ ಕಲಿತಂತಹ ಒಂದು ಒಳ್ಳೆಯ ವಿಷಯದ ಬಗ್ಗೆ ನಮ್ಮ ಜೊತೆ ಇವತ್ತು ಮಾತಾಡಬಹುದು. ಸೊ ಕರೆ ಮಾಡಿ ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ, ನಮಸ್ತೆ ಸರ್. ಗುಡ್ ಮಾರ್ನಿಂಗ್.
0: ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್.
2: ತಿಂಡಿ ಆಯ್ತಾ ಸರ್?
0: ತಿಂಡಿ ಆಯ್ತು. ಉಮಾ ಅವರು
2: ಇಲ್ಲ ಸರ್, ಆಗ್ಬೇಕು ದೋಸೆ.
0: ದೋಸೆ ಸಂಡೇ ಅಂತ ದೋಸೆ ಲೇಟ್ ಮಾಡಿದ್ರ?
2: ಹೌದು ಸರ್.
0: ಓಕೆ,
2: ಸಂಡೇ ಸ್ಪೆಷಲ್ ದೋಸೆ.
0: ಸಂಡೇ ಸ್ಪೆಷಲ್ ದೋಸೆ, ಸೂಪರ್ ಆಗಿರ. ಓಕೆ ಉಮಾ ಅವರ,
2: ಟಾಪಿಕ್ ತುಂಬಾ ಚೆನ್ನಾಗಿದೆ.
0: ಹಾ, ಸೊ ಹೇಳಿ
2: ಬಗ್ಗೆ ಮಾತಾಡೋದು. ಅವರಿಗೆ ಅವ್ರದ್ದು ಅಂತಂದ್ರೆ ಏನು ಮಾತಾಡಕ್ ಆಗದೇ ಇಲ್ಲ. ಅವ್ರ ಮನೆ ಯಜಮಾನ, ಅವ್ರಿಲ್ಲ ಅಂದ್ರೆ ಯಾರು ಇಲ್ಲ. ಮಕ್ಕಳು ಅವ್ರು ಬೇಕೇ ಬೇಕು ಅಪ್ಪ. ಅವರಿಗೋಸ್ಕರ ಒಂದು ಹಾಡು ತಗೊಂಡಿದ್ದೀನಿ ಸರ್.
0: ಹೇಳಿ ಹೇಳಿ ಮೇಡಮ್.
2: ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನೀನು ನನ್ನ ಜೀವ, ನೀನು ನನ್ನ ಪ್ರಾಣ. ಯಾವ ದೇವ ಬಂತಂದವರವು ನಿನ್ನು ನಾನು ಕಾಣಿನು. ನಿನ್ನಂತ ಮಗಳು

0: ನೀನೆ ಕಂಡ ನಿನ್ನ ಕಂಡ ಮೇಲೆ ಬೆಳಕು ಕಂಡ ಬಾಲೆ ಯಾವ ದೇವ ತಂದ ವರವು ನಿನ್ನು ಕಾಣೆ ಅರಿಯನೋ.
1: ಥ್ಯಾಂಕ್ ಯು ಸರ್. ಸೀತ ಆಗಿದೆ.
2: ಉಮಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಅವರ ತಂದೆಗೋಸ್ಕರ ಒಂದು ಹಾಡನ್ನ ಡೆಡಿಕೇಟ್ ಮಾಡಿದ್ರು. ಅಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ತಂದೆಯ ನೆನಪುಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ಅವರಿಂದ ಕಲಿತಂತಹ ಒಂದು ಒಳ್ಳೆಯ ಪಾಠ ಆಗಿರ್ಬೋದು, ಒಂದು ವಿಷಯ ಆಗಿರ್ಬೋದು, ಅಂಡ್ ಅವ್ರ ಜೊತೆನಲ್ಲಿ ಕಳೆದಂತಹ ಒಂದು ಮರೆಯದ ಒಂದು ನೆನಪಿದ್ರೆ ಅದ್ರ ಬಗ್ಗೆ ಕೂಡ ಇವತ್ತಿನ ನಮ್ಮ ಶೋನಲ್ಲಿ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಅಡಿದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ,
3: ಹಲೋ,
2: ನಮಸ್ತೆ.
3: ನಮಸ್ತೆ ಸರ್.
2: ವೇದಾ ಶೆಟ್ಟಿ ಅವರು ಹೇಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ಸೊ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಫಾದರ್ಸ್ ಡೇ ಬಗ್ಗೆ ಮಾತಾಡ್ತಾ ಇದ್ವಿ.
3: ಹೇಳಿ.
2: ಹೌದು, ಓಕೆ. ಸೊ ಹೇಳಿ, ನೀವು ನಿಮ್ಮ ತಂದೆಯವ್ರ ಜೊತೆ ಕಳೆದಂತಹ ಒಂದು ಒಳ್ಳೆಯ ನೆನಪುಗಳು ಮತ್ತೆ ಅವರ ಹೇಳಿ.
3: ನಾನು ಸ್ವಲ್ಪ ದಡ್ಡವಾಗಿಕ್ಕಿಂತ ಮುಂಚೆ ಚಿಕ್ಕವಳಿರುವಾಗ ನಮ್ಮಕ್ಕಿಂತ ತಂದೆ ಜೊತೆಗೆ ಕೊಂಡಿದ್ದು ಜಾಸ್ತಿ. ಅಷ್ಟೊಂದು ಕಾರಣ ಇದೆ ಏನಂತ ಹೇಳಿದ್ರೆ, ಸ್ವಲ್ಪ ಹಿಂದೆ ಏನಾಯ್ತು, ಒಂದ್ ಮನೇಲಿ ಒಂದ್ ಸೈಕಲ್ ಇದೆ ಅಂದ್ರೆ ಎಲ್ರಿಗೂ ಅದ್ರ ಬಗ್ಗೆ ಕೂತೂಹಲ, ದೊಡ್ಡವರಿಗೆ ಚಿಕ್ಕವರಿಗೂ ಬಿಡ್ಬೇಕು ಹೋಗ್ಬೇಕು ಅದೆಲ್ಲ ಆತರ ಎಲ್ಲ ಇರುತ್ತೆ. ಇವ್ರ ಹತ್ರ ಒಂದ್ ಒಳ್ಳೆ ದಿನ ಸೈಕಲ್ ಇತ್ತು. ಅವ್ರು ಎಂತ ಮಾಡ್ತಿದ್ರು, ನಮ್ಮ ಅಮ್ಮನ ಮನೆಗೂ ಅವ್ರ ಮನೆಗೆ ಹೋಗುವಾಗ ಸೈಕಲ್ ಉಪಯೋಗಿಸ್ತಾ ಇದ್ರು. ನಮ್ ಶಾಲೆ ರಜೆ ಇರುವಾಗ ಅದಕ್ಕೆ ಇದಕ್ಕೆ, ಮತ್ತೆ ಅವ್ರಿಗೆ ಏನಾದ್ರು ಬಂದು ಹೋಗುವಾಗ ನಂಗೆ ಶಾಲೆ ರಜೆ ಇದನ್ನಲ್ಲ, ನಾನು ಅವ್ರೊಟ್ಟಿಗೆ ಹೋಗ್ತಾ ಇದ್ದೆ, ಈಚೆ ಎಲ್ಲ ಸೈಕಲ್ ಹೋಗ್ತಾ ಇದ್ದೆ. ನನ್ಗೆ ಅವ್ರ ಹೆಚ್ಚಿನ ಸೈಕಲ್ ಗ್ಯಾಂಗಲ್ಲಿ ನಾನು ಇರ್ತಿದ್ದೆ, ಅಂದ್ರೆ ನಾರ್ಮಲ್ ಬೇರೆ ವಿಶೇಷ ಸ್ಥಳಗಳಲ್ಲ. ಅವ್ರು ಒಂದ್ಸಲ ಏನಾಯ್ತು ಅಂತ ಹೇಳಿದ್ರೆ, ನಾನು ನಾವು ಒಳಗಡೆ ಹೋಗ್ತಾ ಇದ್ದೆ, ನೀನ್ ಕೊಡಲ್ಲ ಬೇಗ ಆಗುತ್ತೆ ಅಂತ. ಹೋಗ್ತಾ ಇರ್ಬೇಕಾದ್ರೆ ಗದ್ದೆಯಲ್ಲಿ ತುಂಬಾ ಕಬ್ಬು ನೆಟ್ಟಿದ್ರು, ಮನೆ ತುಂಬಾ ಚೆನ್ನಾಗಿ ಬೆಳ್ಕೊಂಡಿತ್ತು. ನನಗೆ ಕಂಡಳಿಗೆ ಹೋಗಕ್ ಮನಸ್ಸು ಬರ್ಲಿಲ್ಲ ಕಬ್ಬು ಬೇಕಂತ ಹೇಳಿದೆ. ಬೇಡ ಅಂತ ಹೇಳಿದ್ರು, ಬೇಡ ಅವ್ರ ಮನೆಯಲ್ಲಿ ಇತ್ತು ಕಬ್ಬು, ತುಂಬಾ ನೆಡ್ತಾರೆ ಕಬ್ಬು, ಮನೇಲಿ ಇತ್ತು, ನಮ್ಮ ಮನೆಗೆ ಹೋಗಿ ಕೊಡ್ತೀನಿ ಬೇಡ ಅಂತ ಹೇಳಿದ್ರು. ಅವ್ನು ಬೈತಾನೆ ಬಡಿತಾನೆ ಹೆಂಗೆ ಹಿಂಗೆ, ನಾನು ಏನ್ ಹೇಳಿದ್ರು ಕೇಳಲಿಲ್ಲ. ನನ್ ಕಬ್ಬೆ ಚಿಕ್ಕ ಗೊತ್ತಿಲ್ಲ ಅವಾಗ ಅಷ್ಟೇ ಕಬ್ಬೆ ಬೇಕಂತ ಹೇಳ್ಬಿಡ್ದೆ, ಇಲ್ಲಂತ ಬಿಡು ನಾನು ಹೊರಡುದಿಲ್ಲಲ್ಲ ಅಂತ ಹೋಗ್ಬೋದು. ಅಷ್ಟೊತ್ತಿಗೆ ಅವ ಕೂತ್ಕೊಂಡ್ ತಗೊಂಡ ಯಾರ ಕಡ್ಡೆ ಯಜಮಾನ, ಅವ್ ಹೋಗಿದ್ದೆ ಕೂಗಿದ್ದು ನಂಗೆ ರಕ್ಕಸಕ್ಕೆ ಹೋದಾಗ ಆಯ್ತು ಕಬ್ಬು ಬೇಡ ಇದು.

0: ಹೋದ್ರೆ ಅನಿಸ್ತು. ಇವ್ರಿಗೆ ಒಂದು ಅಭ್ಯಾಸ, ಏನೇ ಹೊರಗಡೆ ನಡೆದಿದ್ರು ಮನೆ ಹೋಗಿ ಹೇಳುವಂತದ್ ನಮ್ಮ ಮಧ್ಯೆ, ಮನೆಗೆ ಹೋಗಿ ಹೇಳಿದ್ರು ಇವ್ರ ತಾಯಿ ಮುಂದೆ. ಆಮೇಲೆ ಕೆಲವರೆಲ್ಲ ನಗಾಡಿದ್ರು, ಇವ್ರು ಅವ್ರು ಸ್ವಲ್ಪ ಜೋರು ನಮ್ ತಂದೆ. ಅವ್ರು ಹೇಳಿದ್ರು, ನಿಮ್ಗೇನು ನಿನಗೆ ನಕ್ಷತ್ರ ಕೇಳಿದ್ರು ತರ್ಲಿಕ್ಕೆ ಹೋಗ್ತೀಯಾ ಅಂದ್ರು. ಅಲ್ಲ ನೀವ್ ಸ್ವಲ್ಪ ಅಂತಡಿ ಸ್ವಲ್ಪ ಸಹೋದ್ರು, ಎಂತರು ಕೇಳಿದ್ರೆ ಹಠ ಮಾಡಿದ್ರೆ ತಂದ್ಕೊಡುವಂತ ಅಂತ ಈ ತರ. ಆತರ ಎಲ್ಲ ಇದ್ದಿತ್ತು. ಈಗ ನಿಮ್ ಕಬ್ಬಿನ ಗದ್ದೆ ನೋಡಿದ್ರೆ, ಕಬ್ಬು ನೋಡಿದ್ರೆ ನಂಗೆ ಅದೇ ಸನ್ನಿವೇಶ ನೆನಪಾಗ್ತದೆ.
1: ಓಕೆ ನೋಡಿ, ಒಳ್ಳೆ ಒಂದು ಸಿಹಿ ನೆನಪು ನಿಮ್ಗೆ. ಒಳ್ಳೆ ಒಂದು ಸಿಹಿ ನೆನಪು ನಿಮ್ಗೆ. ನಿಜ
0: ಅದ್ರ ಸ್ವಲ್ಪ ಹೆದರಿಕೆ ಆಯ್ತು ಅವ್ನ್ ನೋಡಿ, ಮನೆ ಸ್ವಲ್ಪ ಅವ್ರು ಬೈದ್ರು. ಆದ್ರೂ ಒಂಥರ ಸಿಹಿ ಕಹಿ ಎರಡು ಇದೆ. ಅಣ್ಣವ್ರಿರುವಾಗ ಅಷ್ಟು ಕೈ ಏನ್ ಗೊತ್ತಾಗ್ಲಿಲ್ಲ ಅವಾಗ. ಒಂದ್ ಎರಡ್ ಲೈನ್ ಮಾತಾಡುದಾಡಿ
1: ಹಾಡಿ.
0: ಯಾವ್ದು ಕವಚದಿಂದ ರೆಕ್ಕೆಯ ಕುದುರೆಯರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನಿನ್ನ ಅಪ್ಪಯ್ಯ, ನಿನಗೋ ಚುಕಿಗಳನ್ನು ಹಿಡಿದು ಬಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ. ರೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನನ್ನ ಅಪ್ಪಯ್ಯ. ಧನ್ಯವಾದಗಳು.
1: ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.
0: ಥ್ಯಾಂಕ್ ಯು.
1: ಓಕೆ, ವೇದಾ ಶೆಟ್ಟಿ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಹಾಡನ್ನು ಹಾಡ್ತಾ ಅವರ ತಂದೆಯ ಜೊತೆಗೆ ಒಂದು ಒಳ್ಳೆಯ ನೆನಪನ್ನು ಕೂಡ ನಮ್ಮ ಜೊತೆಯಲ್ಲಿ ಹೇಳ್ಕೊಡ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ತಂದೆಯ ನೆನಪನ್ನು ನಮ್ಮ ಜೊತೆಯಲ್ಲಿ ಹೇಳ್ಬೋದು, ಜೊತೆಗೆ ಅವರ ಜೊತೆ ಇದೀರ ಅಂತಂದರೆ ಸೊ ಅವ್ರಿಗೆ ಏನಾದ್ರೂ ಹೇಳಬೇಕು ಅಂತಂದರೆ ಡೈರೆಕ್ಟಾಗಿ ಅವರ ಜೊತೆಯಲ್ಲೇ ಹೇಳ್ತಾ ನಮಗೂ ಕೂಡ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಿ. ನಮ್ಮ ಸಂಖ್ಯೆ 9686 0969 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ನಿಮ್ಮ ಜೊತೆಯಲ್ಲಿ ಮಾತನ ಮುಂದುವರಿಸ್ತೀನಿ. ಅದಕ್ಕೆ ಮುಂಚೆ ಒಂದು ಪುಟ್ಟ ವಿರಾಮ ಆ್ಯಂಡ್ ಸೂಪರ್ ಆಗಿರುವಂತಹ ಸಾಂಗ್ ಕೂಡ ನಿಮಗೋಸ್ಕರ ಪ್ಲೇ ಮಾಡ್ತೀನಿ. ಆ್ಯಂಡ್ ಯಾರೆಲ್ಲ ಹೆಣ್ಮಕ್ಳು ತಂದೆಗೋಸ್ಕರ ಈ ಹಾಡನ್ನು ಡೆಡಿಕೇಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರು ಅವರಿಗೋಸ್ಕರ ಈ ಸಾಂಗ್ನ ನಾನು ಡೆಡಿಕೇಟ್ ಮಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಾನು ಆರ್ ಶ್ರೀಧರ್, ಇದು ಮಧುರ ಗಾನ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಗ್ಯಾರಂಟಿ ಪೂರ್ಣ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PMSuryaghar.gov.in.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
9: ಹೂನೆ, ರೆಡಿ ಆಗ್ತಾ ಇದೆ.
8: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
10: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
11: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.

0: ಓಕೆ, ವೆಲ್ಕಮ್ ಬ್ಯಾಕ್. ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದೀರಾ. ನಾನು ಆರ್ಜ ಶ್ರೀಧರ್, ಇದು ಮಧುರ ಗಾನ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ಆ್ಯಂಡ್ ಹಾಗೆ ನಿಮ್ಮ ತಂದೆಯ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೋದು. ಆ್ಯಂಡ್ ಅವರ ಜೊತೆ ಕಳೆದಂತಹ ಒಂದಷ್ಟು ಸಿಹಿ ನೆನಪುಗಳು, ಹಾಗೆ ಅವರ ಜೊತೆನಲ್ಲಿ ಇದ್ರ ಅಂತಂದರೆ ಅವರಿಗೆ ಒಂದು ವಿಶಸ್ನ ಕೂಡ ತಿಳಿಸ್ಬೋದು, ಅಥವಾ ನಿಮಗೆ ನಿಮ್ಮ ಮನಸ್ಸಲ್ಲಿರುವಂತಹ ಭಾವನೆಯನ್ನು ಕೂಡ ಅವ್ರ ಜೊತೆನಲ್ಲಿ ಹೇಳ್ಬೋದು. ಸೊ ಹಾಗಿದ್ರೆ ಕರೆ ಮಾಡಿ ನಮ್ಮ ಸಂಖ್ಯೆ 9686092729 ಈ ಸಂಖ್ಯೆ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಫಾದರ್ಸ್ ಡೇ ವಿಶೇಷವಾಗಿ ನೀವು ಕೂಡ ಮಾತಾಡಬಹುದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ನಮಸ್ಕಾರ.
0: ನಮಸ್ತೆ ಬ್ರಹ್ಮಾನಂದ ಅವರೇ, ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ.
1: ಸರ್, ಇವತ್ತು ಒಂದು ಮೂರು ವಿಶೇಷಗಳನ್ನ ಒತ್ತಂತ ದಿನ. ಒಂದು ವಿಶ್ವ ಯೋಗ ದಿನ, ಒಂದು ಡ್ಯಾಡಿ ದಿನ ಅಂದ್ರೆ ತಂದೆಯ ದಿನ, ತಂದೆಯರ ದಿನ, ಇನ್ನೊಂದು ವಿಶ್ವ ಸಂಗೀತ ದಿನ.
0: ಹೌದು,
1: ಮೂರಲ್ಲೂ ನಮಗೆ ಜೀವನಕ್ಕೆ ಬೇಕಾದಂತಹ ಒಂದು ಉಲ್ಲಾಸ, ಉತ್ಸಾಹ, ಆರೋಗ್ಯ ಮತ್ತೆ ಜೀವನದಲ್ಲಿ ನಾವು ಹೇಗಿರ್ಬೇಕು ಅಂತ ತಿಳಿಸ್ಕೊಡ್ತಕ್ಕಂಥ ಗುರುಗಳು ಇವೆಲ್ಲವೂ ಸಿಗ್ತವೆ. ಮೂರಲ್ಲೂ ಒಂಥರ ಒಂದು ಏನಂದ್ರೆ ನೆಗೆಟಿವ್ ಪಾಸಿಟಿವ್ ಅಂತಾರಲ್ಲ, ಧನಾತ್ಮಕ ಅಂಶಗಳು ಒಳಗೊಂಡಿವೆ. ನಿಜವಾಗ್ಲೂ ಇವತ್ತು ಒಂದು ವಿಶೇಷವಾದ ದಿನ ಅಂತ ಹೇಳ್ಬೋದು ಸರ್. ಅದರಲ್ಲೂ ಮುಖ್ಯವಾಗಿ ತಂದೆ ಬಗ್ಗೆ ಹೇಳ್ಬೇಕು ಅಂದ್ರೆ, ತಾಯಿ ಹೇಗೆ ಮುಖ್ಯನೋ ತಂದೆ ಕೂಡ ಅಷ್ಟೇ ಮುಖ್ಯ. ಯಾರ ಜೀವನದಲ್ಲಿ ಕೊನೆ ತನಕ ತಂದೆ ತಾಯಿ ಇರ್ತಾರೋ ಅಂತ ಮಕ್ಕಳು ನಿಜವಾಗ್ಲೂ ಅದೃಷ್ಟವಂತರು ಹೇಳ್ಬೋದು ಸರ್.
0: ನಿಜ ನಿಜ.
1: ಯಾಕಂದ್ರೆ ತಂದೆ ತಾಯಿಯಲ್ಲಿ ಮಮತೆ, ಪ್ರೀತಿ, ವಾತ್ಸಲ್ಯ ಸಿಗುತ್ತೆ. ತಂದೆಯಲ್ಲಿ ನಮಗೆ ಮುಖ್ಯವಾಗಿ ಒಬ್ಬ ಗೆಳೆಯ ಸಿಗ್ತಾನೆ. ಆಮೇಲೆ ಜೀವನದಲ್ಲಿ ಒಂದು ಉದ್ಯೋಗ ಯಾವ ತರ ಮಾಡ್ಬೇಕು, ಜೀವನದಲ್ಲಿ ಹೇಗೆ ಮುನ್ನುಗ್ಬೇಕು ಅಂತವನ್ನೆಲ್ಲ ನಮಗೆ ತಂದೆ ತೋರಿಸ್ಕೊಡ್ತಾರೆ. ಯಾರು ಕೊನೆ ತನಕ ಅಂದ್ರೆ ಹೆಚ್ಚಿನ ಆಯುಷ್ಯ ತಂದೆ ತಾಯಿನ ಹೊಂದಿರ್ತಾರೋ ಅವ್ರು ನಿಜವಾಗ್ಲೂ ಅದೃಷ್ಟವಂತ ಹೇಳ್ಬೋದು. ಇವತ್ತು ನಾನು ಸಹ ಒಂದು ಒಳ್ಳೆ ಉತ್ತಮ ಸ್ಥಾನದಲ್ಲಿ ಇದ್ದೀನಿ, ಇವತ್ತು ಒಳ್ಳೆ ಜೀವನ ಮಾಡ್ತಿದ್ದೀನಿ ಅಂದ್ರೆ ಅದಕ್ಕೆ ನಮ್ಮ ತಂದೆ ಕೂಡ ಕಾರಣ. ಅವರು ನಮಗೆ ಚಿಕ್ಕದ್ರಿದ್ದಾಗ ಎಜುಕೇಶನ್ ಮಾಡ್ಲಿಕ್ಕೆ ಇದ ಮತ್ತೆ ಕೆಲಸಗಳನ್ನು ಕಲೀಲಿಕ್ಕೆ ಎಲ್ಲ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇವತ್ತು ಏನೇ ಇದ್ರು ನಮ್ ಡ್ಯಾಡಿ ಇಂದ ಅಂತ ಹೇಳ್ಬೋದು. ಐ ಆಲ್ವೇಸ್ ಲವ್ ಮೈ ಡ್ಯಾಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್.
0: ಓಕೆ,
1: ಈ ಸಂದರ್ಭದಲ್ಲಿ ಡ್ಯಾಡಿ ಕುರಿತು ಚೋಕ ಪಿಕ್ಚರ್ ಅಲ್ಲಿ ಒಂದು ಹಾಡಿದೆ, ಅದೊಂದೆರಡು ಲೈನ್ ಹೇಳಿಕ್ ಇಷ್ಟಪಡ್ತೀನಿ ಸರ್.
0: ಓಕೆ, ಹಾಡಿ.
1: ಅದು ಕಾಶಿನಾಥ್ ಅವ್ರಿಗೆ ಅವ್ರ ಮಗಳೇ ಇರೋದು. ನಾಡಿದ ಮೊದಲ ವೀರ ಬಾಲು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರ ನಪ್ಪ ಹಗಲಿನ ಕೂಲಿಕಾರ ರಾತ್ರಿ ಮನೆಯಲ್ಲಿ ಚೌಕಿದಾರ ಎಲ್ಲ

0: ಕಾಲು ಕಲಿಸಿದ ಸಲಹೆಗಾರ ಬೆರಗು ಮೂಡಿಸೋ ಜಾದುಗಾರ ಅಪ್ಪ ಅಪ್ಪ ಐ ಲವ್ ಯು ಪ ಅಪ್ಪ ಐ ಲವ್ ಯು ಪ ಆಯ್ತು ಸರ್
1: ಓಕೆ ಚೆನ್ನಾಗಿ ಹಾಡಿದ್ರಿ ಥ್ಯಾಂಕ್ ಯು ಓಕೆ ಬ್ರಹ್ಮಾಂಡ್ ಅವರು ಕರೆ ಮಾಡಿದ್ರು ಅವರು ಕೂಡ ಕರೆ ಮಾಡಿ ಅವರ ತಂದೆ ಅವರ ಜೊತೆಗೆ ನಾನು ನೆನಪನ್ನ ಹೇಳ್ತಾ ಅವರು ಕೂಡ ಹಾಡ್ತಾ ಎಂಜಾಯ್ ಮಾಡಿದ್ರು ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ತಂದೆಯ ನೆನಪುಗಳು ಕೂಡ ಹೇಳ್ಬೋದು ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಹಲೋ
2: ನಮಸ್ತೆ
1: ಸರ್
2: ನಮಸ್ತೆ
1: ಪ್ರೇಮ ಸರ್ ಹಾಸನ್ನಿಂದ ಹೇಗಿದ್ದೀರಾ
2: ಚೆನ್ನಾಗಿದ್ದೀನಿ ಸರ್
1: ಓಕೆ ಪ್ರೇಮ ಅವರೇ ಸಂಡೇ ಸ್ಪೆಷಲ್ ಟಿಫನ್ ಏನ್ ಮಾಡಿದ್ರಿ ಇವತ್ತು ಹೇಳಿ ನಿಮ್ಮ ತಂದೆ
2: ನಮ್ಮ ತಂದೆ ತುಂಬಾ ಶಿಸ್ತಿದ್ರು ಸರ್ ಏನೇ ತಪ್ಪು ಮಾಡಿದ್ರು ಚೆನ್ನಾಗ್ ಆಗ್ಲೇ ಯಾಕೆ ಬಿದ್ ಬಿಡ್ತಿತ್ತು ಆದ್ರೆ ಅದ್ರ ಹಿಂದೆ ತುಂಬಾ ಪ್ರೀತಿ ಇರ್ತಿತ್ತು ಸರ್ ಅಪ್ಪ ಅಪ್ಪ ಹೊರಟಾದ್ರು ತುಂಬಾ ಪ್ರೀತಿ ಇರೋದು ನಮ್ಗೆ ಆ ಕ್ಷಣಕ್ಕೆ ಹಂಗನ್ಸೋದು ನಮ್ಮ ಅಪ್ಪ ಎಷ್ಟು ಹೊಡಿತಾರೆ ಅಂತ ಅದ್ರದ್ದು ಬೆಲೆ ಏನೋ ಅಂತ ನಮ್ಗೆ ಈಗ ಅರ್ಥ ಆಗುತ್ತೆ ಸರ್ ಎಷ್ಟು ಅವ್ರ ಸಂಸ್ಕಾರ ಕೊಟ್ಟು ಸಾಕಿದ್ರು ಅನ್ನೋದು ಈಗ ಅರ್ಥ ಆಗುತ್ತೆ ಸರ್ ಅವ್ರು ಹೊಡೆದು ಏನೇ ಮಾಡಿದ್ರು ನಮ್ ಒಳ್ಳೇದು ಒಳ್ಳೇದಕ್ಕೆ ಮಾಡ್ತಿದ್ರು ಅಂತ ಈಗ ಗೊತ್ತಾಗುತ್ತೆ ಆಗ ಸಿಟ್ಟು ಬರ್ತಿತ್ತು ಸರ್ ಅಪ್ಪನ ಮೇಲೆ ಅಂದ್ರೆ ಅಪ್ಪ ಒಂದು ಆಕಾಶ ಸರ್ ಸರ್ ಅಮ್ಮ ಭೂಮಿ ಇದ್ರೆ ಅಪ್ಪ ಆಕಾಶ ನಾವು ಒಂಥರ ಮಧ್ಯ ಮಕ್ಕಳು ಸೇಫ್ ಆಗಿರ್ತೀವಿ ಸರ್ ಆಗ ಯಾವ್ದೇ ತೊಂದ್ರೆ ಇಲ್ಲದೆಯ ಆದ್ರೆ ಮಳೆಯಲ್ಲಿ ನೆನೆಯಲ್ಲ ಅಪ್ಪ ನೆನೆಯಕ್ ಬಿಡಲ್ಲ ಅಮ್ಮ ಒಣಗಕ್ ಬಿಡಲ್ಲ ಅಂತಾರಲ್ಲ ಸರ್ ಆತರ ಆ ರೀತಿ ಕಾಪಾಡ್ತಿರ್ತಾರೆ ನಮ್ಮನ್ನ ಅಂದ್ರೆ ಅಪ್ಪನ ಕಣ್ಣೀರ್ ಕಾಣಿಸಲ್ಲ ಅಮ್ಮನ ದುಡಿಮೆ ಕಾಣಿಸಲ್ಲ ಅಂತಾರಲ್ಲ ಆತರ ಸರ್ ಅಮ್ಮ ಎಷ್ಟೇ ದುಡಿದ್ರು ಮನೇಲಿ ಎಷ್ಟು ದುಡಿಮೆ ಕಾಣಿಸಲ್ಲ ಅಪ್ಪನ ಕಣ್ಣೀರ್ ಯಾರಿಗೂ ಕಾಣಲ್ಲ ಹಾಗಾಗಿ ಅಪ್ಪ ಅಮ್ಮ ಇಬ್ರು ಅಷ್ಟೇ ಸರ್ ಕಷ್ಟಪಟ್ಟು ಸಾಕ್ತಿರ್ತಾರೆ ಆದ್ರೆ ಮಕ್ಳಿಗೆ ಏನು ಕಷ್ಟ ಆಗ್ಬಾರ್ದು ನಮ್ಮ ಮಕ್ಳಿಗೆ ಅದಕ್ಕೆ ಸರ್ ತಂದೆ ತಾಯಿನೇ ದೇವ್ರು ಅಂತ ಹೇಳೋದು ಆ ಮಟ್ಟಕ್ಕೆ ತಗೊಂಡೋಗ್ತೀನಿ ಅಂದ್ರೆ ಅಲ್ಲಿಗೆ ಅವ್ರಿಗೆ ಅಷ್ಟು ನಿಷ್ಠೆ ಇರುತ್ತೆ ಸರ್ ಮಕ್ಳ ಬಗ್ಗೆ
1: ನಿಮ್ಮ ತಂದೆಗೋಸ್ಕರ ಯಾವ ಹಾಡನ್ನ ಡೆಡಿಕೇಟ್ ಮಾಡಕ್ಕೆ ಇಷ್ಟಪಡ್ತೀರಾ
2: ಒಂದೆರಡ್ ಲೈನ್ ಹೇಳ್ತೀವಿ ಸರ್
1: ಹಾಡಿ ಮೇಡಮ್
2: ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನಿನ್ನ ಅಪ್ಪಯ್ಯ ನಿನಗೂ ಚುಕ್ಕೆಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ ಇಷ್ಟ ಆದ್ರಿ ಸರ್
1: ಓಕೆ ಚೆನ್ನಾಗಿ ಹಾಡಿದ್ರಿ ಥ್ಯಾಂಕ್ ಯು ಪ್ರೇಮ ಅವರು ಕರೆ ಮಾಡಿದ್ರು ಅವರು ಕೂಡ ಕರೆ ಮಾಡಿ ಅವರ ತಂದೆಯವರನ್ನ ನೆನಪು ಮಾಡ್ಕೊಳ್ತಾ ಹಾಗೆ ತಂದೆಯ ಜವಾಬ್ದಾರಿಗಳು ಏನೇನು ಇರುತ್ತೆ ಅವರು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ತಂದೆಯ ನೆನಪುಗಳನ್ನು ನಮ್ಮ ತಂದೆ ಹೇಳ್ಬೋದು ಆ್ಯಂಡ್ ಅವರ ಜೊತೆ ಕಳೆದಂತಹ ಒಂದಷ್ಟು ಸಿಹಿ ಕ್ಷಣಗಳು ಮತ್ತೆ ಅವರಿಂದ ನೀವು ಏನು ಕಲ್ತ್ರಿ ಅದ್ರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ಬೋದು ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಹಲೋ
3: ಹಲೋ
1: ನಮಸ್ತೆ
3: ನಮಸ್ತೆ ಸರ್ ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್
1: ಸುಬ್ರಹ್ಮಣ್ಯ ಅವರು ಏನ್ ಫುಲ್ ಸೀರಿಯಸ್ ಆಗಿ ಮಾತಾಡ್ತಿದ್ದೀರಾ
3: ಏನ್ ಸರ್
1: ಫುಲ್ ಸೀರಿಯಸ್ ಆಗಿ ಮಾತಾಡ್ತಿದ್ದೀರಲ್ಲ ಅಂತ
3: ಇಲ್ಲಿ ಊರಿಗೆ ಬಂದಿದೀವಿ ಸರ್ ಇವತ್ತು
1: ಹಂಗಾಗಿ ಊರಲ್ಲಿ ಯಾರಾದ್ರು ನೋಡ್ಬಿಟ್ರೆ ಅಂತ
3: ಏನ್ ಸರ್
1: ಊರಲ್ಲಿ ಯಾರಾದ್ರು ನೋಡ್ಬಿಟ್ರೆ ಅಂತ
3: ನೋಡಿದ್ರೆ ಏನ್ ಬೇಜಾರಿಲ್ಲ ಸರ್ ನೋಡ್ಕೊಂಡಿರಾ
1: ಮತ್ತೆ ಸರ್ ನಿಮ್ಗೆ ಅಲ್ಲಿ ಎಲ್ಲ ಹೇಗಿದೆ ವೆದರ್ ಎಲ್ಲ ಬಿಸಿಲು ಜೋರ ಅಥವಾ ಮಳೆನಾ
3: ಇಲ್ಲೂ ಸ್ವಲ್ಪ ಏನ್ ಮಳೆ ಏನ್ ಅಷ್ಟ ಆಗಿಲ್ವಂತೆ ಸರ್ ನಾವು ಹಾಸನ್ ಕಡೆ ಅವರು ಇಲ್ಲೂ ಏನ್ ಅಷ್ಟೇನ್ ಮಳೆ ಆಗಿಲ್ಲ ಅಂತ ಹೇಳ್ತಾ ಇದ್ರು ಸ್ವಲ್ಪ ಇಲ್ಲೂ ಸ್ವಲ್ಪ ಬಿಸಿಲಾದಾಗೆ ಇದೆ ಸರ್ ಶೆಕೆ ಜಾಸ್ತಿನೇ ಇದೆ
1: ಓಕೆ ಸುಬ್ರಹ್ಮಣ್ಯ ಅವರೇ ಫಾದರ್ಸ್ ಡೇ ಇರೋದ್ರಿಂದ ನಿಮಗೆ ಫಸ್ಟ್ಲಿ ಹ್ಯಾಪಿ ಫಾದರ್ಸ್ ಡೇ
3: ಥ್ಯಾಂಕ್ ಯು ಸರ್
1: ಅಂಡ್ ಹಾಗೆ ಹೇಳಿ ನಿಮ್ಮ ತಂದೆಯ ಜೊತೆಗಿನ ಒಂದು ನೆನಪು ಮತ್ತೆ ಅಥವಾ ಅವ್ರ ಜೊತೆ ಕಳೆದಂತಹ ಒಂದು ಸಿಹಿ ಕ್ಷಣಗಳು ಅವರಿಂದ ಏನ್ ಕಲ್ತ್ರಿ
3: ಖಂಡಿತ ಸರ್ ಯಾಕೆ ಅಂತ ಹೇಳಿದ್ರೆ ನಮ್ ತಂದೆಯವರು ಯಾರಿಗೆ ಆಗ್ಲಿ ಮೋಸ ಅಥವಾ ಇದು ಹೊಟ್ಟೆ ಮೇಲೆ ಹೊಡೆದಿ ಬಾಳ ಅಂತ ಇದು ಅಭ್ಯಾಸ ಮಾಡ್ಕೊಂಡಿರ್ಲಿಲ್ಲ ಸರ್ ಇದು ನಮ್ ತಂದೆ ಕಲ್ಸಿದಂತ ಒಂದು ಪಾಠ ಆದ್ರೆ ನಮ್ ತಂದೆ ನಮ್ ಜೊತೆ ಇದು ಜಾಸ್ತಿ ವರ್ಷ ಏನ್ ಇರ್ಲಿಲ್ಲ ಸರ್ ನಾನು 10 ವರ್ಷ ಇದ್ದಾಗ ನಾ ತೀರೋಗಿದ್ದು ಹಲೋ
1: ಹೇಳಿ ಹೇಳಿ ಕೇಳಿಸ್
3: ಹತ್ತು 10 ವರ್ಷ ಇದ್ದಾಗ ನಾನು 5ನೇ ಕ್ಲಾಸ್ ಓದ್ಬೇಕಾದ್ರೆ ನಮ್ ತಂದೆ ತೀರೋಗಿದ್ದು ಇದು ಅವ್ರ ಜೊತೆ ಇದು ಸ್ನೇಹಿತರಿದಾರಲ್ಲ ಅವ್ರು ಎಲ್ಲ ಹೇಳ್ತಾರೆ ನಿಮ್ ತಂದೆಯವರಿಂದಾನೇ ನಾವು ಬೆಂಗಳೂರಿಗೆಲ್ಲ ಬರಂಗಾಯ್ತು ಊರಿಂದ ನಾವು ಬೆಂಗಳೂರ್ ಬಂದು ಒಂದು ಜೀವನ ಕಟ್ಕೊಂಡಾಯ್ತು ಒಂದ್ ಸ್ವಂತ ಎಲ್ಲ ಮನೆ ಆಯ್ತು ಅಂತ ಹೇಳಿದ್ರು ಅದೇ ನಮ್ ಜೀವನದಲ್ಲಿ ನಾವು ಅಣ್ಣ ತಮ್ಮದಿರಲ್ಲಿ ಅದೇ ರೂಢಿಸ್ಕೊಂಡ್ ಬಂದಿದೀವಿ ಸರ್ ಯಾವ್ದು ಸುಳ್ಳು ಹೇಳೋದಾಗ್ಲಿ ದುಡ್ಡಲ್ಲಿ ಸುಳ್ಳು ಹೇಳೋದಾಗ್ಲಿ ಒಬ್ರು ಒಬ್ರು ಬಾಯ್ತಾರ ನೋಡಿ ಅಸೂಯೆ ಪಡೋದಾಗ್ಲಿ ಖಂಡಿತ ಇದೆಲ್ಲ ನಾವು ಮಾಡಲ್ಲ ಸರ್ ಇದು ನಮ್ಮ ತಂದೆ ಹೇಳ್ಕೊಟ್ಟಿದಂತ ಒಂದು ದಾರಿ ಆ ದಾರಿನೇ ನಾವು ನಡೀತಾ ಇದೀವಿ ಸರ್
1: ಸೂಪರ್ ಸೂಪರ್ ಸೊ ಹಾಗೆ ನಿಮ್ಮ ತಂದೆಯವರಿಗೋಸ್ಕರ ಏನಾದ್ರು ಹಾಡನ್ನ ಡೆಡಿಕೇಟ್ ಮಾಡ್ತೀರಾ
3: ಖಂಡಿತ ಹೇಳ್ತೀನಿ ಸರ್ ಮನೆ ದೇವರ ಚಿತ್ರದಲ್ಲೇ ಒಂದು ಇದಿದೆ ಸರ್ ಎಸ್ ಜನಕಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿರದ
1: ಓಕೆ
3: ತಪ್ಪು ಮಾಡೋದು ಸಹಜ ಕಣೋ ತಿದ್ದಿ ನಡೆಯೋನು ಮನುಜ ಕಣೋ ಅಪ್ಪ ಬೇಡ ಅಪ್ಪ ಅಳ ಬೇಡಪ್ಪ ತಪ್ಪು ಮೇಲೊಂದು ತಪ್ಪ್ಯಾಕಪ್ಪ ಗಂಡು ಮಾಡಿದ್ದೆ ನೀತಿ ಕಣೋ ತಪ್ಪು ಸರಿ ಅನ್ನೋದು ಜಾತಿ ಕಣೋ ಅಮ್ಮ ಬೇಡ ಅಮ್ಮ ಅಳ ಬೇಡಮ್ಮ ನೋವ ಮೇಲೊಂದು ನೋವ್ಯಾಕಮ್ಮ ನೇಣು ನೇಣುಗಂಬ ಏರುವವನಿಗೆ ರಾಷ್ಟ್ರಪತಿಗಳ ಕ್ಷಮೆಯೂ ಇಲ್ಲವೇ ಶೀಲ ಒಂದು ಶುದ್ಧ ಕನ್ನಡಿ ಒಡೆದು ಹೋದರೆ ಬೆಸುಗೆ ಸಾಧ್ಯವೇ ಕ್ಷಮೆ ಕೊಡು ಇಲ್ಲ ಅದು ಶಿಕ್ಷೆ ಕೊಡು ಇದೇ ಅದು ಸಾಯಲ್ಲ ಮುರಿಯಲ್ಲ ಅವು ಕೋಲು ತಪ್ಪು ಮಾಡಿತು ಹೀಗಿತ್ತೆ ಸರ್ ಇದು ತುಂಬಾ ಅದ್ಭುತವಾದ ಒಂದು ಸಾಹಿತ್ಯ ಸರ್ ಹಂಸಲೇ ಕಾಡ್ದ
1: ಓಕೆ ಓಕೆ ಸೂಪರ್ ಥ್ಯಾಂಕ್ ಯು ಕರೆ ಮಾಡಿದಕ್ಕೆ
3: ಥ್ಯಾಂಕ್ ಯು
1: ಸೋ ಮಚ್ ಸರ್ ಓಕೆ ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿರುವಂತಹ ಹಾಡನ್ನ ಹಾಡ್ತಾ ಇದ್ರು ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು ಹಾಗೆ ಎಲ್ಲರ ಜೊತೆ ಮಾತಾಡ್ತಾ ನನಗೊಂದು ವಿಷಯ ನೆನಪಾಯ್ತು ಏನಪ್ಪಾ ಅಂತಂದ್ರೆ ಈಗ ಎಲ್ಲರ ಕೈಲೂ ಕೂಡ ಮೊಬೈಲ್ ಇರೋದ್ರಿಂದ ಮೊಬೈಲಲ್ಲಿ ಅವರ ಅಪ್ಪನ ಹೆಸರು ಅಥವಾ ಅಪ್ಪ ಅಂತನೋ ಸೇವ್ ಮಾಡ್ಕೊಂಡಿರ್ತೀರ ನೀವು ನಿಮ್ಮ ತಂದೆ ಹೆಸರನ್ನ ಹೇಗೆ ಸೇವ್ ಮಾಡ್ಕೊಂಡಿದ್ದೀರಾ ಅಥವಾ ಅವರ ನಂಬರ್ನ ಯಾವ ರೀತಿ ಸೇವ್ ಮಾಡ್ಕೊಂಡಿದ್ದೀರಾ ಅದ್ರ ಬಗ್ಗೆ ಮೆಸೇಜ್ ಅಥವಾ ಕಾಲ್ ಮಾಡಿ ಕೂಡ ಹೇಳ್ಬೋದು ಸೊ ಈ ಒಂದು ಟಾಪಿಕ್ ಕೂಡ ತುಂಬ ಅಟ್ರಾಕ್ಟಿವ್ ಆಗಿದೆ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ ನೀವು ಕೂಡ ನಿಮಗೇನಿಸುತ್ತೆ ಅದ್ರ ಬಗ್ಗೆ ನಮ್ಮ ಜೊತೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ ಕಾರ್ಯಕ್ರಮ ಮುಂದುವರೆಯುತ್ತೆ ನಾನು ಆರ್ ಶ್ರೀಧರ್ ಇದು ಮಧುರ ಗಾನ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ
4: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು ಅರೆ ರಾಮು ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ ವಿದ್ಯುತ್ ಬಿಲ್ ಯಾರು ನಿನ್ನ ಅಪ್ಪ ಕಟ್ತಾನ ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ
5: ರಾಜು ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ ಈಗ ಹೇಗಿದ್ಯಾ
6: ರಾಮು ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ
5: ಹೌದಾ ಅಲ್ವೋ ರಾಜು ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ ನಿಜಾನಾ
6: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ
5: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ
6: ಖಂಡಿತ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್ ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್ ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್ ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ ಇದಲ್ಲದೆ ಸ್ಟಾರ್ ಹೆಲ್ತ್ ವಿಡಾಲ್ ಟಿಟಿಕೆ ಮೆಡಿ ಅಸಿಸ್ಟ್ ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ ಇದರ ಜೊತೆಗೆ ವಿಶೇಷ ಪ್ಯಾಕೇಜ್ ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ ಕೆಮೋಥೆರಪಿ ಚಿಕಿತ್ಸೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು ನಿದಿಗೆ ಅಂಚೆ ಬಿದಿರೆ ಬಸ್ ನಿಲ್ದಾಣದ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755 ಇದಕ್ಕೆ ಸಂಪರ್ಕಿಸಬಹುದು 20 ವರ್ಷದ ಸೇವಾನುಭವ ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ
1: ಓಕೆ ವೆಲ್ಕಮ್ ಬ್ಯಾಕ್ ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ನಾನು ಅರ್ಧ ಶ್ರೀಧರ್ ಇದು ಮಧುರ ಗಾನ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು ಹಾಗೆ ನಿಮ್ಮ ತಂದೆಯ ನೆನಪನ್ನು ಕೂಡ ನಮ್ಮ ಜೊತೆನಲ್ಲಿ ಹೇಳ್ಬೋದು ಸೊ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಏನೋ ಒಬ್ರು ಕಾಲರ್ ಹಿಡಿದ್ರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಹಲೋ
10: ಹಲೋ
1: ನಮಸ್ತೆ
10: ನಮಸ್ತೆ ನಮಸ್ತೆ ಸರ್
1: ನಮಸ್ತೆ ಯಾರಿದು
10: ನಮಸ್ತೆ ಸರ್ ನಾನು ನಾರಾಯಣಪ್ಪ ಬೇಕು ಸರ್
1: ಓಕೆ ನಾರಾಯಣಪ್ಪ ಅವರು ಹೇಗಿದ್ದೀರಾ
10: ಚೆನ್ನಾಗಿದ್ದೀನಿ ಸರ್ ನೀವು ಚೆನ್ನಾಗಿದ್ದೀರಾ ತಿಂಡಿ ಗಿಂಡಿ ತಿಂದು ಬಂದ್ರೆ ಸರ್
1: ಓ ನಮ್ದಾಗಿದೆ ನಿಮ್ದಾಯ್ತಾ
10: ಓ ಹಾಗೆ ಸುಮಾರು ವರ್ಷ ಹೊತ್ತಲ್ಲ ಸರ್ ತೋಟದಲ್ಲಿ ಇದ್ದೀನಿ.
1: ನಾರಾಯಣ ಸರ್
10: ಹೇಳಿ,
1: ಇವತ್ತಿನ ಕಾರ್ಯಕ್ರಮದಲ್ಲಿ ಫಾದರ್ಸ್ ಡೇ ಬಗ್ಗೆ ಮಾತಾಡ್ತಿದ್ವಿ.
10: ಫಾದರ್ಸ್ ಡೇ,
1: ಹಾ, ನಿಮಗೆ ಫಸ್ಟ್ಲಿ ಹ್ಯಾಪಿ ಫಾದರ್ಸ್ ಡೇ.
10: ಒಳ್ಳೇದು ಒಳ್ಳೇದು ಸರ್, ತಮಗೂ ಕೂಡ ಎಲ್ರಿಗೂ ಒಬ್ರು ತಂದೆ ಇದ್ದೇ ಇರ್ತಾರಲ್ಲ, ಎಲ್ರಿಗೂ ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಫಾದರ್ಸ್ ಡೇ ಸರ್.
1: ಓಕೆ ಸೊ ಹಾಗೆ ಸರ್, ನಿಮ್ಮ ತಂದೆಯ ಜೊತೆಗೆ ಕಳೆದಂತಹ ನೆನಪುಗಳು ಮತ್ತೆ ಅವರಿಗೆ ಏನಾದ್ರು ನೀವು ಹೇಳ್ಬೇಕು ಅಂತಂದ್ರೆ, ನಿಮ್ಮ ಒಂದು ಮೆಸೇಜ್ ಏನಾದ್ರು ಕೊಡ್ಬೇಕು ಅಂತಂದ್ರೆ ಹೇಳ್ಬೋದು
10: ಸರ್. ನಮ್ಮ ತಂದೆ ವಿದ್ಯಾವಂತರು,
1: ಹ್ಮ್,
10: ಹಾಗೂ ತುಂಬಾ ಎತ್ತರದ ದಕ್ಷ ಪ್ರಾಮಾಣಿಕ ವ್ಯಕ್ತಿ.
1: ಹ್ಮ್,
10: ಸಿಟ್ಟು ಅಂತಂದ್ರೆ ಹುಲಿ ಇದ್ದಂಗೆ, ಅಷ್ಟೇ ಪ್ರೀತಿ ಅಂತಂದ್ರೆ ಗೋವಿದ್ದ ಹಾಗೆ. ನಮ್ ತಂದೆ ನಮ್ ತಾಯಿನೂ ಹಾಗೆ ತುಂಬಾ ಗೋವಿನಂತ ಮನುಷ್ಯ. ಅಪಾರವಾದ ಗೌರವ ಅವ್ರು ಈಗ ನಮ್ಮ ನಮ್ಮ ನಮ್ಮ ಜೊತೆಗೆ ಅವರು ತೀರ್ಕೊಂಡಿದ್ದಾರೆ. ಹಂಗಾಗಿ ಅವ್ರಿಗೆ ಅವ್ರ ಮೇಲೆ ನೀವು ಒಂದು ವಿಷಯ ತಂದದ್ದು ತುಂಬಾ ಸಂತೋಷದ ವಿಚಾರ. ಅವರಿಗೆ ನನ್ನ ಹೃತ್ಪೂರ್ವಕ ಗೌರವ ಅರ್ಪಣೆ ಸರ್. ಹಾಗೇನೆ ಒಂದು ರಾಜ್ಕುಮಾರ್ ಅವ್ರು ಹೇಳಿದ್ದು ಒಂದು ಹಾಡೆ ಒಂದ್ 4 ಸಲ 2 ಸಲ ಹೇಳ್ಬಿಡ ಸರ್.
1: ಹಾಡಿ ಹಾಡಿ
10: ಸರ್. ಬಡವರು ಬಂದು ಸಿನಿಮಾದಲ್ಲಿ ತುಂಬಾ ತಂದೆಯ ಮಗನ ಒಂದು ಪ್ರೀತಿಯನ್ನ ಎತ್ತಿ ತೋರಿಸುವಂತ ಹಾಡು ಇದು. ಇವರು ಯಾರೋ ಪುನೀತು ಹಾಡಿದ್ದಾರೆ, ತಂದೆ ಮಗ ಇಬ್ರು ಹಾಡಿದ್ದು ಒಂದು ಅಪರೂಪದ ಹಾಡು ಸರ್. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು

ಮಮತೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲಿ ಸಲಹಿದೆ. ಆ ಪ್ರೀತಿಯ ಮನ ಮರೆಯುವುದೇ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕತೆಯ ಹೇಳಿವೆ. ಬಳ್ಳಿಯಂತೆ ಹಬ್ಬಿ ನಿನ್ನ ಆಸರೆಯಲೇ ಬೆಳೆದೆನೋ. ನನ್ನ ತಾಯಿಯ ಪಾದದಾಣೆ ಬೇರೆ ಏನನು ಹರಿಯನೋ. ನೀನೇ ನನ್ನ ದೇವನೋ, ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು

0: ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ದಕ್ಕೆ.
1: ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್, ಥ್ಯಾಂಕ್ ಯು.
0: ತುಂಬಾ ಸಂತೋಷ ಸರ್, ಅವಕಾಶಕ್ಕೆ ಧನ್ಯವಾದಗಳು ಸರ್.
1: ಧನ್ಯವಾದಗಳು ನಿಮಗೂ ಕೂಡ. ನಾರಾಯಣಪ್ಪ ಅವರು ಕರೆ ಮಾಡಿದ್ರು ಸಾಗರದಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಹಾಡನ್ನು ಕೂಡ ಹಾಡಿದ್ರು. ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ಶ್ರೀಧರ್.
1: ಯಾರಿದು?
2: ಪೂರ್ಣಿಮಾ.
1: ಪೂರ್ಣಿಮಾ ಅವರು, ಹೇಗಿದ್ದೀರಾ? ಸೂಪರ್ ಅಲ್ಲ. ಬೆಂಗಳೂರಲ್ಲಿ ಹೇಗಿದೆ ಪೂರ್ಣಿಮಾ ಅವರ ವೆದರ್?
2: ಸ್ವಲ್ಪ ಕೂಲ್ ಇದೆ, ಶಿವಮೊಗ್ಗ ಬಹಳ ಹಾಟ್ ಹಾಟ್ ಆಗಿದೆ ಅಂತಲ್ಲ.
1: ಹೌದೌದು,
2: ಇದು ಸ್ವಲ್ಪ ಕೂಲ್ ಆಗಿದೆ, ಪರವಾಗಿಲ್ಲ.
1: ಓಕೆ ಓಕೆ, ನಮಗೂ ಸ್ವಲ್ಪ ಕಳ್ಸಿಕೊಡ್ವಿ. ಓಕೆ ಪೂರ್ಣಿಮಾ ಅವರ, ಇವತ್ತು ಫಾದರ್ಸ್ ಡೇ ಬಗ್ಗೆ ಮಾತಾಡ್ತಾ ಇದ್ವಿ, ಅಂಡ್ ನೀವು ನಿಮ್ಮ ತಂದೆ ಬಗ್ಗೆ ನೆನಪು ಮಾಡ್ಕೊಂಡು ಹೇಳೋದಾದ್ರೆ.
2: ನಮ್ ತಂದೆ ತುಂಬಾ ವರ್ಷ ಆಯ್ತು ಅವ್ರು ಹೋಗ್ಬಿಟ್ಟು. ಅವ್ರ ನೆನಪುಗಳು ಅಂದ್ರೆ ಅವ್ರು ಸ್ವಲ್ಪ ಕೋಪಿಷ್ಟ್ರು, ಬಟ್ ಎಲ್ಲ ಶಿಸ್ತುಬದ್ಧ ಜೀವನ ಅವ್ರದ್ದೆಲ್ಲ. ಅವಾಗೆಲ್ಲ ಮಕ್ಳನ್ನ ಹಂಗೆ ಪ್ರೀತಿನೂ ಇರುತ್ತಲ್ಲ, ಜೊತೆಗೆ ಕೋಪನೂ ಇರುತ್ತೆ, ಪ್ರೀತಿನೂ ಇರುತ್ತೆ ಮಕ್ಳ ಮೇಲೆ. ನಾನು ಕೊನೆ ಮಗಳಾಗಿ ನನ್ ಮೇಲೆ ತುಂಬಾ ಪ್ರೀತಿ ಅವ್ರಿಗೆ. ಬೇರೆ ಮಕ್ಕಳನ್ನ ಸ್ಟ್ರಿಕ್ಟ್ ಮಾಡೋದು ನನಗ್ ಮಾತ್ರ ಲೂಸ್ ಇದ್ರು ಅಂದ್ರೆ ಸ್ವಲ್ಪ ಲೂಸ್ ಅಲ್ಲ ಲಾಸ್ಟ್ ಮಕ್ಳಂದ್ರೆ ಆತರ ಎಲ್ಲ ಇದ್ರು. ನಾನು ತಂದೆ ಬಗ್ಗೆ ಒಂದು ಹಾಡು ಹೇಳ್ತೀನಿ. ಕೋಟಿಗೊಬ್ಬ ಪಿಕ್ಚರ್ ಅಲ್ಲಿ ಇವ್ರಿಗೆ ಹೇಳ್ತಾರಲ್ಲ ಸುದೀಪ್ ಅವ್ರಿಗೆ,
1: ಪರಪಂಚ ನೀನೆ ಅಂತ.
2: ಪರಪಂಚ ನೀನೆ ನನ್ನ ಪರಪಂಚ ನೀನೆ, ಪ್ರಾಣ ನೀನೆ ತಾಣ ನೀನೆ, ಪರಪಂಚ ನೀನೆ ನನ್ನ ಪರಪಂಚ ನೀನೆ. ಕಷ್ಟ ನನ್ನೊಡನೆ ಮಣ್ಣಾಗಲಿ, ಜಗದ ಸುಖವೆಂದಿನ ಕೈ ಸೇರಲಿ, ನನ್ನ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯುವೆನು, ಪರಪಂಚ ನೀನೆ ನನ್ನ ಪರಪಂಚ ನೀನೆ. ತಂದೆಗೆ ಯಾವಾಗ್ಲೂ ಮಕ್ಳ ಹತ್ರ ಕಣ್ಣೀರ್ ಹಾಕ್ಬೇಕು ಇಷ್ಟ ಇಲ್ಲ, ಅದ್ರಲ್ಲಿ ಹೆಣ್ಮಕ್ಳು ಕಂಡ್ರಂತೂ ತಂದೆಗೆ ಒಂದು ಜಾಸ್ತಿನೆ ಒಂದು ಪ್ರೀತಿ ಅಲ್ವಾ?
1: ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ, ಥ್ಯಾಂಕ್ ಯು.
2: ಥ್ಯಾಂಕ್ ಯು ಶ್ರೀಧರ್.
1: ಓಕೆ, ಪೂರ್ಣಿಮಾ ಅವರು ಕರೆ ಮಾಡಿದ್ರು, ಬೆಂಗಳೂರಲ್ಲಿ ಇದ್ದೀನಿ ಅಂತ ಹೇಳಿದ್ರು, ಅಂಡ್ ಅಲ್ಲಿಂದ ಕರೆ ಮಾಡಿ ಅವರ ತಂದೆಗೆ ಒಂದು ಹಾಡನ್ನು ಕೂಡ ಡೆಡಿಕೇಟ್ ಮಾಡಿದ್ರು. ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ. ನಿಮ್ಮ ತಂದೆಯ ನಂಬರ್ನ ಯಾವ ರೀತಿ ಸೇವ್ ಮಾಡ್ಕೊಂಡಿದ್ದೀರಾ ನಿಮ್ಮ ಮೊಬೈಲ್ ಅದನ್ನು ಕೂಡ ಹೇಳುವುದು. ಸೊ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ
3: ಹಲೋ,
1: ನಮಸ್ತೆ.
3: ನಮಸ್ತೆ,
1: ಯಾರಿದು?
3: ಆನಂದಪುರದ ಆನಂದರಾಯ ಅಂತ.
1: ಆನಂದಪುರದ ಆನಂದರಾಯ, ವಾವ್ ಸೂಪರ್ ಆಗಿದೆ. ಓಕೆ ಆನಂದರಾಯರವ್ರೆ, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ಸರ್, ಬಂಬಾಟ್ ಫ್ಯಾಂಟಾಸ್ಟಿಕ್ ವಂಡರ್ಫುಲ್ ಎಕ್ಸಲೆಂಟ್.
1: ವಾವ್, ಸೂಪರ್ ಎನರ್ಜಿ ಆಗಿದೆ. ಸೊ ಫಸ್ಟ್ ಸರ್ ನಿಮಗೆ ಹ್ಯಾಪಿ ಫಾದರ್ಸ್ ಡೇ.
3: ಥ್ಯಾಂಕ್ ಯು ಸರ್, ಸೇಮ್ ಟು ಯು.
1: ಥ್ಯಾಂಕ್ ಯು. ಹಾಗೆ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ತಂದೆಯ ಬಗ್ಗೆ ಹೇಳ್ಬೋದಾ ಸರ್?
3: ಸರ್ ನಮ್ಮ ತಂದೆ ಅವರು ತಂದೆ ಒಂದೇ ಅಲ್ಲ, ಮೇಷ್ಟ್ರು ಗುರುಗಳು ಅವರು, ನಮಗೆ ಮಾರ್ಗದರ್ಶಕರು, ಹಿತಚಿಂತಕರು ಎಲ್ಲ ಆಗಿದ್ದು ಸರ್. ನಮ್ ತಂದೆಯಿಂದನೇ ಇವತ್ತು ನಾವೆಲ್ಲ ತುಂಬಾ ಚೆನ್ನಾಗಿ ಜೀವನ ಮಾಡ್ತಾ ಇದೀವಿ. ಸಮಾಜದಲ್ಲಿ ಕೂಡ ನಮ್ಗೆ ಒಂದ್ ಒಳ್ಳೆ ಹೆಸರು ಬರ್ಲಿಕ್ಕೆ ಕಾರಣ ನಮ್ಮ ಅಪ್ಪನೇ ಮೊದಲು ಕಾರಣ ಸರ್ ಅದಕ್ಕೆ. ಇವತ್ ನಮ್ ಜೊತೆ ಇಲ್ಲ ಅವರು, ಅವ್ರು ತಮ್ಮ 82ನೇ ವಯಸ್ಸಲ್ಲಿ ತೀರ್ಕೊಂಡು ಹೋದ್ರು ಅವರು 88ರಲ್ಲಿ. ಆದ್ರೂ ಅವರು ಹಾಕಿಕೊಟ್ಟ ಮಾರ್ಗದರ್ಶನ ನಾವು ಯಾವತ್ತೂ ಮರೆಯಂಗಿಲ್ಲ ಸರ್ ನಾವ್ ಅದನ್ನ.
1: ಓಕೆ, ಸೊ ಅವ್ರ ಜೊತೆ ಕಳೆದಂತಹ ಒಂದು ಸಿಹಿ ನೆನಪು ಅಂತಂದ್ರೆ ಹೇಳ್ಬೋದಾ
3: ಸರ್? ಏನಂತ ಹೇಳಿ ಅವ್ರಿಗೆ ಕಳೆದ ನೆನಪು ಅಂತ ಹೇಳಿದ್ರೆ ಸರ್, ಅವ್ರು ನಮ್ಗೆ ಪಾಠ ಮಾಡ್ತಾ ಇದ್ರು ಸರ್. ನಾವು ಸಣ್ಣ ಹುಡುಗರು ಇದ್ದಾಗ ಅವ್ರು ಕೂಡಿಸ್ಕೊಂಡು, ನೋಡಪ್ಪ ಇದು ಹಿಂಗ್ ಹೇಳ್ಬೇಕು, ಇದು ಇಂಗ್ಲಿಷ್ ಹಿಂಗ್ ಹೇಳ್ಕೋಬೇಕು, ಕನ್ನಡ ಹಿಂಗ್ ಹೇಳ್ಕೋಬೇಕು ಅಂತ ಕುತ್ಕೊಂಡು ತಿದ್ದಿ ನಮ್ಗೆ ಅದನ್ನ ಹೇಳಿ ಬರಸ್ತಾ ಇದ್ರು ಸರ್ ನಮ್ಗ. ಅದಿನ್ನು ನಾವು ಮರ್ತಿಲ್ಲ ಸರ್ ಆ ಒಂದು ವಿಷಯವನ್ನ ನಾವು.
1: ಓಕೆ ಓಕೆ ಓಕೆ ಓಕೆ. ಸೊ ಈ ನೆನಪು ನಿಮಗಿದೆ?
3: ನೆನಪು ಸದಾ ನೆನಪಿರುತ್ತೆ ಸರ್, ಅವ್ರು ಪಾಠ ಮಾಡಿಸ್ ಕೈ ಹಿಡಿದ್ರು ನಮ್ಗೆ ಬರಸ್ತಾ ಇದ್ರು ಸರ್, ತಿದ್ದಿ ಬರಸ್ತಾ ಇದ್ರು.
1: ಓಕೆ, ಸೊ ಹಾಗೆ ಅವರಿಗೆ ಓಸ್ಕರ ಏನಾದ್ರು ಹಾಡು ಡೆಡಿಕೇಟ್ ಮಾಡೋದಿದ್ದೀರಾ
3: ಸರ್? ಅದೇ ಒಂದು ಪಿಕ್ಚರ್ ಹಾಡು ನೆನಪಿದೆ ಸರ್, ಅದಂದ್ರೆ ಬಹಳ ಹಳೇದದು, ನನಗೆ ಗೊತ್ತಷ್ಟು ಹೇಳ್ತೀನಿ.
1: ಓಕೆ, ಒಂದೆರಡು.
3: ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು, ನಮ್ಮ ಪಾಲಿನ ಅಂತ ಹೇಳಿ ಒಂದು ಹಾಡಿತ್ತು ಸರ್, ಅದು ತುಂಬಾ ಚೆನ್ನಾಗಿತ್ತು. ಅದು ಯಾವಾಗ ಹೇಳ್ತಿದ್ವಿ ನಾವು, ಅದು ಅವರೇ ದೈವರು ಅಂತ ಹೇಳಿ, ನಮ್ಮ ಪಾಲಿನ ಅವರೇ ದೈವರು ಅಂತ ಹೇಳಿ.
1: ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಸರ್.
3: ತುಂಬಾ ಜನನು ತುಂಬಾ ಬಗ್ಗೆ ಹೇಳಿದ್ರು, ನಂಗೆ ತುಂಬಾ ಖುಷಿ ಆಗಿದ್ದು ಅಂದ್ರೆ ಒಂದೇ ಒಂದ್ಸಲ ಅಂದ್ರೆ ಇದಕ್ಕಿಂತ ಒಬ್ಬರು ಬಡವರ ಬಂದು ಪಿಕ್ಚರ್ ಒಂದು ಹಾಡು ಹೇಳಿ ಸರ್, ನಿನ್ನ ಕಂಗಳ ಯಹನಿಗಳು ಸರ್, ಎಷ್ಟು ಭಾವಪೂರ್ಣವಾಗಿದೆ ಸರ್ ಹಾಡದು.
1: ಖಂಡಿತ ಖಂಡಿತ ಬರೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ. ಸೊ ಅನಂತಪುರದಿಂದ ಆನಂದ್ ರಾಯರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಸೊ ಹಾಡನ್ನು ಕೂಡ ಹಾಡಿದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ನಿಮ್ಮ ತಂದೆಗೆ ಏನಾದ್ರು ವಿಷಯವನ್ನು ಹೇಳಬೇಕು ಅಂತಾದ್ರೆ, ಅಥವಾ ಅವರಿಗೆ ನೀವು ಒಂದು ಸಾಂಗ್ ಡೆಡಿಕೇಟ್ ಮಾಡಬೇಕು ಅಂತಂದ್ರೆ ಖಂಡಿತವಾಗ್ಲೂ ಹೇಳ್ಬೋದು. ಹಾಗೆ ಈಗ ನಮ್ಮ ಕಾಲರ್ ಕೂಡ ರೆಡಿದ್ದಾರೆ, ಬನ್ನಿ ಜೊತೆ ಮಾತಾಡೋಣ. ಹಲೋ.
4: ಹಲೋ ನಮಸ್ತೆ ಶ್ರೀಧರ್ ಸರ್.
1: ನಮಸ್ತೆ ಬೀನಾ ಅವರು.
4: ಹೌದು ಸರ್,
1: ಹೇಗಿದ್ದೀರಾ?
4: ಹಾ ಚೆನ್ನಾಗಿದ್ದೀವಿ.
1: ಓಕೆ ಬೀನಾ ಅವರೇ, ಹೇಳಿ, ಇವತ್ತು ಫಾದರ್ಸ್ ಡೇ ಬಗ್ಗೆ ಮಾತಾಡ್ತಾ ಇದ್ವಿ, ನಿಮ್ಮ ತಂದೆಯವರ ಬಗ್ಗೆ ಹೇಳ್ಬೋದಾ?
4: ಹೌದು, ಫಾದರ್ಸ್ ಡೇ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ನಮ್ಮ ತಂದೆಯವರು ನಮ್ಮನೇಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆಮೇಲೆ ಅವರು ಒಬ್ಬ ಗವರ್ಮೆಂಟ್ ಆಫೀಸರ್ ಆಗಿದ್ರು, ಡಾಕ್ಟರ್ ಆಗಿದ್ರು ಕೂಡ ಅವರಿಗೆ ತಮ್ಮ ಮಕ್ಕಳ ಜೊತೆನೆ ಕಾಲ ಕಳಿಬೇಕು ಅನ್ನೋದು. ಅವರ ಕೆಲಸ ಮುಗಿದ ತಕ್ಷಣ ಮನೆಗೆ ಬಂದು ನಮ್ಮನ್ನೆಲ್ಲ ಓದಿಸೋದು, ಎಲ್ಲ ನಮ್ಮನ್ನ ದೇವ್ರ ಭಜನೆಗಳನ್ನ ಮಾಡಿಸೋದು ಇದೆಲ್ಲ ಮಾಡ್ತಾ ಇದ್ರು ಅವ್ರು. ಅಷ್ಟು ಚೆನ್ನಾಗಿ ಒಂಥರ ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ರು. ಹಾಡು ಹೇಳ್ಬೋದಾ ಸರ್?
1: ಹಾಡಿ.

0: ಓಕೆ ಸರ್, ಈಗ ಅವರಿಲ್ಲ,
1: ಓಕೆ,
0: ಆದ್ರೂ ಅವರ ನೆನಪುಗಳು.
1: ಓಕೆ, ಚೆನ್ನಾಗಿ ಹಾಡಿದ್ರಿ ಮೇಡಮ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸರ್.
1: ಓಕೆ, ವೀನಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಅವರ ತಂದೆಯವರಿಗೋಸ್ಕರ ಒಂದು ಹಾಡನ್ನು ಕೂಡ ಡೆಡಿಕೇಟ್ ಮಾಡಿದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ, ಸೊ ನಿಮ್ಮ ತಂದೆಯವರ ಬಗ್ಗೆ ಏನು ಕೂಡ ಹೇಳ್ತಾ ಒಂದು ಸಾಂಗ್ನ ಕೂಡ ಡೆಡಿಕೇಟ್ ಮಾಡೋ ಹಾಗಿದ್ರೆ ಮಾಡ್ಬೋದು. ಹಾಗಾಗಿ ನಮ್ಮ ಜೊತೆ ಮಾತಾಡೋಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ,
1: ನಮಸ್ತೆ.
2: ಶುಭ ಮುಂಜಾನೆ ಸರ್.
1: ಶುಭ ಮುಂಜಾನೆ ಷಡಾಕ್ಷರಿ ಅವರು.
2: ಹೌದು,
1: ಹೇಗಿದ್ದೀರಾ?
2: ಆರಾಮಿದ್ದೇವ್ರಿ.
1: ಓಕೆ,
2: ಬಿಸಿಲು ಸುರಿತಾ ಇದೆ.
1: ಮಳೆ ಬರ್ತಾ ಇಲ್ಲ?
2: ಮಳೆ ಬರ್ತಾ ಇಲ್ಲ, ತರಕಾರಿ ಎಲ್ಲ ಬರ್ತಾ ಇದಾವೆ, ಮೆಕ್ಕೆಜೋಳ ಬರ್ತಾ ಇದಾವೆ.
1: ಓಕೆ ಷಡಾಕ್ಷರಿ ಅವರು, ಇವತ್ತು ಫಾದರ್ಸ್ ಡೇ, ನಿಮಗೆ ಹ್ಯಾಪಿ ಫಾದರ್ಸ್ ಡೇ.
2: ಎಲ್ಲ ಅಪ್ಪಂದರಿಗೂ ಶುಭಾಶಯಗಳು.
1: ಸೊ ಹೇಳಿ ನಿಮ್ಮ ತಂದೆಯ ಬಗ್ಗೆ.
2: ನಮ್ಮ ತಂದೆಯವರು ನಾವು 5 ವರ್ಷ ಇದ್ದಾಗ ತೀರ್ಕೊಂಡ್ರು. ಆ 5 ವರ್ಷದಲ್ಲಿ ಅವ್ರ ಪ್ರೀತಿನ ಪರವಾಗಿ ನಾವು ಪಡ್ಕೊಂಡ್ವಿ. ಎಲ್ಲೇ ಹೋದ್ರು ನನ್ನ ಈ ಭುಜದ ಮೇಲೆ ಕೂರಿಸ್ಕೊಂಡ್ ಹೋಗೋರು. ದೇಶಕ್ಕೆ ಹೋದ್ರು ಕೂರಿಸ್ಕೊಂಡ್ ಹೋಗಿ, ಆಮೇಲೆ ಕುಂಟೆ ಹೊಡಿಬೇಕಾರೆ ಕುಂಟೆ ಮೇಲೆ ಕೂರಿಸ್ಕೊಂಡ್ರು. ಅಕ್ಕಪಕ್ಕದಲ್ಲ ನಾ ಕುಂಟೆ ಕಲ್ಲು ನೋಡೋ ಮಹೇಶಪ್ಪ ಅಂತ ಹೇಳ, ನಮ್ ತಂದೆ ಹೆಸರು ಮಹೇಶಪ್ಪ ಅಂತ ಹೇಳಿ, ಮಹೇಶಪ್ಪನ ಕುಂಟೆ ಕಲ್ಲು ನೋಡಿ ಹೆಂಗೈತಿ ಅಂತ ತಮಾಷೆ ಮಾಡೋರು. ಆ ನಂತರ ನನ್ನ 1ನೇ ತರಗತಿ ಸೇರಿಸ್ಬಿಟ್ಟು 1 ವರ್ಷದ ನಂತರ ಅವ್ರು ತೀರ್ಕೊಂಡ್ಬಿಟ್ರು. ಆ ನಂತರ ನಮ್ಮ ಅಣ್ಣವರು, ನಮ್ಮ ಅಕ್ಕವರು, ನಮ್ಮ ತಾಯಿಯವರು ನಮ್ಮನ್ನೆಲ್ಲ ಜೋಪಾನ ಮಾಡಿದ್ರು. ಆದ್ರೆ ಒಂದು ಅವರು ನೀತಿ ಪಾಠ, ನಾನು ಆ ವಯಸ್ಸಿನಲ್ಲೇ ಅವ್ರ ಒಂದು ಅಭ್ಯಾಸ ಇತ್ತು ಅವ್ರು ನಮ್ಮ ತಂದೆಯವ್ರದ್ದು ಬೀಡಿ ಸೇರೋದು. ಅವ್ರು ಹೊಚ್ಕೊಂಬರ ಕೂಡೋರು, ಯಾವಾಗೆಲ್ಲ ಪಟ್ಟಣ ಇಟ್ಕೊಂತಿರ್ಲಿಲ್ಲ ನಮ್ ತಂದೆಯವರು, ಈ ಮನೆ ಬಂದ್ಮೇಲೆ ದೇಶ ಹೊಡೆದ್ಬಿಟ್ಟು ಮನೆ ಬಂದ್ಮೇಲೆ ಬೀಡಿ ಹೊಚ್ಕೊಂಬ ಅಂತ ಕಳ್ಸೋರು. ಒಲೆ ಕೆಂಡ ಇರೋದ, ಕೆಂಡದಲ್ಲಿ ಹೊಚ್ಕೊಂಬರ ಕಳ್ಸೋರು. ನಾನು ನಮ್ ತಂದೆ ಹಂಗೆ ಇದು ಏನ್ ಸಿಗುತ್ತೆ ಅಂತ ನನಗೆ ಆವಾಗಲೇ ಒಂದ್ ಇದು ಕುತೂಹಲ, ಇದರಿಂದ ಏನು ಅಂತಂದೇಳಿ ಸೇದಂದು ಹೋಗ್ಬಿಟ್ಟೆ. ಅವ್ರು ಗುರ್ತಿಡಿದ್ಬಿಟ್ರು, ಬಾಯಿಂದ ವಾಸನೆ ಬರೋದು, ಹಾಗೂ ಬೀಡಿ ಮೋಟ ಆಗಿತ್ತು. ಬಟ್ ಏಯ್ ಕಳ್ಳ ಸೇರ್ಕೊಂಬಂದಿ ಅಲ್ಲ ಅಂತಂದ್ ಹೇಳಿ, ನಾವಂತೂ ಹಿಂಗಾಗಿದ್ದೇವೆ, ಇದೊಂದು ಕಲಿಬಾರ್ದು, ಇದು ಅಭ್ಯಾಸ ಒಳ್ಳೇದಲ್ಲ ಅಂತ ಅಂದ್ರು. ಆದ್ರೂ ಆ ವಯಸ್ಸಿನಲ್ಲಿ ಹೇಳಿದ್ದನ್ನ ನಾನು ಇವತ್ತಿಗೂ ಪಾಲಿಸಿದ್ದೀನಿ, ಯಾವ್ದು ದುಶ್ಚಟಗಳು ಬೀಳದೆ. ನನ್ನ ತಂದೆ ಕಲ್ಲಿ ಹೇಳ್ಕೊಟ್ಟಿದ್ದು ಅಂದ್ರೆ ಅದು ಒಂದ್ ನಾನು ತುಂಬಾ ಗೌರವದಿಂದ ಅದನ್ನ ಕಾಪಾಡ್ಕೊಂಡು ಬಂದಿದ್ದೀನಿ, ಯಾವ್ದು ನಮ್ಮ ಕೆಟ್ಟ ಅಭ್ಯಾಸಗಳು ಇಲ್ಲ.
1: ಸೂಪರ್ ಸೂಪರ್.
2: ಹಾಗೆ ಒಂದು ಸಣ್ಣ ಕತೆ ಹೇಳ್ಬಿಡ್ಲ ಸರ್, ಟೈಮ್ ಇದೆಯಾ?
1: ಸಮಯ ಆಗ್ತಾ ಬಂದಿದೆ. ಏನಾದ್ರು ಹಾಡು ಹಾಡೋಗಿದ್ರೆ 2 ಸಲ
2: ಇಲ್ಲ, ಆ ಹಾಡಿನಷ್ಟಕ್ಕಿಂತ ಸಣ್ಣದ ಕತೆ.
1: ಹೌದಾ? ಓಕೆ ಹೇಳಿ.
2: ಏನಂದ್ರೆ, ತಂದೆ ತಾಯಿ ಒಬ್ಬನ ಮಗ ಇರ್ತಾನೆ, ಆದ್ರೆ ತಾಯಿ ತೀರ್ಕೊಂಡಿರ್ತಾಳೆ, ಅಪ್ಪ ತುಂಬಾ ಚೆನ್ನಾಗಿ ಓದ್ಸಿರ್ತಾನೆ, ಮಗ ನನಗೆ ಒಂದು ಕಾರ್ ಕೊಡಿಸು ಅಂತ ಹೇಳ್ತಾನೆ. ಅವಾಗ ಕಾರ್ ಕೊಡಿಸ್ತೀನಿ, ಆದ್ರೆ ನೀನು ಎಕ್ಸಾಮ್ ನಲ್ಲಿ ಚೆನ್ನಾಗಿ ಮಾಡಿ ಫಸ್ಟ್ ರ್ಯಾಂಕ್ ಬರ್ಬೇಕು ಕಾಲೇಜಿಗೆ ಅಂತ ಹೇಳ್ತಾನೆ ತಂದೆ. ಅವನು ಅದೇ ರೀತಿ ಬರ್ತಾನೆ. ಅವ್ನು ಬಂದೆಲ್ಲ ಅವ್ರಿಗೆ ಅಲ್ಲೇ ತಂದೆಗೆ ಗೊತ್ತಾಗಿರುತ್ತೆ ರಿಸಲ್ಟ್ ಈ ತರ ಆಗಿದೆ ಅಂತ ಹೇಳಿ. ಅವ್ರ ತಂದೆ ಒಂದು ಬುಕ್ ಕೊಡ್ತಾರೆ ಮನೆ ಬಂದಾಗ, ಹಿಂಗ್ ಕೊಡಿಸ್ತೀನಿ ಅಂತೆಲ್ಲ ಕೊಡಿಸು ಅಂತ ಅಪ್ಪ ಅಂತ ಕೇಳ್ತಾನೆ. ಅವ್ರ ತಂದೆ ಒಂದು ಬುಕ್ ಕೊಡ್ತಾರೆ, ಭಗವದ್ಗೀತೆ ಒಂದು ಬುಕ್ ಕೊಡ್ತಾರೆ. ಅವನು ನಮ್ ತಂದೆ ನಾನು ಹೇಳಿದ ಪ್ರಕಾರ ಅವ್ರ ಮಾತಿನಂತೆ ನಡ್ಕೊಳ್ಳಿಲ್ಲ ಅಂತ ಹೇಳಿ ಅವತ್ತು ರಾತ್ರಿನೇ ಊರ್ ಬಿಟ್ಬಿಡ್ತಾನೆ. ಊರ್ ಬಿಟ್ಟು ಅವ್ರ ಚೆನ್ನಾಗಿ ಓದಿರ್ತಾನ, ಕೆಲ್ಸಕ್ಕೆಲ್ಲ ಇದಾಗಿ 1-2 ವರ್ಷದ ನಂತರ ಕಾರ್ ತಗೊಳಕ್ ಹೋಗ್ತಾನೆ. ಆ ಕಾರ್ ತಗೊಂಡು ಹೋಗ್ತಾರೆ ಅವ್ರಿಗೆ ಅಂತ ಒಂದು ಶೋರೂಮ್ ನಲ್ಲೇ ಅವನಿಗೆ ಒಂದು ಇದಾಗುತ್ತೆ, ಈ ಕಾರ್ಗೋಸ್ಕರ ನಮ್ ತಂದೆ ಬಿಟ್ಟು ಬನ್ನಿ ಅಂತ ಅವ ಬುದ್ಧಿ ಅವನಿಗೆ ತಂದೆ ಕಡೆ ಕೇಳಿತ್ತು. ಅವನು ಅವಾಗ ಈ ಕಾರ್ ಬೇಡ ಬೇಡ ನಮ್ ತಂದೆ ನೋಡಕ್ ಅಂತ ಬರ್ತಾನೆ. ಅವ್ರ ತಂದೆ ಅಲ್ಲೇ ತೀರ್ಕೊಂಡಿರ್ತಾರೆ. ಒಂದು 3 ತಿಂಗಳು ಮುಂಚೆ ಬಂದಿದ್ರೆ ನಿಮ್ ತಂದೆ ನಿನ್ ಮಕ್ಕ ನೋಡ್ಬೋದಿತ್ತು, ನಿನ್ ಕೊರಗ್ನಲ್ಲೇ ತೀರ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ. ಅವಾಗ ಮನೆ ಕೇಕ್ ಕೊಡ್ತಾರೆ ಪಕ್ಕದ ಮನೆಯವರು. ಅವನ್ನೆಲ್ಲ ಹೋಗಿರ್ತಾನೆ, ಹೋದಾಗ ಅವ್ರ ತಂದೆ ಒಂದ್ ದೇವ್ರ ಹತ್ರ ಆ ಬುಕ್ ಇಟ್ಟಿರ್ತಾರೆ, ಇನ್ನೂ ಅವ್ನ್ ಬಿಟ್ಟು ಹೋಗಿರ್ತಾನಲ್ಲ ಆ ಬುಕ್ ಅನ್ನ ದೇವ್ರ ಹತ್ರ ಇಟ್ಟಿರ್ತಾರೆ. ಆ ತರ ನೋಡ್ತಾ ಹೋದಾಗ ಅವನಿಗೆ ನಮ್ ತಂದೆ ಕೊಟ್ಟ ಬುಕ್ ಕರೆ ನನ್ನ ಹತ್ರ ಇರ್ಲಿ, ಅವ್ರಂತೂ ನನ್ಗೆ ಇರ್ಲಿಲ್ಲ ನೋ ಕೊನೆ ತನಕ ಅಂತ ಹೇಳಿ ಆ ಬುಕ್ ತೆಗೆದ್ ನೋಡ್ತಾನೆ. ಆ ಕಾರ್ ಕೀ ಅದ್ರಲ್ಲಿ ಇರುತ್ತೆ. ಆ ಕೀ ನೋಡ್ಬಿಟ್ಟು ನಾನು ತುಂಬಾ ಪಶ್ಚಾತ್ತಾಪ ಪಡ್ತಾನೆ. ಅವಾಗ ಅವ್ರ ಮಾತಿನಂತೆ ನಡ್ಕೊಂಡ್ರು, ನಾನ್ ನಡ್ಕೊಳ್ಳಿಲ್ಲಲ್ಲ ಅವ್ರ ಕೊನೆಗಾಲದಲ್ಲಿ ಅಂತಂದ ಹೇಳಿ ಅವ ಪಶ್ಚಾತ್ತಾಪ ಮಾಡಿ ಅವಾಗ ಒಂದು ಅನಾಥ ಆಶ್ರಮ ತೆಗಿತಾನೆ. ಅವನು ಈ ತರ ತಂದೆಯರಿಗೆ ಯಾರಿಗೂ ಇದಾಗಬಾರ್ದು ಅಂತ ಹೇಳಿ ಅವ್ನ ಒಂದು ಅನಾಥ ಆಶ್ರಮ ತೆಗೆದ್ಬಿಟ್ಟು ಆ ರುದ್ರನಲ್ಲನ ಒಂದು ಆಶ್ರಮ ಓಪನ್ ಮಾಡಿ ಸಾಕು ಅಂತ ಇರ್ತಾನೆ. ನಾವು ದುಡುಕ್ಬಿಡ್ತೇವಿ, ಒಂದು ತಂದೆ ಏನೋ ಒಂದು ಮಾತಾಡೋದಿಲ್ಲ, ತಂದೆ ಮಾಡಿ ತೋರಿಸ್ತಾರೆ.
1: ಹೌದು, ನಿಜ ನಿಜ. ಓಕೆ ಸರ್, ಓಕೆ, ತುಂಬಾ ಚೆನ್ನಾಗಿ ಮಾತಾಡ್ತಾ ಒಳ್ಳೆ ಒಂದು ಕಥೆಯನ್ನು ಕೂಡ ಹೇಳಿದ್ರಿ, ಥ್ಯಾಂಕ್ ಯು.
2: ಅವಕಾಶಕ್ಕಾಗಿ ಧನ್ಯವಾದಗಳು ಸರ್.
1: ನಮಸ್ತೆ. ಸೊ ಷಡಾಕ್ಷರಿ ಅವರು ಕೂಡ ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಅವರ ತಂದೆಯವರ ಬಗ್ಗೆ ಹೇಳಿದ್ರು, ಜೊತೆಗೆ ಒಂದು ಪುಟ್ಟ ಕಥೆಯನ್ನು ಕೂಡ ಹೇಳಿದ್ರು. ಅಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಕಾರ್ಯಕ್ರಮಕ್ಕೆ ಯಾರೆಲ್ಲ ಕರೆ ಮಾಡಿದ್ರಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಯಾರು ಕೂಡ ಬೇಜಾರಾಗಬೇಡಿ, ಇದೇ ರೀತಿ ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾರೆ, ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಹಾಗೆ ನಮ್ಮ ತಂದೆ ಬಗ್ಗೆ ಕೂಡ ಹೇಳಬೇಕು ಅಂತಂದರೆ, ನಾನಿಲ್ಲಿ ಈಗ ನಿಮ್ಮ ಜೊತೆನೆಲ್ಲ ಮಾತಾಡ್ತಿದ್ದೀನಿ ಅಂತಂದರೆ ನಮ್ಮ ತಂದೆಯವರೇ ಕಾರಣ ಅಂತಲೇ ಹೇಳ್ಬೋದು. ಆ್ಯಂಡ್ ಅವರು ನೀಡಿರುವಂತಹ ಪ್ರೋತ್ಸಾಹ ಆಗಿರ್ಬೋದು, ಅವ್ರು ಕೊಟ್ಟಂತಹ ಒಂದು ಶಕ್ತಿನೇ ನಾನು ಇವತ್ತು ನಿಮ್ಮ ಜೊತೆನಲ್ಲಿ ಬಂದು ಮಾತಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದು. ಆ್ಯಂಡ್ ಲವ್ ಯು ಅಪ್ಪ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಪ್ರೀತಿಯನ್ನು ಹೇಳ್ತಾರೆ, ಅಪ್ಪ ಪ್ರೀತಿಯನ್ನು ತೋರಿಸ್ತಾರೆ. ಆ ಪ್ರೀತಿಗೆ ನಾವೇನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಒಂದೇ ನಮ್ಮ ಜವಾಬ್ದಾರಿ ಆಗಿರುತ್ತೆ. ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಿಮ್ಮ ಜೊತೆನಲ್ಲಿ ಇರಲಿ ಅಥವಾ ನೆನಪುಗಳಾಗಿರಲಿ, ಅವರಿಗೆ ಒಂದು ಧನ್ಯವಾದನ ಹೇಳೋದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ, ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ ಅಂತ ಹೇಳ್ತಾ, ಎಲ್ಲ ತಂದೆಯನ್ನು ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಿಮಗೆ ಇವತ್ತಿನ ಕಾರ್ಯಕ್ರಮ ಹೇಗೆ ಅನಿಸ್ತು, ನಿಮ್ಮ ಅನಿಸಿಕೆಗಳನ್ನು ಕೂಡ ನಮಗೆ ತಿಳಿಸಿ. ನಮ್ಮ ಸಂಖ್ಯೆ 9686096789 ಈ ಸಂಖ್ಯೆ ತಿಳಿಸಿ ಅಂತ ಹೇಳ್ತಾ, ಎಲ್ರಿಗೂ ಬಾಯ್ ಬಾಯ್, ಹ್ಯಾಪಿ ವೀಕೆಂಡ್, ಎಂಜಾಯ್ ಮಾಡಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ? ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ, ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು

0: ಸಹಜ ಗರ್ಭಧಾರಣೆಯಿಂದ 500ಕ್ಕೂ ಹೆಚ್ಚು, ಕೃತಕ ಗರ್ಭಧಾರಣೆಯಿಂದ ಇನ್ನು 850ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309030309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in

ಶ್ರೋತೃಗಳೇ ನಮಸ್ಕಾರ, ನಾನು ನಿಮ್ಮ ಗೆಳೆಯ ಜನಾರ್ದನ ಪೈ, ಪ್ರೀತಿಯಿಂದ ಜೆ ಪಿ. ತಾವೆಲ್ಲ ಸಂತೋಷವಾಗಿದ್ದೀರಿ ಅಂತ ಎಣಿಸ್ತಾ, ಮಳೆಗಾಲದ ಕುರುವೆ ಕಾಣ್ತಿಲ್ಲ, ಮೋಡಗಳೇ ಕಾಣ್ತಿಲ್ಲ, ಬಿಸಿಲು ಹೊಡಿತಾ ಇದೆ ಹೊರಗಡೆ, ಒಂಥರ ಹೆದರಿಕೆ, ಒಂಥರ ಭಯ ಕೂಡ ಕಣ್ರಿ. ಬಹಳ ನೋವಿನಿಂದ ಈ ಮಾತು ಹೇಳಬೇಕು, ಪರಿಸ್ಥಿತಿ ಅತ್ಯಂತ ವಿಕೋಪದಲ್ಲಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ. ಅದಕ್ಕಿಂತ ಮೊದಲು, ಇವತ್ತು ಎಲ್ಲರೂ ಅಪ್ಪನನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅನೇಕರು ತಮ್ಮ ಅಪ್ಪನ ನೆನಪು ಒಂಚೂರು ಕಣ್ಣೀರು ಹಾಕಿ ತಮ್ಮ ಮೆಸೇಜನ್ನು ನನಗೂ ಕೂಡ ಕಳಿಸಿದ್ದಾರೆ. ಸೊ ಎಲ್ಲ ಅಪ್ಪಂದರಿಗೆ, ನಮ್ಮ ಇವತ್ತಿನ ಏನು ಈ ಕಾರ್ಯಕ್ರಮದ ರೂವಾರಿಗಳು ಕಣ್ಮಣಿಗಳು ಆಗಿರುವ ಧನ್ಪಾಲ್ ರಾಜ್ಪೂತ್ ಅವರೇ, ನಿಮಗೂ ಸ್ವಾಗತ. ನಿಮಗೂ ಕೂಡ ಅಪ್ಪನ ಶುಭಾಶಯಗಳು. ಅಪ್ಪನ ದಿನ ಎಲ್ಲ ಅಪ್ಪಂದರಿಗೆ. ನಾನು ಕೂಡ ನನ್ನ ಅಪ್ಪನ ಮಿಸ್ ಮಾಡಿಕೊಂಡೆ. ಪಾಪ, ನನ್ನ ಅಪ್ಪ ಎಲ್ಲಿದ್ದಾರೋ ಗೊತ್ತಿಲ್ಲ. ನನ್ನ ಅಪ್ಪನ ನೆನಪು ಮಾಡ್ತಾ ಇದ್ರೆ ಒಂಥರ ನೋವಾಗುತ್ತೆ. ಸೊ ಎಲ್ಲ ಅಪ್ಪಂದರಿಗೆ, ಮಕ್ಕಳು ಹೇಗಿರಬೇಕು, ಒಬ್ಬ ಮಗ ತನ್ನ ಅಪ್ಪನನ್ನು ನೆನೀತಾ ಯಾವ ರೀತಿ ತನ್ನ ಗ್ರ್ಯಾಟಿಟ್ಯೂಡ್ ಕನ್ವೆ ಮಾಡ್ತಾನೆ ಅನ್ನೋದಕ್ಕೆ ಒಂದು ಸಣ್ಣ ಸಾಂಗನ್ನು ಪ್ಲೇ ಮಾಡಿ ನಾನು ನನ್ನ ಮುಖ್ಯ ಕಾರ್ಯಕ್ರಮಕ್ಕೆ ಬರ್ತೀನಿ. ಜಸ್ಟ್ ಲಿಸನ್, ಹಾಡು ಕೇಳಿ.

0: ಒಬ್ಬ ಅಪ್ಪ ಇದ್ದರೆ ಮನೆಯಲ್ಲಿ ಒಂಥರ ರೀ, ಒಂದು ಅಟ್ಮಾಸ್ಫಿಯರೇ ಬೇರೆ ಅಲ್ವಾ. ಅಪ್ಪ ಇಲ್ಲದಿದ್ದರೆ ಆ ನೋವು ಹೇಗಿರುತ್ತೆ ಅಂಥೇಳಿ ಅಪ್ಪ ಇಲ್ಲದಿದ್ದ ಅವರ ಮನಸ್ಥಿತಿಯನ್ನು ಕೇಳಬೇಕು. ಒಂದು ಕಡೆ ಭಾರತಿ ಮೇಡಮ್ ಅವ್ರು ಕಳಿಸ್ತಾರೆ, ನಾನು ಅಪ್ಪ ಅಪ್ಪ ಎನ್ನಲು ನಾನಿದ್ದೇನೆ ಅನ್ನುವ ನಂಬಿಕೆಯೇ ನನ್ನಪ್ಪ. ನನ್ನಪ್ಪ ಅಂದರೆ ಆತ್ಮವಿಶ್ವಾಸ, ನನ್ನಪ್ಪ ಅಂದರೆ ನನಗೆ ದೊಡ್ಡ ಶಕ್ತಿ. ನಿಜವಾಗ್ಲಿ ರೀ, ಎಲ್ಲರಿಗೂ ಅಷ್ಟೇ, ಎಲ್ಲ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳಿಗೆ ರೀ. ಹೆಣ್ಮಕ್ಳು ಹಾಗೂ ಅಪ್ಪನಿಗೆ ಯಾವ ರೀತಿ ಕಾಂಟ್ಯಾಕ್ಟ್ ಇದೆ ಅಂದರೆ ಗೊತ್ತಾಗಲ್ಲ. ಬೈ ಡಿಫಾಲ್ಟ್ ಇಂಡಿಯಾದಲ್ಲಿ ಹೇಗೆ ಅಂದರೆ ಪ್ರತಿಯೊಬ್ಬ ಅಪ್ಪನಿಗೂ ತನ್ನ ಮಗಳೇ ಇಷ್ಟ, ಹಾಗೆ ಮಗಳಿಗೂ ಕೂಡ ತನ್ನ ಅಪ್ಪ ಅಂದರೆ ಜೀವ. ಅಫ್ಕೋರ್ಸ್ ತಾಯಿಯ ಪಾತ್ರ ಬಹಳ ದೊಡ್ಡದು, ತಾಯಿಯ ಮುಂದೆ ಯಾವುದೂ ಇಲ್ಲ. ಆದರೆ ಅಪ್ಪ ಇದನ್ನಲ್ಲ, ಅವರೊಂಥರ ರೀ ನಿಜವಾಗ್ಲೂ ಹೇಳಬೇಕು, ಒಂದು ದೊಡ್ಡ ಶಕ್ತಿ, ಒಂದು ಪ್ರೇರಣೆ. ಹಾಗೆ ಇನ್ನೋರ್ವರು ಮಾಲ್ತಿಪೈ ಅವರು ಕಳಿಸಿದ್ದಾರೆ, ಅಪ್ಪನಿದ್ದರೆ ಆನೆ ಬಲ, ಅಪ್ಪನೆಂದರೆ ಆತ್ಮಬಲ, ಭಾರ ಹೋರುವುದರಲ್ಲಿ ಅಪ್ಪ ಅಕ್ಷರಶಃ ಭೂಮಿ. ಅದ್ಭುತವಾದ ಮಾತು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಅಪ್ಪಂದರಿಗೆ ಮತ್ತೊಮ್ಮೆ ನಾನು ಕೂಡ ನನ್ನ ಅಪ್ಪನ ನೆನಪು ಮಾಡ್ಕೊಳ್ತೀನಿ. ಪಾಪ ಭಾಳ ಕಷ್ಟಪಟ್ಟರು ರೀ ನನ್ನಪ್ಪ ಆ ಕಾಲದಲ್ಲಿ, ಹೇಳೋಕ್ಕಾಗಲ್ಲ. ಒಂದು ಸತಿ ನಾನು ನಿಮ್ಮೊಂದಿಗೆ ಲೈವ್ನಲ್ಲೇ ಕೂತು ಅದರ ಬಗ್ಗೆ ಚರ್ಚೆ ಮಾಡ್ತೀನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತೀನಿ. ನನ್ನೊಂದಿಗೆ ಬಂದಿದ್ದಾರೆ ನನ್ನ ಮಿತ್ರರು, ಧನ್ಪಾಲ್ ಸಿಂಗ್ ರಜಪೂತ್ ಅಂಥೇಳಿ. ಇವರ ಸಣ್ಣ ಪರಿಚಯ ಮಾಡಿಕೊಡ್ತೀನಿ. ಇವರು ಸಿಂಗರ್, ಲಿರಿಸಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಡಿಜಿಟಲ್ ಕ್ರಿಯೇಟರ್. ಹೊನ್ನಾಳಿಯ ತಾಲೂಕಿನ ಕಮ್ಮಾರಗಟ್ಟಿಯಲ್ಲಿ ಇವರ ಜನನ ಆಯ್ತು ರೀ. ಅಪ್ಪ ಅಮ್ಮ ಭಾಳ ಮೊದ್ದಿನಿಂದ ಸಾಕಿದ್ರು, ಭಾಳ ಒಳ್ಳೆಯ ವ್ಯಕ್ತಿ ಕೂಡ. ಬೇಕಾಗಿರೋದೇನು ಗೊತ್ತಾ, ಒಳ್ಳೆತನ ಒಬ್ಬ ವ್ಯಕ್ತಿಗೆ. ಅವರು ಡಿಪ್ಲೊಮೋ ಇನ್ ಫಿಲಮ್ ಆ್ಯಕ್ಟಿಂಗಲ್ಲಿ ಮಾಡಿದ್ದಾರೆ. ಜನಪ್ರಿಯ ಸಾಹಿತಿ ನಿರ್ದೇಶಕ ಶ್ರೀ ಗೀತಾ ಪ್ರಿಯ ಅವರ ಗರಡಿಯಲ್ಲಿ, ಹಾಗೆ ಡಿಪ್ಲೊಮೋ ಇನ್ ಪ್ಲೇಬ್ಯಾಕ್ ಸಿಂಗಿಂಗ್ ನಾಡಿನ ಖ್ಯಾತ ಸಂಗೀತ ನಿರ್ದೇಶಕ ಶ್ರೀ ಎಚ್ ಕೆ ನಾರಾಯಣ್ ಅವರ ಮಾರ್ಗದರ್ಶನದಲ್ಲಿ ಈ ಎರಡೂ ಕೋರ್ಸ್ಗಳನ್ನು ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ 1994-95 ಮುಗಿಸಿದ್ದಾರೆ. 39 ವರ್ಷಗಳಿಂದ ಇವರು ನೋಡಿ ಸಾಧನೆ ಇದ್ದು ರೀ, 39 ವರ್ಷಗಳಿಂದ ಆರ್ಕೆಸ್ಟ್ರಾದಲ್ಲಿ ಗಾಯಕನಾಗಿ ಮಾಡಿದ್ದಾರೆ. 26 ವರ್ಷಗಳಿಂದ ಸಂಗೀತ ನಿರ್ದೇಶಕನಾಗಿ ಕೂಡ ತಮ್ಮ ಕೆಲಸವನ್ನು ಮಾಡಿದ್ದಾರೆ. 106 ಕ್ಯಾಸೆಟ್ಗಳು, ವಟಾರ ಸೇರಿದಂತೆ 3 ಧಾರಾವಾಹಿ ಹಿನ್ನೆಲೆ ಸಂಗೀತ, 5 ಸಿನಿಮಾಗಳಿಗೆ ಸಂಗೀತ ಕೂಡ ಮಾಡಿದ್ದಾರೆ. ನೋಡಿ ನಮ್ಮ ಅಕ್ಕಪಕ್ಕ ಇರುವ ಈ ಕಸ್ತೂರಿಗಳು ನಮಗೆ ಸಿಗೋದೇ ಅಪರೂಪ, ಗೊತ್ತೇ ಆಗಲ್ಲ. ಹೇಗೋ ಕಷ್ಟಪಟ್ಟು ಹುಡುಕಿದೆ ಇವರನ್ನ ರಜಪೂತ್. ನೋಡಿ ಧನ್ಪಾಲ್ ಸಿಂಗ್ ರಜಪೂತ್ ಅವರು ನನ್ನೊಂದಿಗೆ, ಧನ್ಪಾಲ್ ಅವರೇ ಹಾಗೂ ರಜಪೂತ್ ಎರಡು ಸೇರಿ ಹೇಳ್ತಿದ್ದೀನಿ, ಸ್ವಾಗತ ನಿಮಗೆ ನಮ್ಮ ಸ್ಟುಡಿಯೋಗೆ ಸರ್.
1: ಥ್ಯಾಂಕ್ ಯು ಸರ್, ನಮಸ್ಕಾರ.
0: ಮತ್ತೆ ಹೇಳ್ತಾರೆ ಇವರು, ಮಧುರ ಮಧುರವಿ ಮಂಜುಳ ಗಾಯನ ಕಾರ್ಯಕ್ರಮದಲ್ಲಿ ಕೀಬೋರ್ಡ್ ವಾದಕನಾಗಿ ಗಾಯಕನಾಗಿ 35 ಹೆಚ್ಚು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಮಾಡಿಕೊಂಡು ಮ್ಯೂಸಿಕ್ ಪ್ರೊಡಕ್ಷನ್, ಪ್ರೋಗ್ರಾಮಿಂಗ್, ವಿಡಿಯೋ ಎಡಿಟಿಂಗ್, ಡಬ್ಬಿಂಗ್, ರೀ ರೆಕಾರ್ಡಿಂಗ್. ಏನ್ರಿ ಧನ್ಪಾಲ್ ಸಿಂಗ್ ರಜಪೂತ್ ಅವರೇ, ಅದ್ಭುತವಾದ ಸಾಧನ ಆಗ್ತೀನಿ ನೀವು. ರಿಯಲಿ ರಿಯಲಿ ಭಾಳ ಭಾಳ ಸಂಗೀತದಲ್ಲಿ ತೊಡ್ಕೊಂಡಿದ್ದೀರಾ, ಭಾಳ ಖುಷಿ. ಶ್ರೋತೃಗಳೇ, ನೀವು ಆಲಿಸ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ FM 90.8 ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧನ್ಪಾಲ್ ಅವರೇ, ಮತ್ತೊಮ್ಮೆ ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಸ್ವಾಗತ ಕೋರ್ತಾ ನಿಮ್ಮ ಪರಿಚಯ ಮಾಡಿಕೊಟ್ಟೆ. ಈಗ ನಿಮ್ಮ ಮಧುರವಾದ ಗಾನದಿಂದ ನಮ್ಮ ಏನು ಕೇಳುಗರಿಗೆ ಇವತ್ತಿನ ಭಾನುವಾರದ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಲ್ಪ ಮಾಧುರ್ಯ ತುಂಬಿ ನೀವು ಪ್ಲೀಸ್.
1: ಹೇಳಿ ಕೇಳಿ ಅಪ್ಪನ ದಿನ ಆಗಿರೋದ್ರಿಂದ ರೀಸೆಂಟಾಗಿ ಹೋದ ವಾರ ನಾವು ಒಂದು ಹಾಡನ್ನು ಬಿಡುಗಡೆ ಮಾಡಿದ್ವಿ ನಮ್ಮ ಡಿ ಮ್ಯೂಸಿಕಲ್ಲಿ.
0: ಓಕೆ.
1: ನಮ್ಮ ಶಿವಮೊಗ್ಗದ ಶಿಕ್ಷಕರು ಸತೀಶ್ ಪಿ ಕೆ, ನಮ್ಮ ನಿಮ್ಮ ಸ್ನೇಹಿತರು.
0: ಓಕೆ.
1: ಅಪ್ಪನೆಂದರೆ ಆಕಾಶ ಅಂತ ಒಂದು ಹಾಡು,
0: ಪ್ಲೀಸ್.
1: ಅಪ್ಪನೆಂದರೆ ಆಕಾಶ, ನಿಮ್ಮ ಪ್ರೀತಿಯೇ ಸಾಗರದಷ್ಟು ಆಳ ಅಗಲ, ಸರಳತೆಯ ಬದುಕಿನ ಸಾಹುಕಾರ, ನಮ್ಮ ಬಾಳಿನ ಅಭಿವೃದ್ಧಿಯ ಹರಿಕಾರ, ನಿಷ್ಠೆ ನಿಯಮಗಳ ನಿಮ್ಮ

0: ಶ್ರೋತೃಗಳೇ, ನೀವು ಕೂಡ ಕಾಲ್ ಮಾಡ್ಬೋದು, ಕಾಲ್ ಮಾಡಿ ಮಾತಾಡ್ಬೋದು. ಯಾಕಂದ್ರೆ ಕಲಾವಿದರಿಗೆ ಬೇಕಾಗಿರೋದು ಎದುರುಗಡೆ ಇರುವ ಶ್ರೋತೃಗಳು, ಕೇಳುಗರು ಅವರಿದ್ರೆ ಮಾತ್ರ. ಯಾವುದೇ ಕಲಾವಿದನಿಗೆ ತುಂಬ ಖುಷಿಯಾಗುತ್ತೆ, ದುಡ್ಡಿಂದ ಅವ್ರನ್ನ ಒಳೆಯೋಕ್ಕಾಗಲ್ಲ, ಆದರೆ ಪ್ರೀತಿ ವಿಶ್ವಾಸಗಳಿಂದ, ತಮ್ಮ ಚಪ್ಪಾಳೆಗಳಿಂದ, ತಮ್ಮ ಮಾತುಗಳಿಂದ ಎಲ್ಲ ಕಲಾವಿದರು ಕೂಡ ಖುಷಿ ಪಡ್ತಾರೆ. ಸೊ ನೆನಪಿರಲಿ, ರೇಡಿಯೋ ಶಿವಮೊಗ್ಗ FM 90.8, ನಿಮ್ಮ ಕರೆಗಾಗಿ ನಾನು ಸ್ಟುಡಿಯೋದಲ್ಲಿದ್ದೀನಿ. ಅವರಿಗೆ ಒಂದು ಹಾಡನ್ನು ಹಾಡ್ತಾರೆ, ಕೇಳಿ.
1: ದೇವರಗುಡಿ ಚಿತ್ರದ್ದು ಒಂದು ಭಾಳ ಅಪರೂಪದ ಹಾಡಿದು. ಅಂದರೆ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವ್ರನ್ನ ನಾವು ಗುರುಗಳು ಅಂತ ಜೀವನ ಪೂರ್ತಿ ಆರಾಧಿಸ್ತಾ ಬಂದ್ವಿ. ಅವರ ಫೇವ್ರೇಟ್ ಹಾಡಿದು ದೇವರಗುಡಿ, ಮಾಮರವೆಲ್ಲೋ ಕೋಗಿಲೆಯಲ್ಲೋ.

0: ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ನಾನು ಎಸ್ ಪಿ ಅವರನ್ನು ಭೇಟಿ ಮಾಡಿದ್ದೆ ಅವರ ಮನೆಯಲ್ಲಿ, ಮದ್ರಾಸಿಗೆ ಹೋಗಿದ್ದೆ ನಾನು ಒಂದು ಕಾರ್ಯಕ್ರಮದ ಪರವಾಗಿ. ಎಂಥ ಅದ್ಭುತ ವ್ಯಕ್ತಿತ್ವ ರೀ ಅವರು. ಅವರಿಗೆ ಇಲ್ಲೇ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಅವರು ಅವರ ಮನೆ ಚೆನ್ನೈಯಲ್ಲಿ ಟಿ ನಗರದಲ್ಲಿತ್ತು. ಅವ್ರ ಮನೆಗೆ ಹೋದಾಗ ಬನ್ನಿ ಪೈಯವರೇ, ಛೇ ಎಂಥ ಎಂಥ ಹೃದಯ ರೀ,
1: ಮುದ್ದಾದ ಭಾಷೆ, ಭಾಷೆ ಕೂಡ ಅವ್ರದಂಗೆ, ಭಾವನೆನೂ ಅಷ್ಟೇ, ಕೋಮಲವಾದ ಭಾಷೆ ಮತ್ತು ಕೋಮಲವಾದ ಭಾವನೆಗಳು.
0: ರಜಪೂತ್ ಅವರೇ, ನಾನು ಫಸ್ಟ್ ಟೈಮ್ ಅವ್ರಿಗೆ ಭೇಟಿ ಮಾಡಿದ್ದು, ಒಂದು ಯಾರೋ ಏನೋ ಬಹಳ ವರ್ಷದ ಆತ್ಮೀಯತೆಯೊಂದಿಗೆ ಮಾತಾಡಿದ್ದವರು, ನನಗೆ ಆಶ್ಚರ್ಯ ಆಗ್ಬಿಡ್ತು. ದೊಡ್ಡ ಮನೆ, ಆರಾಮಾಗಿ ಬಾಗಿಲ ಹತ್ರ ಬಂದು ಒಳಗೆ ಕರ್ಕೊಂಡು ಹೋದ್ರು. ಇರಲಿ, ನಮ್ಮ ಕೇಳುಗರು ಕಾಯ್ತಾ ಇದ್ದಾರೆ. ನಿಮ್ಮ ಇನ್ನೊಂದು ಯಾವುದಾದ್ರು, ನೀವಿನ್ನು ಹಿಂದಿನೂ ಹಾಡಬಹುದು, ನಿಮಗೆ ಯಾವ್ದಾದ್ರು ಹಿಂದಿ ಹಾಡು ಕೂಡ ಇದ್ರೆ ತಮ್ಮ ಹತ್ರ
1: ಹಾಡ್ತು ಸರ್.
0: ಭಾವಗೀತೆನೂ ಹಾಡಿ ದಯವಿಟ್ಟು, ಯಾಕೆಂದ್ರೆ ನಮ್ಗಿರೋದೆ ಒಂದು ಗಂಟೆ. ಯಾರೊಬ್ರು ಒಂದು ಕಾಲರ್ ಬಂತು ಕೇಳುವ. ನಮಸ್ಕಾರ. ಹಲೋ ಹಲೋ ಹಲೋ, ಮಾತಾಡಿ. ಹಲೋ,
2: ಕೇಳಿಸ್ತಾ ಇದೆಯಾ?
0: ಹಾ, ಈ ಕೇಳಿಸುತ್ತೆ, ಮಾತಾಡಿ ಪ್ಲೀಸ್.
2: ಅದೇ ಸರ್, ಈಗ ನಾನು ಆನಂದಪುರದ ಆನಂದ ರಾಯ ಅಂತ ಹೇಳಿ.
0: ಆನಂದ ರಾಯ್ರೇ, ನಮಸ್ಕಾರ.
2: ನಮಸ್ಕಾರ ಸರ್. ಧನಪಾಲ್ ರವರದ ಬಗ್ಗೆ ತಾವ್ ಹೇಳಿದ್ದು ಕೇಳಿ ಬಹಳ ಖುಷಿಯಾಗಿದೆ. ಆದ್ರೆ ನಮ್ಮಂತ ಯುವಕರಿಗೆ ಅವ್ರು ಹೇಗೆ ಅವ್ರು ಸಾಧನೆ ಮಾಡಿದ್ರು, ಹೇಗೆ ಈ ಮಟ್ಟಕ್ಕೆ ಬಂದ್ರು, ಎಷ್ಟು ಕಷ್ಟ ಇರ್ಬೋದು, ಸುಖ ಇರ್ಬೋದು, ಅದ್ರ ಬಗ್ಗೆ ಸ್ವಲ್ಪ ಅವರ ವಿಚಾರವನ್ನ ತಿಳಿಸಿದ್ರೆ ನಮ್ಮ ಮಕ್ಕಳುಗಳಿಗೂ ಅದು ಅನುಕೂಲ ಆಗ್ಬೋದು ಅಂತ ಭಾವನೆ ಕೇಳ್ತೀನಿ.
0: ಕನೆಕ್ಟ್ ಮಾಡ್ತೀನಿ, ಡೈರೆಕ್ಟ್ ಆಗಿ ಮಾತಾಡ್ಬಿಡ್ ನೋಡಿ. ಧನಪಾಲ್ ಸಿಂಗ್ ರಜಪೂತ್ ಅವರೇ, ಅಲ್ಲಿ ನೋಡಿ, ಆನಂದಪುರದ ಆನಂದ ರಾಯರು ಈ ಪ್ರಶ್ನೆ ಕೇಳ್ತಾ, ಅದ್ಭುತವಾದ ಮಾತು ಕೂಡ ಅದು.
1: ನಮಸ್ಕಾರ ಸರ್.
2: ಸರ್ ಧನಪಾಲ್ ಸರ್, ನಮಸ್ಕಾರ ಸರ್.
1: ನಮಸ್ಕಾರ ಸರ್.
2: ಸರ್ ಏನಿಲ್ಲ ಸರ್, ತಮ್ಮ ಬಗ್ಗೆ ಒಂದಿಷ್ಟು ಅವರು ಪೈಗಳು ಹೇಳಿದ್ದು ಕೇಳಿದ್ವಿ ನಾವು. ಆದ್ರೆ ತಾವು ಈ ಮಟ್ಟಕ್ಕೆ ಬಂದಕ್ಕೆ ಎಷ್ಟು ಕಷ್ಟಪಟ್ಟಿದ್ರಿ, ತಮ್ಮ ಜೀವನದಲ್ಲಿ ಯಾವ ತರದಲ್ಲಿ ತಾವು ಅದಕ್ಕೆ ಶ್ರಮ ಹಾಕಿದಿರಿ ಅನ್ನೋದೆಲ್ಲ ತಿಳಿಸಿದ್ರೆ ನಮ್ಮ ಮಕ್ಕಳುಗಳು ಕೂಡ ಅದೇ ದಾರಿಯಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗತ್ತೆ. ಆದ್ರಿಂದ ತಾವು ಇಷ್ಟು ಸಾಧನೆ ಮಾಡಿದ್ದ ಒಂದು ಬಗೆನ ನಮಗೆ ತಿಳಿಸ್ಕೊಡೋದ್ರೆ ಬಹಳ ಸಂತೋಷ ಆಗತ್ತೆ ಧನಪಾಲ್ ಸರ್.
1: ನಿಜ ಸರ್, ಇವತ್ತು ಅಪ್ಪನ ದಿನಾಚರಣೆ ಅಂತ ಸರ್ ಮಾತಾಡಿದ್ರಲ್ಲ, ಇವತ್ತು ತಂದೆಯನ್ನ ನೆನಪು ಮಾಡ್ಕೊಳ್ಳೋಂಥ ದಿನ. ಯಾಕಂದರೆ ನನಗೆ ಗೊತ್ತಿಲ್ಲದೋ ಗೊತ್ತಿದ್ದೋನೋ ನಮ್ಮ ತಂದೆಯವರು ಈ ಫೀಲ್ಡ್ಗೆ ನೂಕಿದ್ರು ಅಂತ ಹೇಳ್ಬೋದು,
0: ಪ್ರೇರಣೆ ಮಕ್ಕಳು.
1: ಯಾಕಂತಂದರೆ ನನಗೆ ಅಂಥ ಏನೂ ಆಸಕ್ತಿ ಇರಲಿಲ್ಲ ಹಾಡಬೇಕು ಅಂತ. ನಮ್ಮ ತಂದೆ ಎದುರಿಗೆ ದಿವಸ ನಾನು ಹಾಡುಗಳನ್ನು ಹಾಡಬೇಕು. ಬಾಲ್ಯದಲ್ಲಿ ಶಾರೀರ ಭಾಳ ಚೆನ್ನಾಗಿತ್ತು, ಹುಡುಗಿ ಥರ ವಾಯ್ಸ್ ಬರ್ತಾ ಇತ್ತು ಅನ್ನೋ ಕಾರಣಕ್ಕೆ ನಮ್ಮ ಭಾಗದಲ್ಲಿ ನಾಟಕಗಳು ಮಾಡಿದಾಗ, ಸಾಮಾಜಿಕ ನಾಟಕ ದಾವಣಗೆರೆಯಿಂದ ನಟರು, ಇವರು ಅಭಿನಯ ಮಾಡೋದಕ್ಕೆ ನಟಿಯರು ಬರ್ತಾ ಇದ್ರು, ಆಕ್ಟ್ರೆಸ್. ಸೊ ಅವ್ರನ್ನ ಮ್ಯೂಟ್ ಮಾಡಿಸ್ಬಿಟ್ಟು ನನ್ನ ಹತ್ರ ಹಾಡಿಸೋರು ಹಾಡುಗಳನ್ನ.
0: ಹಾಗೆ
1: ಅಲ್ಲಿಂದ ಹಿಡಿದು ಸರ್, 80s ಇಂದ ಹಿಡಿದು ನನ್ನ

0: ಗೆ ಸಾಕಷ್ಟು ಪ್ರೇರಣೆ ಕೊಡ್ತಾ ಬಂದರು, ಪ್ರೋತ್ಸಾಹ ಕೊಟ್ಟರು ನಮ್ಮ ತಂದೆ. ಆ ಕಾರಣಕ್ಕೆ ನಾನು ಇವತ್ತು ಈ ಪ್ರೊಫೆಷನಲ್ಲಿ ಬಹುಶಃ ಊಟ ಮಾಡ್ತಿದ್ದೀನಿ ಅವ್ರ ಹೆಸರು ಹೇಳ್ಕೊಂಡು ಅಂತ.
1: ವೆರಿ ನೈಸ್, ವೆರಿ.
0: ಯಾಕಂತಂದರೆ ಈಗ ನಮಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಫಸ್ಟು. ಸೊ ಅಚಾನಕ್ಕಾಗಿ ಈ ಫೀಲ್ಡ್ಗೆ ನಾನು ಬಂದೆ ಸರ್. ಹೆಚ್ಚು ಕಡಿಮೆ 39 ವರ್ಷದಲ್ಲಿ ಕಲಾವಿದರ ಕಷ್ಟಗಳು ಹೇಳ್ತಾ ಹೋದರೆ ಭಾಳ ದೊಡ್ಡ ಕಷ್ಟಗಳಿರುತ್ತೆ. ನಿಮಗೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಸರ್, ನಮ್ಮ ಆರಂಭದಲ್ಲಿ ಭಾಳ ಕಷ್ಟಗಳಿತ್ತು. ವಾದ್ಯಗೋಷ್ಠಿ ಪ್ರಪಂಚ ಭಾಳ ಆವಾಗ ಇನ್ನೂ ಒಂಥರ ಪ್ರೌಢಾವಸ್ಥೆ ಅಂತಲೇ ಹೇಳ್ಬೋದು. ಅದು ಭಾಳ ಅದ್ಧೂರಿ. ಆವಾಗ ಇನ್ಸ್ಟ್ರೂಮೆಂಟು, ಆರ್ಕೆಸ್ಟ್ರಾ, ಕಲಾವಿದರುಗಳು ಎಲ್ಲರೂ ಅಷ್ಟು ಚೆನ್ನಾಗಿದ್ದರು. ನಮಗೆ ಪ್ರಾಕ್ಟೀಸ್ ಮಾಡುವಾಗ ರೇಡಿಯೋದಲ್ಲಿ ಕೇಳಬೇಕಿತ್ತು, ರೇಡಿಯೋದಲ್ಲಿ ಕೇಳಿಕೊಂಡು ಅದನ್ನು ನೆನ್ಪಿಟ್ಕೊಂಡು ಅಭ್ಯಾಸ ಮಾಡಿ ಒಪ್ಪಿಸ್ಬೇಕಿತ್ತು. ತಿಂಗಳಾನ್ಗಟ್ಟಲೆ ಪ್ರಾಕ್ಟೀಸ್ ಮಾಡಬೇಕಿತ್ತು ಸರ್. ಹೀಗೆಲ್ಲ ಇತ್ತು. ಈಗ ಇನ್ಸ್ಟೆಂಟ್ ಯೂಟ್ಯೂಬಲ್ಲಿ ಲಿರಿಕಲ್ ವೀಡಿಯೋ ಬಂದುಬಿಡುತ್ತೆ, ಯಾರು ಬೇಕಾದ್ರೂ ಹಾಡ್ಬೋದು. ಆಗ ಹಂಗಿರಲಿಲ್ಲ. ಆ ಕ್ಯಾಸೆಟ್ಟು ರೆಕಾರ್ಡ್ ಮಾಡಿಸ್ಬಿಟ್ಟು ಅದನ್ನು ಕೇಳಿ ಬರ್ಕೊಂಡು.
1: ಅಂದ್ರೆ ಸಂಗೀತ ಆಗ ಕಲಿಬೇಕು ಅಂದ್ರೆ ಒಂಥರ ತ್ಯಾಗ ಇರಬೇಕು, ಒಂಥರ ಸನ್ಯಾಸ.
0: ಯಾವ ಅಪೇಕ್ಷೆಗಳು ಇಲ್ಲದೆ ನಾವೆಲ್ಲ ಬಂದಿದ್ದು.
1: ಆನಂದಪುರದ ಆನಂದ್ ರಾಯ್ರೇ, ಕೇಳಿದ್ರ
2: ತುಂಬಾ ಕೇಳಿ ಬಹಳ ಸಂತೋಷ ಆಯ್ತು. ತಾವು ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ ನಮ್ಮ ಸಮಾಜಕ್ಕೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀರಿ ನಮ್ಮ ಆನಂದಪುರದ ಜನಗಳ ಪರವಾಗಿ. ತಮಗೆ ಧನ್ಯವಾದಗಳು ಧನಪಾಲ್ ರೋಡಿಗೆ ಹಾಗೂ ಪೈ ನಿಮಗೆ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಸಲಹೆ ಕೂಡ ಕೊಡಿ, ದಯವಿಟ್ಟು ನಮ್ಮ ಇದಕ್ಕೆ ಕಳಿಸ್ಕೊಡಿ ಸರ್ ಪ್ಲೀಸ್. ಇನ್ನೊಬ್ರು ಕಾಲರ್ ಇದ್ದಾರೆ, ಕೇಳುವ. ನಮಸ್ಕಾರ.
3: ಹಲೋ ಹಲೋ,
1: ನಮಸ್ಕಾರ ಸರ್, ಕೇಳ್ತಾ ಇದೀಯಾ? ಹಲೋ ಹಲೋ ಹಲೋ ಹಲೋ, ಕಾಲರ್ ಇದ್ದಾರೆ. ಹಲೋ ಹಲೋ
4: ಹಲೋ, ನಮಸ್ಕಾರ ಸರ್.
1: ಮೇಡಮ್ ನಮಸ್ಕಾರ. ಮೇಡಮ್ ತಮ್ಮ ಪರಿಚಯ ಮಾಡಿಕೊಡಿ ಮೇಡಮ್ ಪ್ಲೀಸ್.
4: ಶಿವಮೊಗ್ಗದಿಂದ ಶಾಂತಾ ಧಾವಸ್ಕರ್ ಅಂತ.
1: ಓಕೆ ಪ್ಲೀಸ್ ಮೇಡಮ್.
4: ಹಲೋ, ನಂಗೊಂದು ಇಷ್ಟದ ಹಾಡು ಬೇಕಾಗಿದೆ, ಹೇಳ್ತಾರ ಸರ್ ಅವರು?
1: ಅಲ್ಲ, ಅವ್ರ ತನ್ನ ಲಿರಿಕ್ಸ್ ಇದ್ರೆ ಹೇಳ್ತಿದ್ರೆ
0: ಖಂಡಿತ ಹಾಡ್ತೀನಿ ಮೇಡಮ್.
4: ಹ, ಇದನ್ನ ತಾಯಿ ನಿನ್ನ ಮಡಿಲಲ್ಲಿ, ಅದನ್ನ ಹೇಳಿ ಸರ್.
1: ಅವ್ರ ಹತ್ರ ಇರ್ಬೇಕಲ್ಲ, ಸ್ಟಾಕ್ ಇದ್ರೆ ಹಾಡ್ತಾರೆ ಮೇಡಮ್ ಅವ್ರ ಹತ್ರ. ಒಂದ್ ವೇಳೆ ಅವರ ಜ್ಞಾನದಲ್ಲಿ ಇಲ್ದೆ ಇದ್ರೆ ಪಾಪ ಹೇಗ್ ಆಡ್ಬೋದು? ಯಾವ್ದಾರ ಆಲ್ಟರ್ನೇಟಿವ್ ಇದೆಯಾ ನಿಮ್ಮ ಹತ್ರ?
4: ಕೇಳಿ ಕೇಳಿ ಸರ್.
0: ಅಮ್ಮನ ಬಗ್ಗೆ ಬೇರೆ ಹಾಡುಗಳು ಹಾಡ್ಬೋದಾ
1: ಮೇಡಮ್? ಅಮ್ಮನ ಬಗ್ಗೆ ಬೇರೆ ಹಾಡು ಕೇಳ್ತಾ ಇದ್ದಾರೆ. ಹಲೋ ಹಲೋ ಮೇಡಮ್,
4: ಯಾವ್ದಾರು ಹೇಳಿ ಸರ್.
1: ಹಾ ಓಕೆ ಓಕೆ,
4: ಧನ್ಯವಾದಗಳು.
1: ಆಯ್ತು ಮಾ, ಆಯ್ತು. ಥ್ಯಾಂಕ್ಸ್ ಮೇಡಮ್ ಕಾಲ್ ಮಾಡಿದ್ದಕ್ಕೆ,
4: ಧನ್ಯವಾದ.
0: ಇದು
1: ನಮಸ್ಕಾರ.
5: ಹಲೋ
1: ನಮಸ್ಕಾರ. ತಮ್ಮ ಹೆಸರು?
5: ನಾನು ಬ್ರಹ್ಮಾನಂದ ಅವರೇ, ವಿದ್ಯಾನಗರ ಶಿವಮೊಗ್ಗ ಸರ್. ನಮಸ್ಕಾರ.
1: ಬ್ರಹ್ಮಾನಂದ ಅವರೇ ನಮಸ್ಕಾರ. ವಿದ್ಯಾನಗರದಲ್ಲಿ ಹೇಗಿದ್ದೀರಾ?
5: ಚೆನ್ನಾಗಿದೆ ಸರ್.
1: ಕಾರ್ಯಕ್ರಮದಲ್ಲಿ ಕೇಳ್ತಾ ಇರ್ತೀರಿ ಅಲ್ವಾ ಬ್ರಹ್ಮಾನಂದ ಅವರೇ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮಂಥವ್ರು ಬೇಕು ಸರ್. ಶ್ರೋತೃಗಳು ಇಲ್ಲದ್ರೆ ನಾವ್ ಯಾವ ಕಾರ್ಯಕ್ರಮ ಮಾಡ್ಬೋದು? ಮಾತಾಡಿ. ನನ್ನ ಪಕ್ಕದಲ್ಲಿ ಇವತ್ತಿನ ರೂವಾರಿಗಳಿದ್ದಾರೆ, ಧನ್ಪಾಲ್ ಸಿಂಗ್ ರಜಪೂತ್ ಅಂತ ಕಲಾಕಾರರು, ಒಳ್ಳೆ ಸಿಂಗರ್ರು, ಮ್ಯೂಸಿಕ್ ಡೈರೆಕ್ಟರು.
5: ಶಿವಮೊಗ್ಗದವ್ರೇನಾ?
1: ಹೊನ್ನಾಳಿ ಅವರು ಮೂಲತಃ. ಅವರು ಸದ್ಯಕ್ಕೆ ಹೊಟ್ಟೆಪಾಡಿಗೋಸ್ಕರ ಭದ್ರಾವತಿಯಲ್ಲಿ ಸೆಟ್ಲ್ ಆಗಿದ್ದಾರೆ.
5: ಅದೇ ಅದೇ ಸರ್, ಗೊತ್ತಿಲ್ಲ. ಜೀವನ ಅಂತಕ್ಕಂಥದ್ದು ಯಾರನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಇದು ಒಂಥರ ಹರಿಯ ನದಿ ಇದ್ದಂಗೆ.
0: ಖಂಡಿತ ಸರ್, ಖಂಡಿತ. ಹೇಳಿ ಸರ್,
5: ಯಾರ್ಯಾರು ಯಾವ್ಯಾವ ದಡ ಮೂರ್ತಿವಿ ಅಂತ ಗೊತ್ತಾಗಲ್ಲ. ನಮಸ್ಕಾರ ಸರ್.
0: ನಮಸ್ಕಾರ ಸರ್. ನಮಸ್ಕಾರ ಸರ್.
5: ನೀವು ಈಗ ಒಂದ್ ಎರಡ್ ಮೂರು ಹಾಡು ಹೇಳಿದ್ರಿ, ತುಂಬಾ ಕೇಳದೆ ಚೆನ್ನಾಗ್ ಅನ್ನಿಸ್ತು. ಮಾಮರ ಎಲ್ಲ ಕೋಗಿರ ಎಲ್ಲ ಹಾಡು ಹೇಳಿದ್ರಿ.
0: ಹೌದ್ ಸರ್.
5: ಹಾಗೆ ಸರ್, ನೀವು ಎಲ್ಲ ಹುಟ್ಟಿ ಎಲ್ಲ ಬೆಳೆದ ಭದ್ರಾವತಿಯಲ್ಲಿ ಇದ್ದೀರಾ ಅಂದಕ್ಕೆ ಆ ಹಾಡಲ್ಲಿ ಸೂಚಕ ಆಗತ್ತೆ.
0: ನಿಜ ನಿಜ.
5: ನನಗೆ ಆ ಹಾಡು ಕೇಳ್ತಿದಂಗೆ ಅಲ್ಲ ಮಹಾಪ್ರಭು ಅವರ ಒಂದು ವಚನ ನೆನಪಿಗೆ ಬಂತು. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಆಮೇಲೆ ಎತ್ತಲಿಂದ ಎತ್ತ ಸಂಬಂಧವಯ್ಯ, ಸಮುದ್ರದ ಉಪ್ಪು ಇದು ಬೆಟ್ಟದ ನಲ್ಲಿಕಾಯಿ, ಎತ್ತಲಿಂದ ಎತ್ತ ಸಂಬಂಧವಯ್ಯ, ಗುಹೇಶ್ವರ ಲಿಂಗಕ್ಕೂ ಎನಗೆಯೂ ಎತ್ತಲಿಂದ ಎತ್ತ ಸಂಬಂಧವಯ್ಯ ಅಂತಕ್ಕಂತ ಒಂದು ವಚನ ನೆನಪಾಯ್ತು. ನಿಜವಾಗ್ಲೂ ಅದು ಸತ್ಯವಾದ ಮಾತು ಸರ್.
1: ಬ್ರಹ್ಮಾನಂದವರೇ, ಇವರು 39 ವರ್ಷಗಳಿಂದ ಆರ್ಕೆಸ್ಟ್ರಾದಲ್ಲಿ ಗಾಯಕನಾಗಿ ಸೇವೆ ಸಲ್ಲಿಸಿದ್ದಾರೆ, 26 ವರ್ಷಗಳಿಂದ ಸಂಗೀತ ನಿರ್ದೇಶಕನಾಗಿ ಕೂಡ ಕೆಲಸ ಮಾಡಿದ್ದಾರೆ, ಹಾಗೆ 106 ಕ್ಯಾಸೆಟ್ಗಳು ಕೂಡ ಬಂದಿದೆ ಅವ್ರದ್ದು.
5: ಹೌದು ಸರ್, ನಾವು ಮೊದಲು ಚಿಕ್ಕವರಿದ್ದಾಗೆಲ್ಲ ಕ್ಯಾಸೆಟ್ ಸಿಡಿಗಳಿಗೆ
1: ಈಗಿಲ್ಲ, ಕಲ್ಚರ್ ಇಲ್ಲ ಈಗ.
5: ಇವಾಗ ಎಲ್ಲಿ ತನಕ ಅಂದ್ರೆ ಇದು ನಾವು ಯೂಟ್ಯೂಬ್ ಅಲ್ಲಿ ಹಾಕ್ತಿವಿ, ಅದನ್ನ ಕೇಳೋಷ್ಟು ಪುರ್ಸತ್ ನಮಗಿರಲ್ಲ, ಮಧ್ಯೆ ಮಧ್ಯೆ ಅಡ್ವರ್ಟೈಸ್ ಬಂದು ಅದು ಕೇಳೋದು ಮರ್ತೋಗ್ಬಿಡುತ್ತ ಆ ತರ ಆಗೋಗಿದೆ. ಎಲ್ಲ ಅಂಗೈಯೆಲ್ಲ ಇದ್ರು ಕೂಡ ಅವ್ರ ಸರ್ ಕಾಲದಲ್ಲಿ ಆತರ ಎಲ್ಲ ಇರ್ಲಿಲ್ಲ. ಅವ್ರ ಆ ಸಂದರ್ಭದಲ್ಲಿ ಅವರೇ ಕೇಳಿ ತಿಳ್ಕೊಂಡು ರೆಡಿ ಮಾಡ್ಕೊಂಡು ಅದಕ್ಕೆ ಸಂಗೀತ ಸಂಯೋಜನೆ
1: ಶ್ರಮ ಪಟ್ಟಿದ್ದಾರೆ. ನಾನು ಅವ್ರನ್ನ ಬಹಳ ವರ್ಷಗಳಿಂದ ಬಲ್ಲೆ, ಬಹಳ ಶ್ರಮ ಪಟ್ಟಿದ್ದಾರೆ ಅವರು.
5: ಹೌದು ಸರ್, ಇಂದಿನ ಆರ್ಟಿಸ್ಟ್ ಗಳು ಇದಾರಲ್ಲ ಬಹಳ ಶ್ರಮ ಪಟ್ಟು ಮುಂದ್ ಬಂದಿರ್ತಾರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆ ಈಗಿರ್ತಕ್ಕಂಥ ಸಲಕರಣೆಗಾಗ್ಲಿ ಸೌಕರ್ಯಗಳಾಗ್ಲಿ ಯಾವ್ದು ಇರ್ಲಿಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರು ಮಾಡಿದ ಅವಾಗಿಂದ ಸಾಧನೆ ಅಂತಾನೆ
1: ಹೇಳ್ಬೇಕು
5: ಸರ್. ಹೇಗಂದ್ರೆ ಸರ್, ಕಲ್ಲು ಮಣ್ಣುಗಳನ್ನು ಹೊರತು ಅವಾಗ ಹೇಗೆ ರಸ್ತೆಗಳನ್ನು ಮಾಡ್ತಿದ್ರು ಮಿಷನ್ ಇಲ್ದಲೆ,
1: ಹೌದು
5: ಅಷ್ಟು ಕಷ್ಟ ಇತ್ತು ಸರ್ ಅವಾಗ. ನಿಜವಾಗ್ಲೂ ಅವ್ರ ಆ ಸಂದರ್ಭದಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಹೆಮ್ಮೆ ವಿಷಯ. ಅವ್ರು ಇವತ್ತು ನಿಮ್ ಸ್ಟುಡಿಯೋಗೆ ಬಂದಿರೋದು ಮತ್ತಷ್ಟು ಸಂತೋಷ, ಮತ್ತು ಅವರೊಟ್ಟಿಗೆ ನೀವು ಸಂದರ್ಶನ ಮಾಡಿ ನಮಗೆ ಮಾಹಿತಿ ಕೊಡ್ತಿರೋದು ಮತ್ತಷ್ಟು ಸಂತೋಷ.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು,
5: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
1: ನಮ್ಮ ಹಿಂದಿನ ಕಾಲರ್ ಅವರು ತಾಯಿ ಬಗ್ಗೆ ಒಂದು ಹಾಡು ಹೇಳಿ ಅಂತ ಹೇಳಿದ್ರು, ದಯವಿಟ್ಟು ಪ್ಲೀಸ್.

0: ಸಾವಿರ ವರುಷ ಸುಖವಾಗಿ.
1: ವೆರಿ ನೈಸ್, ವೆರಿ ನೈಸ್. ನೋಡಿ,
0: ಮ್ಯೂಸಿಕ್ ಸ್ವಲ್ಪ ಕಷ್ಟ ಆಗುತ್ತೆ.
1: ಇರ್ಲಿ ಇರ್ಲಿ, ಅದರಂದ್ರೆ ಸೇ ಅಪ್ಪನ ದಿನ, ಅದರಲ್ಲಿ ನೋಡಿ ಆ ಮೇಡಮ್ ಒಬ್ಬರು ಅಮ್ಮನನ್ನ ಕೂಡ ಸ್ಮರಣೆ ಮಾಡ್ಕೊಳ್ತಾರೆ, ಅದೇ ಬ್ಯೂಟಿ.
0: ನಮ್ಮ ಪ್ರಾತಸ್ಮರಣೀಯರಲ್ವಾ ಅಪ್ಪ.
1: ಏ ಡೆಫಿನೆಟ್ಲಿ ಡೆಫಿನೆಟ್ಲಿ. ಈಗ ತಮ್ಮ ಮುಂದಿನ ಹಾಡು, ನೀವು ಇದನ್ನ ಸಾಂಗ್ ಕರೋಕೆ ಪ್ಲೇ ಆಗಲ್ವಾ?
0: ಕರೋಕೆ ಟೆಕ್ನಿಕಲ್ ಇಶ್ಯೂಸ್ ಗೊತ್ತಾಗ್ತಿಲ್ಲ, ಹಂಗಾಗಿ
1: ನಾನಿಲ್ಲಿ ಅದನ್ನ ಇದನ್ನ ಇಟ್ಕೊಂಡು ನಾವು ಪ್ಲೇ ಮಾಡ್ಬೋದಾ?
0: ಇಲ್ಲ, ಅದು
1: ನಿಮ್ಗೆ ಕಷ್ಟ ಆಗುತ್ತಲ್ವಾ. ಓಕೆ ಓಕೆ. ಶ್ರೋತೃಗಳೇ, ನೀವು ಕೂಡ ಫೋನ್ ಮಾಡಿ ಮಾತಾಡ್ಬೋದು. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ನಮ್ಮ ರೇಡಿಯೋ ಎಫ್ ಎಂನ ನಂಬರ್ಗೆ ಕಳಿಸ್ಬೇಕು. ಮತ್ತು ನೀವು ಕಾಲ್ ಮಾಡಿ ಕೇಳ್ತಾ ಇದ್ರಿ ರೇಡಿಯೋ ಶಿವಮೊಗ್ಗ ಎಫ್ ಎಂ 90.8 ನಾನು ನಿಮ್ಮ ಗೆಳೆಯ ಜನಾರ್ದನ ಪೈ ಪ್ರೀತಿಯಿಂದ ಜೆ ಪಿ ಒಬ್ಬ ಕಾಲರ್ ಇದ್ದಾರೆ, ಕೇಳುವ ಒಂದು ಕಾಲ್ ರಿಸೀವ್ ಮಾಡುವ. ನಮಸ್ಕಾರ.
2: ಹಲೋ, ನಮಸ್ಕಾರ.
1: ತಮ್ಮ ಪರಿಚಯ ಮಾಡ್ಕೊಡಿ ಮೇಡಮ್.
2: ಶಿವಮೊಗ್ಗದಿಂದ ಮಾಲತಿ ಜೆ ಪೈ. ಆ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ಆಮೇಲೆ ಧನ್ಪಾಲ್ ಅವರು ದೇವರಗುಡಿ ಫಿಲ್ಮ್ ಇಂದ ಒಂದು ಹಾಡು ಸೆಲೆಕ್ಟ್ ಮಾಡಿದ್ರು, ಅದು ತುಂಬಾ ಖುಷಿ ಆಯ್ತು. ಅದರಲ್ಲೇ ಇನ್ನೊಂದು ಸಾಂಗ್ ಇದೆ, ಸಪೋಸ್ ಇನ್ ಕೇಸ್ ಇಫ್ ಈಸ್ ಹ್ಯಾವಿಂಗ್ ಇದು ಲಿರಿಕ್ಸ್ ಅಂದ್ರೆ ಆ ಹಾಡನ್ನ ಹಾಡಿಸ್ಬೋದಾ ಪೈಗಳೇ?
1: ಯಾವ ಹಾಡು ಮೇಡಮ್ ಅದು? ಅದೇ ಹಾಡ್ತಾರೆ, ತಗೊಳ್ಳಿ. ನಿಮ್ಮ ಕೋರಿಕೆ ಮೇಲೆಗೆ ಅವರು ಕೂಡ ಹುಡುಕ್ತಾ ಇದಾರೆ, ಈ ಹಾಡನ್ನ ಹಾಡ್ತಾರೆ ನೋಡಿ. ಥ್ಯಾಂಕ್ ಯು ಮೇಡಮ್, ಕಾಲ್ ಮಾಡಿದ್ದು.
2: ಕಷ್ಟಪಟ್ಟು ತುಂಬಾ ಮೇಲ್ ಬಂದಿದ್ದಾರೆ ಧನ್ಪಾಲ್ ಅವರು. ಧನ್ಪಾಲ್ ಅವರಿಗೆ ಒಳ್ಳೇದಾಗ್ಲಿ. ಆಮೇಲೆ ಹ್ಯಾಪಿ ಇದು ಅಪ್ಪಂದಿರ ದಿನದ ಶುಭಾಶಯಗಳು ಎಲ್ರಿಗೂ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದ.
2: ಶುಭಾಶಯಗಳು ಧನ್ಪಾಲ್ ಅವರೇ.
0: ಆಗ್ಲಿ ಆಗ್ಲಿ,
2: ಥ್ಯಾಂಕ್ ಯು.
0: ಹಾ, ನಿಜ ಅದು. ಚೆಲುವೆಯ ಅಂದದ ಮಗಕ್ಕೆ ಕಣ್ಣೇ ಭೂಷಣ.
1: ಚೆಲುವೆಯ

0: ಬ್ಯೂಟಿಫುಲ್ ಬ್ಯೂಟಿಫುಲ್ ಧನ್ಪಾಲ್ ಸಿಂಗ್ ರಜಪೂತ್ ಅವರೇ, ಅದ್ಭುತವಾಗಿ ಹಾಡಿದ್ರಿ. ಎಂತ ಸಾಹಿತ್ಯ ಅಲ್ವಾ ಅದು? ಸಿ ಆಗಿನ ಸಾಹಿತ್ಯ ಎಷ್ಟು ಅದ್ಭುತವಾಗಿ ಬರೀತಾರೆ. ಈಗ ಬರೀ ಯಾವ್ದೇ ಮಡಿ ಜಿಂಕಿಚಿಕಿ ಜಿಂಕಿಚಿಕಿ ಅಂತ ಒಂದು ಹಾಡುಗಳ ಬರೀತಾರೆ. ಏನು ಬ್ಯೂಟಿಫುಲ್ ನೋಡಿ, ಅವ್ರು ಹೇಳ್ತಾರೆ, ಚೆಲಿವಿಯ ಅಂದದ ಮೊಗಕ್ಕೆ ಖಂಡೆ ಭೂಷಣ ಅಬಾಬ, ನಲಿಯುತ್ತ ಬಾಳುವ ಮನೆಗೆ ಹೆಣ್ಣೆ ಭೂಷಣ. ನಿಜ ಅಲ್ವಾ? ಒಂದು ಮನೆ ಸಂತೋಷವಾಗಿರಬೇಕು ಅಂದ್ರೆ ಆ ಮನೆಯ ಹೆಣ್ಣೆ ಕಣ್ರಿ ಕಾರಣ. ಸುಖ ಸಂಸಾರಕ್ಕೆ ಎಂದು ಸತಿಯೇಕಣ ಕಾರಣ. ನಿಜವಾಗ್ಲೂ 100% ಮನೆಯಲ್ಲಿರುವ ಹೆಣ್ಣು ಸಂತೋಷವಾಗಿತ್ತು ಅಂದರೆ ಆ ಮನೆ ಬೆಳಕಾಗುತ್ತೆ, ಖುಷಿಯಾಗಿರುತ್ತೆ, ಎಲ್ಲದೂ ಕೂಡ ನಡೆಸ್ಕೊಂಡು ಹೋಗುವ ತಾಕತ್ತಿರದೆ ಆ ಹೆಣ್ಣಿಗೆ ಅಂತ ಹೇಳ್ತಾ ಒಬ್ರು ಕಾಲರ್ ಇದ್ದಾರೆ, ಒಂದು ಕಾಲ್ ರಿಸೀವ್ ಮಾಡುವ. ನಮಸ್ಕಾರ.
1: ಹಲೋ.
0: ಹಲೋ, ನಮಸ್ಕಾರ.
1: ನಮಸ್ತೆ ಸರ್. ನಮಸ್ತೆ ಸರ್.
0: ತಮ್ಮ ಪರಿಚಯ ಮಾಡ್ಕೊಡ್ಬೋದಾ ಪ್ಲೀಸ್?
1: ಪರಿಚಯ ಮಾಡ್ಕೊಂಡು ಕೊಡ್ತೀನಿ ಸರ್.
0: ಹೇಳಿ.
1: ನಮ್ದು ಇಲ್ಲಿ ಆಗರದಳ್ಳಿ ಪಕ್ಕ ಇರೋ ತಡ್ಸಾ ಗ್ರಾಮದವ್ರು ನಾವು, ರೈತರು, ಅಗ್ರಿಕಲ್ಚರ್.
0: ವೆರಿ ನೈಸ್
1: ಸರ್. ನಮ್ಮ ಅಪ್ಪಂದ್ರ ದಿನದ ಬಗ್ಗೆ ನಾನು ಕೇಳ್ತಾ ಇದ್ದೆ ಇಲ್ಲಿ ಇದ್ರಲ್ಲಿ, FM ರೇಡಿಯೋ.
0: ಓಕೆ.
1: ನಮ್ಗೆ FM ರೆಡಿ ಅಂದ್ರೆ ಬಹಳ ಜನಪ್ರಿಯತೆ ಆಗ್ಬಿಟ್ಟಿದೆ ಸರ್ ನಮ್ಗಿಲ್ಲಿ.
0: ಥ್ಯಾಂಕ್ ಯು, ಧನ್ಯವಾದ. ನಿಮ್ಮಂತವ್ರೆಲ್ಲ ಇರೋದ್ರಿಂದ ನಾವು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ.
1: ತುಂಬಾ ಸಂತೋಷ ಸರ್. FM ನಮ್ ಕೇಳ್ಬೇಕು ಅಂದ್ರೆ ಬಹಳ ತುಂಬಾ ಸಂತೋಷ ಆಗ್ತಾ ಇದೆ ಸರ್. ಇತ್ತೀಚೆಗೆ FM ನಾಗೆ ತಂದೆ ತಾಯಿ ಬಗ್ಗೆ, ತಂದೆ ಮಕ್ಳ ಬಗ್ಗೆ, ಅದ್ನ ಮಕ್ಳೆಲ್ಲರೂ ಅದ್ ನಾವು ಜೋಡಿಸ್ಕೊಂತಾರೆ ಸರ್. ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ರಿ ಸರ್. ನೀವು ಒಳ್ಳೇದಾಗ್ಲಿ ಸರ್ ನಿಮ್ಗೆ.
0: ಥ್ಯಾಂಕ್ ಯು. ನೋಡಿ, ನನ್ನ ಜೊತೆಗೆ ಕಲಾವಿದರಾದ ಧನ್ಪಾಲ್ ಸಿಂಗ್ ರಜಪೂತ್ ಅವ್ರು ಇದ್ದಾರೆ, ಅವ್ರ ಜೊತೆಗೆ ಒಂದ್ 4 ಮಾತಾಡಿ.
1: ಸರ್ ಸರ್, ಕೊಡಿ ಸರ್.
2: ನಮಸ್ಕಾರ ಸರ್. ರೈತರು ಅಂದಾಗ ಒಂದ್ ಪ್ರಶ್ನೆ ಕೇಳಬೇಕು, ಮಳೆ ಇಲ್ಲ ಏನು ಕತೆ ಮುಂದೆ?
1: ಬಹಳ ಕಷ್ಟ ಸರ್, ಬಹಳ ಕಷ್ಟ ಸರ್. ನಮ್ದು ಡ್ಯಾಮ್ ನಲ್ಲಿ ಬೇರೆ ನೀರಿಲ್ಲ, ಭೂಮಿಯಲ್ಲಿ ನೀರೆಲ್ಲ ತೆಳಗಡೆ ಹೋಗ್ತಾ ಇದೆ.
2: ನಿಜ ನಿಜ.
1: ನಾವು ತುಂಬಾ ತೋಟದಲ್ಲಿ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ, ಯಾಕೆಂದ್ರೆ ನಮಗೆ ಒಳ್ಳೆ ಮಳೆ ಬಂದ್ರೆ ಒಳ್ಳೆ ಬೆಳೆ ಬೆಳಿಬಹುದು. ಮಳೆ ಇಲ್ಲ ಅಂದ್ರೆ ಬೆಳೆ ಬೆಳೆಯೋದು ಕಷ್ಟ.
2: ಒಳ್ಳೆ ಮಳೆ ಆಗ್ಲಿ, ರೈತರೆಲ್ಲ ಸುಖವಾಗಿರ್ಲಿ, ಅದು ನಮ್ಮ
1: ಆಶೀರ್ವಾದ,
2: ಭಗವಂತನ ಆಶೀರ್ವಾದ. ಅವನಿದ್ರೆ, ಅವನ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಧನ್ಪಾಲ್ ಅವರೇ. ಇದು ಯಾವುದೋ ಒಂದು ಹಾಡು ತಂದ್ರಲ್ಲ, ಹಮೇ ತುಂಬಿಸಿ ಪ್ಯಾರ ಕಿತ್ತಿನ, ಅರೆ ಅರೆ ಅರೆ, ಭಾಳ ಅದ್ಭುತವಾದ ಹಾಡ್ರಿ ಧನ್ಪಾಲ್ ಅವರೇ. ದಯವಿಟ್ಟು ಅದನ್ನು ಹಾಡಿ, ಎಲ್ಲ ರೈತರಿಗೂ ಒಳ್ಳೇದಾಗಲಿ. ಪಾಪ ರೈತರು ನಮ್ಗೆ ಅನ್ನ ಕೊಡುವ ದಾತೃ ಕಣ್ರಿ, ಭಗವಂತನ ಸ್ಮರಣೆ ಮಾಡದೇ ಇದ್ರೂ ಪರವಾಗಿಲ್ಲ. ಎಲ್ಲ ರೈತರು ಅನ್ನದಾತೋಭವ, ನಿಮಗೆ ಶಕ್ತಿ ಕೊಡಲಿ, ಮಳೆ ಆಗಲಿ ಅಂತ ನಾವು ಕೇಳ್ತಾ ಈ ಕಾರ್ಯಕ್ರಮವನ್ನು ನಿಮಗೋಸ್ಕರನೇ ಅರ್ಪಣೆ ಮಾಡಿದ್ದೀವಿ ಎಲ್ಲ ರೈತ ಬಾಂಧವರೇ. ಈಗ ಒಂದು ಸುಂದರವಾದ ಗೀತೆ ಹಾಡ್ತಾರೆ, ಇನ್ನೊಬ್ರು ಕಾಲರ್ ಇದ್ದಾರೆ, ಕೇಳ್ಬಿಡುವ. ನಮಸ್ಕಾರ. ಹಲೋ.
3: ನಮಸ್ಕಾರ ಸರ್.
0: ಸರ್ ನಮಸ್ಕಾರ, ಹೇಳಿ.
3: ಗುರುಪುರದಿಂದ ಶಂಭುಲಿಂಗ.
0: ಗುರುಪುರದ ಶಂಭುಲಿಂಗ ಮಹಾಶಯರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಾನ್ ನಿಮ್ಮ ಗೆಳೆಯ ಜನಾರ್ದನ ಪೈ.
3: ಶುಭಾಶಯಗಳು ಸರ್.
0: ಥ್ಯಾಂಕ್ ಯು. ಅಪ್ಪಂದ್ರಿಗೆ, ಎಲ್ಲ ಅಪ್ಪಂದ್ರಿಗೂ ಶುಭಾಶಯಗಳು.
3: ಹೌದು ಸರ್, ಎಲ್ಲ ಅಪ್ಪಂದ್ರಿಗೆ, ಸಿಕ್ಕಾಪಂದ್ರಿ ಎಲ್ಲರೂ ಬರ್ತದೆ. ತಂದೆ ಅಂತ ನಮಗೆ ಹಿರಿಯ ವಯಸ್ಸಿಗರಿಗೆಲ್ಲ ಶುಭಾಶಯಗಳು.
0: ಹೇಳಿ ಹೇಳಿ ಶಂಭುಲಿಂಗ ಅವರೇ.
3: ಸರ್ ಅವ್ ಅಪ್ಪಂದಿದ್ದು ಯಾವ್ದೊಂದು ಹಳೆಯದೊಂದು ಸಾಂಗ್ ಇದ್ರೆ ಹಾಕ್ತಿದ್ರೆ ಚೆನ್ನಾಗಿರ್ತದೆ ಸರ್.
0: ಆಯ್ತು ಆಯ್ತು, ನೋಡಿ ಅಲ್ಲಿ ಒಂದು ಡಿಮ್ಯಾಂಡ್ ಇದೆ, ಯಾವ್ದಾದ್ರು ಅಪ್ಪಂದ್ರು ಶಂಭುಲಿಂಗ ಅಂತ.
3: ಯಾವ್ದು ಹಳೆಯದೊಂದು ಇದು ಸಾಂಗ್ ಚೆನ್ನಾಗಿರುತ್ತೆ ಸರ್ ಕೇಳಿ, ಹಳೆ ಕರ್ದು ಈಗಿನರಿಗೆ ಆಡಕ್ ಕಟ್ ಆಗಲ್ಲ ಸರ್, ಆಗಿನವರಿಗೆ ಚೆನ್ನಾಗಿರ್ತಾರೆ. ಅವಾಗ ಕವಿಗಳು ಬರಿತಾ ಇದ್ರು ಸರ್,
2: ಕೂತಿರೋರು ನಮ್ಗೂ ಸೆಟ್ ಆಗಲ್ಲ.
3: ಈಗ ಕವಿಗಳು ಬರಿತಾರೆ ಸರ್.
2: ಕವಿಗಳು ಸಮೇ
3: ಅಲ್ಲ, ನೀವ್ ಕವಿಗಳು
2: ಅಲ್ಲ.
3: ಈ ಕೆಲವರು ಏನೇನು ಹಾಡಿರ್ತ ಸರ್, ಏನ್ ಅರ್ಥ ಏನಾಗಲ್ಲ ಸರ್ ಅದ್ರದ್ದು ಅರ್ಥ ಬಿಡ. ಏನ್ ಅವಾಗಿನ ಅಂದ್ರೆ ಒಂದೊಂದ್ ಪದ್ಯಕ್ಕೂ ಒಂದ್ ಪದ್ಯ ಭಾವ ಆಯ್ತು, ಅರ್ಥ ಸಿಗೋದು. ಈಗ ಏನು ಸಿಗೋ ಸರ್ ಅರ್ಥಗಳು?
2: ಅದಕ್ಕೆ ಕಾರಣ ಇಷ್ಟೇ.
3: ಹೆಂಗೆ ಹೇಳಿ ಸರ್,
2: ಒಂದ್ ಜನರೇಷನ್ ಏನ್ ಮಾಡಕ್ಕಾಗಲ್ಲ ಆಗ ನೋಡಿ. ಯಾವ ಮೀಡಿಯಾ, ಯಾವ ಎಂಟರ್ಟೈನ್ಮೆಂಟ್ ಇರಲಿಲ್ಲ. ಸಿನಿಮಾ ಸಾಹಿತ್ಯ, ಸಿನಿಮಾದಿಂದ ಏನು ಪ್ರೇರಣೆ ಜನಕ್ಕೆ ಸಿಗ್ತಿತ್ತು ಅದು ಬಹಳ ಒಳ್ಳೆ ಥರದಲ್ಲೇ ಸಿಗ್ತಾ ಇತ್ತು. ಅಂತ ಸದಭಿರುಚಿ ಇತ್ತು ಅವಾಗ.

0: ಸೇವಕರು ಗೊತ್ತಾಗಲ್ಲ. ಈ ಹಳೆದಾದ್ರೆ ಒಂದು ಶಬ್ದ ಬರ್ತಾ ಇತ್ತು, ಒಂದು ಪದ ಬರ್ತಾ ಇತ್ತು, ಗೊತ್ತಾಗ ಸರ್. ಈಗಿನವರಿಗೆ ಹಾಡಲ್ಲಿ ಅವಾಗಿದ್ದಲ್ಲಿ ಏನೇ ಹಾಡುಗಳು ಬರ್ಲಿ ಕವಿಗಳು ಬರ್ತಾ ಅಂತ ಏನೋ ಅರ್ಥ ಸಿಗೋದ ಅದ್ರಲ್ಲಿ. ಆದ್ರೆ ಈಗಿನ ಹಾಡುಗಳಲ್ಲಿ ಏನು ಅರ್ಥ ಸಿಗೋದಿಲ್ಲ ಸರ್. ಒಳ್ಳೇದೊಂದು ತಂದೆ ದಿನದ ಒಂದು ಒಳ್ಳೆ ಹಳೆ ಹಾಡ
1: ಹೇಳಿದ್ರು ಅವ್ರು ಟ್ರೈ ಮಾಡ್ತಾರೆ. ಇನ್ನೊಬ್ರು ಕಾಲರ್ ಇದೆ. ಥ್ಯಾಂಕ್ ಯು ಶಂಬಲಿಂಗ ಅವ್ರೆ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ. ಹಲೋ.
2: ನಮಸ್ಕಾರ.
1: ನಮಸ್ಕಾರ ಸರ್. ಯಾರು ತಮ್ಮ ಪರಿಚಯ ಮಾಡ್ಕೊಳ್ಬಹುದಾ?
2: ಸರ್, ನಾನು ಆನಾ ವಿಜಯೇಂದ್ರ ಅಂತ ಸರ್, ಶಿವಮೊಗ್ಗದ ಜನಾರ್ದನ್ ಪೈರ ಆತ್ಮೀಯ ಗೆಳೆಯ.
1: ನಮಸ್ಕಾರ. ಮಮ ನಾಮಂ ಜನಾರ್ದನ ಪೈ.
2: ಮಮ ನಾಮ ವಿಜಯೇಂದ್ರ ಗಣಪಾಲ್ ಮಹೋದಯ, ಸಂಗೀತಗಾರ, ನಿರ್ದೇಶಕ, ಸಾಹಿತ್ಯಕಾರ. ನಾನ್ ಸರ್ವಂ ಸಹ ಅಧಿತವಾನ್ ಸಾಹಿತ್ಯ ಪ್ರೇಮಿ, ತಸ್ಮೈ ಧನ್ಯವಾದ ಸಮರ್ಪಯಾಮಿ.
3: ನಮಸ್ಕಾರ ಸರ್. ನನಗೇನು ಗೊತ್ತಾಗಿಲ್ಲ, ನಮಸ್ಕಾರ ಒಟ್ಟಾರೆ ಅರ್ಥ ಆಯ್ತು, ಆದ್ರೆ ನಮಸ್ಕಾರ ಸರ್.
2: ನಮಸ್ಕಾರ ಸರ್. ಧನ್ಪಾಲ್ ಸರ್ ಬಹಳ ಚೆನ್ನಾಗಿ ನಿಮ್ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ನಮ್ಮ ಪೈಗಳು ಖುಷಿ ಆಯ್ತು. ಮುಂಚೆನೂ ನನಗೆ ಹೇಳಿದ್ರು ಪೈಗಳು,
3: ಅವರ ಭಾಷೆ ಇದೆಯಲ್ಲ,
2: ಕುತ್ಕೊಂಡು ಕೇಳಿದ್ರು. ಫಸ್ಟ್ ಟೈಮ್ ನಾನು ಫೋನ್ ಮಾಡ್ತಿರೋ ಸರ್, ಶಿವಮೊಗ್ಗ ರೆಡಿ ಆಗಿದ್ದಕ್ಕೆ. ವೆರಿ ಫಸ್ಟ್ ಟೈಮ್.
1: ಸೂಪರ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವಿಜೇಂದ್ರ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್
2: ಸರ್. ಸರ್, ನನಗೆ ನಿಮ್ಮ ಸಿರಿಕಂಠದಲ್ಲಿ ಹೊಸ ಬೆಳಕು ಮೂಡುತ್ತಲಿದೆ ಒಂದು ಹಾಡನ್ನ ಕೇಳಬೇಕು ಅಂತ ಬಹಳ ಆಸೆ ಆಗಿದೆ ಸರ್, ನೆರವೇರಿಸ್ಕೊಡ್ತೀರಾ?
3: ಖಂಡಿತ ಸರ್, ಖಂಡಿತ
1: ಹಾಡ್ತೀನಿ ಅಂತ ಹೇಳಿದ್ದಾರೆ.
3: ಖಂಡಿತವಾಗಿ ಹಾಡೋಣ ಸರ್.
1: ಧನ್ಯವಾದ ವಿಜೇಂದ್ರ ಅವರೇ, ಕಾಲ್ ಮಾಡಿದ್ದಕ್ಕೆ ಧನ್ಯವಾದ. ನಿಮ್ಮ ಹಾಡು ಲಿಸ್ಟ್ ಅಲ್ಲಿ ಇದೆ.
3: ಒಂದು ಕಿಶೋರ್ ಕುಮಾರ್ ಅವರೇ,
1: ದಯವಿಟ್ಟು ಆಡಿ, ನಮ್ಮ ಆಡಿಯನ್ಸ್ ಬಹಳ ಇಷ್ಟಪಡ್ತಾರೆ.
3: ಒಂದು ಸವಿನೆನಪಿನ ಗೀತೆ ಇದು, ಕುದರತ್ ಒಂದು ಫಿಲ್ಮ್ದು.
4: ಹಮೇ ತುಮಸೆ ಪ್ಯಾರ ಕಿತ್ನಾ ಯೇ ಹಮ್ ನಹೀ ಜಾನತೇ, ಮಗರ್ ಜೀ ನಹೀ ಸಕತೇ ತುಮ್ಹಾರೇ ಬಿನಾ. ಹಮೇ ತುಮಸೆ ಪ್ಯಾರ ಸುನಾ ಹಮ್ ಜುದಾಯಿ ಕಾ ಉಠಾತೇ ಹೈ ಲೋಗ್.

0: सकते तुम्हारे बिना, हमें तुमसे प्यार।
1: ಬಹಳ ಸುಂದರ, ಬಹಳ ಚೆನ್ನಾಗಿತ್ತು. ಧನ್ಪಾಲ್ ಸಿಂಗ್ ರಜಪೂತ್ ಅವರೇ ಅದ್ಭುತವಾದ ಹಾಡು. ಒಬ್ರು ಸಹ ಕಾಲರ್ ಇದ್ದಾರೆ. ನಮಸ್ಕಾರ
2: ಸರ್. ನಮಸ್ಕಾರ
1: ಹೇಳಿ ಸರ್.
2: ಹಲೋ,
1: ನಮಸ್ಕಾರ, ಕೇಳ್ತಾ ಇದ್ದೀನಿ ರಾಯರೇ, ಮಾತಾಡಿ.
2: ಸರ್, ನಾವು ಸಾಗರ ತಾಲೂಕು, ಇಲ್ಲಿ ಕುಗ್ವೆ ಅಂತ ಗ್ರಾಮದಿಂದ ನಾರಾಯಣಪ್ಪ ಅಂತ. ನಾನು
1: ನಾರಾಯಣಪ್ಪನವರೇ, ನನ್ನ ಪ್ರೀತಿಯ ನಮಸ್ಕಾರಗಳು. ಮಳೆ ಆಗ್ತಿದೆಯಾ ನಿಮ್ಮ ಊರಲ್ಲಿ?
2: ಇಲ್ಲ ಸರ್, ಮಳೆ ಇಲ್ಲ, ಬಿಸಿ ಬೀಗೆ ತೋಡಕ್ ಆಗ್ತಾ ಇಲ್ಲ, ಅಷ್ಟು ಬಿಸಿಲು ಬಿಡ್ತಾ ಇದೆ. ಇವತ್ತು ಸ್ವಲ್ಪ ಮೋಡ ಆಗಿದೆ, ಇವತ್ತೇನೋ ಸ್ವಲ್ಪ ಭರವಸೆ ಕಾಣ್ತಾ ಇದೆ.
1: ನಮ್ಮ ಹಾಡುಗಾರರು ಇಲ್ಲಿ ಇದಾರಲ್ಲ, ಇವ್ರದ ಹಾಡ್ಲಿ ಅಲ್ವಾ, ಮಳೆ ಬರ್ಲಿ.
2: ಸರ್ ತುಂಬಾ ಸಂತೋಷ, ಆ ಮೂಲಕ ಏನಾದ್ರು ಒಂದು ಹಾಡಿದ್ರೆ, ಹಿಂದೆ ಏನೋ ಹಾಡಿ ಮಳೆ ತರಿಸ್ತಾ ಇದ್ರೆ ಅಂತ ಹಂಗೆ ಒಂದು ಹಾಡು ಆಗ್ಬಿಡಿ ಸರ್.
0: ಸರ್, ಆ ವಿದ್ವತ್ತಿನ ಲಿಂಕ್ ತಪ್ಪೋಗ್ಬಿಟ್ಟಿದೆ ನಮ್ಮ ಕಾಲಕ್ಕೆ ಈಗಾಗ್ಲೇ.
2: ಹೌದ್ ಸರ್,
0: ದೀಪ್ ಚಂದಿ ರಾಗ ಹಾಡ್ಬಿಟ್ಟು ದೀಪ ಬೆಳಗ್ಸೋರು, ಮಳೆ ಬಂದು ಮೇಘಮಲಾರ್ ಅಂತ ಇತ್ತು ರಾಗ, ಹಾಡ್ಬಿಟ್ಟು ಮಳೆ ಬರ್ಸೋರು.
2: ಆದ್ರೆ ಈಗ ನಮ್ಮ ಮನಸ್ಸಂತೂ ತಣಿಸ್ತಾ ಇದೀರಿ ಸರ್ ನೀವು.
0: ಥ್ಯಾಂಕ್ ಯು ಸರ್, ಇದು ನೈಸ್.
2: ಸರ್, ನಿಮ್ಮ ಒಬ್ಬ ಕಲಾವಿದರನ್ನ ಗುರುತಿಸಿ ರೇಡಿಯೋದ ಮೂಲಕ ನಮಗೆಲ್ಲ ಪರಿಚಯ ಮಾಡಿಕೊಡ್ತಾ ಇದಾರಲ್ಲ, ಅವರಿಗೆ ಅಂತ ಮತ್ತೊಂದು ನಮಸ್ಕಾರಗಳು
1: ಸರ್. ಸರ್ ಸರ್ ಪ್ಲೀಸ್ ಪ್ಲೀಸ್, ನಾನು ಬರೋದೇ ಭಾನುವಾರ ಮಾತ್ರ ನಾರಾಯಣ್ ಅವರೇ. ನಾನು ಪ್ರತಿ ಭಾನುವಾರ ಅಲ್ಲಿ ಇಲ್ಲಿ ನನ್ನ ಕ್ಯಾಮ್ರಾ ತಗೊಂಡು ಹುಡುಕ್ತಾ ಇರ್ತೀನಿ. ಇಲ್ಲಿ ವಿಶೇಷತೆ ಇದೆ, ನಮ್ಮ ಎಲ್ಲ 260,000 ಜನ ಕೇಳಿ ಅಂತಾನೆ ನಾನು ಭಾನುವಾರ ಬರೋದು.
2: ಹೌದ್ ಸರ್, ಹೌದು. ಅದು ನಾವು ಶ್ರಮಿಕ ವರ್ಗದಿಂದ ಬಂದವರು, ರೈತ ಸಮುದಾಯದವರು.
1: ಆಗ್ಲಿ ಪಾಪ,
2: ನಾವು ಕೆಲಸ ಮಾಡ್ತಾ ನಾವು ಕೇಳೋದಂತಂದ್ರೆ ರೇಡಿಯೋ
1: ಓಕೆ,
2: ಮತ್ತು ಕಲಾವಿದರನ್ನ ಹೆಚ್ಚು ಪ್ರೋತ್ಸಾಹಿಸೋದು, ಅವ್ರನ್ನ ನೋಡಿ ಸಂತೋಷ ಪಡೋದೇ ನಮ್ ಗುಣ.
1: ಅರೆ ಅದ್ಭುತ ಸರ್.
2: ಹಾಗೂ ಅಲ್ಪ ಸ್ವಲ್ಪ ಹೀಗೆ ಬರೆದು ನಾವು ಜನಪದ ಕ್ಷೇತ್ರದಲ್ಲಿ ಸ್ವಲ್ಪ ಹೀಗೆ ಅಲ್ಲೂ ಹಾಡ ಹೇಳಿ ಸ್ವಲ್ಪ ಕಾರ್ಯಕ್ರಮದಲ್ಲಿ ಇರ್ತೀವಲ್ಲ ಸರ್.
1: ಒಂದು ಹಾಡು ಹೇಳಿ ನೋಡುವ.
2: ಆಮೇಲೆ ಸರ್, ಇವತ್ತು ಅವರು ತುಂಬಾ ಬೆಳೆದು ಬಂದ ದಾರಿ ಹೇಳಿದ್ರಿ, ಜನ ಎಲ್ಲ ಖುಷಿ ಪಡ್ತಾರೆ, ಬೆಂದಿರ್ತಾರೆ ಎಲ್ಲ ಸರ್. ಆದ್ರೆ ಅದು ಅವರು ಪ್ರೋತ್ಸಾಹ ಬರೀ

0: ಬಾಯಲ್ಲಿ ಎದುರು ಸುಕ್ಕಾಗೋದಿಲ್ಲ, ಜನರು ಕಾಸು ಕೊಟ್ಟು ಅವ್ರೇನೋ ಬದುಕಿರ್ತಾರೆ.
1: ಕ್ಯಾಶ್ ಆಗಿ ಕನ್ವರ್ಟ್ ಆಗ್ಬೇಕು ಗೊತ್ತೀರಾ?
0: ಹೌದು, ಆಗ್ಬೇಕ್ರೆ ಅವ್ರಿಗೆ ಹೊಟ್ಟೆ ಇದೆಯಲ್ಲ ಸರ್.
1: ಥ್ಯಾಂಕ್ ಯು ಸರ್. ಹೋಗ್ಬೇಕಾದ್ರೆ ಮೋಸ್ಟ್ಲಿ ಏನಾದ್ರು ಸಿಗ್ಬೋದು ಅನ್ಕೊಂಡಿದ್ದೀನಿ.
0: ಅಲ್ಲ ಸರ್, ನಾವು ನಮ್ಮ ಅನುಭವ ಹೇಳ್ತಾರ ನಿಮಗೆ.
1: ಸರ್ ಸರ್
0: ಸರ್ ಅನುಭವ ಹೇಳ್ತಾರೆ. ಸುಮ್ಮನೆ ಬಂದ್ ಕಳಿಸ್ಬಿಟ್ರೆ ಅವ್ರಿಗೆ ಬೇರೆ ಏನೋ ಅನುಕೂಲ ಇದ್ರಡಿಲ್ಲ. ಆದ್ರೆ ಕಟ್ಟೆಪಾಡಿಗೆ ಎಷ್ಟೋ ಜನ ಕಲಾವಿದ್ರು ಅದೇ ಕೆಲಸ ಮಾಡೋರು ಇದಾರೆ, ಹಾಗೆ ಬಂದ್ ಹೋಗ್ಬಿಟ್ರೆ ಅವ್ರ ಗತಿ ಏನು ಸರ್?
1: ಇಲ್ಲ ಸರ್, ಒಂದ್ ಮಾತಿದೆ, ಕಲಾವಿದ್ರು ಹಣಕ್ಕಿಂತ ಚಪ್ಪಾಳೆ ಈ ಹೊಗಳಿಕೆಗೆ ಮೈ ಮರೆದ್ ಬಿಡ್ತಾರೆ, ಅವ್ರ ಜೀವನ ಸಾರ್ಥಕ ಆಗೋಯ್ತು ಅನ್ಕೊಂಡ್ಬಿಡ್ತಾರೆ.
0: ಹೌದಲ್ವಾ ಸರ್? ಹೌದಲ್ವಾ ಸರ್?
1: ನಿಜ. ಇಲ್ಲ ಸರ್, ಎಲ್ಲದೂ ಬೇಕು ಮನುಷ್ಯನಿಗೆ, ಆದ್ರೆ ಕಲೆಗೆ ಪ್ರೋತ್ಸಾಹ ಕೊಡೋದು ಇದೆಯಲ್ಲ, ಅದು ಬಹಳ ದೊಡ್ಡ ವಿಷಯ. ಅದು
0: ಅಲ್ಲ, ಕೊಡೋರು ಇದಾರೆ, ನಿಮ್ಮಂತವರು ಇದಾರೆ, ಎಲ್ಲರೂ ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ.
1: ನಿಜ ನಿಜ.
0: ಕಮ್ಮಿ ಜನನು ಇದಾರೆ ಅಥವಾ ಜಾಸ್ತಿ ಜನನು ಇರ್ಬೋದು, ಅದಕ್ಕೂ ಒಂದು ಇದೆ. ಕಡಿಮೆ ಜನ ಸ್ವಲ್ಪ ಪ್ರೋತ್ಸಾಹ ಕಡಿಮೆ ಕೊಡ್ತಾರೆ ಸರ್, ಅದಕ್ಕೆ ನಾ ಈ ಮಾತು ಹೇಳಿದೆ.
2: ಸಿ ಧನ್ಪಾಲ್ ಸಿಂಗ್ ರಜಪೂತ್ ಅವ್ರೆ, ಅವರು ಮನಸ್ಸಿನಿಂದ ಹೇಳಿದ ಮಾತು ಅದ್ಭುತವಾಗಿದೆ. ನಾರಾಯಣ್ ನಾರಾಯಣ್ ಅವ್ರೆ, ನಿಮ್ಮಂತ ಹೃದಯಗಳೇ ಬೇಕು ಸರ್ ಅಲ್ಲಿ. ನೋಡಿ, ಬಾಯಲ್ಲಿ ಹೇಳುದು ಬೇರೆ, ಆದ್ರೆ ಮನಸ್ಸಿನ ಅಂತರಾಳದಿಂದ ತಮ್ಮ ಏನು ಹಂಚ್ಕೊಳ್ತಾರಲ್ಲ, ಅದು ನಿಜವಾದ ಪ್ರೀತಿ ಉತ್ಸಾಹ. ಬಹಳ ಅಪರೂಪದ ಮಾತು ಹೇಳಿದ್ರಿ
0: ಸರ್. ಎರಡೇ ಸಾಲ ಅದು ಅರ್ಥನೂ, ಅದು ಅರ್ಥ ಬಗ್ಗೆ ಹೇಳ್ಬಿಡ್ತೀನಿ. ನಾನೇ ಎರಡ್ ಸಾಲ ಬರ್ಕೊಂಡದ್ದು.
2: ಓಕೆ ಪ್ಲೀಸ್
0: ಸರ್. ಅದ್ರಲ್ಲಿ ಬರುವ ಸಾಲುಗಳು, ಕಾಲಾಗಿರೋ ಕಸ ತಿಂದು ಹಾಲ್ ಕೊಡೋ ಹಸು ನೋಡು, ಸಗಣಿ ಗಂಜಲ ಸತ್ರು ಕೂಡ ಅದಕ್ ಬೆಲೆ ಐತಿ, ನಾನು ನಂದು ಅಂತ ನೀನು ಊರ್ ತುಂಬಾ ತಿರುಗ್ತೀಯಲ್ಲ, ನೀವ್ ಹೋದ್ರೆ ನಿಂಗೆ ಏನ್ ಬೆಲೆ ಐತಿ ಅಂತ ಸಾಲ.
2: ಅದ್ಭುತ ಅದ್ಭುತ ನಾರಾಯಣ್,
1: ತುಂಬಾ ಅದ್ಭುತ. ಒಳ್ಳೆ ಲೈನ್ಸ್
0: ಸರ್. ಬಚ್ಚಲ್ ನೀರ್ ಕುಡಿಯೋ ಮಾರ, ಸ್ವಚ್ಛವಾದ ಎಳ್ನೀರ್ ಕೊಟ್ಟು ನೆಟ್ಟು ಸಾಕಿ ಬೆಳೆಸಿದವನ ಋಣ ತೀರ್ಸೈತಿ. ಸ್ವಚ್ಛವಾದ ಮನಸ್ಸಿನಿಂದ ಲೋಕನಲ್ಲ ನೋಡೋ ನೀನು, ಕಲ್ಲು ಮಣ್ಣಿನಲ್ಲೂ ನಿಂಗೆ ದೇವ್ರ ಕಾಣ್ತೈತೆ. ಆ ಸಾಲ ಸರ್
1: ಯಾರು ಬರ್ದಿದ್ದು ಸರ್? ಇದು
0: ನಾನೇ ಸರ್. ನಾನೇ
1: ಸರ್. ನಮಸ್ಕಾರ ಸರ್.
0: ಸರ್ ಆರಂಭದ ಸಾಲ ಆಗಿದೆ ಗೊತ್ತಾ ಸರ್?
1: ಸರ್
0: ಇದು ಆರಂಭದ ಸಾಲ ಅಲ್ಲ, ಇದು
1: ಮಧ್ಯ
0: ಅದು ಆರಂಭದ ಸಾಲ ಸರ್. ಹೊತ್ಕೊಂಡೋಗೋದೇನೈತಿ, ಹೊಂದ್ಕಿಂದ ಹೋಗೋದ್ ಪಾಡೈತಿ, ಆಕಾಶಕ್ಕೆ ಏಣಿ ಹಾಕಿದ್ರೆ ಎಲ್ಲಿ ಸಿಕ್ತೈತಿ, ನಾನು ನಂದು ಅಂತಿಯಲ್ಲೋ ನಿಂದೇ ನಿಲ್ಲೈತಿ, ನಕ್ತ ನಕ್ತ ಜೀವನ ಮಾಡಿದ್ರೆ ಏನಾಗ್ತೈತಿ, ನಿಂಗೆ ನಕ್ತ ನಕ್ತ ಜೀವನ ಮಾಡಿದ್ರೆ ಏನಾಗ್ತೈತಿ ಸರ್. ಇದು ಆರಂಭದ ಸಾಲ ಸರ್.
1: ಸರ್ ನೀವು ಆರಂಭ ಮಧ್ಯ ಮುಕ್ತಾಯ ಆಮೇಲೆ ನೋಡೋಣ. ಒಂದ್ ಕೆಲಸ ಮಾಡೋಣ ಸರ್, ನಾನೀಗ ಇಲ್ಲಿ ಮಾತಾಡ್ತೀನಿ, ಮಾತ್ ಕೊಡ್ತಾ ಇದೀನಿ, ನೀವು ನನ್ನ ಸ್ಟುಡಿಯೋಗೆ ಬನ್ನಿ, ಈ ಹಾಡನ್ನ ರೆಕಾರ್ಡ್ ಮಾಡೋಣ, ಬನ್ನಿ ಸರ್.
2: ವೆರಿ ಅದ್ಭುತ.
0: ಅವಕಾಶಗಳು ಎಲ್ಲಿ ಸಿಗ್ತಾವ ಸರ್? ಹಳ್ಳಿಯ ಜನಗಳು.
1: ಬನ್ನಿ ಸರ್, ನಾನು ಕೊಡ್ತೀನಿ ಡಿ ಮ್ಯೂಸಿಕ್ ಅದೇ ಅದಕ್ಕೆ.
0: ಓಕೆ ಸರ್. ಓಕೆ ಓಕೆ ಸರ್, ಅಂತ ಅವಕಾಶ ಸಿಗಲಿ ಅಂತಲೇ ನಾವು ದೇವ್ರ ಹತ್ರ ಬಿಡ್ತೀವಿ ಸರ್.
2: ನಾರಾಯಣ್ ಅವರೇ, ಅವ್ರು ಹೇಳ್ತಾ ಅವ್ರದ್ದು ಡಿ ಮ್ಯೂಸಿಕ್ ರೆಕಾರ್ಡಿಂಗ್ ಸ್ಟುಡಿಯೋ ಮಾಡಿಕೊಂಡು ಮ್ಯೂಸಿಕ್ ಪ್ರೊಡಕ್ಷನ್ ಪ್ರೋಗ್ರಾಮಿಂಗ್ ಇದೆಲ್ಲ ಮಾಡ್ತಾರೆ ಅವರು.
0: ಹೌದಾ?
2: ಬಹಳ ಅದ್ಭುತವಾದ ವ್ಯಕ್ತಿ ಅವರು. ಬರೀ ನೋಡ್ಲಿಕ್ಕೆ ಆರ್ಡಿನರಿ ಆಗಿದ್ದಾರೆ, ಆದ್ರೆ ಭಯಂಕರ ಸಾಧಕರಿ ಅವರು. ಬಹಳ ಕಷ್ಟಪಟ್ಟಿದ್ದಾರೆ
0: ಬರ್ಬೇಕಾದ್ರೆ, ಅವರು ಎಷ್ಟು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಮಗ್ ಗೊತ್ತಾಗುತ್ತೆ ಸರ್.
2: ಅವರು ಅಪ್ಪನಿಂದ ಪ್ರೇರಿತರಾಗಿ ಸಣ್ಣ ಸಣ್ಣಕ್ಕೆ ಹಾಡು ಹೇಳ್ಕೊಂಡು ಈ ಮಟ್ಟದಲ್ಲಿ ಬೆಳೆದರೆ, ಇಲ್ಲದ್ರೆ 5 ಸಿನಿಮಾಗಳಿಗೆ ಸಂಗೀತ ಕೊಡ್ಲಿಕ್ಕೆ ಆಗುತ್ತಾ ಹೇಳಿ? 106 ಕ್ಯಾಸೆಟ್ಗಳು ರಿಲೀಸ್ ಆಗಿದೆ ಇವರ ಧ್ವನಿಯಲ್ಲಿ.
0: ಖಂಡಿತ ಸರ್, ನಾವು ಮಾಮರವೆಲ್ಲೋ ಆಮೇಲೆ ಇದು ಚೆಲುವೆಯ ಅಂದದ ಮೊಗಕ್ಕೆ ಎಂತ ಅದ್ಭುತ ಸಾಲುಗಳು ಸರ್ ಅವು, ನಾವೆಲ್ಲ ಹೇಳ್ತಾ ಹೇಳ್ತಾ ಬೆಳೆದಿದ್ದು.
2: ವೆರಿ ನೈಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ನಾರಾಯಣ್ ಅವರು.
0: ಅಮ್ಮನಿಗೆ ಒಂದು ಹಾಡಿದ್ರೆ ಸರ್, ಏನ್ ಏನ್ ಏನ್ ಸಂತೋಷ ಆಯ್ತು ಸರ್ ಅದು.
2: ಅಬ್ಬಾ, ನಿಮ್ಮ ಅನುಭವ ನಮ್ಮ ರೇಡಿಯೋಗೆ ಕಳ್ಸಿಕೊಡಿ ದಯವಿಟ್ಟು, ನನ್ನ ಪ್ರೋಗ್ರಾಮ್ ಹೇಗ್ ಬರ್ತಿದೆ ಅಂತೇಳಿ ಒಂದ್ 2 ಲೈನ್ ಬರ್ದ್ ಕಳಿಸಿ ನಾರಾಯಣ್ ಅವರೇ.
0: ಸರ್ ಸತ್ಯ ಹೇಳ್ತೀನಿ, ನನಗೆ ವಾಟ್ಸಪ್ ಬರಿಯಕ್ ಸಮೇತ ಬರಲ್ಲ.
2: ಅಯ್ಯೋ, ಥ್ಯಾಂಕ್ ಯು, ಇಷ್ಟು ತನಕ ಮಾತಾಡಿದ್ರಿ, ಬಹಳ ಅದ್ಭುತವಾದ ಮಾತುಗಳು ಹೇಳಿದ್ರಿ. ನಿಮ್ಮ ಸಾಹಿತ್ಯಕ್ಕೆ
0: ಮಾಡನ್ನ ಕೇಳ್ತಾ ಇದ್ದೀನಿ, ತುಂಬಾ ಸಂತೋಷ. ನಿಮ್ ಕಾರ್ಯಕ್ರಮ ಒಳ್ಳೆ ತುಂಬಾ ಚಂದಾಗಿ ಮೂಡಿ ಬರ್ತಾ ಇದೆ. ನಿಮಗೆ ಧನ್ಯವಾದಗಳು ಸರ್.
2: ಥ್ಯಾಂಕ್ ಯು
0: ಸರ್, ಕಲಾವಿದರಿಗೂ ನನ್ನ ಧನ್ಯವಾದ ತಿಳಿಸಿ ಸರ್.
1: ಥ್ಯಾಂಕ್ ಯು ಸರ್, ನಮಸ್ಕಾರ.
0: ಓಕೆ, ನಮಸ್ಕಾರ.
2: ಆ ಕಾಲ್ ಕಟ್ ಆಯ್ತು ಬಿಡಿ. ಓಕೆ, ಏನ್ ಮಾತಾಡ್ತಾರೆ ಅವ್ರು ನೋಡಿ, ಹಳ್ಳಿಯಲ್ಲಿ ಇದ್ಕೊಂಡು
1: ಎಷ್ಟು ಚೆನ್ನಾಗಿ ಬರ್ದಿದಾರೆ ಸರ್. ನನ್ಗೆ ಅದಕ್ಕೆ ತಕ್ಷಣ ಪ್ರೇರಣೆ ಆಯ್ತು, ಕರೆದು ಅವ್ರು ರೆಕಾರ್ಡ್ ಮಾಡೋಣ ಅಂತ.
2: ಅದ್ಭುತ. ಶ್ರೋತೃಗಳೇ ಕೇಳಿದ್ರಲ್ಲ, ನಿಮ್ಮಲ್ಲಿ ಯಾವುದೇ ರೀತಿ ಪ್ರತಿಭೆ, ಹಾಡಿನ ಪ್ರತಿಭೆ ಇದ್ದು ಒಳ್ಳೆ ಸಾಹಿತ್ಯ ಇದ್ರೆ, ಅವ್ರು ಹೇಳ್ತಾರೆ ನನ್ನ ಮಿತ್ರರಾದ ಧನ್ಪಾಲ್ ಸಿಂಗ್ ರಜಪೂತ್ ಅವರು, ಬನ್ನಿ ನನ್ನ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿ, ನಾನೇ ಅದನ್ನು ಪ್ರಮೋಟ್ ಮಾಡ್ಲಿಕ್ಕೆ ಸಹಾಯ ಮಾಡ್ತೀನಿ, ಜನಗಳ ಕಿವಿಗಳಿಗೆ ತಲುಪಿಸುವ ಕಾರ್ಯ ನಾನು ಮಾಡ್ತೀನಿ ಅಂತ. ಧನ್ಪಾಲ್ ಜಿ, ಒಂದು ಒಳ್ಳೆ ಹಾಡು ಬರಲಿ. ಧನ್ಪಾಲ್ ಜಿ, ಭಾಳ ಸಮಯ ಆಯಿತು.
1: ಖಂಡಿತ ಸರ್.
2: ಇಲ್ಲಿ ಇಲ್ಲೊಬ್ರು ಯಾರ ಕಾಲರ್ ಇದ್ದಾರೆ, ಒಂದು ಕಾಲ್ ತಗೊಳ್ಳುವ. ನೀವು ದಯವಿಟ್ಟು ಹಾಡಿಗೆ ರೆಡಿ ಆಗಿ ಪ್ಲೀಸ್.
1: ಸರ್ ಪ್ಲೀಸ್.
2: ನಮಸ್ಕಾರ.
3: ನಮಸ್ತೆ ಗುರುಳೆ.
2: ನಮಸ್ಕಾರ.

0: ಕೂಡ ಹೇಳಿ ಸರ್.
1: ಗುರುಗಳೇ, ನಾವು ವಾಟ್ಸಪ್ ನಲ್ಲಿ ಇರುವ ಎಲ್ಲ ವಿಡಿಯೋಸ್ಗಳನ್ನು ನೋಡ್ತಾ ಇದ್ವಿ.
0: ಬಹಳ ಅದ್ಭುತ ಸರ್,
1: ಇವತ್ತು ಅವ್ರನ್ನ ಧ್ವನಿಯನ್ನ ನೇರವಾಗಿ ಮಾತಾಡ್ತಾ ಇದೀವಿ.
0: ವೆರಿ ನೈಸ್, ನಿಮ್ಮ ಪರಿಚಯ ಮಾಡ್ಕೊಟ್ಬಿಡಿ ಎಲ್ಲರಿಗೂ ಗೊತ್ತಾಗ್ಲಿ.
1: ನ್ಯಾಮತಿಯಿಂದ, ನ್ಯಾಮತಿ ತಾಲೂಕ್ ಸರ್.
0: ವೆರಿ ನೈಸ್, ಏನ್ ಮಾಡ್ಕೊಂಡು?
1: ಅವ್ರು ನಮಗೆ ತುಂಬಾ ಹತ್ರ ಆಗ್ತಾರೆ ಸರ್. ಅವ್ರವರು ನನಗೆ ಹುಟ್ಟೋರು ಅವ್ರು ಕುಮಾರನಹಳ್ಳಿ ಅಂತ ಗೊತ್ತಿರ್ಲಿಲ್ಲ.
2: ಕಮ್ಮರ್ಗಟ್ಟೆ, ಕಮ್ಮರ್ಗಟ್ಟೆ,
1: ಕಮ್ಮರ್ಗಟ್ಟೆ ಸರ್. ಸರಿ, ಕಮ್ಮರ್ಗಟ್ಟೆ ಸರ್ ನಮ್ಮ ಹೊನ್ನಾಳಿ ತಾಲೂಕಿನಲ್ಲೇ ಇರೋದು.
2: ನಮ್ ತಾಲೂಕೆ, ನಮ್ ತಾಲೂಕೆ. ಈಗ
1: ನಿಮ್ಮತ್ರ ಮಾತಾಡ್ತಾ ಇರೋದು
2: ಸರ್. ಹೇಳಿ ಸರ್.
1: ಸರ್, ನೀವು ಒಂದು ಆರ್ಕೆಸ್ಟ್ರಾ ಕಥೆಗಳು ಅಂತ ಒಂದು ಹೇಳಿ ಒಂದು ವಿಡಿಯೋಸ್ ಅನ್ನೆಲ್ಲ ಬಿಡ್ತಾ ಇರ್ತೀರಲ್ಲ
2: ಸರ್. ಮಾಡ್ತೀನಿ, ಕರೆಕ್ಟ್.
1: ಅದೆಲ್ಲ ನೋಡ್ತಾ ಇರ್ತೀನಿ ಸರ್.
2: ಏಯ್ ಸೂಪರ್ ಸರ್, ಥ್ಯಾಂಕ್ ಯು.
1: ಹಾಡುಗಳು ಅಂತೂ ತುಂಬಾ ಅದ್ಭುತ ಆಗಿ ರಾಗ ಸಂಯೋಜನೆ ಅದು ಆಗಿರ್ಬೋದು ಸರ್, ಚೆನ್ನಾಗಿ ಬರ್ತಾ ಇದೆ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇಂತ ಎಲೆಮರೆಯಲ್ಲಿ ನಮಗೆ ಪರಿಚಯ ಇರತಕ್ಕಂಥವನ್ನೆಲ್ಲ ನಮ್ಮ ಪೈಸಾರ್ ಅವರು ನಮಗೆ ಪರಿಚಯ ಮಾಡಿಕೊಡ್ತಿದ್ದಾರೆ. ಧನ್ಯವಾದಗಳು ಅವರಿಗೆ.
2: ನಾನು ಅವರಿಗೆ ಋಣಿಗಳು. ಎಲ್ಲ ಕಲಾವಿದರಾಗ್ಲಿ, ಯಾರೇ ಪ್ರತಿಭಾವಂತರು ಇಲ್ಲಿ ಕೂರಿಸ್ತಾರಲ್ಲ, ದೊಡ್ಡ ಹೃದಯ ಅವ್ರದ್ದು.
0: ಸಡಾಕ್ಷರಿ ಅವರೇ, ನಿಮ್ಮಂತವ್ರು ಇರ್ಬೇಕು. ನಿಮ್ಮಂತವ್ರು ಇರೋದ್ರಿಂದ ನಾನು ಈಗ ಶ್ರಮ ಪಡ್ಬೋದು. ನಾನೀಗ ಮತ್ತೆ ನೆಕ್ಸ್ಟ್ ವೀಕ್ ಹುಡುಕ್ಬೇಕು. ನನ್ನ ಕ್ಯಾಮ್ರಾದ ಕಿಂಡ್ ಸುತ್ತ ತಿರುಗ್ತಾ ಇರ್ತದೆ.
1: ಹೌದು, ನಮಗೆ ಎಷ್ಟೋ ಗೊತ್ತಿಲ್ಲದ ಪರಿಚಯಗಳನ್ನ ನೀವು ಪರಿಚಯ ಮಾಡ್ಕೊಡ್ತಾ ಇದ್ದೀರಾ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್
1: ಸರ್. ಹಾಗೆ ನಮಗೆ ಒಂದು ಅವರಿಗೆ ಪಿ ಬಿ ಶ್ರೀನಿವಾಸ್ ಅವರು ಅಂದ್ರೆ ತುಂಬಾ ಪಂಚ ಪ್ರಾಣ ಅಂತ ನಾನು ಈಗ ಹಲವಾರು ವಿಡಿಯೋಸ್ಗಳಲ್ಲಿ ನೋಡಿದ್ದೇನೆ. ಅವರು ಭದ್ರಾವತಿಯಲ್ಲಿ ಕೂಡ ಪರಿಚಯ ಆಗಿದ್ದು, ಹಾಗೂ ನೇರ
0: ಸಡಾಕ್ಷರಿ ಅವರೇ ರವಿವರ್ಮನ ಕುಂಚದ
1: ಹೇಳ್ಬೇಕ್ರೆ, ಆ ಆಜ್ಞಾನ ಹೇಳ್ಬೇಡಕ್ ಹೇಳಿ.
0: ಪಾಪ ಅವ್ರ ಹತ್ರ ಇರ್ಬೇಕಲ್ಲ ಸ್ಟಾಕ್ ಇದೆಯಾ ದಯವಿಟ್ಟು ಆಡಿ.
1: ಪಿ ಬಿ ಶ್ರೀನಿವಾಸ್ ಅವರ ಇದು ಅಂದ್ರೆ ಇಟ್ಕೊಂಡಿರ್ತಾರೆ ಸರ್, ಅದು ನಮಗೆ ತುಂಬಾ ಖುಷಿ ಕೊಡುತ್ತೆ.
0: ಆಯ್ತು, ಪ್ರಯತ್ನ ಮಾಡ್ತಾರೆ.
1: ಬಂದಷ್ಟೇ ಖುಷಿ ಆಗುತ್ತೆ ಸರ್ ಅವರ ಹಾಡು ಹೇಳಿದ್ರೆ. ಈಗ
0: ಆಯ್ತು, ನಿಮ್ಮ ಅಭಿಪ್ರಾಯ ಕೂಡ ಹಂಚ್ಕೊಳ್ಳಿ ನಮ್ಮೊಟ್ಟಿಗೆ. ಪ್ಲೀಸ್ ನಮ್ಮ ಎಫ್ ಎಂಗೆ ಕಳ್ಸ್ಕೊಡಿ, ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಕೂಡ ಹಾಕಿ. ಸಡಾಕ್ಷರಿ ಅವರೇ ಧನ್ಯವಾದ, ಧನ್ಯವಾದ.
1: ಧನ್ಯವಾದಗಳು ಸರ್, ತಮಗೂ ಕೂಡ ಸರ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು,
1: ನಮಸ್ತೆ.
2: ತಂದೆ ಬಗ್ಗೆ ಒಬ್ರು ಹಾಡು ಕೇಳಿದ್ರು, ಹಾಗೆ ಹೊಸ ಬೆಳಕು ಕೇಳಿದ್ರು.
0: ಎಸ್,
2: ಬಹಳಷ್ಟು ಕ್ಯೂ ಇದೆ ಸಾಂಗ್ಗಳು.
0: ಫೋನ್ ಅಷ್ಟು ಬರ್ತಾ ಇದೆ, ಅಷ್ಟು ಬಿಸಿ ಇದೆ. ಇರ್ಲಿ, ಈ ಹಾಡು ಬಹಳ ಚೆನ್ನಾಗಿದೆ ಹಾಡಿ.
2: ಅಪ್ಪಂದ್ರ ದಿನಾಚರಣೆಯ ಪ್ರಯುಕ್ತ ಈ ಒಂದು ಹಾಡನ್ನು ಹಾಡ್ತೀನಿ.
0: ಓಕೆ.

0: ಕುಡಿವೆ.
1: ಅಲ್ಲ ನೀವು ಮುಂದಿಂದು ಹೋಗಿ ಪ್ಲೀಸ್, ಅಲ್ಲಿ ನೋಡಿ ಇನ್ನೊಂದು ಎರಡು ಪ್ಯಾರ ಇರಬೇಕು. ಯಾಕೆಂದ್ರೆ ಆ ಹಾಡು ಕೇಳ್ತಾ ಇದ್ರೆ ಎಂತ ಹೃದಯ ಕೂಡ ಕರಗೋಗ್ಬಿಡುತ್ತೀ. ತಂದೆ ಹಾಗೂ ಮಗನ ಸಂಬಂಧ
0: ಲೈನ್ಸ್ ನೋಡಿ ಹೆಂಗಿದೆ. ನೀನು ನಕ್ಕರೆ ನಾನು ನಗುವೆ,
1: ಪ್ಲೀಸ್ ಪ್ಲೀಸ್.
0: ನೀನು ನಕ್ಕರೆ ನಾನು ನಗುವೆ, ಅತ್ತರೇ ನಾಳುವೆನು, ನಿನ್ನ ಉಸಿರಲಿ ಉಸಿರು ಬೆರೆಸಿದೆ, ನಿನ್ನನೊಂದಾಗಿರುವೆನು, ನಾ ನಿನ್ನ ಕಾಣದೆ ಬದುಕೆನು, ನಿನ್ನ ಕಂಗಳ ಬಿಸಿಯ ಹನಿಗಳು.

0: ಉಳಿವೆ.
1: ಕಾಲರ್ ಇದಾರೆ, ಏನ್ ಹಾಡಿದ್ರಿ ಧನ್ಪಾಲ್ ಸಿಂಗ್ ರಜಪೂತ್, ನಿಮ್ಮ ಧ್ವನಿಗೆ ನಿಜವಾಗ್ಲು ಆ ಭಗವಂತ ಧ್ವನಿನ ಹಾಗೆ ಇಡ್ಲಿ, ಅದ್ಭುತವಾಗಿ ಹಾಡ್ತಾ ಇದ್ರಿ. ಒಬ್ರು ಕಾಲರ್ ಇದ್ದಾರೆ, ಕಾಲ್ ರಿಸೀವ್ ಮಾಡುವ. ನಮಸ್ಕಾರ.
2: ಹಲೋ.
1: ನಮಸ್ಕಾರ ಮೇಡಮ್.
2: ನಮಸ್ಕಾರ ಸರ್. ನಮಸ್ಕಾರ.
1: ಮಾತಾಡಿ ಮೇಡಮ್, ನನ್ನ ಕಾರ್ಯಕ್ರಮ ತಾವು ಆಲಿಸ್ತಾ ಇದ್ದೀರಿ ಅಂತ ಹೇಳಿ. ನನ್ನ ಹೆಸರು ಜನಾರ್ದನ ಪೈ, ಪ್ರೀತಿಯಿಂದ ಜೆ ಪಿ. ಮಾತಾಡಿ ಕಲಾವಿದ್ರಿ.
2: ನಮಸ್ಕಾರ. ಸಹ್ಯಾದ್ರಿ ನಗರದಿಂದ ಶಕುಂತಲಾ ಹಳ್ಳಿಕೇರಿ ಮಾತಾಡೋದು.
1: ಶಕುಂತಲಾ ಹಳ್ಳಿಕೇರಿ ಅಮ್ಮನವರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂದ್ರೆ ನನ್ನ ತಂದೆಯ ಬಗ್ಗೆ ಬಾ ನನಗೆ ಇದು ರೀ ಕಂಡ

0: ಐಮ್ ಸಾರಿ ಮಾ, ಪಾಪ ಎಲ್ಲ ಅಪ್ಪಂದ್ರು ಹಾಗೆ ಮಾ. ನೀವು ನನ್ನ ಅಪ್ಪನ ಕತೆ ಕೇಳಿದ್ರೆ ಬಹುಶಃ ನಾನು ಹೇಳ್ಬೇಕಾಗತ್ತೆ, ಆ ರೀತಿ ನೋವಿದೆ ನನಗೂ. ಪ್ರತಿಯೊಬ್ಬ ತಂದೆ ಹಾಗೆ ಮಾ, ತಂದೆ ಪಾಪ ಸೈಲೆಂಟ್ ಆಗಿ ನುಂಗಿ ಬದುಕುವ ವ್ಯಕ್ತಿ ಅಂದ್ರೆ ಈ ಪ್ರಪಂಚದಲ್ಲಿ ಅಪ್ಪ. ಏನಂತೀರಾ ಮೇಡಮ್? ನೀವು ದಯವಿಟ್ಟು ಪ್ಲೀಸ್ ನೀವು ಅಟ್ರೆ
1: ಅಳ್ಬೇಡಿ ಅಮ್ಮ, ನಮಗೂ ಸಂಕಟ ಆಗ್ತಾ ಇದೆ. ನಿಜಮ್ಮ, ಎಲ್ರಿಗೂ ಎಲ್ರಿಗೂ ಅವರ
2: ಎಂಟು ಮಕ್ಕಳಿದ್ರೆ ನನ್ ಮೇಲೆ ತುಂಬಾ ಪ್ರೀತಿ ಸರ್.
1: ಹೌದ್ರೆ
2: ಆದ್ರೆ ಏನ್ ಮಾಡೋದು, ಅವ್ರನ್ನ ಕಾಕೊಂಡ್ಬಿಟ್ಟಿದ್ದಾರೆ. ಅವ್ರ ಆತ್ಮ ಶಾಂತ ಶೈಲಿ ಅಂತ ಬರ್ಕೊಂಡ್ಬಿಟ್ಟು ಅಷ್ಟೇ. ಅವ್ರು ಹಾಕಿದ ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವೆ ಸರ್. ಏನ್ ಮಾಡಿದನು?
0: ಓಕೆ, ಹಲೋ.
2: ನಮಸ್ಕಾರ ಬಿಜೆಪಿ ಸರ್ಗೆ, ನಮಸ್ಕಾರ ಎಲ್ಲ. ನನ್ನ
0: ಪಾಪ ಯಾಕೋ ಭಾಳ ಎಮೋಷನಲ್ ಆಗಿಬಿಟ್ರು. ಐ ಆಮ್ ವೆರಿ ಸಾರಿ ಪಾಪ. ಅಪ್ಪ ಇಲ್ಲದ ಜೀವಗಳಿಗೆ ಆ ನೋವು ಇರುತ್ತೆ. ಧನ್ಪಾಲ್ ಅವರೇ, ಯಾವುದೋ ಇನ್ನೊಂದು ಹಾಡನ್ನು ಹಾಡ್ತೀನಿ ಅಂತ ತಾವು ಹೇಳಿದ್ರಿ. ಈಗ
1: ಸರ್ ಸಂಸ್ಕೃತದಲ್ಲಿ ಮಾತಾಡಿದ್ರು ನಿಮ್ಮ ಸ್ನೇಹಿತರು ಅಂತ. ಅವರಿಗೆ ಹೊಸ ಬೆಳಕು ಕಾಯ್ತಾ ಇದ್ದೀನಿ.
0: ಹೊಸ ಬೆಳಕು ಕಾಯ್ತಾ ಇರುವ ಮಿತ್ರರಾದ ಅನಾ ವಿಜೇಂದ್ರ ಅವರು, ಮಮ ನಾಮಂ ಜನಾರ್ದನ ಪೈ, ಅವರು ಸಂಸ್ಕೃತದಲ್ಲಿ ಬಹಳ ಸಾಧನೆ ಮಾಡಿದ್ದಾರೆ. ವ್ಯಕ್ತಿ ನೋಡಕ್ ತೆಳ್ಳಿಗಿದ್ದಾರೆ, ಅದ್ಭುತ ವ್ಯಕ್ತಿ ಅವರು ಕೂಡ. ಹೊಸ ಬೆಳಕಿನ ಹಾಡು ಕೇಳಿ ಆನಾ ವಿಜೇಂದ್ರ ಅವರೇ, ತಮ್ಮ ಕೋರಿಕೆಯ ಮೇರೆಗೆ.

ಬಳ್ಳಿಯಲ್ಲಿ ಮೊಗ್ಗು ಹಿಗ್ಗಿ ನಗುತ್ತಲಿದೆ, ತಣ್ಣನೆ ಗಾಳಿ ಪರಿಮಳ ಹೀರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ. ಬಳ್ಳಿಯಲ್ಲಿ ಮೊಗ್ಗು ಹಿಗ್ಗಿ

0: ತೊಡಿ ಬೆಳಕು ಬಂತೆಂದು ಹಾಡಿ ರೆಕ್ಕೆ ಬಿಚ್ಚಿ ಮೇಲೆ ಚಿಮ್ಮಿ ಬಾನಿಗೆ ಹಾರಿದೆ.
1: ಡಾಕ್ಟರ್ ರಾಜ್ ಕುಮಾರ್ ಕೂಡ ಅಷ್ಟೇ ಸುಂದರವಾಗಿ ಹಾಡಿದ್ರು. ಧನ್ಪಾಲ್ ಸಿಂಗ್ ರಜಪೂತ್ ಅವರೇ ಧನ್ಯವಾದ. ಇನ್ನೊಬ್ರು ಕಾಲರ್ ಯಾರೋ ಇದ್ದಾರೆ, ಕೇಳ್ಬಿಡುವ. ನಮಸ್ಕಾರ. ಹಲೋ,
2: ನಮಸ್ಕಾರ ಸರ್.
1: ನಮಸ್ಕಾರ ಮೇಡಮ್. ನಮ್ಮ ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ?
2: ತುಂಬಾ ಸೂಪರ್ ಆಗಿದೆ ಸರ್ ಕಾರ್ಯಕ್ರಮ.
1: ಕಲಾವಿದರು ನನ್ನ ಪಕ್ಕದಲ್ಲಿ ಕೂತಿದ್ದಾರೆ, ಮಾತಾಡಿ ಮೇಡಮ್.
2: ಕೊಡಿ ಸರ್, ಕೊಡಿ ಸರ್.
1: ಇದಾರೆ
3: ನಮಸ್ಕಾರ. ನಮಸ್ಕಾರ ಮೇಡಮ್, ಮಾತಾಡಿ.
2: ನಮಸ್ಕಾರ ಸರ್. ನಮಸ್ಕಾರ.
3: ನಮಸ್ಕಾರ.
2: ನೀವಿಲ್ಲೇ ನಮ್ ಪಕ್ಕದೂರ್ದವ್ರು ಅಂತ ಕೇಳಿ ತುಂಬಾ ಖುಷಿ ಆಗ್ಬಿಡ್ತು ಸರ್ ನನಗೆ.
3: ಯಾವೂರು ನಿಮ್ದು?
2: ನಮ್ದು ಶಿವಮೊಗ್ಗ ಸರ್. ನಮ್ದು ನಾವು ಆಕ್ಚುಲಿ ದಾವಣಗೆರೆ ಅವರು. ನಮ್ದು ನಾನು ಇರೋದು ಶಿವಮೊಗ್ಗದಾಗ ಸರ್.
3: ನೋಡಿ, ನಾನು ಜೆ ಪಿ ಸರ್ಗೆ ಅದನ್ನ ಹೇಳಿದೆ, ನಾವೆಲ್ಲೇ ಬದುಕ್ತಾ ಇದ್ರು ನಾವು ಭದ್ರಾವತಿಯವರು ಅಥವಾ ಶಿವಮೊಗ್ಗದವರು ಇನ್ನೊಂದು ಊರಿನವರು ಅಂದ ತಕ್ಷಣ ನಮ್ದೊಂದು ಮೂಲ ಇರುತ್ತೆ, ಅದು ಟ್ರಿಗರ್ ಆಗುತ್ತೆ ಸಣ್ಣದಾಗಿ ಅಂತ. ನೋಡಿ, ನಮ್ಮ ದಾವಣಗೆರೆ ಕಡೆಯವರು ಹೊನ್ನಾಳಿ ಅಲ್ಲ. ಹಾಗೆ ಥ್ಯಾಂಕ್ ಯು.
2: ನಾನು ನಿಮ್ದು ಹಾಡ್ ಕೇಳ್ಬೇಕಂತಿದ್ದೆ ಸರ್. ನಿನ್ನ ಕಣ್ಗಳ ದೃಶ್ಯಾನಿ, ನೀವು ಅದನ್ನ ಹಾಡ್ ಬಿಟ್ರಿ ನನಗೆ. ನನ್ನ ತಂದೆ, ಯಾಕಂದ್ರೆ ನನ್ನ ತಂದೆ ನನ್ನ ತಾಯಿ ತಂದೆ ಆಗಿ ಅವ್ರು ಬೆಳೆಸಿದ್ರು. ಯಾಕಂದ್ರೆ ನಮ್ಮ ತಾಯಿ ತಿರ್ಕೊಂಡು 27 ವರ್ಷ ಆಯ್ತು. ಅಂದ್ರೆ ತಂದೆ ತಿರ್ಕೊಂಡ್ಮೇಲೆ ತಾಯಿ ತಂದೆ ಸ್ಥಾನ ತುಂಬಾ ಹೋದ್ ಸರ್. ಆದ್ರೆ ತಂದೆ ಇದೆಯಲ್ಲ, ತಾಯಿ ಸ್ಥಾನ ತುಂಬಾ ಕಷ್ಟ ಸರ್.
3: ಬಹಳ ಕಷ್ಟ. ಹೌದೌದು.
2: ಹಂಗಾಗಿ ಅವ್ರು ಎರಡು ಸ್ಥಾನ ತುಂಬಿ ಇಷ್ಟು ವರ್ಷ ನಮ್ಮನ್ನ ಬಳಸ್ಕೊಂಡಿದಾರಲ್ಲ, ನನ್ಗೆ ಹಾಡಂದ್ರೆ ತುಂಬಾ ಇಷ್ಟ ಸರ್. ನನಗೆ
1: ಒಂದ್ ಕೆಲಸ ಮಾಡಿ,
3: ತಂದೆ ಆರೈಕೆಯಲ್ಲಿ ಬೆಳೆದಿದ್ದೀರ?
2: ಹೌದು ಸರ್, ತಂದೆ ಆರೈಕೆಯಲ್ಲಿ ಬೆಳೆಸಿದ್ರೆ ಸರ್.
3: ಅದಕ್ಕೆ ನಾನು ಕೂಡ
2: ತಾಯಿ ಇಲ್ಲ ಅನ್ನೋ ಕೊರತೆ ಕೂಡ ಅವರು ಒಂದ್ಸರಿ ಕೂಡ ನೆನಪು ಮಾಡ್ಕೊಡ್ತಾ ಇಲ್ಲ ಸರ್ ನಮ್ಗೆ ಅವರು.
3: ನಿಜ ನಿಜಮ್ಮ.
1: ಧನ್ಪಾಲ್ ಸಿಂಗ್ ರಜಪೂತ್ ಅವರ ಒಂದು ಮನವಿ ಇದೆ ನೋಡಿ, ತಂದೆ ದಿನ ಕೂಡ ಆ ದಯವಿಟ್ಟು ಮೊದಲು ಹಾಡಿದಿರಲ್ಲ ಅದು ಮತ್ತೊಂದು ಸತಿ ರಿಪೀಟ್ ಮಾಡಿ ಪ್ಲೀಸ್. ನಿನ್ನ ಕಂಗಳ ಬಿಸಿಯ
2: ಹಾಡಿ ಸರ್, ಪ್ಲೀಸ್ ಹಾಡಿ ಸರ್.
1: ಹಾಡಿ ಇದೆ ಯಾಕೆಂದ್ರೆ ಎಲ್ಲರ ಮನಸ್ಸು ನಾಟೋದು, ಎಲ್ಲ ಅಪ್ಪಂದ್ರು ಯಾರ್ಯಾರಿಗೆ ಅಪ್ಪಂದ್ರು ಕಾಣಲ್ಲ, ನನ್ನನ್ನು ಸೇರಿಸಿ. ನನ್ನ ಅಪ್ಪ ಕೂಡ ಬಹಳ ವರ್ಷದಿಂದ ನನ್ನನ್ನು

0: ಬಹಳ ಬಹಳ ಅದ್ಭುತವಾದ ಸಾಹಿತ್ಯ. ಅಷ್ಟೇ ಸುಂದರವಾಗಿ ಹಾಡಿದ್ರಿ ಧನ್ಪಾಲ್ ಸಿಂಗ್ ರಚಿಸುವಾಗ್ಲೂ. ನಾನು ಸುಮ್ಮನೆ ಹೊಗಳ ವ್ಯಕ್ತಿ ಅಲ್ಲ, ನಾನು ನೇರವಾಗಿರೋ ವ್ಯಕ್ತಿ. ನಾನು
1: ವಿಶೇಷವಾಗಿ ನಮ್ಮ ಆರ್ಕೆಸ್ಟ್ರಾ ಅಥವಾ ಯಾವುದೇ ಕಾರ್ಯಕ್ರಮ ಪಬ್ಲಿಕ್ ಅಲ್ಲಿ ನೀಡುವಂಥ ಕಲಾವಿದರದ್ದು ಸಮಸ್ಯೆ ಏನಂತಂದ್ರೆ, ನಾನು ರಾತ್ರಿ ಬಂದಿದ್ದು 3 ಗಂಟೆಗೆ, ನೀವು ಫೋನ್ ಮಾಡಿದಾಗ ನಾನು ಕಾರ್ಯಕ್ರಮದಲ್ಲಿದ್ದೆ.
0: ಹೌದು ಸರಿ, ಕಾಲ್ ರಿಸೀವ್ ಮಾಡಿದ್ದೀನಿ. ನಮಸ್ಕಾರ. ಹಲೋ ಹಲೋ
2: ಹಲೋ,
0: ನಮಸ್ಕಾರ, ಮಾತಾಡಿ.
2: ಇದನ್ನ ಧನ್ಪಾಲ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ತಾಯಿ.
0: ಮೇಡಮ್ ತಮ್ಮ ಪರಿಚಯ ಮಾಡಿಕೊಡಿ, ತಮ್ಮ ಪರಿಚಯ ಮಾಡಿಕೊಡಿ ಮೇಡಮ್.
2: ನಾನು ಶಾಂತ ಸರ್ ಅಂತ, ಶಿವಮೊಗ್ಗದಿಂದ. ಈಗ ದರಾ ಬೇಂದ್ರೆ ಬರ್ದಿದ್ದ ಪಾತರಗಿತ್ತಿ ಆತ ಅಥವಾ
0: ಟ್ರೈ ಮಾಡ್ತಾರೆ ಮೇಡಮ್, ಯಾಕೆಂದ್ರೆ ಅವ್ರುಗಳು ಅವ್ರ ಹತ್ರ ಇದ್ರೆ ಸಾಹಿತ್ಯ ಇದ್ರೆ ಹಾಡ್ತಾರೆ ಅವರು. ಯಾವ ಹಾಡು ಏನ್ರಿ ನೀವು? ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಈಗ ಮಾತಾಡಿ ಮೇಡಮ್, ಮಾತಾಡಿ ಪ್ಲೀಸ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು, ನಮಸ್ಕಾರ, ಥ್ಯಾಂಕ್ ಯು, ಥ್ಯಾಂಕ್ ಯು. ಬ್ರೇಕ್ ಆಗ್ತಿದೆ ವಾಯ್ಸ್.
0: ಈಗ ಹೇಳಿ, ಯಾವ್ದಾದ್ರು ಒಂದು ಭಾವಗೀತೆ ನೀವು ಯಾವ್ದು ಹಾಡಿಲ್ಲ, ದಯವಿಟ್ಟು ತಾವೊಂದು ಒಳ್ಳೆ ಭಾವಗೀತೆ ಹಾಡಿದ್ರೆ ನಮ್ಮ ಶ್ರೋತೃಗಳಿಗೆ ಬಹಳ ಖುಷಿ ಆಗುತ್ತೆ. ಯಾಕಗೊತ್ತಾ, ನನ್ನ ನಿಮ್ಮ ನಡುವೆ ಬಹಳ ಬೇಗ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನನಗೆ. ಶ್ರೋತೃಗಳೇ, ನಮ್ಮ ಸಮಯ ಮುಗಿತಾ ಬರ್ತಾ ಇದೆ. ಇವತ್ತು ಈ ಧನ್ಪಾಲ್ ಸಿಂಗ್ ರಜಪೂತನ ಕಳಿಸ್ಕೊಡ್ಲಿಕ್ಕೂ ನನಗೆ ಮನಸ್ಸಾಗಿಲ್ಲ. ಆದರೆ ಸಮಯ ನನಗೆ ಇಷ್ಟೇ ಸ್ಲಾಟ್ ಇರೋದು. ಆದರೂ ಒಂದೆರಡು ಹಾಡನ್ನು ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಪ್ರಯತ್ನ ಅವ್ರ ಕೈಯಲ್ಲಿ ಹಾಡಿಸಿಕ್ಕೆ ಪ್ರಯತ್ನ ಮಾಡ್ತೀನಿ. ನನ್ನ ಕಾರ್ಯಕ್ರಮ ಹೇಗೆ ಬರ್ತಾ ಇದೆ ಅಂಥೇಳಿ ತಾವು ದಯವಿಟ್ಟು ತಮ್ಮ ಸಲಹೆಗಳೇನಾದ್ರೂ ಕಳಿಸ್ಕೊಡಿ. ನಮ್ಮ ರೇಡಿಯೋ ಎಫ್ ಎಮ್ನ ವಾಟ್ಸಾಪ್ ನಂಬರ್ಗೆ, ನಿಮಗೆ ಗೊತ್ತಿರ್ಬೋದು ನಮ್ಮ ನಂಬರು ನಿಮ್ಮ ಬಳಿ ಇದೆ ಅಂತ ಕಾಣುತ್ತೆ. ಧನ್ಪಾಲ್ ಅವರೇ ಒಂದು ಹಾಡನ್ನು ಹಾಡಿ ಸರ್, ಒಂದು ಭಾವಗೀತೆ ಹಾಡಿ ಸರ್ ದಯವಿಟ್ಟು ಪ್ಲೀಸ್.
1: ನಮ್ಮ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಅವರ ಒಂದು ರಚನೆ ಹಾಡ್ತೀನಿ
0: ಪ್ಲೀಸ್.
1: ಇದು ವಿಶೇಷವಾಗಿ ನಮ್ಮಂತಹ ಕಲಾವಿದರಿಗೆ ಅಪ್ಲೈ ಆಗುವಂಥ ಹಾಡು.
0: ಓಕೆ.

0: ಎದೆ ತುಂಬಿ ಹಾಡಿದೆನು ಅಂದು ನಾನು ನಾನು.
1: ಬಹಳ ಸುಂದರವಾದ ಸಾಹಿತ್ಯ, ಅದ್ಭುತವಾಗಿ ಹಾಡಿದ್ರಿ ಕೂಡ. ಇದೊಂದು ಕಲಾವಿದನ ಕಥೆನೇ ಅಲ್ವಾ?
2: ಕಲಾವಿದ್ರೆ ನಮ್ಗೆ ಅಪ್ಲೈ ಆಗುವಂತ ಹಾಡಿದ್ದು
1: ರಿಯಲಿ ಅಲ್ವಾ?
2: ನಿಜವಾಗ್ಲೂ ಸರ್,
1: ಕಲಾವಿದರ ನೋವು ಒಬ್ಬ ಕಲಾವಿದ ಅಥವಾ ಹೊರಗಿನವ್ರಿಗೆ ಕಾಣಲ್ಲ ಶ್ರೋತೃಗಳೇ, ಮನದಲ್ಲೇ ನೊಂದಿರ್ತಾರೆ ಅವರು. ಯಾಕೆಂದ್ರೆ ಯಾರ ಹತ್ರ ಕೈ ಚಾಚಲ್ಲ, ಆದ್ರೆ ಭಗವಂತ ಅವರಿಗೆ ಸಾಕಷ್ಟು ಜ್ಞಾನವನ್ನು ಕೊಡ್ತಾನೆ. ತಮ್ಮ ಹಾಡಿನಲ್ಲೇ ತಮ್ಮ ನೋವನ್ನ ಕೂಡ ಹಂಚ್ತಾರೆ. ಅಲ್ಲಿ ಕೇಳ್ತಾರೆ ನೋಡಿ,

0: ಎಲ್ಲಿ ಕೇಳಲಿ ಎಂದು, ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ. ಹಾಡುವುದು ಅನಿವಾರ್ಯ ಕರ್ಮ ನನಗೆ. ಪಾಪ ಒಬ್ಬ ಕಲಾವಿದನ ನೋವು ನೋಡಿ ಬಹಳ ಸುಂದರವಾಗಿ ಹಂಚಿಕೊಂಡ್ರಿ.
1: ನಿಜವಾಗ್ಲೂ ಪಾಲ್ಜಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಇದ್ರು, ವೇದಿಕೆ ಮೇಲೆ ಬಂದ ತಕ್ಷಣ ನಮಗೆ ಬೇರೆ ಏನೋ ಒಂದು
0: ಶಕ್ತಿ ಬಂದಂಗೆ ಆಗುತ್ತೆ,
1: ಪ್ರವೇಶ
0: ಪ್ರೇರಣೆ ಆಗುತ್ತೆ ನಿಮಗೆ. ಪಾಪ
1: ಆಡಿಯನ್ಸು, ಅವರ ಚಪ್ಪಾಳೆ, ಅವರ ಹುಮ್ಮಸ್ಸು, ಅವೆಲ್ಲವನ್ನು ನಮ್ಮ ನೋವನ್ನು ಮರೆಸಿ ನಾವು ಅವ್ರನ್ನ ಎಂಟರ್ಟೈನ್ ಮಾಡುವಂಥವ್ರು.
0: ವೆರಿ ನೈಸ್, ವೆರಿ.
1: ಫೈನಲಿ ನಾವು ವೇದಿಕೆ ಅಂತ ಹೇಳಿದಾಗ ಮತ್ತೆ ಮೇರಾ ನಾಮ್ ಜೋಕರೇ ಕಲಾವಿದ್ರದ್ದು ಸಮಸ್ಯೆ.
0: ಐ ಆಮ್ ವೆರಿ ಸಾರಿ, ಕಲಾವಿದರಿಗೆಲ್ಲರಿಗೂ ಒಳ್ಳೇದಾಗಲಿ. ಹಾಗೆ ಶ್ರುತುಗಳೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ಎಫ್ ಎಂ 90.8. ನಮ್ಮ ವಾಟ್ಸಾಪ್ ಸಂಖ್ಯೆ 9686096279. ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಹೀಗೆ ಆಲಿಸಿ ಕೊನೆಯದಾಗಿ ಧನ್ಪಾಲ್ ಅವರೇ, ಸಮಯ ಆಗಿದೆ. ಇನ್ನೊಂದು ಯಾವುದಾದ್ರೂ ಒಂದು ಒಳ್ಳೆ ಅದ್ಭುತವಾದ ಹಾಡೊಂದಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯ ಮಾಡಿ. ಪೂರ್ಣ ಆಡ್ಬೇಕು ನೀವು ಮಾತ್ರ, ನೀವು ಬರೇ ಚರಣ ಪಲ್ಲವಿ ಆಡಂಗಿಲ್ಲ. ಯಾಕೆ ಅಂದರೆ ನಾಳೆ ನನಗೆ ಅವರು ಶ್ರೋತೃಗಳು ಫೋನ್ ಮಾಡಿ ಕೇಳ್ತಾರೆ, ನೀವು ಅವ್ರ ಕೈಯಲ್ಲಿ ಪೂರ್ಣ ಹಾಡು ಹೇಳಿಸಿಲ್ಲ ಅಂತ ನನಗೆ ಬೈತಾರೆ ಅವರು. ಶ್ರೋತೃಗಳೇ, ಕೊನೆಯ ಹಾಡನ್ನು ತಮ್ಮ ಮುಂದೆ ಪ್ಲೇ ಮಾಡ್ತಾ ಇದ್ದೀನಿ, ಆಲಿಸ್ತಾ ಇರಿ. ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ತಾವು ಕೇಳಬೇಕು. ತಾವಿದ್ರೆ ನಾವು ಕಂಟ್ರಿ, ತಾವಿಲ್ಲದೇ ಇದ್ರೆ ನಾವು ಏನು ಕಾರ್ಯಕ್ರಮ ಮಾಡಿ ಏನು ಉಪಯೋಗ ಅಲ್ವಾ. ಮುಂದಿನ ವಾರ ಕೂಡ ನಾನು ಇನ್ನೋರ್ವ ಏನೋ ಸಾಹಿತ್ಯಕಾರನೋ ಅಥವಾ ಹಾಡುಗಾರನೋ ಅಥವಾ ವ್ಯಕ್ತಿನ ನಿಮ್ಮ ಮುಂದೆ ಪರಿಚಯ ಮಾಡಲಿಕ್ಕೆಲ್ಲ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ಕೊನೆ ಹಾಡನ್ನು ಹಾಡ್ತಾ ಇದ್ದಾರೆ ಶ್ರೀಯುತ ಧನ್ಪಾಲ್ ಸಿಂಗ್ ರಜಪೂತ್ ಅವರು.
1: ಬಹಳ ಒಳ್ಳೆಯ ಸಂದೇಶ ಇರುವಂತಹ ಒಂದು,
0: ಪ್ಲೀಸ್ ಹಾಡಿ ಹಾಡಿ ಹಾಡಿ.
1: ಗುಣದಲ್ಲಿ ನೀ ಉಪಕಾರಿ, ಮಾನವಗೆ ನೀ ಸಹಕಾರಿ. ಗುಣದಲ್ಲಿ ನೀ ಉಪಕಾರಿ, ಮಾನವಗೆ ನೀ ಸಹಕಾರಿ. ಕಸವನ್ನೇ ತಿಂದರು ಕೊನೆಗೆ ಹಾಲನ್ನೇ ನೀಡುವೆ ನಮಗೆ. ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕು ತಲಿಹರು. ಸದಾ ರೋಷ ಸದಾ ದ್ವೇಷ, ಅದಕ್ಕೆ ಹೇಗಿದೆಯೇ

ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳು ಕದೆ ಮುಂದೆ ಸಾಗುವೆ. ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವನದಕ್ಕಿಂತ ಕೀಳು, ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವನದಕ್ಕಿಂತ ಕೀಳು, ಉಪಕಾರವ ಮಾಡಲಾರ ಬದುಕಿದರೆ ಸೈರಿಸಲಾರ, ಸತ್ಯಕ್ಕೆ ಗೌರವವಿಲ್ಲ ವಂಚನೆಗೆ ಪೂಜ್ಯತೆಯಲ್ಲ, ಇದೇ ನೀತಿ ಇದೇ ರೀತಿ ಹಿನ್ನೆಲ್ಲಿ ಗುರು ಹಿರಿಯರ ಭೀತಿ.

0: ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳು ಕದೆ ಮುಂದೆ ಸಾಗುವೆ.
1: ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್. ಶ್ರೋತೃಗಳೇ, ನಮ್ಮ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬಂದಿದ್ದೀವಿ. ಧನ್ಪಾಲ್ ಸಿಂಗ್ ರಜಪೂತ್ ಅವರೇ, ಅನಂತ ಅನಂತ ವಂದನೆಗಳು. ನಮ್ಮ ಮನವಿ ಮೇರೆಗೆ ತಾವು ಬಹಳ ದೂರದಿಂದ ಬಂದಿದ್ದೀರಿ. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಮ್ಮ ಎಲ್ಲ ಶ್ರೋತೃಗಳ ಮನಸ್ಸನ್ನು ಗೆದ್ದಿದ್ದೀರಿ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ನಿಮ್ಗೆ ಹೇಳ್ತೀನಿ, ಇನ್ನೊಂದು ಭಾನುವಾರ ಯಾವಾಗಾದ್ರೂ ದಯವಿಟ್ಟು ನಮ್ಮ ಸ್ಟುಡಿಯೋಗೆ ಬನ್ನಿ. ಯಾಕೆ ಅಂದ್ರೆ
0: ನಂದೊಂದು ರಿಕ್ವೆಸ್ಟ್
1: ಹೇಳಿ ದಯವಿಟ್ಟು,
0: ನನ್ನನ್ನು ಬರೀ ಹಾಡಿಸ್ಬಿಟ್ರೆ ಇವತ್ತು ನನ್ನ ಬಗ್ಗೆ ಒಂದಿಷ್ಟು ಮಾತಾಡ್ಬೇಕಿತ್ತು. ನಾನು ಕಲಾವಿದ ಹಾಗೆ ಕಷ್ಟ ಸುಖ
1: ಮಾತಾಡಿ, ಇನ್ನೊಂದು ಎರಡು ನಿಮಿಷ ಮಾತಾಡ.
0: ಬೇಡ ಬೇಡ, ಇನ್ನೊಂದು ಎಪಿಸೋಡ್ ಅಲ್ಲಿ ನೋಡೋಣ ಸಾಧ್ಯವಾದ್ರೆ. ಒಂದು ಅಡ್ವಾಂಟೇಜ್ ನಾನು ತಗೋತೀನಿ.
1: ಅಯ್ಯೋ ಪ್ಲೀಸ್,
0: ಥ್ಯಾಂಕ್ ಯು ಸರ್, ಭಾಳ ಖುಷಿ ಆಯಿತು. ಎಲ್ಲೋ ಒಂದು ಮೂಲೆಯಲ್ಲಿ ಕೂತವನ್ನ ಕರ್ಕೊಂಬಂದು ಜನದ ಎದುರಿಗೆಲ್ಲ ಪರಿಚಯ ಮಾಡಿ, ನಿಮ್ಮ ಒಂದು 2.5 ಲಕ್ಷಕ್ಕೂ ಹೆಚ್ಚು ಲಿಸ್ನರ್ಸು ಶ್ರೋತೃಗಳಿದ್ದಾರೆ, ಅವರೆಲ್ರಿಗೂ ನನ್ನನ್ನು ಪರಿಚಯ ಮಾಡಿಕೊಟ್ರಿ, ಭಾಳ ಧನ್ಯವಾದಗಳು ಸರ್. ನಿಮ್ಮ ಶಿವಮೊಗ್ಗ
1: ರೇಡಿಯೋ ಎಫ್ ಎಂ, ಥ್ಯಾಂಕ್ ಯು. ನಾವು ಕೂಡ ರೇಡಿಯೋ ಎಫ್ ಎಂನ ಪರವಾಗಿ ತಮಗೆ ಅನಂತ ವಂದನೆಗಳು. ಮತ್ತೊಮ್ಮೆ ನಾವು ಆದಷ್ಟು ಬೇಗ ಸೇರುವ, ನಿಮ್ಮ ನೋವನ್ನ ಕೂಡ ಅವತ್ತು ನಾವು ಹಂಚ್ಕೊಳ್ತೀವಿ. ದಯವಿಟ್ಟು ಕ್ಷಮೆ ಇರಲಿ, ನಾನು ಏನಾದರೂ ಹಂಚ್ಕೊಳ್ತಾ ಇದ್ರೆ. ಶ್ರೋತೃಗಳೇ, ಕಾರ್ಯಕ್ರಮ ಹೇಗೆ ಮೂಡ್ ಬಂತು ಅಂತ ತಮ್ಮ ಅನಿಸಿಕೆಗಳು ಸಲಹೆ ಇದ್ರೆ ಕೊಡಿ. ಮಳೆ ಕಮ್ಮಿ ಆಗ್ತಾ ಇದೆ. ಕಳೆದ ಸಂಚಿಕೆಯಲ್ಲಿ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಿದ್ದೆ, ಈ ಸತಿ ಯಾಕೆ ಇಷ್ಟೊಂದು ನೇರಳೆ ಹಣ್ಣು ಅಂತ. ಇಷ್ಟು ಜನಗಳ ಮಧ್ಯೆ ಒಬ್ಬರೇ ಒಬ್ರು ಒಂದು ಪ್ರಶ್ನೆಯನ್ನ ನನ್ನ ನಂಬರ್ಗೆ ಕಳಿಸಿದ್ರು, ಆ ಪ್ರಶ್ನೆ ರಾಂಗ್ ಆಗಿದೆ. ಪ್ಲೀಸ್ ಇದ್ರ ಬಗ್ಗೆ ಯೋಚನೆ ಮಾಡಿ. ಮಳೆ ಬಂತು ಅಂದ್ರೆ ಒಂದೆರಡು ಗಿಡ ನೆಡಿ ದಯವಿಟ್ಟು, ಪರಿಸರವನ್ನ ದೇಶವನ್ನ ಉಳಿಸಿ ಅಂತ ಹೇಳ್ತಾ ನಮಸ್ಕಾರ. ಪ್ಲೀಸ್ ಟೇಕ್ ಕೇರ್, ಬಾಯ್ ಬಾಯ್.
2: ಬ್ರೋ, ನಿನ್ನೆ ರಾತ್ರಿ 1:00 ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಯಾವ್ದೋ ಮೆಸೇಜ್ ಬಂತು.
3: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
4: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
3: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
4: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
1: ಏನು ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ ರೆಡಿ ಆಗ್ತಾ ಇದೆ.
5: ಏ, ಅದ್ಯಾಕೆ? ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
9: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೆ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೆ ಜೋಡಾ.
8: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
1: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ, ನಾಡಿ ಪನ್ನಡ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ಸುತ್ತಮುತ್ತ ಕಾರ್ಯಕ್ರಮ. ರಾಜ್ಯ ರಸ್ತೆ ಸಾರಿಗೆ ನಿಗಮವು 2026-27 ಶೈಕ್ಷಣಿಕ ಸಾಲಿನ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಕಾರ್ಯಕ್ರಮವನ್ನು ಮೇ ತಿಂಗಳಿನಿಂದ ಆರಂಭಿಸಿದ್ದು, ಸರ್ಕಾರದ ಆದೇಶದಂತೆ ನಿಗಮದ ವಾಹನಗಳಲ್ಲಿ ಪ್ರಯಾಣಿಸುವ ರಾಜ್ಯದ ಶಾಲಾ ಕಾಲೇಜುಗಳ ಎಲ್ಲಾ ವಿದ್ಯಾರ್ಥಿಗಳಿಗೆ ಜೂನ್ 12 ಉಚಿತ ಬಸ್ ಪಾಸ್ ವಿತರಿಸಲಾಗುತ್ತಿದೆ. ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಈಗಾಗಲೇ ವಿತರಿಸಿರುವ ವಿದ್ಯಾರ್ಥಿ ಬಸ್ ಪಾಸ್ಗಳು ಯಥಾವತ್ತಾಗಿ ಚಾಲ್ತಿಯಲ್ಲಿರುತ್ತವೆ. ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಶುಲ್ಕ ಪಡೆದು ವಿತರಿಸಿದ ಪಾಸ್ಗಳ ಸಂಪೂರ್ಣ ಶುಲ್ಕವನ್ನು 15 ದಿನಗಳ ಒಳಗೆ ವಿದ್ಯಾರ್ಥಿಗಳಿಗೆ ಮರುಪಾವತಿಸಲಾಗುವುದು ಎಂದು ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ತಿಳಿಸಿದ್ದಾರೆ. ಪಾಸ್ ವಿತರಣಾ ಕೌಂಟರ್ಗಳ ವಿವರ ವೆಬ್ಸೈಟ್ https://ksrtc.karnataka.gov.in/studentpass ಒದಗಿಸಲಾಗಿದೆ. ಮುಂದಿನ ವಿವರ. ರಾಜ್ಯ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮವು 2026-27 ಸಾಲಿಗೆ ಅರಿವು ಶೈಕ್ಷಣಿಕ ಸಾಲ ಯೋಜನೆಯಡಿ ಕ್ರಿಶ್ಚಿಯನ್ ಸಮುದಾಯದವರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆಯ್ಕೆಯಾಗುವ ಸಿಇಟಿ, ಎನ್ಇಇಟಿ ವಿದ್ಯಾರ್ಥಿಗಳಿಗೆ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಬಯಸುವವರಿಂದ ಅರಿವು ಸಾಲ ಸೌಲಭ್ಯ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಿದೆ. ಆಸಕ್ತ ವಿದ್ಯಾರ್ಥಿಗಳು www.kccdcon/line.karnataka.gov.in ಮೂಲಕ ಭರ್ತಿ ಮಾಡಿ ಪ್ರಿಂಟೌಟ್ ಜೊತೆಗೆ SSLC, PUC ಅಂಕಪಟ್ಟಿ, ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಭಾವಚಿತ್ರ, ಸಿಇಟಿ, ಎನ್ಇಇಟಿ ಪ್ರವೇಶ ಪತ್ರ ಹಾಗೂ ಇನ್ನಿತರ ದಾಖಲೆಗಳನ್ನು ಲಗತ್ತಿಸಿ ಜಿಲ್ಲಾ ವ್ಯವಸ್ಥಾಪಕರ ಕಚೇರಿ, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಅಚ್ಯುತ್ರಾವ್ ಲೇಔಟ್, ನಾಲ್ಕನೇ ತಿರುವು ನಂಜಪ್ಪ ಆಸ್ಪತ್ರೆ ಮುಂಭಾಗ, ಶಿವಮೊಗ್ಗ ಇಲ್ಲಿಗೆ ಸಲ್ಲಿಸುವಂತೆ ಪ್ರಕಟಣೆ ತಿಳಿಸಿದೆ. ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 0818222 2282 ಅಥವಾ ಜಿಲ್ಲಾ ಕಚೇರಿಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಆದಾಯ ತೆರಿಗೆ ಇಲಾಖೆ ಆರಂಭಿಸಿರುವ ಪ್ರಾರಂಭ 2026 ಜಾಗೃತಿ ಅಭಿಯಾನವಾಗಿದೆ. ಇದು ನಾಗರಿಕರು, ವ್ಯವಹಾರಗಳು ಮತ್ತು ತೆರಿಗೆ ವೃತ್ತಿಪರರಿಗೆ ಹೊಸ ಆದಾಯ ತೆರಿಗೆ ಕಾಯ್ದೆ 2025 ಬಗ್ಗೆ ಶಿಕ್ಷಣ ನೀಡುತ್ತದೆ ಎಂದು ಬೆಂಗಳೂರು ವಿಭಾಗದ ಆದಾಯ ತೆರಿಗೆ ಹೆಚ್ಚುವರಿ ಆಯುಕ್ತ ಪಿ ವಿಮಲ್ ರಾಜ್ ಹೇಳಿದರು. ಆದಾಯ ತೆರಿಗೆ ಇಲಾಖೆಯಿಂದ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ, ಜಿಲ್ಲಾ ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ ಸಹಯೋಗದಲ್ಲಿ ಶಾಂತಲಾಸ್ ಪೇರೋಕಾರ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪ್ರಾರಂಭ 2026-2025 ಬದಲಾವಣೆಯ ಅರಿವು ಕಾರ್ಯಾಗಾರದಲ್ಲಿ ಮಾತನಾಡಿದರು. ಹೊಸ ಕಾಯ್ದೆ ಸರಳವಾಗಿ ಸಾಮಾನ್ಯ ತೆರಿಗೆದಾರನಿಗೂ ಅರ್ಥವಾಗುತ್ತದೆ. ಪ್ರಮುಖ ತಿದ್ದುಪಡಿಗಳನ್ನು ತಂದಿರುವುದು ಕಾಯ್ದೆ ಬಗ್ಗೆ ಸಾಕಷ್ಟು ಗೊಂದಲ ಪರಿಹರಿಸಲು ಸಹಾಯವಾಗುತ್ತದೆ ಎಂದರು. ಆದಾಯ ತೆರಿಗೆ ಅಧಿಕಾರಿ ಕೆ ಶ್ರೀನಿವಾಸ್ ರಾವ್ ಮಾತನಾಡಿ, ಸರ್ಕಾರ ಆದಾಯ ತೆರಿಗೆ ವೆಬ್ಸೈಟ್ 2.0 ಬಿಡುಗಡೆ ಮಾಡಿದೆ. ಸುಧಾರಿತ ಸಂಚರಣೆ ಮತ್ತು ಸೇವಾ ವಿತರಣೆಗೆ ಹೆಚ್ಚುವರಿಯಾಗಿ ಇಲಾಖೆಯು ತೆರಿಗೆ ಪಾವತಿಗಳು ಮತ್ತು ರಿಟರ್ನ್ ಫೈಲಿಂಗ್ ಸಂಬಂಧಿಸಿದಂತೆ ತೆರಿಗೆದಾರರಿಗೆ ಮಾರ್ಗದರ್ಶನ ಮಾಡುವಂತೆ ಇದನ್ನು ವಿನ್ಯಾಸಗೊಳಿಸಲಾಗಿದೆ ಎಂದರು. ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷ ಬಿ ಗೋಪಿನಾಥ್, ಜಿಲ್ಲಾ ಚಾರ್ಟೆಡ್ ಅಕೌಂಟೆಂಟ್ ಸಂಘದ ಅಧ್ಯಕ್ಷ ಎನ್ಎಲ್ ಪ್ರಸಾದ್, ಜಿಲ್ಲಾ ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಮಂಜುನಾಥ್, ಪ್ರಮುಖರಾದ ಜೆ ಸುಜನ್, ಮಧುಸೂದನ್ ಐತಾಳ್, ಆರ್ ಮನೋಹರ, ಜಿ ವಿಜಯಕುಮಾರ್, ಕೆವಿ ವಸಂತಕುಮಾರ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾರೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.0 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗಾನಾಡಿ ಪುನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಹೊಳೆಹೊನ್ನೂರು ಸಮೀಪದ ಮಾರಶೆಟ್ಟಿಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಭದ್ರಾವತಿ 2 ಕಚೇರಿ ವತಿಯಿಂದ ನಡೆಸಲಾಯಿತು. ಈ ಸಂದರ್ಭ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಧಿಕಾರಿ ಅಜಯ್ ಕುಮಾರ್ ಮಾತನಾಡಿ, ಗ್ರಾಮೀಣ ಭಾಗದ ಪ್ರತಿಭಾನ್ವಿತ ಮಕ್ಕಳನ್ನು ಪ್ರೋತ್ಸಾಹಿಸಿ ಸಹಕರಿಸುವುದರಿಂದ ಉತ್ತಮ ಪ್ರತಿಭೆಗಳು ಸಮಾಜಕ್ಕೆ ಕೊಡುಗೆಯಾಗುತ್ತಾರೆ. ಆದ್ದರಿಂದ ಯೋಜನೆ ವತಿಯಿಂದ ಅಂತಹ ಪ್ರತಿಭೆಗಳನ್ನು ಗುರುತಿಸಿ ಗೌರವಿಸಲಾಗುತ್ತದೆ ಎಂದರು. ನಂತರ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ ಭಾಗವಹಿಸಿ 90% ಸಾಧನೆ ಮಾಡಿದ 3-12 ತರಗತಿಯ ಒಟ್ಟು 385 ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಿ ಅಭಿನಂದಿಸಲಾಯಿತು. ಗ್ರಾಮ ಮುಖಂಡ ಅಶೋಕ್ ರಾವ್, ಸಿಎಸ್ಡಿ ತಾಲೂಕು ನೋಡಲ್ ಅಧಿಕಾರಿ ತಿಪ್ಪೇಸ್ವಾಮಿ, ಕೈಮರ ವಲಯ ಮೇಲ್ವಿಚಾರಕ ದೇವರಾಜ್, ಆರೋಗ್ಯಾಧಿಕಾರಿ ದೇವಾನಂದ್, ಪುಷ್ಪ, ಸುಜಾತ, ರಮ್ಯ, ಅಜಯ್ ಹಾಗೂ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಮುಂದಿನ ವಿವರ. ಸಾಗರ ತಾಲೂಕಿನಲ್ಲಿ ಮಳೆ ಮಾಪನ ಕೇಂದ್ರಗಳ ಅವ್ಯವಸ್ಥೆಯಿಂದ ರೈತರಿಗೆ ಬೆಳೆ ವಿಮೆ ಸೌಲಭ್ಯ ಸಮರ್ಪಕವಾಗಿ ದೊರೆಯುತ್ತಿಲ್ಲ. ಈ ವರ್ಷವೂ ರೈತರಿಗೆ ನ್ಯಾಯಯುತವಾಗಿ ಬೆಳೆ ವಿಮೆ ಸಿಗದಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೇವೇಂದ್ರಪ್ಪ ಎಚ್ಚರಿಕೆ ನೀಡಿದರು. ಸಾಗರ ನಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನಲ್ಲಿ 36 ಮಳೆ ಮಾಪನ ಕೇಂದ್ರಗಳಿದ್ದು ಅವುಗಳಲ್ಲಿ 25 ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿಲ್ಲ. ಉಳಿದ ಕೇಂದ್ರಗಳ ಕಾರ್ಯನಿರ್ವಹಣೆಯಲ್ಲಿಯೂ ದೋಷಗಳಿದ್ದು ನಿರ್ವಹಣೆಯ ಕೊರತೆಯಿಂದ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ ಎಂದರು. ರಾಜ್ಯ ಸರ್ಕಾರ ವಿದ್ಯುತ್ ವಿತರಣಾ ಕಂಪನಿಗಳ ಖಾಸಗೀಕರಣಕ್ಕೆ ಮುಂದಾಗಿರುವ ಕ್ರಮವನ್ನು ತೀವ್ರವಾಗಿ ವಿರೋಧಿಸುತ್ತದೆ ಎಂದು ಹೇಳಿದರು. ಖಾಸಗಿ ಕಂಪನಿಗಳಿಗೆ ವಿದ್ಯುತ್ ವಿತರಣೆಯ ಜವಾಬ್ದಾರಿ ನೀಡಿದರೆ ಉಚಿತ ವಿದ್ಯುತ್ ಸೇರಿದಂತೆ ಜನಪರ ಯೋಜನೆಗಳಿಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ. ಜೊತೆಗೆ ವಿದ್ಯುತ್ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ ಸಾವಿರಾರು ಸಿಬ್ಬಂದಿ ಉದ್ಯೋಗಕ್ಕೂ ಕುತ್ತಾಗಬಹುದು ಎಂದು ಅಭಿಪ್ರಾಯಪಟ್ಟರು. ಮುಂದಿನ ವಿವರ. ಶಿವಮೊಗ್ಗ ನಗರ ಹಳೆ ಜೈಲು ಆವರಣದಲ್ಲಿ ರೋಟರಿ ಶಿವಮೊಗ್ಗ ಪೂರ್ವದ ಸಹಕಾರದಲ್ಲಿ ರಾಜ್ಯ ಪೊಲೀಸ್ ಇಲಾಖೆ ವಿಶೇಷ ಕಾರ್ಯಪಡೆ ಸಿಮ್ಸ್ ಮೆಗಾನ್ ಬೋಧನಾ ಜಿಲ್ಲಾ ಆಸ್ಪತ್ರೆ ರಕ್ತನಿಧಿ ಕೇಂದ್ರ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಜಿಲ್ಲಾ ಮತ್ತು ವಾಣಿಜ್ಯ ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ಜಿ ವಿಜಯ್ ಕುಮಾರ್, ರಾಜ್ಯ ಪೊಲೀಸ್ ಮೀಸಲು ಪಡೆ, ಪೊಲೀಸ್ ಇನ್ಸ್ಪೆಕ್ಟರ್ ಕೀರ್ತಿ ಕುಮಾರ್, ಪ್ರಮುಖರಾದ ಬಿಆರ್ ಧನಂಜಯ್, ಡಾಕ್ಟರ್ ಡೋನಾ ರಮ್ಯಾ, ಗಣೇಶ್, ನವೀನ್, ಡಿಎನ್ ರವೀಂದ್ರ ಮತ್ತಿತರರು ಇದ್ದರು. ಮುಂದಿನ ವಿವರ. ಸಾಗರ ತಾಲೂಕಿನ ಅಮಟೆಕೊಪ್ಪದ ಹೊಂಗಿರಣ ಸ್ಕೂಲ್ ಆಫ್ ಎಕ್ಸಲೆನ್ಸ್ನಲ್ಲಿ ಶಾಲಾ ನಾಯಕರ ಚುನಾವಣೆಯನ್ನು ಸಂಪೂರ್ಣ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಯಶಸ್ವಿಯಾಗಿ ನಡೆಸಲಾಯಿತು. ಚುನಾವಣಾ ಅಧಿಸೂಚನೆ ಪ್ರಕಟಿಸುವುದರಿಂದ ಹಿಡಿದು ನಾಮಪತ್ರ ಸಲ್ಲಿಕೆ, ಪರಿಶೀಲನೆ, ಸಂದರ್ಶನ, ಪ್ರಚಾರ, ಮತದಾನ, ಮತ ಎಣಿಕೆ ಹಾಗೂ ಫಲಿತಾಂಶ ಪ್ರಕಟಣೆವರೆಗೆ ಎಲ್ಲ ಹಂತಗಳನ್ನು ಚುನಾವಣಾ ಆಯೋಗ ಕ್ರಮಬದ್ಧವಾಗಿ ನಡೆಸಿತು. ಒಟ್ಟು 15 ವಿದ್ಯಾರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು ಅರ್ಹತಾ ಮಾನದಂಡಗಳನ್ನು ಪೂರೈಸಿದ 6 ಅಭ್ಯರ್ಥಿಗಳ ನಾಮಪತ್ರಗಳನ್ನು ತಿರಸ್ಕರಿಸಲಾಯಿತು. ಉಳಿದ 9 ಅಭ್ಯರ್ಥಿಗಳಿಗೆ ಸಂದರ್ಶನ ನಡೆಸಿದ ಬಳಿಕ ಎಂಎಂ ಭೂಮಿಕಾ ಮತ್ತು ಡಿಎನ್ ಪೂರ್ವಿ ಅವರನ್ನು ಮುಖ್ಯ ಚುನಾವಣಾ ಕಣಕ್ಕೆ ಆಯ್ಕೆ ಮಾಡಲಾಯಿತು. ಸಂದರ್ಶನದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಎಂಕೆ ಚಿನ್ಮಯಿ ಸಾಂಸ್ಕೃತಿಕ, ಶ್ರಾವ್ಯ ಹೆಗಡೆ ಕ್ರೀಡಾ, ತನ್ಮಯ್ ಶೈಕ್ಷಣಿಕ, ಶ್ರೀವರ್ಷಿಣಿ ಶಿಸ್ತು ಹಾಗೂ ಈಶಾನ್ ಜೋಶಿ ಸ್ವಚ್ಛತೆ ಮತ್ತು ಆರೋಗ್ಯ ಅವರನ್ನು ವಿವಿಧ ವಿಭಾಗಗಳ ನಾಯಕರಾಗಿ ನಾಮನಿರ್ದೇಶನ ಮಾಡಲಾಯಿತು. ಚುನಾವಣೆಯಲ್ಲಿ ಭೂಮಿಕಾ ಅವರು 294 ಮತಗಳನ್ನು ಪಡೆದು ಶಾಲಾ ನಾಯಕಿಯಾಗಿ ಆಯ್ಕೆಯಾಗಿದ್ದು, 114 ಮತಗಳನ್ನು ಪಡೆದ ಡಿಎನ್ ಪೂರ್ವಿ ಶಾಲಾ ಉಪನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಎಂದು ಮುಖ್ಯ ಚುನಾವಣಾ ಅಧಿಕಾರಿಯಾಗಿದ್ದ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ವಿಕೆ ಸುನಿಲ್ ತಿಳಿಸಿದ್ದಾರೆ. ಸೋಫಿ, ಭಾಗ್ಯಶ್ರೀ, ಮಣಿಕಂಠ, ಮೇಘನ, ಶಿಲ್ಪಾ ಹೆಗಡೆ, ಸಾದಿಕ್, ಪ್ರದೀಪ್ ಶಿಕ್ಷಕರು ಚುನಾವಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ ಅಲ್ಲಿವರೆಗೆ ಕೇಳ್ತಾ ಇರಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಆರ್ಜ ಶ್ರೀಧರ್ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ ರಾಣಿ ಪೂರ್ಣ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಎಲ್ಲರಿಗೂ ನಮಸ್ಕಾರ. ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ. ಇಂದು ನಿಮಗೋಸ್ಕರ ವಿಶೇಷ ಗೀತೆ, ರಚನೆ ಸಾನಾ ಶ್ರೀಲಕ್ಷ್ಮಿ ಬೆಂಗಳೂರು. ರಾಗ ನಿಮಗೆಲ್ಲ ತಿಳಿದ ರಾಗವೇ ಇದು. ಹಾಡಿದವರು ಅತ್ತಿಗೆ ನಾದಿನಿಯರು, ಅವರೇ ಶ್ರೀಮತಿ ಪ್ರತಿಭಾ ಪ್ರಸಾದ್ ಬೆಂಗಳೂರು, ಶ್ರೀಮತಿ ಸುರೇಖಾ ನಾಗರಾಜ್ ನಿವೃತ್ತರು ಕಾರ್ಪೊರೇಷನ್ ಬ್ಯಾಂಕ್ ಉಡುಪಿ, ಹಾಗೂ ಸುನೀತಾ ರಾಘವೇಂದ್ರ ಬೆಂಗಳೂರು.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮುಗ್ಗ ನಾಡಿ ಪುನರ್ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಮಂಥನ ಶಿವಮೊಗ್ಗ ವೈಚಾರಿಕ ವೇದಿಕೆ ವತಿಯಿಂದ ಒಂದೇ ಮಾತರಂ 150 ವಿಷಯ ಕುರಿತು ಜೂನ್ 21 ಭಾನುವಾರ ಸಂಜೆ 5:30 ದುರ್ಗಿಗುಡಿ ತಿಲಕ್ ನಗರದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ಕಲ್ಯಾಣ ಮಂಟಪ ಸಭಾಂಗಣದಲ್ಲಿ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಂತ ಪ್ರಚಾರ ಪ್ರಮುಖ್ ಶ್ರೀ ರಾಜೇಶ್ ಪದ್ಮಾರ್ ಅವರು ಉಪನ್ಯಾಸ ನೀಡಲಿದ್ದಾರೆ. ಆಸಕ್ತರು ಪಾಲ್ಗೊಳ್ಳಲು ಕೋರಿದೆ. ವಿವರಗಳಿಗೆ 9164682876 ಸಂಪರ್ಕಿಸಬಹುದು. ಮುಂದಿನ ವಿವರ. 2026-27 ಸಾಲಿನಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಡಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರದ ಪಿಯುಸಿ, ಐಟಿಐ, ಡಿಪ್ಲೊಮಾ ಹಾಗೂ ಪ್ರಥಮ ಪದವಿ ಮಟ್ಟದ ವಿದ್ಯಾರ್ಥಿಗಳಿಗೆ ಮಾತ್ರ ಬಾಲಕ ಅಥವಾ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ವಿದ್ಯಾರ್ಥಿಗಳಿಂದ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಅರ್ಜಿಯನ್ನು ರಾಜ್ಯ ವಿದ್ಯಾರ್ಥಿ ನಿಲಯದ ತಂತ್ರಾಂಶ https://shp.karnataka.gov.in ನಲ್ಲಿ ಜೂನ್ 30 ಒಳಗೆ ಸಲ್ಲಿಸುವಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಶಿವಮೊಗ್ಗ 08182222206 ಅಥವಾ ಸಾಗರ ವಿಸ್ತರಣಾಧಿಕಾರಿಗಳು 9731979131. ಶಿವಮೊಗ್ಗ ಜಿಲ್ಲಾ ಮಾಹಿತಿ ಕೇಂದ್ರ 9036866642. ತಾಲೂಕು ಮಾಹಿತಿ ಕೇಂದ್ರಗಳಾದ ಭದ್ರಾವತಿ 7676888388, ತೀರ್ಥಹಳ್ಳಿ 9538853680, ಶಿಕಾರಿಪುರ 8861982835, ಸಾಗರ 7829136724, ಸೊರಬ 7338222907, ಹೊಸನಗರ 9513815513. ಈ ಸಂಖ್ಯೆಯಲ್ಲಿ ಸಂಪರ್ಕಿಸಬಹುದಾಗಿದೆ. ಮುಂದಿನ ವಿವರ. ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಬೆಂಗಳೂರಿನ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿದ್ದ ಸಿಎಸ್ ಷಡಾಕ್ಷರಿ ಅವರನ್ನು ಶಿವಮೊಗ್ಗಕ್ಕೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶಿಸಿದೆ. ಬೆಂಗಳೂರಿನ ಲೆಕ್ಕ ಪರಿಶೋಧನಾ ಇಲಾಖೆಯ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಇವರನ್ನು ಶಿವಮೊಗ್ಗಕ್ಕೆ ವರ್ಗಾವಣೆ ಮಾಡಲಾಗಿದ್ದು, ಸ್ಥಳೀಯ ಲೆಕ್ಕ ಪರಿಶೋಧನಾ ವರ್ತುಲ ಶಿವಮೊಗ್ಗ ಇಲಾಖೆಯ ಜಂಟಿ ನಿರ್ದೇಶಕರಾಗಿ ಸಿಎಸ್ ಷಡಾಕ್ಷರಿ ಅಧಿಕಾರ ಸ್ವೀಕರಿಸಿದರು. ಸರ್ಕಾರಿ ನೌಕರರ ಸಂಘದ ಚುನಾವಣೆ ಸಂದರ್ಭದಲ್ಲಿ ಇವರನ್ನು ಶಿವಮೊಗ್ಗದಿಂದ ಕೋಲಾರಕ್ಕೆ ವರ್ಗಾವಣೆ ಮಾಡಲಾಗಿತ್ತು. ನಂತರ ಬೆಂಗಳೂರಿನ ಕೇಂದ್ರ ಕಚೇರಿಗೆ ವರ್ಗಾವಣೆ ಮಾಡಲಾಯಿತು. ಇದೀಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸೂಚನೆ ಮೇರೆಗೆ ಸರ್ಕಾರದ ಕಾರ್ಯದರ್ಶಿಗಳು ಈ ಆದೇಶ ಹೊರಡಿಸಿದ್ದಾರೆ. ಮುಂದಿನ ವಿವರ. ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಖಾಸಗಿಯವರಿಗೆ ನೀಡುವ ಹುನ್ನಾರ ನಡೆಯುತ್ತಿದ್ದು, ದಿ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಸಮಾನಾಂತರ ವಿದ್ಯುತ್ ವಿತರಣಾ ಪರವಾನಗಿ ನೀಡುವಂತೆ ಈಗಾಗಲೇ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಅರ್ಜಿ ಸಲ್ಲಿಸಿದ್ದು, ಈ ಕುರಿತಾಗಿ ಆಯೋಗ ಈಗಾಗಲೇ ಪತ್ರಿಕಾ ಪ್ರಕಟಣೆ ಹೊರಡಿಸಿ ಭಾಗಿದಾರರ ಆಕ್ಷೇಪಣೆ ಅಭಿಪ್ರಾಯವನ್ನು ಸಲ್ಲಿಸಲು ತಿಳಿಸಿದ್ದು, ಈ ಸಂಬಂಧ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಕಾರ್ಯಕರ್ತರು ಜಿಲ್ಲಾಧಿಕಾರಿ

ಅಧಿಕಾರಿಗಳ ಕಚೇರಿಯಿಂದ ಮೆಸ್ಕಾಂ ಕಚೇರಿಯವರೆಗೆ ಬೃಹತ್ ಮೆರವಣಿಗೆ ಮೂಲಕ ಆಗಮಿಸಿ ಕೆಪಿಟಿಸಿಎಲ್ ಅಧಿಕಾರಿಗಳಿಂದ ಆಕ್ಷೇಪಣೆ ಅರ್ಜಿಯನ್ನು ಪಡೆದು ಸ್ಥಳದಲ್ಲೇ ಭರ್ತಿ ಮಾಡಿ ವಿದ್ಯುತ್ ಖಾಸಗೀಕರಣವನ್ನು ವಿರೋಧಿಸಿ ಆಕ್ಷೇಪಣೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ನಾಯಕ ಕೆಟಿ ಗಂಗಾಧರ್ ಅವರು, ಇದೊಂದು ಅವೈಜ್ಞಾನಿಕ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ಯೋಜನೆಯಾಗಿದ್ದು ಯಾವುದೇ ಕಾರಣಕ್ಕೂ ವಿದ್ಯುತ್ ಖಾಸಗೀಕರಣ ಮಾಡಲು ಬಿಡುವುದಿಲ್ಲ. ಇದರಿಂದ ದೇಶದ ಬೆನ್ನೆಲುಬು ರೈತನ ಜೀವನ ಬರಡಾಗಲಿದೆ. ರೈತರು ಮತ್ತು ಜನಸಾಮಾನ್ಯರು ಪ್ರತಿ ಯೂನಿಟ್ಗೂ ಹೆಚ್ಚಿನ ದರ ತೆರಬೇಕಾಗುತ್ತದೆ. ಖಾಸಗಿ ಕಂಪನಿಗಳ ದೌರ್ಜನ್ಯ ಮತ್ತು ದರ್ಪಕ್ಕೆ ಬಲಿಯಾಗಬೇಕಾಗುತ್ತದೆ. ಬಂಡವಾಳಶಾಹಿಗಳ ಕೈಗೊಂಬೆಯಾಗಿ ರೈತರು ಮತ್ತು ಕೈಗಾರಿಕೋದ್ಯಮಿಗಳು ನಷ್ಟಕ್ಕೆ ಒಳಗಾಗುತ್ತಾರೆ. ಸಾವಿರಾರು ಕೆಪಿಟಿಎಸ್ಎಲ್ ನೌಕರರು ಉದ್ಯೋಗ ಕಳೆದುಕೊಳ್ಳುತ್ತಾರೆ. ನಿವೃತ್ತ ಉದ್ಯೋಗಿಗಳ ಪಿಂಚಣಿಯ ಮೇಲೆ ಪ್ರಭಾವ ಬೀರುತ್ತದೆ. ಹೊಸ ನೇಮಕಾತಿ ಆಗುವುದಿಲ್ಲ. ಮನಬಂದಂತೆ ದರವನ್ನು ಹೆಚ್ಚಿಸುತ್ತಾರೆ. ಈಗಾಗಲೇ ರಾಜ್ಯದ ವಿದ್ಯುತ್ ನಿಯಮಗಳು ಸದೃಢವಾಗಿದ್ದು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಹೀಗಿರುವಾಗ ಸಮಾನಾಂತರ ವಿದ್ಯುತ್ ವಿತರಣಾ ಪರವಾನಗಿಯನ್ನು ಖಾಸಗಿ ಕಂಪನಿಗಳಿಗೆ ನೀಡುವುದನ್ನು ರೈತ ಸಂಘ ಖಂಡಿಸುತ್ತದೆ ಎಂದು ಅವರು ಹೇಳಿದರು. ಈ ಬಗ್ಗೆ ಈಗಾಗಲೇ ರೈತ ಸಂಘ ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿ ರೈತನ ಮನೆಗೆ ತೆರಳಿ ಜಾಗೃತಿ ಮೂಡಿಸುತ್ತಿದ್ದು ಆಕ್ಷೇಪಣಾ ಪತ್ರವನ್ನು ಕೆಪಿಟಿಸಿಎಲ್ ಅಧಿಕಾರಿಗಳಿಗೆ ನೀಡಲು ಪ್ರಾರಂಭಿಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಸಾಮೂಹಿಕವಾಗಿ ರೈತರು ಆಕ್ಷೇಪಣೆಯನ್ನು ಸಲ್ಲಿಸಿದರು. ರೈತ ನಾಯಕ ಕೆಟಿ ಗಂಗಾಧರ್, ಜಗದೀಶ್, ಮಂಜುನಾಥ್ ಸೇರಿದಂತೆ ಹಲವು ರೈತ ನಾಯಕರು ಪಾಲ್ಗೊಂಡಿದ್ದರು. ಇದರೊಂದಿಗೆ ಇಂದಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಗಳನ್ನ ಕೊಡ್ತೀವಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ನೀವು ಕೇಳಲಿದ್ದೀರಿ ಹರಿಕತೆ, ಶೀರ್ಷಿಕೆ ರಾಮಾಯಣ ಯುದ್ಧಕಾಂಡ. ಪ್ರಸ್ತುತ ಪಡಿಸಲಿದ್ದಾರೆ ಶ್ರೀ ಗುರುರಾಜುಲು ನಾಯ್ಡು.
6: ಪಕ್ಕದಲ್ಲೇ ಇದ್ದ ವಿಭೀಷಣ ಎದ್ದ, ಸ್ವಲ್ಪ ನನ್ನ ಮಾತನ್ನು ಕೇಳಿ. ನೀವೆಲ್ಲರೂ ಆಯುಧಗಳನ್ನು ತಗೊಂಡಾಗಲೇ ರಾಮನ ಮೇಲೆ ಯುದ್ಧಕ್ಕೆ ಹೊರಟು ಬಿಟ್ಟಿದ್ದೀರಾ. ಸ್ವಲ್ಪ ನಿಲ್ಲಿ. ಅಪರಾಧವನ್ನು ಮಾಡಿ ನಾವು ನಿರಪರಾಧಿಗಳು ಎಂದು ಹೇಳಿಕೊಳ್ಳುವುದರಲ್ಲಿ ಅರ್ಥವಿಲ್ಲ ಅಣ್ಣ. ರಾಮ ಎಂದರೆ ಸಾಮಾನ್ಯನೆಂಬುದಾಗಿ ಭಾವಿಸಬೇಡ. ಅವನೇನು ಸಾಮಾನ್ಯನಲ್ಲಣ್ಣ. 14,000 ಕರದೂಷಣಾದಿಗಳನ್ನು ಒಬ್ಬನೇ ಕೊಂದವನು. ನಿನ್ನ ಸ್ನೇಹಿತರು ಎರಿಸಿಕೊಂಡಿದ್ದ ವಾಲಿಯನ್ನು ಒಂದೇ ಬಾಣದಲ್ಲಿ ಕೊಂದವನು. ಹಿಂದೆ ನಮ್ಮ ಕುಲಕ್ಕೆಲ್ಲ ಗುರುವೆನಿಸಿಕೊಳ್ಳಬಹುದಾದ ಮಾವ ಮಾರೀಚನನ್ನ ಒಂದೇ ಬಾಣದಿಂದ ಸಮುದ್ರದಿಂದ ಆತಿಗೇಸದವನು, ಮಾಯಾಮೃಗ ರೂಪಧಾರಿಯಾದವನನ್ನು ಕೊಂದವನು. ನನ್ನ ಮಾತನ್ನು ಕೇಳೋಣ. ಈಗಲಾದರೂ ನಿನ್ನ ಈ ಸಂಪದ್ಭರಿತವಾಗಿರುವ ರಾಜ್ಯ ಉಳಿಬೇಕಾದರೆ ರಾಮನ ಹೆಂಡತಿಯಾದ ಸೀತೆಯನ್ನು ರಾಮನಿಗೊಪ್ಪಿಸಿ ಆದ ಪಾದಕ್ಕೆ ನಮಸ್ಕಾರವನ್ನು ಮಾಡು. ರಾವಣ ಕಟಕಟಕಟನೆ ಹಲ್ಲನ್ನು ಕಡದ, ಹತ್ತನೆ ಎಂದು ಸಭೆಯನ್ನೇ ಬಿಟ್ಟು ಹೊರಟದ. ವಿಭೀಷಣ ರಾತ್ರಿಯೆಲ್ಲ ಬಹಳ ಆಲೋಚನೆಯನ್ನು ಮಾಡಿದರಂತೆ. ಮಾರನೇ ದಿವಸ ಸಭೆಗೆ ಬಂದಾಗ ವಿಭೀಷಣನೇ ಬಂದು ನಮಸ್ಕಾರ ಮಾಡಿ ನಿಂತ. ಅಣ್ಣ, ಇವರೆಲ್ಲರೂ ನಿನ್ನನ್ನು ಹೊಗಳುತ್ತಾ ಇದ್ದಾರೆ ಕಣೋ. ಈ ಹೊಗಳಿ ನಿನಗೆ ಪ್ರಿಯವಾಗುವ ಈ ಮಾತುಗಳನ್ನಾಡುತ್ತಿರುವವರೆಲ್ಲರೂ ನಿನ್ನ ವಿನಾಶ ಕಾಲ ಬಂದಾಗ ಒಬ್ಬರೂ ಇರಲ್ಲ ಅಣ್ಣ. ಇವರೆಲ್ಲರೂ ಹೊಗಳುವ ನಿನ್ನ ಶತ್ರುಗಳು. ಈಗ ನಿನಗೆ ಬಹಳ ಒಳ್ಳೆಯದನ್ನೇ ಹೇಳಿ ನಾಳೆ ನಿನ್ನ ವಿನಾಶಕ್ಕೆ ಏನೇನಾಗಬೇಕು ಅಷ್ಟನ್ನು ಮಾಡುತ್ತಿದ್ದಾರೆ. ಮಾತನ್ನು ಕೇಳಣ್ಣ. ರಾಜನೀತಿಯಲ್ಲ, ಧರ್ಮವಲ್ಲ. ಮತ್ತೊಂದು ಮಾತು ಹೇಳುವುದಾದರೆ, ಸೀತೆ ನಮ್ಮ ಲಂಕಾಪಟ್ಟವನ್ನು ಸೇರಿದ್ದು ಹೇಗಾಯಿತು ಅಂದರೆ ಮಾರಿ ಹೊಕ್ಕ ಮನೆಯಾಗಿದೆ. ಸೀತೆ ಪ್ರವೇಶ ಮಾಡಲು ಮೊದಲುಕೊಂಡು ಯಾಗ ಯಜ್ಞಾದಿಗಳು ಸರಿಯಾಗಿ ನಡೆಯುತ್ತಿಲ್ಲ. ಆಗಾಗ ಅಪಶಕುನಗಳು ಕಾಡುತ್ತಿದೆ. ಅಗ್ನಿಯನ್ನು ಜಲಿಸುವಾಗ ಯಜ್ಞ ಭೂಮಿಯಲ್ಲಿ ಬರಬಹುದಾದ ಅಗ್ನಿಯು ಧೂಮದಿಂದ ಕೂಡಿ ಬರುತ್ತಾ ಇದೆ ಅಣ್ಣ. ಇಷ್ಟೇ ಅಲ್ಲದೆ ಎಲ್ಲ ರೀತಿಯಿಂದಲೂ ನಮಗೆ ಅಪಶಕುನಗಳೇ ಕಂಡು ಬರುತ್ತಿದೆ. ಮಾತನ್ನು ಕೇಳಿ ದಯಮಾಡಿ ಸೀತೆಯನ್ನು ಒಪ್ಪಿಸಿ ನಾವೆಲ್ಲರೂ ಸುಖವಾಗಿ ಬಾಳುವಂತೆ ಮಾಡು. ರಾವಣ ಅಂದ ಸ್ವಜಾತಿ ಶತ್ರು, ಕುಲಕ್ಕೆ ಮೃತ್ಯು ಕೊಡಲೆಯ ಗಾವು ಎಂಬ ಗಾದೆಯಂತೆ ನನ್ನನ್ನವನುಂಡು ನನ್ನುಪ್ಪನ್ನು ತಿಂದು ನನಗೆ ದ್ರೋಹವನ್ನು ಬಗ್ಗಿತ್ತಿರುವ ವಿಭೀಷಣ, ನಿನಗಿಲ್ಲಿ ಸ್ಥಳವಿಲ್ಲ, ಹೇಳಿ ಹರಡು ಇಲ್ಲಿಂದ ಹರಡು ಎಂದಾಗ ಎಲ್ಲರೂ ಹಾಸ್ಯವನ್ನು ಮಾಡುತ್ತಿದ್ದರೆ ವಿಭೀಷಣ ತನ್ನ ನಾಲ್ಕು ಜನ ಮಂತ್ರಿಗಳನ್ನು ಕರೆದುಕೊಂಡು ಕೈಯಲ್ಲಿ ಗದೆಯನ್ನು ಹಿಡಿದು ಥಟ್ಟನೆ ಆಕಾಶಕ್ಕೆ ಹಾರಿದ. ಆಕಾಶಕ್ಕೆ ಹಾರಿ ಹೇಳುತ್ತಾನಂತೆ, ಅಣ್ಣಯ್ಯ ನೀನು ನನಗೆ ಹಿರಿಯ, ನೀನು ನನ್ನನ್ನೇನೆಂದರೂ ಚಿಂತೆ ಇಲ್ಲ, ಆದರೆ ಒಂದು ಸತ್ಯವಾದ ಮಾತನ್ನು ಹೇಳುತ್ತಿದ್ದೇನೆ ಕೇಳು. ಬರುತ್ತಿದೆ ನಿನಗೆ ಮೃತ್ಯು ಕಾಲ, ನಿನಗೆ ಮಾತ್ರವಲ್ಲ ನಿನ್ನ ಪುತ್ರ ಮಿತ್ರ ಕೆಳತ್ರಾದಿ ಬಾಂಧವ ಸೈನ್ಯ ಸಹಿತವಾದ ಅಪಾರವಾದ ಐಶ್ವರ್ಯವೆಲ್ಲವೂ ಕೂಡ ನಶಿಸಿ ಮಣ್ಣೊಳಗೆ ಧೂಳಾಗಿ ಹೋಗುವ ಕಾಲವೂ ಸಮೀಪಿಸ್ತಾ ಇದೆ. ಅದಕ್ಕಾಗಿಯೇ ಮೃತ್ಯು ಸನ್ನಿಹಿತವಾದವನಿಗೆ ಯಾವ ಪಥ್ಯವೂ ರುಚಿಸುವುದಿಲ್ಲ ಎಂಬಂತೆ ನೀನು ಆವೃತವಾಗಿರುವ ಜನಗಳ ಮಾತನ್ನು ಕೇಳುತ್ತಿದೀಯ? ಕೇಳು, ನಾನು ಸತ್ಯಸಂಧರಾದ ಶ್ರೀರಾಮನ ಪಕ್ಷವನ್ನೇ ಸೇರ್ತೇನೆ, ಇದೋ ಹರಿದೆ ಎಂಬುದಾಗಿ ಗಗನ ಮಾರ್ಗದಲ್ಲಿ ಭರ್ರನ್ನು ಹಾಡುತ್ತೇನೆ. ಗಗನ ಮಾರ್ಗದಲ್ಲಿ ಹಾರಿ ಬರುತ್ತಾ ರಾಮದೇವರು ನಿಂತಿರುವ ಆ ಮಹೇಂದ್ರಗಿರಿಯ ಸಮೀಪಕ್ಕೆ ಬಂದ, ಆಕಾಶದಲ್ಲಿ ನಿಂತುಕೊಂಡ, ಗಗನ ಮಾರ್ಗದಲ್ಲಿ ನಿಂತು, ಅಯ್ಯ ಕವಿವೀರರೇ, ನಾನು ರಾವಣ ಎಂಬತಕ್ಕಂಥ ಲಂಕಾಧಿಪತಿಯಾಗಿರುವವನ ತಮ್ಮ, ಎಷ್ಟು ವಿಧದಿಂದ ಧರ್ಮ ಬೋಧನೆಯನ್ನು ಮಾಡಿದರೆ ಕೇಳದೆ ನಮ್ಮಣ್ಣನು ಅಟ್ಟಿದ್ದರಿಂದ ಶ್ರೀರಾಮನಿಗೆ ಶರಣಾಗಿ ಬಂದಿದ್ದೇನೆ. ದಯಮಾಡಿ ಶ್ರೀರಾಮನಿಗೆ ನಾನು ಶರಣಾಗಿ ಬಂದಿರತಕ್ಕಂತಹ ವಿಚಾರವನ್ನು ತಿಳಿಸಿ. ಓಡಿ ಬಂದರು ಐದಾರು ಜನ, ರಾಮಪ್ಪ ಅವನ್ಯಾರೋ ರಾವಣನ ತಮ್ಮ ಅಂತೆ, ಹೆಸರು ವಿಭೀಷಣ ಅಂತೆ, ನಿನಗೆ ಶರಣಾಗಿ ಬಂದಿದ್ದೇನೆ ಅಂತಾನೆ. ಪಕ್ಕದಲ್ಲಿರುವ ಜಾಂಬು ಅಂತ ಹೇಳ್ತಾನೆ, ರಾಮಪ್ಪ ಎಲ್ಲವನು ಬಲ್ಲವನು ನೀನು ಆಲೋಚನೆಯನ್ನು ಮಾಡು. ಸುಗ್ರೀವ ಬಂದ, ಒಡೆಯ ಇವನು ಶತ್ರು ಪಕ್ಷದವನು, ನಮ್ಮಲ್ಲಿ ಸೇರಿಕೊಂಡು ನಮ್ಮಲ್ಲಿರಬಹುದಾದ ಗುಟ್ಟನ್ನೆಲ್ಲ ಚೆನ್ನಾಗಿ ತಿಳಿದು ಆ ನಂತರದಲ್ಲಿ ಹೋಗಿ ಆ ನಡೆಯಬಹುದಾದ ಕಾರ್ಯಕ್ಕೆ ರಾವಣನಿಗೆ ಸಹಾಯ ಮಾಡ್ತಾನೋ ಏನು? ಅಂಗನ ಹೇಳಿದ, ಒಡೆಯ ಆಜ್ಞೆಯನ್ನು ಕೊಡು, ಅವನ ಅಂತರಿಕ್ಷದಲ್ಲೇ ಇರಲಿ, ಹಾರಿಯವನನ್ನು ಎಡಗಾಲಿನಿಂದಲೇ ಒದ್ದು ಧೂಳೀಪಟವನ್ನು ಮಾಡಿಬಿಡ್ತೇನೆ. ರಾಮದೇವರು ಎಲ್ಲವನ್ನು ಕೇಳುತ್ತಿದ್ದರಂತೆ. ಪಕ್ಕದಲ್ಲಿರುವ ಆಂಜನೇಯನ ಕರೆದ್ರು, ಮಾರುತಿ ರಾಮ ರಾಮ ರಾಮ ರಾಮ, ಮಾರುತಿ ನೀನೇನ್ ಹೇಳ್ತೀಯ, ನೀನೇನ್ ಹೇಳ್ತೀಯ ಅನ್ನುವಾಗ ಮಾರುತಿ ಎಲ್ಲರಲ್ಲಿ ಶ್ರೇಷ್ಠ ಬುದ್ಧಿ ಸಂಪನ್ನ, ಒಡೆಯ ಎಲ್ಲರ ವಿಚಾರವನ್ನು ಕೇಳಬೇಕು, ಕೇಳಿದ್ದನ್ನು ಮನನ ಮಾಡಬೇಕು, ಅದರಲ್ಲಿ ಧರ್ಮ ಯಾವುದೋ ಹಿತವಾವುದೋ ಅದನ್ನ ಸರ್ವಜ್ಞನಾದ ರಾಮ ನೀನೇ ಆಚರಣೆಯನ್ನು ಮಾಡಬೇಕು. ಆದರೆ ನನಗೆ ತಿಳಿದ ವಿಷಯವನ್ನು ಹೇಳುವುದಾದರೆ, ನಾನು ಲಂಕಾಪುರವನ್ನೆಲ್ಲ ಪ್ರವೇಶ ಮಾಡಿ ಸುತ್ತಾಡಿದಾಗ ಸೀತಾಮಾತೆಗೆ ಅನುಕೂಲವನ್ನು ಮತ್ತು ರಾವಣನಿಗೆ ಧರ್ಮ ನೀತಿಯನ್ನು ಹೇಳ್ತಾ ಸರ್ವದಾ ದೈವ ಭಕ್ತರಾಗಿ ಬಾಳುತ್ತಿದ್ದವರು ಅಂದರೆ ಈ ವಿಭೀಷಣವೇ. ರಾಮದೇವರು ತಕ್ಷಣ ಏನು ಮಾಡಿದರಂತೆ, ಬರ ಹೇಳಿ ಅವರನ್ನ, ಅಯ್ಯ ರಾಮ ಅಭಯ ಕೊಟ್ಟಿದ್ದಾನೆ ಬನ್ನಿ. ನಾಲ್ಕು ಜನ ಮಂತ್ರಗಳಿಂದ ಅಡಗೂಡಿ ಸರ್ವದ ಕೆಳಗಿಳಿದು ಓಡಿ ಬಂದು ರಾಮನ ಪಾದಕ್ಕೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿದರೆ, ರಾಮ ನಾನು ನಿನಗೆ ಶರಣಾಗಿ ಬಂದಿದ್ದೇನೆ, ನಾನು ರಾವಣನ ತಮ್ಮ ವಿಭೀಷಣ ಎಂದು ಅನೀತಿ ಅಕೃತ್ಯಗಳಲ್ಲಿ ಇರಲಾರದೆ ನಿನ್ನ ಪಾದ ಹಿಡಿದಿದ್ದೇನೆ, ದಯಮಾಡಿ ನನ್ನನ್ನು ಸ್ವೀಕರಿಸು. ರಾಮದೇವರು ಹಾಗೆ ಅವನ ಕೈ ಹಿಡಿದು, ಲಕ್ಷ್ಮಣ ಏನಣ್ಣ ಹೋಗು, ಸಮುದ್ರದಿಂದ ಜಲ ತಂದು ಇವನಿಗೆ ಅಭಿಷೇಕವನ್ನು ಮಾಡು, ಹಿಂದೆ ಇವನಿಗೆ ಲಂಕಾ ರಾಜ್ಯವನ್ನು ಪಟ್ಟ ಕಟ್ಟಿದ್ದೇನೆ ಅಂದ. ಲಂಕಾ ರಾಜ್ಯವನ್ನೇ ಪಟ್ಟ ಕಟ್ಟಿದ್ದೇನೆ. ಸುಗ್ರೀವ ಅಂದ, ಸ್ವಾಮಿ ಸ್ವಾಮಿ ಸ್ವಾಮಿ ಇದೇನ್ ಮಾತಾಡ್ತಾ ಇದ್ದೀರಾ? ಅಲ್ಲ ಸ್ವಾಮಿ, ರಾವಣ ಇನ್ನೂ ಸಾಯಿಲೇ ಇಲ್ಲ, ಒಂದು ವೇಳೆ ಅವನಿಗೇನಾದ್ರೂ ಒಳ್ಳೆ ಬುದ್ಧಿ ಬಂದು ನಿಮ್ ಕಾಲಿಡ್ಕೊಂಡ್ರೆ ಏನ್ ಮಾಡ್ತೀರ? ರಾಮ ಹೇಳಿದ, ಒಂದು ವೇಳೆ ಅವನಿಗೇನಾದ್ರೂ ಒಳ್ಳೆ ಬುದ್ಧಿ ಬಂದು ಪಾದಕ್ಕೆ ಬಂದು ಶರಣಾದರೆ ಅವನಿಗೆ ನನ್ನ ಅಯೋಧ್ಯ ನಗರಿ ಕೊಟ್ಟು ಬಿಡ್ತೇನೆ. ಸ್ವಾಮಿ, ಅಯೋಧ್ಯ ನಗರಿ ಭರತನ ಕೊಟ್ಟಿದ್ದೀರಲ್ಲ, ಅವನಿಗೇನ್ ಮಾಡ್ತೀರಾ? ಹಾಗಾದ್ರೆ ನನ್ನ ತಮ್ಮನಾದ ಭರತನಿಗೆ ನನ್ನ ವೈಕುಂಠ ಕೊಟ್ಟು ಬಿಡ್ತೇನೆ. ಸ್ವಾಮಿ, ಎಲ್ಲ ಎಲ್ರಿಗೂ ಕೊಟ್ಟು ಬಿಡ್ತಾ ತಾವೆಲ್ಲಿರ್ತೀರಾ? ನಿಮ್ಮ ಜೊತೆಯಲ್ಲಿ ಸದಾ ವನವಾಸ ರಾಮನಾಗಿ ಇದ್ದು ಬಿಡ್ತೇನೆ. ಆಗಬಹುದಲ್ವೇ? ಮಾರುತಿ ಹೇಳ್ತಾನೆ, ಒಡೆಯ ನೀನು ಸರ್ವಜ್ಞ ಎನ್ನುವುದಕ್ಕೆ ಸಾಕ್ಷೀಭೂತವಾಗಿದೆ. ಇಳೋ ಎಂಬುದಾಗಿ ಜಲವನ್ನು ತಂದು ಅಭಿಷೇಕವನ್ನು ಮಾಡಿ ಅಲ್ಲೇ ಲಂಕಾರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಬಿಟ್ಟು, ಆ ನಂತರದಲ್ಲಿ ರಾಮದೇವರು ಕೇಳಿದರಂತೆ, ವಿಭೀಷಣ ನೀನೀಗ ನಮ್ಮವನಾದೆ, ನಮ್ಮ ಸಂಗಡಿಗನಾದೆ. ಈಗ ಆ ಒಂದು ವಿಚಾರಕ್ಕೆ ನಿನ್ನ ಸಲಹೆ ಬೇಕಾಗಿದೆ. ನಾವು ಈ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬೇಕಲ್ಲ, ಹೇಗೆ? ಅವನಂತ, ಸ್ವಾಮಿ ನನಗೆ ಗೊತ್ತಿರೋದು ಒಂದೇ ಒಂದು ಉಪಾಯ. ಯಾವುದಪ್ಪ? ನಾವು ಸಮುದ್ರರಾಜನಿಗೆ ಶರಣು ಹೊಡೆಯೋಣ, ಅವನು ಪ್ರಾರ್ಥನೆ ಮಾಡ್ಕೊಳ್ಳೋಣ, ಹೇಗಾದ್ರೂ ಗೆದ್ದು ಬಿಡ್ತೀವಿ. ಹನುಮಂತ ಕೇಳ್ದ, ಯಾವ ಆಧಾರದ ಮೇಲೆ ಈ ಮಾತಾಡ್ತಿದ್ದೀಯ ನೀನು? ಅವನು ಶರಣು ಹೊಡೆಯೋಣ, ನಮಗ್ ಭಯವಿಲ್ಲ ಅಂತೀಯಲ್ಲ, ಯಾವ ಆಧಾರದ ಮೇಲೆ? ವಿಭೀಷಣ ಹೇಳ್ದ, ನನ್ನೇ ಆಧಾರ. ಏನ್ ನಿನ್ನ ಆಧಾರ? ರಾಮನು ಬಂದು ಶರಣು ಹೊಡೆದೆ, ನಾ ಬದುಕೊಂಡೆ. ರಾಮನಿಗೆ ಶರಣೆಂದು ಕರ ಮುಗಿದೆ, ಮರಣ ಭಯವಿಲ್ಲದೆ ಮಾಡುತ್ತಿದ್ದೇನೆ ಎಂದ ಮೇಲೆ ಯಾರು ಶರಣು ಅಂತಾರೆ ಅವರಿಗೆ ಮರಣದ ಭಯವಿಲ್ಲ. ಸಮುದ್ರರಾಜನಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಲು ಮಹಾನುಭಾವನಾಗಿರ್ತಕ್ಕಂಥ ಶ್ರೀರಾಮದೇವ ದರ್ಪಶಯನಾಗಿ ಮಲಗಿದ್ದಾನಂತೆ. ಗುಡುಗು ಸಿಡಲು ಏಕಕಾಲ ಪ್ರಕಾರದಲ್ಲಿ ಗಡಗಡ ಗಡಗಡೆ ನಡೆಯುತ್ತಿದೆ. ಸಮುದ್ರ ಮಧ್ಯದಿಂದ ಎದ್ದು ಬಂದುಬಿಟ್ಟ ಸಮುದ್ರರಾಜ, ತಾಲು ತಾಲು ಒಡೆಯ, ಇದೇನನ್ನೇ ಮಾಡ್ತಾ ಇದೀಯ ಸ್ವಾಮಿ? ಸಮಸ್ತ ಭುವನಕ್ಕೂ ನೀನೇ ಉಡೆಯನಾಗಿರುವಾಗ ನಾನ್ ನಿನಗೆ ಅನುಮತಿ ಕೊಡೋದೇನಿದೆ? ಆದರೂ ಸಹ ಸಮುದ್ರವು ಹೇಗಿರಬೇಕು ಎಂಬತಕ್ಕಂಥ ನೀತಿಯನ್ನು ಮೀರಿ ಹೋಗಬಾರದಾದ್ದರಿಂದ ನಾನು ಶಾಂತ ಚಿತ್ತನಾಗಿದ್ದೆ. ಒಡೆಯ, ನಾನು ಇಷ್ಟು ಮಾತ್ರ ಹೇಳಬಹುದು. ಏನದು ಎಂದರೆ, ಈ ಸಮುದ್ರದ ಮೇಲೆ ನೀವು ನಿರ್ಮಾಣ ಮಾಡತಕ್ಕಂತಹ ಸೇತುವೆಗೆ ನನ್ನಿಂದಾಗಿ ಯಾವ ವಿಧವಾದ ಕುಂದುಕೊರತೆಗಳಾಗದಂತೆ ನಿಮ್ಮನ್ನು ಕಾಪಾಡಿಕೊಳ್ಳುತ್ತೇನೆ. ಕವಿವೀರರೇ, ಹೋಗಿ ಎಲ್ಲರೂ ಬೆಟ್ಟ ಗುಡ್ಡಗಳನ್ನು ತೆಗೆದುಕೊಂಡು ಬನ್ನಿ, ಸೇತುವೆ ನಿರ್ಮಾಣ ಮಾಡೋಣ. ಹಾಗಂದಿದ ಕೂಡಲೇ ಹಾರಿದಂತೆ ಕವಿಗಳು, ರಾಮ ರಾಮ ಜಯ ರಾಮ ರಾಮ ರಘು ರಾಮ ರಾಮ ಶ್ರೀರಾಮ. ಸೇತುವೆ ನಿರ್ಮಾಣವಾಗ್ತಾ ಇದೆ. ರಾವಣ ಕಟಕಟನೆ ಹಲ್ಲನ್ನು ಕಳೆದ ಸ್ವಜಾತಿ ಶತ್ರು ವಿಭೀಷಣ, ಕೇವಲ ರಾಜ್ಯ ಲೋಪದಿಂದ ಅಂಡನಾಗಿರುವ ರಾವಣನ ಪಕ್ಷವನ್ನು ತೊರೆದು ಶತ್ರು ಪಕ್ಷವನ್ನು ಸೇರಿದ, ನನಗೆ ಎದುರೋಗಿ ಸಿಕ್ಕಿದ್ದರವರ ಎದೆಯನ್ನು ಸೀಡಿ ರಕ್ತದೋಕುಳೆಯನಾಡಿ ನಾಡಿನಲ್ಲಿ ವಿಜಯ ದುದ್ದುಭೆಯನ್ನು ಮೊಳಗಿಸುತ್ತಿದ್ದೆ. ಆದರೆ ಈಗ ತಾನೇ ಏನಾಯಿತು? ಕಪಿಗಳೇ, ನೀವೆಲ್ಲರೂ ಹೆದರಿದರೆ, ಭಯಪಟ್ಟರೆ ಪಾಪ ಪಾಪ. ಈ ಕಪಿ ಸೈನ್ಯವು ನಮ್ಮನ್ನೇನು ಮಾಡಬಲ್ಲದ್ದು? ಎಲ್ಲರೂ ಸಿದ್ಧರಾಗಿ. ಇದನ್ನ ರಾಮದೇವರೇನು ಮಾಡಿದರಂತೆ, ತಾವೊಂದು ಶಿರೇಲಾದ್ರಿ ಗಿರಿಯ ಮೇಲೆ ನಿಂತು ಒಂದು ಸಲ ಈ ಲಂಕಾಪಟ್ಟಣವನ್ನೆಲ್ಲವನ್ನು ನೋಡ್ತಾ ಇದ್ದಾನೆ. ಲಂಕಾಪಟ್ಟಣವನ್ನು ನೋಡಿ, ಆಹಾ, ಸುಂದರವಾದ ಈ ನಗರಿ, ವಿಶ್ವಕರ್ಮನು ತಮ್ಮ ಮನ ಪ್ರಭಾವದಿಂದ ನಿರ್ಮಾಣ ಮಾಡಿರತಕ್ಕಂಥ ಈ ನಗರಿ ಅನ್ಯಾಯವಾಗಿ ನಾಶವಾಗಿ ಹೋಗುತ್ತಲ್ಲ, ಬಿಡಬಾರದೀಗ. ಈಗಿರತಕ್ಕಂಥದ್ದು ಒಂದೇ ಸಂದರ್ಭ, ಯುದ್ಧ ಪ್ರಾರಂಭ ಮಾಡುವ ಮುನ್ನ ರಾಜಧರ್ಮಕ್ಕನುಸಾರವಾಗಿ ರಾಯಭಾರಿಯನ್ನು ಕಳಿಸಬೇಕು. ಅಂಗದ, ನೀ ರಾಯಭಾರಿಯಾಗಿ ಹೋಗಿ ಬಾ. ಆಗ್ಬೋದು ಸ್ವಾಮಿ. ರಾವಣನಿಗೆ ಭಯ ಬಂತು. ರಾವಣ ಏನು ಮಾಡಿದ? ವಿದ್ಯುಜ್ಜುಹ ಅಂಬತಕ್ಕಂಥ ಒಬ್ಬ ಸೈನಿಕನನ್ನು ಕರೆದ. ಈಗ ಉಪಾಯವಾಗಿ ನಾವು ಗೆದ್ದು ಬಿಡೋಣ. ಏನ್ ಮಾಡ್ಬೇಕು ಸ್ವಾಮಿ? ಏನಿಲ್ಲ, ರಾಮದೇವರಂಗೊಂದು ಮಾಯಾ ಶಿರಸ್ಸನ್ನು ತಯಾರು ಮಾಡು. ಸೀತೆ ಸತ್ತೋದ್ರೆ ಅದೇ ವ್ಯಸನದಲ್ಲಿ ರಾಮ ಸತ್ತು ಹೋಗ್ತಾನೆ. ಉಪಾಯವಾಗೆಲ್ಲ ಗೆದ್ದು ಬಿಡಬಹುದು. ಕೆಲವರು ಉಪಾಯ ಮಾಡಕ್ ಹೋಗಿ ಅಪಾಯಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ. ಕೂಡಲೇ ಶಿರಸ್ಸನ್ನು ಧನಸ್ಸನ್ನು ನಿರ್ಮಾಣ ಮಾಡಿದ ಅವನು. ದಡ ದಡ ದಡ್ಡ ಬಂದ ರಾವಣ ಅಶೋಕವನಕ್ಕೆ ಬಂದು ಹೇಳುತ್ತಿದ್ದಾರೆ, ಸೀತಾ ಕಳಾಖಾಡಿಯಲ್ಲಿ ಹೇಳು, ಆ ನಿನ್ನ ರಾಮನಾಗಿರ್ತಕ್ಕಂಥ ಸಮಸ್ತ ಸೈನ್ಯ ಪರಿವಾರ ಸಮೇತರಾಗಿ ಬಂದವನನ್ನ, ನನ್ನ ಮಂತ್ರಿಯಾಗಿರ್ತಕ್ಕಂಥ ಪ್ರಹಸ್ತ, ಏಯ್, ಯಾರಿಗೆ ಹೇಳ್ತಾ ಇರೋದು? ನನ್ನ ಮಂತ್ರಿಯಾಗಿರುವ ಪ್ರಹಸ್ತ, ಆ ನಿನ್ನ ರಾಮನ ತಲೆಯನ್ನು ತೆಗೆದು ತಂದಾಕಿದ್ದಾನೆ ನೋಡು. ಇದ ನೋಡು, ನಿನ್ನ ಗಂಡನಾದ ರಾಮನ ತಲೆ. ಆ ಶಿರಸ್ಸನ್ನು ಧನುಸ್ಸನ್ನು ಬಿಸಾಡಿದರಂತೆ. ಬಿಸಾಡಿದ ಕೂಡಲೇ ಸೀತಾದೇವಿ ರಾಮ ಅಂತ ಮೂರ್ಛವಿದ್ರು. ಮೂರ್ಛವಿದ್ದರೆ ರಾವಣ ಹೇಳ್ತಾರೆ, ಈಗಲಾದರೂ ನನ್ನ ಒಳಾಗು, ರಾಮ ರಾಮ ಎಂದೇ ಆ ರಾಮನನ್ನು ಸಂಹಾರ ಮಾಡದ ಪ್ರಹಸ್ತ. ಅವನ ಯಾರೋ ಜಾಂಬುವಂತ ಅಂತಿದ್ದನಲ್ಲ, ಅವನು ಹೇಳಿದೆ ಕೇಳಿದೆ ಓಡೋಗ್ಬಿಟ್ಟ. ಲಕ್ಷ್ಮಣ ಅಂತಿದ್ದನಲ್ಲ, ಆ ಲಕ್ಷ್ಮಣನು ಸೈನ್ಯವನ್ನು ಕರ್ಕೊಂಡು ಆ ಭಯದಿಂದ ಸಮುದ್ರದಲ್ಲಿ ಬಿದ್ದೋದ. ಹನುಮಂತ ಎಂಬುವನ ಬಾಯಿ ಸೀಳಿ ರಕ್ತಕಾರಿ ಸತ್ತೋದ. ಸುಗ್ರೀವನನ್ನ ನಮ್ಮ ಸೈನಿಕರು ತುಳಿದು ಹಾಕಿಬಿಟ್ರು. ನಿನ್ನ ಕಡೆ ಉಳಿದ ಆ ರಾಮ ಸತ್ತ. ಸೀತೆ ಮೂರ್ಛಿತಳಾಗಿ ಗಳಗಳನೆ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ಸುರಿಸುವಾಗ ರಾವಣ ನಗುತ್ತಿದ್ದರೆ ಸೇವಕ ಒಬ್ಬರು ಬಂದ, ಮಹಾಸ್ವಾಮಿ ಏನು ನಮ್ಮ ಪ್ರಧಾನಿಗಳಾದ ಪ್ರಹಸ್ತರು ನಾಳೆ ನಡೆಯಬಹುದಾದ ಯುದ್ಧದ ವಿಚಾರವನ್ನು ಮಾತನಾಡಲಿಕ್ಕೆ ಅವಸರವಾಗಿ ನಿಮ್ಮನ್ನು ಕರ್ಕೊಂಡು ಬಂದರು. ದಡ ದಡ ದಡದನ್ನು ಓಡಿ ಹೋಗ್ಬಿಟ್ಟ ರಾವಣ. ಈ ಸುಳ್ಳು ಹೇಳೋ ರಂಗೆ ಸಿಕ್ಕಾಕಬಿಡು. ದಾಸರೇ ನಾಳೆ ಎಲ್ಲಿ ನಿಮ್ಮ ಕಥೆ? ನಾಳೆ ಡೆಲ್ಲಿ. ಎಲ್ಲಾದ್ರೂ ಇಲ್ಲೇ ಸಿಕ್ಕಾಕಬಿಡು. ಏನ್ರಿ ಡೆಲ್ಲಿ ಅಂದ್ರೆ ಇಲ್ಲೇ ಇದ್ದೀರಾ? ನಾನಂದಿದ್ ಗಲ್ಲಿ ಅದ್ ನಿಮಗೆ ಕೇಳಿಸಿ ಡೆಲ್ಲಿ. ಅದು ಸುಳ್ಳು, ಇದು ಸುಳ್ಳು. ಹಾಗೆ ಹೋದ ಕೂಡಲೇ ಅಲ್ಲೇನಾಗಿದೆ ಎಂದರೆ ಸೀತಾದೇವಿಯ ಪಕ್ಕದಲ್ಲೇ ಇದ್ದಳಂತೆ ವಿಭೀಷಣನ ಹೆಂಡತಿ ಸರಮೆ ಅಂತ. ಆ ಸರಮೆ ಬಂದು ಕೈ ಹಿಡಿದು ಹೇಳ್ತಾಳೆ, ಅಮ್ಮ ಸೀತಾ ನಾನಿಲ್ಲೇ ಇದ್ದೀನಿ ತಾಯಿ, ನೀನೇನು ಭಯಪಡಬೇಡಮ್ಮ. ಅಮ್ಮ ನನ್ನ ಮಾತನ್ನು ಕೇಳು, ರಾಮನಿಗೇನೂ ಆಗಿಲ್ಲ. ರಾವಣ ನಿನ್ನ ಹತ್ರ ಮಾತಾಡುತ್ತಿದ್ದ ಮಾತನ್ನೆಲ್ಲ ಕೇಳಿಕೊಂಡೇ ನಾನಿದ್ದೇನಮ್ಮ. ನಾನು ಹೋಗಿ ನೋಡಿ ಬಂದಿದ್ದೇನಮ್ಮ, ರಾಮ ಲಕ್ಷ್ಮಣರು ಸುರಕ್ಷಿತವಾಗಿದ್ದಾರೆ. ಅದ ನೋಡು ಕೇಳು ಕೇಳು ಎಂದ್ರೆ ಡಮ ಡಮ ಡಮ ಡಮ ಡಮ ಡಮ ಡಮ ಸಂದಾಯಿತು. ಆ ರಣಭೇರಿಯನ್ನು ಕೇಳಿದೆಯಾ? ಜಯಭೇರಿಯನ್ನು ಕೇಳಿದೆಯಾ? ಆ ರಣಭೇರಿ ಜಯಭೇರಿಗಳನ್ನು ಕೇಳು. ರಾಮನ ಸೈನ್ಯ ಯುದ್ಧಕ್ಕೆ ಸಿದ್ಧವಾಗುತ್ತಿದೆ. ರಾಮನ ಹೆಸರಿನಲ್ಲಿ ಜಯಘೋಷ ಮಾಡಿಕೊಂಡು ಸೀತಾದೇವಿ ತಿರುಗಿ ನೋಡ್ತಾಳೆ. ಆ ಮಾಯಾ ಶಿರಸ್ಸು ಧನಸ್ಸು ಎಲ್ಲ ಮಾಯವಾಗಿದೆ. ಸೀತೆಗೆ ಸರಮೆಯಿಂದ ಮನಸ್ಸಿಗೆ ಎಷ್ಟೋ ಸಮಾಧಾನವಾಗಿ ಕುಳಿತಳಂತೆ. ಇಲ್ಲಿ ರಾವಣ ಓಡಿ ಬಂದ, ಏನು ಸ್ವಾಮಿ ಇನ್ನೇನು, ಎಲ್ಲ ಯುದ್ಧಕ್ಕೆ ಬರೋ ಸಂದರ್ಭ. ಶ್ರೀರಾಮದೇವರು ಸೈನ್ಯವನ್ನೆಲ್ಲ ಕಂಡು, ಅಂಗದ ನೀನು ಹೋಗಿ ರಾವಣನಿಗೆ ಒಮ್ಮೆ ಹೇಳಿ ಬಾ. ಹಾಗನ್ನುವಾಗ ಅಂಗದ ಹಾರಿದರಂತೆ, ಶ್ರೀರಾಮ ಜಯ ರಾಮ ರಘುರಾಮ ಶ್ರೀರಾಮ. ಅಂಗದ ಹಾರಿ ರಾವಣನ ದರ್ಬಾರಿನಲ್ಲಿ ಬಂದಿರಿದ. ರಾವಣ ಕಂಡ, ಯಾರು ನೀನು? ಆಗ ಅಂಗದ ಹೇಳಿದರಂತೆ, ನಾನೇ ಶ್ರೀರಾಮದೂತ. ರಾಮದೂತ? ಹಿಂದೆ ಒಂದು ಸಲ ಬಂದಿದ್ದಲ್ಲ, ನೀನೇಯೋ? ಅದಕ್ಕೆ ಅಂಗದ ಹೇಳ್ತಾನೆ, ಇಲ್ಲ ಇಲ್ಲ, ಹಿಂದೆ ಬಂದಿದ್ದವನು ನಮ್ಮ ಹನುಮಂತ. ಅವನ ಪರಿಚಯ ನಿನಗೆ ಚೆನ್ನಾಗಿದೆ. ನಿಮ್ಮೂರ್ನವ್ರಿಗೆಲ್ಲರಿಗೂ ಅವನ ಹೆಸರೆತ್ತದ ಸಾಕು, ಚಳಿ ಜ್ವರ ಬಂದುಬಿಡುತ್ತೆ. ಆದರೆ ನಾನಾರಂಭದು ಪರಿಚಯ ನಿನಗಿರಬೇಕಲ್ಲ. ಅಂಗದ ರಾಯಭಾರಿಯಾಗಿ ಬಂದವನು ವಿರೋಧಾತನಾಗಿ ಮಾತನಾಡುತ್ತಾನೆ. ಒಂದು ವೇಳೆ ನನ್ನ ಪರಿಚಯ ನಿನಗೆ ಅಷ್ಟಿಲ್ಲದೆ ಹೋದ್ರು ನನ್ನ ಈ ಎಡಗಾಲಿನ ಪರಿಚಯ ಚೆನ್ನಾಗಿರಬಹುದು ನಿನಗೆ. ಏಕೆಂದರೆ ನನ್ನ ತಂದೆಯಾದ ವಾಲಿಯು ನಿನ್ನ 10 ತಲೆಯ ಹುಳುವೆಂದು ತಂದು ನನ್ನ ತೊಟ್ಟಿನಿಗೆ ಕಟ್ಟಿದಾಗ ನಾನು ಚಿಕ್ಕ ಮಗುವಾಗಿದ್ದವನು ನಿನ್ನನ್ನು ಆಗಾಗ ಒದೀತಾ ಇದ್ದೆ. ಆ ಕಾಲೇ ಇದು, ಅದು ನಿನಗೆ ಗುರುತಿರಬಹುದು. ರಾವಣನ ಮಜ್ವಾಯಿ ಕವಿ

ಕಟ್ಟಗಳಿಂದ ಅವರನ್ನೇ ಹಿಡ್ಕೊಂಡು ಹಾರಿದ ಹಾರುವಾಗ ಏನು ಮಾಡಿದ್ದಾನೆ, ರಾವಣ ಸಿಂಹಾಸನ ಮೇಲೆ ಕುಳಿತಿದ್ದನಲ್ಲ ಅವನ ತಲೆಯ ಮೇಲೆ ಕಿರೀಟ ಇತ್ತಲ್ಲ, ತನ್ನ ಎಡಗಾಲಿನಿಂದಲ ಕಿರೀಟವನ್ನು ಒತ್ತ, ಕಿರೀಟ ಡಮ್ಮನು ಉಳಾಯ್ತು. ಈ ಕಂಕಳಲ್ಲಿ ಹಿಡ್ಕೊಂಡಿದ್ನಲ್ಲ ಅವ್ರ ಮ್ಯಾಲಕ್ಕೆ ಎತ್ಕೊಂಡು ಹೋಗ್ಬಿಟ್ಟ, ಅಲ್ಲಿಂದ ಬಿಟ್ಬಿಟ್ಟಂತೆ. ಅವ್ರ ಕೆಳಗೆ ಬಂದವ್ರು ಕಣ್ಣೇ ಬಿಡ್ಲಿಲ್ಲ. ಹಾರಿ ಬಂದ ಅಂಗದ ಮನೆಯ ಆಯಿತು ನನ್ನ ಕರ್ತವ್ಯ, ರಾವಣನಿಗೆ ಎಚ್ಚರಿಕೆಯನ್ನು ಕೊಟ್ಟೆ, ರಾವಣ ಒಪ್ಪಲಿಲ್ಲ, ಯುದ್ಧ. ಮಾರನೇ ದಿನ ಪ್ರಾರಂಭವಾಯಿತಂತೆ ಯುದ್ಧ. ಮಹಾನುಭಾವನಾಗಿರ್ತಕ್ಕಂಥ ರಾಮ ಸೈನ್ಯ ಅಲ್ಲಿ ರಾವಣನ ಕಡೆ ಪ್ರಹಸ್ತ, ಅತಿಕಾಯ, ಮಹೋದರ ಮತ್ತು ಇಂದ್ರಜಿತು ಇವರೇ ಮೊದಲಾದವರೆಲ್ಲರೂ ಬರುತ್ತಿದ್ದಾರೆ. ಯುದ್ಧ ಪ್ರಾರಂಭವಾಯಿತು. ಆ ರಾಕ್ಷಸನ ಕಡೆಯ ಸೈನಿಕರು ಸ್ವರ್ಣ ಕವಚಗಳನ್ನು ಧರಿಸಿ ಬಂಗಾರದ ಗಂಟೆಗಳನ್ನು ಕಟ್ಟಿರುವ ಕುದುರೆಗಳ ಮೇಲೆ ಜನ ಜನ ಜನ ಜನ ಜನ ಜನರು ನಾದವನ್ನು ಮಾಡಿಕೊಂಡು ಯುದ್ಧಕ್ಕೆ ಬರುತ್ತಿದ್ದರೆ ಮಹಾನುಭಾವನಾದ ಇಂದ್ರಜಿತು ಈ ಸೈನಿಕರನ್ನು ನೋಡಿ ಒಂದು ಸಲ ಬಾಣವನ್ನೇಳದ ಆಕ್ರೋಶ ಮಾಡಿಬಿಟ್ಟನು. ಬಿಟ್ಟರೆ ಆ ಬಾಣದಿಂದಾಗಿ ಕಪಿ ಸೈನಿಕರೆಲ್ಲ ನಾಶವಾಗ್ತಿದ್ರು. ಇದನ್ನ ಕಂಡು ವಾಲಿಪುತ್ರನಾದ ಅಂಗದ ಹಾರಿನ, ಹಾರಿ ಒಮ್ಮೆ ಆ ಇಂದ್ರಜಿತುವಿನ ಮೇಲೆ ಬಿದ್ದು ತನ್ನ ಎಡಗಾಲಿನಿಂದ ಒದ್ದರೆ ಇಂದ್ರನನ್ನೇ ಗೆದ್ದ ಇಂದ್ರಜಿತುವು ತಾನು ಯುದ್ಧವನ್ನು ಮಾಡುತ್ತಾ ಮಾಡುತ್ತಾ ಮಾಡುತ್ತಾ ಕೆತ್ತನ ಬಾಯುವಾಗಿ ಹಾರಿಬಿಟ್ಟ, ಆಕಾಶಕ್ಕೆ ಹಾರಿ ಯಾರ ಕಣ್ಣಿಗೂ ಕಾಣದೆ ಅಲ್ಲಿಂದ ಬಾಣ ವರ್ಷವನ್ನು ಕರೆಯುತ್ತಾ ಇದ್ದಾನೆ. ಏನು ಬಾಣಗಳ ಸುರಿಮಳೆ ಬರ್ತಾ ಇದೆ. ರಾಮ ಲಕ್ಷ್ಮಣರು ದಿಕ್ಕು ಕಾಣದೆ ನೋಡುತ್ತಿದ್ದಾರೆ, ಎಲ್ಲಿಂದ ಬರ್ತಾ ಇದೆ ಈ ಬಾಣ, ಎಲ್ಲಿಂದ ಬರ್ತಾ ಇದೆ ಈ ಬಾಣ ಎನ್ನುವುದರೊಳಗಾಗಿ ಮಹಾನುಭಾವನಾಗಿರ್ತಕ್ಕಂಥ ಇಂದ್ರಜಿತು ಪಾಶಾಸ್ತ್ರವನ್ನು ಹಿಡಿದು ನಾಗಪಾಶಾಸ್ತ್ರವನ್ನು ಪ್ರಯೋಗಿಸಿದ. ಆ ನಾಗಪಾಶಾಸ್ತ್ರದಿಂದ ರಾಮ ಲಕ್ಷ್ಮಣರಿಬ್ಬರು ಬಂಧಿತರಾಗಿ ಬಿದ್ದು ಹೋಗ್ಬಿಟ್ರು, ಮೂರ್ಛೆ ಬಿದ್ದು ಹೋದರು. ಇಂದ್ರಜಿತು ಇದನ್ನೆಲ್ಲ ನೋಡಿ ತನ್ನ ತಂದೆಯಾಗಿರ್ತಕ್ಕಂಥ ರಾವಣನಿಗೆ ಬಂದು ಸುದ್ದಿಯನ್ನು ಮುಟ್ಟಿಸಿದಂತೆ, ಅಪ್ಪ ಆ ರಾಮ ಲಕ್ಷ್ಮಣರಿಬ್ಬರು ಸತ್ತಾದರು. ರಾವಣನಿಗೆ ಆನಂದವಾಗ್ಬಿಡ್ತು, ಭಲೇ ಮಗನೇ ನನ್ನ ಮಗನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು. ರಾಮದೇವರು ಸ್ವಲ್ಪ ಕಾಲದ ಮೇಲೆ ಎಚ್ಚರರಾದರಂತೆ, ಎಚ್ಚರರಾಗಿ ಆ ಪಾಶದಿಂದ ಮುಕ್ತರಾಗದೆ ಒತ್ತಾಡುತ್ತಿದ್ದರೆ ಇದ್ದಕ್ಕಿದ್ದಾಗೆ ಭರ್ರನೆ ಬೆಳಕಾಯಿತು, ಗಾಳಿ ಬೀಸ್ತು. ಇದೇನೋ ಗಾಳಿ ಬೀಸ್ತಾ ಇದೆಯಲ್ಲ ಅನ್ನುವಾಗ ಶ್ರೀಹರಿಯ ವಾಹನವಾದ ಗರುಡದೇವರು ಬರ್ತಾ ಇದ್ದಾರಂತೆ. ಆ ಗರುಡದೇವರು ಬಂದ ಕೂಡಲೇ ಈ ಸುತ್ತಕೊಂಡಿದ್ದ ಹಾವುಗಳೆಲ್ಲ ಪಟ ಪಟ ಪಟ ಪಟ ಪಟ್ಟೆ ಬಿಟ್ಕೊಂಡು ಹೊರಟರು. ಆಗ ಗರುಡದೇವ ಹೇಳುತ್ತಿದ್ದಾನೆ, ಹೇ ಶ್ರೀಮನ್ ನಾರಾಯಣ ಅವತಾರಿಯಾದ ರಾಮನೇ, ಇಂದ್ರಜಿತು ನಿನ್ನ ಮೇಲೆ ಪ್ರಯೋಗ ಮಾಡಿದ್ದ ಅಸ್ತ್ರ ನಾಗಾಸ್ತ್ರಗಳ ಪಾಶ, ಅದನ್ನು ಬಿಡಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ಆದ್ದರಿಂದಲೇ ನಾನು ಈ ವಿಚಾರವನ್ನರಿತು ನಿನ್ನ ಸಂದರ್ಶನಾರ್ಥವಾಗಿ ಬಂದೆ. ನೋಡು ಅಂದ್ರೆ ಗರುಡನನ್ನು ನೋಡಿದ ಕೂಡಲೇ ಎಲ್ಲ ಹೋಗ್ಬಿಟ್ಟು. ಆ ಇಂದ್ರಜಿತು ಅಸ್ತ್ರ ಪ್ರಯೋಗ ಮಾಡುವಾಗ ನಾಗಾಸ್ತ್ರವನ್ನು ಬಿಟ್ಟರೆ ಅದು ಅಷ್ಟೇ ಬಲಿಷ್ಠವಾಗಿರ್ತಿತ್ತು. ಕಾರಣವೇನು ಎಂದರೆ ಆ ನಾಗರಾಜನಾದ ಆದಿಶೇಷನಿಗೆ ಅಳಿಯ ಇವನು ಅಂತ. ಇದನ್ನರಿತ ಗರುಡದೇವರೇ ಬಂದು ಆ ಪಾಶದಿಂದ ರಾಮಲಕ್ಷ್ಮಣರನ್ನು ಮುಕ್ತರನ್ನಾಗಿ ಮಾಡಿದರಂತೆ. ಮಾಡಿದ ಮೇಲೆ ಮತ್ತೆ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ ಮಹಾನುಭಾವನಾದ ರಾಮ ಲಕ್ಷ್ಮಣನೊಡನೆ. ರಾಮನ ಸೈನ್ಯ ಬರ್ತಾ ಇದೆ ಒಬ್ಬೊಬ್ಬರಾಗಿ, ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಬಂದವರನ್ನೆಲ್ಲ ವಿಭೀಷಣ ತೋರಿಸ್ತಿದ್ದಾನೆ. ಇವನ ನೋಡು ಮಹೋದರ ಎಂಬತಕ್ಕಂಥ ಅವನು, ಇವನೇ ಪ್ರಹಸ್ತ ನೋಡಿ, ಇವನ ಮಗನಾಗಿರ್ತಕ್ಕಂಥ ಅವನು ಬಂದಿದ್ದಾನೆ. ಇವನು ಕುಂಭಕರ್ಣನ ಮಗ ನಿಕುಂಭ, ಕುಂಭಕರ್ಣನ ಮಗ ನಿಕುಂಭ. ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಎಲ್ಲರೂ ಹತರಾಗೋದರಂತೆ. ಒಬ್ಬೊಬ್ಬರಾಗಿ ರಾಮ ಲಕ್ಷ್ಮಣರು ಅಂಗದ ದ್ವಿವಿದ ಮೈಯಿಂದ ವೃಷಭ ಇವರೇ ಮೊದಲಾದ ಕಪಿವೀರರ ಕೈಯಿಂದ ರಾವಣನ ಸೈನ್ಯವೆಲ್ಲ ಹತವಾಯಿತು. ರಾವಣ ಹೇಳಿದ, ಯಾರಲಿ ಹೋಗಿ ನನ್ನ ತಮ್ಮನಾಗಿರ್ತಕ್ಕಂಥ ಕುಂಭಕರ್ಣನನ್ನು ಬೆರೆಸಿ. ಸಾವಿರಾರು ಜನ ಸೈನಿಕರು ಬಂದಿದ್ದೆ, ಅವನಿಗೆ ಬೇಕಾಗಿರ್ತಕ್ಕಂಥ ಮಧುಮಾಂಸಾದಿಗಳನ್ನ ಹೆಂಡದ ಗಡಿಗೆಗಳನ್ನೆಲ್ಲ ತಂದಿತ್ತು. ಒಂದೇ ಸಲ ನಗಾರಿ ಬಾರಿಸಿದ್ರಂತೆ, ಆ ಬಾರಿಸಿ ಏನು ಸಾವಿರಾರು ಜನ ನಗಾರಿ ಬೇರಿ ಎಲ್ಲ ಬಾರಿಸಿದ್ರು ಯಪ್ಪ ಅಲ್ಲಾಡ್ಲೇ ಇಲ್ಲ, ಒಳ್ಳೆ ನಿದ್ದೆ.

0: ಇವಿದಾಗ ಪಾಪ ಎಲ್ಲೋ ಒಂದ್ಸಲ ಚುರ್ರಂದ ಹಾಗಾಗಿದೆ, ಒಂದೆರಡು ಮೂರು ಸೊಳ್ಳೆ ಕಡದ ಹಾಗಾಯ್ತೋ ಏನು ಅಂತ ಹೀಗ್ ತಿರುಗಿದ. ಅದ್ರ ಕೆಳಗಡೆ ಸಿಕ್ಕಾಕೊಂಬಿಟ್ರು ಒಂದ್ ಸಾವಿರಾರು ಜನ. ಅಯ್ಯಯ್ಯೋ ಕಾಪಾಡಿ ಕಾಪಾಡಿ ಕಾಪಾಡಿ ಅಂತೂ ಆ ಕುಂಭಕರ್ಣನನ್ನ ಅರನಿದ್ರೆಯಲ್ಲಿ ಎಚ್ಚರಪಡಿಸಿದ್ದಾರೆ. ಅರನಿದ್ರೆಯಲ್ಲಿ ಎಚ್ಚರಪಡಿಸಿದರೆ ಎಲ್ಲ ಕೆಂಡ ಕಣ್ಗಳನ್ನು ಬೀರುತ್ತಾ ಯಾರು ನನ್ನ ಎಚ್ಚರಪಡಿಸಿದವರು? ಯಾರು ಎಚ್ಚರಪಡಿಸಿದವರು? ಸ್ವಾಮಿ ನಾವೇ. ಏನು ಒಡೆಯರಾದ ರಾವಣ ಸಾರ್ವಭೌಮರು ತಮಗೆ ಕಷ್ಟ ಬಂದಿದೆಯಾದ್ರಿಂದ ತಮ್ಮನ್ನ ಕರೆತ ಅಂತ ಹೇಳಿದ್ದಾರೆ. ಕುಂಭಕರ್ಣ ಅಂದ ಏನು? ನನ್ನಣ್ಣನಿಗೆ ಕಷ್ಟವೇ. ನನ್ನಣ್ಣನಿಗಿಂತ ಘೋರವಾದ ಕಷ್ಟವನ್ನು ತಂದವನು ಯಾರಾದರೂ ಸರಿಯೇ? ನಮ್ಮಣ್ಣನನ್ನು ಕಾತ್ತಂತ ಅವನು ದುರಾತ್ಮನಾಗಿದ್ರು, ಅವನನ್ನು ಸದವಡಿಯುವುದೇ ಎಂಬುದಾಗಿ ಎದ್ದು ತನ್ನ ಕೈಯಲ್ಲಿರತಕ್ಕಂತಹ ದಂಡವನ್ನು ಹಿಡಿದು ದಡ ಧಡ ಧಡ ಧಡದೆ ಹೆಜ್ಜೆ ಇಡುತ್ತಿದ್ದರೆ ಭೂಮಿ ತೂಗಾಡ್ತಾ ಇದೆಯೇ? ತನ್ನ ಅರಮನೆಯಿಂದ ರಾವಣನ ಅರಮನೆಗೆ ನಡೆದು ಹೋಗುತ್ತಿದ್ದರೆ ಕೋಟೆ ಬಾಗಿಲು ಹೊರಗಡೆ ನಿಂತಿರ್ತಕ್ಕಂಥ ರಾಮ ಸೈನ್ಯೇ ಹೀಗೆ ನೋಡಿ ಹೇಳುತ್ತಂತೆ, ರಾಮಪ್ಪ ಯಾವುದೋ ಒಂದು ಆಕಾಶದಲ್ಲಿ ತಲೆ ಹೋಗ್ತಾ ಇದೆ ನೋಡು. ರಾಮದೇವರು ಪಕ್ಕದಲ್ಲಿ ತರಗಿ, ವಿಭೀಷಣ ಸ್ವಾಮಿ ಅವನೇ ನಮ್ಮಣ್ಣ ಕುಂಭಕರ್ಣ ಜಗದೇಕ ಪರಾಕ್ರಮಿ ಸ್ವಾಮಿ, ಅವನೇನಾದರೂ ಮುನಿಗಿರಿತರೆ ಅವನನ್ನು ಜಯಿಸಲು ಸಾಧ್ಯವಿಲ್ಲ. ಆದರೆ ಈಗ ಒಂದೇ ಒಂದು ಉಪಾಯ ಏನದು ಅಂದರೆ, ಅವನು ಅರನಿದ್ರೆಯಲ್ಲಿ ಎತ್ತರನಾಗಿದ್ದಾನಾದ್ದರಿಂದ ಅವನ ಮರಣವೇ ಸಿದ್ಧ. ಕುಂಭಕರ್ಣ ಬಂದ, ಅಣ್ಣ ಏನು ಸಮಾಚಾರ? ಎಲ್ಲ ಹಾಳಾಗೋಯ್ತು ತಮ್ಮ. ಕುಂಭಕರ್ಣನನ್ನು ಕೂರಿಸಿ ರಾವಣ ಹೇಳ್ತಾನೆ, ಅಪ್ಪ ಎಲ್ಲ ನಾಶವಾಯಿತು. ಮೊದಲನೇ ದಿನ ಯುದ್ಧಕ್ಕೆ ನಾನು ಹೋದಾಗ ಇಂದ್ರಜಿತು ಮಹಾಪರಾಕ್ರಮ ತೋರಿಸಿ ಬಂದ. ನಾನು ಯುದ್ಧಕ್ಕೆ ಹೋದಾಗ ನನ್ನ ಶಸ್ತ್ರಬಲವೆಲ್ಲೂ ಅಡಗಿ ಹೋಗಿ ಸಾರಥಿಯ ಮುಂದೆ ಹೋಗಿ ನಾನು ನಿಂತರೆ ತಮ್ಮ ರಾಮ ಏನಂತ ಗೊತ್ತಾ? ಏನಂತ ಅಣ್ಣ? ಇಂದು ಹೋಗಿ ನಾಳೆ ಬಾ ಎಂದ ಕಣ ನನ್ನ. ಆ ರಣರಂಗದಲ್ಲಿ ನಾನು ಸೋತವನಂತೆ ಹಿಂತಿರುಗಿದೆ. ಇಲ್ಲಿ ಕೇಳು, ಮೂಲ ಬಲವೆಲ್ಲವೂ ನಾಶವಾಗಿ ಹೋಯಿತು. ಅತಿಕಾಯನು ಹೋದ, ಅಕ್ಷಯ ನಳಿದ, ಜೊತೆಗೆ ಮಹೋದರನು ಹೋದ, ಪ್ರಹಸ್ತನು ಹೋದ, ಅಕಂಪನ ಹೋದ, ಅಗ್ನಿರೋಮ ವೃಷಭರೋಮ ಖಡ್ಗರೋಮಾದಿಗಳು ಸೇನಾಧಿಪತಿಗಳು ಎಲ್ಲರೂ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಕಳೆದು ಹೋದರು. ಕಂದ ಅಮ್ಮ ನೀನೊಬ್ಬನೇ ನನಗುಳಿದಿರು. ಕುಂಭಕರ್ಣ ಅಂದ, ಅಣ್ಣ ಬಿಡು ಚಿಂತೆಯನ್ನ, ಇದೋ ಈಗಲೇ ಹೋಗಿ ಆ ರಾಮ ಲಕ್ಷ್ಮಣರ ಸೈನ್ಯವನ್ನೆಲ್ಲ ಯಮಾಲಯ ಕಟ್ಟಿ ಬರ್ತೇನೆ, ಅನುಜ್ಞೆಯನ್ನು ಕೊಡು. ತಮ್ಮನ ಕಂಠಕ್ಕೆ ದಿವ್ಯವಾಗಿರ್ತಕ್ಕಂಥ ಅಸ್ತ್ರವನ್ನು ಆಭರಣವನ್ನು ಹಾಕಿದ್ದಾನೆ. ತಮ್ಮ ಆಯುಧ ಹಿಡ್ಕೊಂಡು ಹೊರಟ. ಹೊರಟು ಬಂದಿರುವ ಕುಂಭಕರ್ಣನನ್ನು ಕಂಡ ಕೂಡಲೇ ದಿಕ್ಕಾಪಾಲಾಗಿ ಓಡಿದರಂತೆ ಕಮ ಸೈನಿಕರೆಲ್ಲ. ಅಂಗದ ಬಂದ, ಯಾಕೆ ಹೆದರ್ಕೊಳ್ತೀರಯ್ಯ? ಅವನು ಮಂತ್ರದಿಂದ ನಿರ್ಮಿತ ಮಾಡಿರೋ ಭೂತ, ಅಷ್ಟಕ್ಕೆಲ್ಲ ಹೆದರ್ತೀರ? ಹಾರಿ ಅಂತ ಕವಿವೀರರೆಲ್ಲರೂ ಚಂಗದೆ ಹಾರಿ ಆ ಕುಂಭಕರ್ಣನ ಮೇಲೆ ಬಿದ್ದರಂತೆ. ಕುಂಭಕರ್ಣನಿಗೆ ಏನು ಪೆಟ್ಟಾಗಲಿಲ್ಲ, ಸುಮ್ಮನೆ ಹಿಂಗು ಅದರ್ಕೊಂಡ್ಬಿಟ್ಟ. ಒಂದು ಸಲ ಕೈ ಬೀಸಿ ಹೀಗೆ ಹಿಡಿದ ಕೈಗಳಿಗೆ ಸಿಕ್ಕಿದ ಕಪಿಗಳನ್ನೆಲ್ಲ ಬಾಯಿಗೆ ಹಾಕೊಂಡ್ಬಿಟ್ಟ. ಬಾಯಿಗೆ ಹಾಕೊಂಡ್ರೆ ಏನಾಯ್ತು? ಅವನ್ ಬಾಯಿ ಮುಚ್ಚೋದ್ರೊಳಗಾಗ ಅವರೆಲ್ಲ ಆಚೆಗೆ ಬಂದ್ಬಿಟ್ರಂತೆ. ಕೈಯೊಳಗೆ ಬಿಡಿದಿರುವ ದಂಡದಿಂದ ಒಂದು ಸಲ ಬೀಸಿದರೆಂದರೆ ಆ ಪ್ರಚಂಡ ಬೀಸು ಬಲಕ್ಕೆ ಸಾವಿರಾರು ಮಂದಿಗಳು ಅಳಿಯುತ್ತಿದ್ದಾರೆ. ಎದುರಾಗಿ ಬಂದ ಅಂಗದನನ್ನೊಂದು ಸಲ ಪೆಟ್ಟಿನಿಂದ ಕುಟ್ಟಿದ, ಅವನು ನೆಲಕ್ಕುರುಳಿದ. ಎಲ್ಲಿ ರಾಮ ಅಂದನಂತೆ. ಆ ರಾಮನನ್ನೇ ನೇರವಾಗಿ ಬಂದು ಹುಡುಕೊಂಡು ಬರುತ್ತಿರುವಾಗ ವಿಭೀಷಣ ಹೇಳ್ತಾನೆ, ರಾಮದೇವ ಸಾಮಾನ್ಯ ಸೈನಿಕರಿಂದ ಇವರ ಸಂಹಾರ ಸಾಧ್ಯವಿಲ್ಲ, ಯಾರಿವರನ್ನೇನು ಮಾಡುವಂತಿಲ್ಲ, ಬೇಗ ಬೇಗ ಎಂದರೆ ರಾಮ ಲಕ್ಷ್ಮಣರಿಬ್ಬರು ಧನುರ್ಧಾರಿಗಳಾಗಿ ನಿಂತರಂತೆ. ಬಾಣವನ್ನು ಪ್ರಯೋಗ ಮಾಡುತ್ತಿದ್ದರೆ ಆ ಬಾಣಗಳೆಲ್ಲ ಬರುತ್ತಿರುವುದು ಒಂದೂ ಅವನಿಗೆ ಗಮನವೇ ಇಲ್ಲ. ಕಪಿ ಸೈನಿಕರು ಹಾರಿ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ತಂದು ಮೇಲೆ ಹಾಕ್ತಾ ಇದ್ರೆ, ಬೆಟ್ಟಗಳನ್ನು ಹಾಕ್ತಾ ಇದ್ರೆ ಬೆಟ್ಟಗಳೇ ಪುಡಿಯಾಗಿ ಹೋಗ್ತಾ ಇವೆಯಂತೆ. ಕೊನೆಗೆ ಅಸ್ತ್ರ ಪ್ರಯೋಗ ಮಾಡುವುದಕ್ಕಾಗಿ ರಾಮನು ಮಹಾಸ್ತ್ರವೊಂದನ್ನು ಕೂಡಿ ಎರಡು ಕುಂಭಕರ್ಣನ ತೋಳಿಗೆ ಹೊಡೆದ. ಆಗವನ ಒಂದು ತೋಳು ಕತ್ತರಿಸಿ ನೆಲಕ್ಕೆ ಬಿದ್ದರು. ಆ ತೋಳು ನೆಲಕ್ಕೆ ಬಿತ್ತಲ್ಲ, ಅದರಡಿಯಲ್ಲಿ ಸಿಕ್ಕಿ ನೂರಾರು ಜನ ಕಪಿಗಳು ಸತ್ತೋದ್ರು. ಇಲ್ಲಿ ಕುಂಭಕರ್ಣ ಒಂದು ಹಸ್ತವನ್ನು ಕಳೆದುಕೊಂಡರು, ಮತ್ತೊಂದು ಹಸ್ತದಲ್ಲಿ ಯುದ್ಧಕ್ಕೆ ನುಗ್ಗಿದ. ರಾಮ ಲೆಕ್ಕಿಸದೆ ಅವನ ಒಂದು ಮತ್ತೊಂದು ಹಸ್ತವನ್ನು ಕಳೆದ. ಆಗ ಎರಡು ಹಸ್ತಗಳು ಹೋಗಿ ಪಾದದಲ್ಲೇ ತುಳಿದಾಡುತ್ತಿದ್ದರೆ ಅವನ ಎರಡು ಪಾದಗಳನ್ನು ಕತ್ತರಿಸಿದರು. ಕೆಳಗುರುಳಿದ ಆ ಕುಂಭಕರ್ಣ ತತ್ತರಿಸುವಾಗ ರಾಮ ಹೇಳುತ್ತಾನೆ, ಇಂಥ ಪ್ರಚಂಡ ಪರಾಕ್ರಮಿಯನ್ನು ನಾನು ತ್ರಿಭುವನದಲ್ಲಿ ಕಂಡದ್ದೇ ಇಲ್ಲ. ನೋಡೆಂಬುದಾಗ ಐದು ಅಸ್ತ್ರವನ್ನು ಪ್ರಯೋಗ ಮಾಡಿ ಅವನ ರುಂಡವನ್ನು ಹಾರಿಸಿದನಂತೆ. ಹಾರಿದ ರುಂಡ ಗಗನದಲ್ಲಿ ಹಾರಿ ಕೆಳಕುರುಳುವಾಗ ಅದರ ಅಡಿಯಲ್ಲಿ ಸಿಕ್ಕಿ ಎಷ್ಟೋ ಜನ ರಕ್ಕಸರು ಕಪಿಗಳು ಪ್ರಾಣವನ್ನು ಬಿಟ್ಟಿದ್ದಾರೆ. ಇಲ್ಲಿ ಕುಂಭಕರ್ಣನು ಹತನಾದ ಅಂದ ಕೂಡಲೇ ರಾವಣನು ತಲೆಯನ್ನು ತಗ್ಗಿಸಿ, ಇನ್ನು ನನಗೆ ಈ ಜಗತ್ತಿನಲ್ಲಿ ಉಳಿಗಾಲವಿಲ್ಲ, ಎಲ್ಲ ಸೈನ್ಯ ಬಲವು ಅಡಿಗೆ ಹೋಯ್ತಲ್ಲ, ಇನ್ನೇನು ಗತಿ ಅನ್ನುವಾಗ ಮಗನಾಗಿರ್ತಕ್ಕಂಥ ಇಂದ್ರಜಿತ್ತು ಹೇಳ್ತಾನಪ್ಪ, ನಾನಿಲ್ಲವೇನಪ್ಪ. ಆ ಹುಲು ಮಾನವರಾದ ರಾಮಲಕ್ಷ್ಮಣರು ಎಷ್ಟು ಮಾತ್ರ ನೋಡೆಂಬುದಾಗಿ ಯುದ್ಧಕ್ಕೋಸ್ಕರವಾಗಿ ಬಂದ. ಯುದ್ಧ ಪ್ರವೀಣ ರಣಪಂಡಿತರಾಗಿರ್ತಕ್ಕಂಥ ಇಂದ್ರಜಿತ್ತು ಬಹುಕಾಲ ಯುದ್ಧವನ್ನು ಮಾಡುವಾಗ ಮಾಯಾ ಯುದ್ಧದಲ್ಲಿ ಈ ಮಹಾನುಭಾವರಾದ ರಾಮಲಕ್ಷ್ಮಣರು ಇಬ್ಬರನ್ನು ಗುರ್ಚೆ ಬಿಡುವಂತೆ ಮಾಡ. ಎಲ್ಲರೂ ಮಲಗಿಬಿಟ್ಟಿದ್ರು, ವಿಭೀಷಣ ಒಪ್ಪು ಮಾತ್ರ ಓಡಾಡುತ್ತಿದ್ದ. ಆವಾಗ ವಯೋಧರ್ಮದಲ್ಲಿ ಹಿರಿಯರಾಗಿರ್ತಕ್ಕಂಥ ಜಾಂಬುವಂತರಿದ್ದರು, ಮಾರುತಿ ಒಂದು ಮುಹೂರ್ತ ಕಾಲದಲ್ಲಿ ಮೂರ್ಛೆ ಬಿದ್ದಿದ್ದ ಮಾರುತಿ ಕಂಡುಬಿಟ್ಟ, ಎಂತಾತ ಬೇಗ ಬೇಗ ಹೋಗು, ಬೇಗ ಹೋಗು, ಔಷಧಿ ಪರ್ವತಕ್ಕೆ ಹೋಗಿ ಅಲ್ಲಿರಬಹುದಾದ ಮೂಲಿಕೆಗಳನ್ನು ತೆಗೆದುಕೊಂಡು ಬಾ. ರಾಮಲಕ್ಷ್ಮಣರಿಗೆ ಎಚ್ಚರಪಡಿಸೋಣ, ಇಲ್ಲದೆ ಹೋದ್ರೆ ಕೆಟ್ಟ ಹೋಗುತ್ತೆ. ಹಾರಿದ ಹನುಮಂತ ಕಣ್ಣು ಮುಚ್ಚು ತೆಗೆಯುವುದರೊಳಗಾಗಿ ಔಷಧಿ ಪರ್ವತಕ್ಕೆ ಹೋದವನಾಗಿ ಮೂಲಿಕೆಗಳು ಹುಡುಕಾಡ್ತಾನಂತೆ. ಆ ಮೂಲಿಕೆಗಳು ಹನುಮಂತನನ್ನು ನೋಡಿದ ಕೂಡಲೇ ಮರೆಯಾಗೋಗ್ಬಿಟ್ಟ. ಹನುಮಂತನನ್ನು ನೋಡಿ ಮರೆಯಾದರೆ ಇದೆಲ್ಲ ಸರಿ ಹೋಗಲ್ಲ, ಇದು ನಾನು ಬಂದು ಹಂಗೆ ಹೋಗೋದು ಚೆನ್ನಾಗಿಲ್ಲ ಅಂತ ಬೆಟ್ಟನೆ ಕಿತ್ಕೊಂಡು ಬಂದುಬಿಟ್ಟಿದ್ದೆ. ಆ ಬೆಟ್ಟವನ್ನೇ ಕಿತ್ತು ತಂದರೆ ಮಹಾನುಭಾವನಾಗಿರ್ತಕ್ಕಂಥ ಸುಷೇಣ ಎಂಬಾತ ಅದರಲ್ಲಿರುವ ಮೂಲಿಕೆಗಳನ್ನು ತೆಗೆದು ರಾಮಲಕ್ಷ್ಮಣಾದಿಗಳ ಮೂಗಿಗೆ ಸವರಿದರೆ ಮೂರ್ಛೆಗಿಂತ ಕ್ಷಣಕಾಲದೊಳಗಾಗಿ ಎಚ್ಚರವಾಗಿಬಿಟ್ಟು. ಎಚ್ಚರನಾಗಿದ್ದರೆ ಈ ಮಹಾನುಭಾವನಾದ ವಿಭೀಷಣ ಹೇಳ್ತಾನೆ, ರಾಮದೇವ ಇದಕ್ಕೊಂದು ಕಾರಣ ಇದೆ, ನಿಮ್ಮನ್ನು ಈ ಮಾಯಾ ಯುದ್ಧದಲ್ಲಿ ಬೀಳಿಸಿರ್ತಕ್ಕಂತ ಆ ಇಂದ್ರಜಿತು ಸಾಮಾನ್ಯನಲ್ಲ, ಯುದ್ಧಕ್ಕೆ ಹೋಗಬೇಕಾದ್ರೆ ಅವನು ಯಜ್ಞೇಶ್ವರನಿಗೆ ಬೇಕಾದ ಪ್ರೀತ್ಯರ್ಥವಾಗಿ ಯಾಗವನ್ನು ಮಾಡಿ ಅವನಿಗೆ ಆಹುತಿಯನ್ನರ್ಪಿಸಿ ಯಜ್ಞೇಶ್ವರನ ಪ್ರತ್ಯಕ್ಷರನ್ನಾಗಿ ಮಾಡಿ ಆಯುಧಗಳನ್ನು ಪಡೆದು ಬರ್ತಾನೆ. ಆ ಆಯುಧಗಳನ್ನು ಪಡೆದು ಬಂದು ಅಜೇಯನಾಗಿ ನಿಮ್ಮ ಮೇಲೆ ಯುದ್ಧವನ್ನು ಮಾಡಿ ನಿಮ್ಮನ್ನು ಜಯಿಸ್ತಾನೆ. ಈಗ ನಿಮ್ಮನ್ನ ಮೂರ್ಛಗೊಳಿಸಿರುವ ಕಾರಣವೇನು ಎಂದರೆ, ಇಲ್ಲಿ ನಿಕುಂಬಳಾದೇವಿ ಎಂಬತಕ್ಕಂಥ ಅವಳೊಂದು ದೇವಾಲಯವಿದೆ, ಅಲ್ಲಿ ನಿಕುಂಬಳ ಯಾಗವನ್ನು ಮಾಡ್ತಾನೆ. ಆ ಯಾಗವೇನಾದರೂ ಪೂರ್ತಿ ಮಾಡಿದ ಎಂದರೆ ಖಂಡಿತ ಅವನನ್ನು ಗೆಲ್ಲೋಕ್ಕಾಗಲ್ಲ. ಆಗ ರಾಮದೇವರು ಕ್ಷಣಕಾಲ ಯೋಚನೆಯನ್ನು ಮಾಡಿ, ಲಕ್ಷ್ಮಣ ಸೈನ್ಯ ಸಮೇತನಾಗಿ ನೀನು ಹೋಗು, ಹೋಗಿ ಅವನನ್ನು ಸಂಹಾರ ಮಾಡಿ ಬಾ. ಇಲ್ಲಿ ಎರಡರ್ಥ, ಒಂದರ್ಥ ಇಂದ್ರಜಿತುವನ್ನು ಸಂಹಾರ ಮಾಡಲು ಲಕ್ಷ್ಮಣನೊಬ್ಬನೇ ಸಮರ್ಥ, ಕಾರಣ 12 ವರ್ಷಗಳ ಕಾಲ ಉಪವಾಸ ವ್ರತವನ್ನು ಮಾಡಿ ಬ್ರಹ್ಮಚರ್ಯವನ್ನು ಯಾರು ಪರಿಪಾಲನೆಯನ್ನು ಮಾಡಿರ್ತಾರೋ ಅವರು ಮಾತ್ರ ಇಂದ್ರಜಿತುವನ್ನು ಸಂಹಾರ ಮಾಡಲು ಸಮರ್ಥರು ಎಂಬುದಾಗಿ ಒಂದು ವರ. ಎರಡನೆಯದು, ತಾನು ಪುರ ಪ್ರವೇಶವನ್ನು ಮಾಡುವುದಿಲ್ಲವಾದ್ದರಿಂದ ತಮ್ಮನಾಗಿರ್ತಕ್ಕಂಥ ಅವನನ್ನೇ ಕಳಿಸಿಕೊಟ್ಟನು. ಇದು ನೆಪ, ನಾನು ಊರೊಳಗೆ ಬರಂಗಿಲ್ವಲ್ಲ ಅದಕ್ಕೋಸ್ಕರ ನನ್ನ ತಮ್ಮನ ಕಳಿಸ್ದೆ ಅಂತ. ಅಲ್ಲಿ ನಿಜವಾದ ವಿಚಾರ ಎಂದರೆ ಸೈನ್ಯ ಸಹಿತರಾಗಿ ಬಂದನಂತೆ ಲಕ್ಷ್ಮಣ. ಅಲ್ಲಿ ನಿಕುಂಬಳ ಯಾಗಕ್ಕೆ ಕುಳಿತಿದ್ದಾನೆ ಇಂದ್ರಜಿತು. ಆಗ ಭಗನ ಉರಿಯುತ್ತಿದೆ ಬೆಂಕಿ ಜ್ವಾಲೆ, ಆ ಯಜ್ಞ ಹೊಂಡದಿಂದ ಇನ್ನೇನು ರಥ ಅಕ್ಷಯ ತೋಣೀರ ಬಾಣಗಳು ಬರಬೇಕು. ವಿಭೀಷಣ ಹೇಳಿದ, ಕಪಿಗಳೇ ಏನ್ ಮಾಡ್ತಾ ಇದ್ದೀರಾ? ಅವರಾಗಲೇ ಮರ ಸೊಪ್ಪು ಸದೆ ಸೌದೆ ತಗೊಂಡ್ಬಂದಿದ್ದೆ, ದಡ ದಡ ದಂಡ ಹಾಕ್ಬಿಟ್ಟು ಮೇಲೆ ಯಜ್ಞೇಶ್ವರನು ತರುತ್ತಿದ್ದ ರಥ ಹಾಗೆ ಹೊರಟೋಯ್ತು. ಇಂದ್ರಜಿತು ಲಕ್ಷ್ಮಣನಿಗೆ ಯುದ್ಧ ಪ್ರಾರಂಭವಾಯಿತು. ಯುದ್ಧ ಪ್ರಾರಂಭವಾದರೆ ಕಾಡಾಖಾಡಿ ಯುದ್ಧವಾಗ್ತಾ ಇದೆ. ಅನರಾಸ್ತ್ರ ಪ್ರಯೋಗ ಮಾಡಿದ, ಒಂದು ಕಡೆಯಿಂದ ವರುಣಾಸ್ತ್ರ, ಒಂದು ಕಡೆ ಗಿರಿಯಾಸ್ತ್ರ ಬಂದರೆ, ಮತ್ತೊಂದು ಕಡೆ ವಾಯು ಅಸ್ತ್ರ, ಇನ್ನೊಂದು ಕಡೆ ಸನ್ಮೋಹನಾಸ್ತ್ರ ಬಂದರೆ, ಮತ್ತೊಂದು ಕಡೆ ಕಡೆ ಮೇಲೆ ಅಸ್ತ್ರಗಳು ಓಡಾಡ್ತಾ ಇದೆ. ಹೀಗೆ ಓಡಾಡ್ತಾ ಓಡಾಡ್ತಾ ಓಡಾಡ್ತಾ ಹೋರಾಡ್ತಾ ಇದ್ರೆ ಮಹಾನುಭಾವನಾದ ಇಂದ್ರಜಿತುವಿನ ಆ ಶಕ್ತಿ ಸ್ವಲ್ಪ ಕಡಿಮೆ ಆಯಿತಂತೆ. ಶಕ್ತಿ ಕಡಿಮೆ ಆದ ಕೂಡಲೇ ವಿಭೀಷಣ ಪಕ್ಕದಲ್ಲಿ ಬಂದು ಹೇಳಿದ, ಲಕ್ಷ್ಮಣಮೂರ್ತಿ ಇದೇ ಸಮಯ ಇವನೊಬ್ಬನೇ ಉಳಿದಿರುವುದು, ಇವನೊಬ್ಬನಳಿದನೆಂದರೆ ಇನ್ನುಳಿದಿರುವ ರಾವಣ ಒಬ್ಬನೇ, ರಾವಣ ಸಂಹಾರವಾಯಿತು ಎಂದರೆ ಸೀತಾಮಾತೆಯ ಸಂದರ್ಶನವೇ. ಇವನೇ ಬಲಭುಜ ಇದ್ದಂತೆ ರಾವಣನಿಗೆ, ಬೇಗ ಕಪಿವೀರರೇ ನುಗ್ಗಿ ಎಂದು ನುಗ್ಗಿ ಎನ್ನುವುದರೊಳಗಾಗಿ ಎಲ್ಲರೂ ನುಗ್ಗಿ ಅಂಗದ ಮೇಲೆ ಯುದ್ಧಕ್ಕೆ ಹೋದರೆ ವಿಭೀಷಣನೇ ಬಂದೇನು ಮಾಡಿದರಂತೆ, ಅವನ ರಥವನ್ನು ಎತ್ತಿ ನೆಲಕ್ಕೆ ಮುಕ್ಕಿದ. ಇಂದ್ರಜಿತ್ತಿರುವ ರಥ ಮುರಿದಿದೆ, ಕುದುರೆಗಳು ಕೆಳಗೆ ಬಿದ್ದಿವೆ. ಆಗ ಇಂದ್ರಜಿತು ನೆಲದ ಮೇಲೆ ನಿಂತು ಆ ಲಕ್ಷ್ಮಣನನ್ನು ಹೋರಾಡ್ತಾ ಇದ್ದಾನಂತೆ. ಬಾಣಗಳ ಮೇಲೆ ಬಾಣ ಬಿಡುವಾಗ ದೂರದಲ್ಲಿ ನಿಂತಿದ್ದಂಥ ಮಹಾನುಭಾವನಾದ ಲಕ್ಷ್ಮಣ ಒಂದು ಅಸ್ತ್ರವನ್ನು ಹೂಡಿ ಹಿಡ್ತಾನಂತೆ. ಹೇ ಐಂದ್ರಾಸ್ತ್ರವೇ, ಶ್ರೀರಾಮನು ಏಕಪತ್ನಿ ಪ್ರಶಸ್ತನಾಗಿರುವುದು ಸತ್ಯವಾಗಿದ್ದರೆ, ನಾನವನ ತಮ್ಮನಾಗಿ ಅಣ್ಣನೇ ದೇವರೆಂಬುದಾಗಿ ಪೂಜೆ ಮಾಡುವುದು ಸತ್ಯವಾಗಿದ್ದರೆ, ಈ ಅಸ್ತ್ರವೇ ಕೂಡಲೇ ಇಂದ್ರಜಿತ್ತುವಿನ ಪ್ರಾಣ ತೆಗೆಯುವುದು ಎಂಬುದಾಗಿ ಹೇಳಿದ್ದು ಶ್ರೀರಾಮನ ಧಾಪಣೆ ಪಡೆದ. ಆ ಅಸ್ತ್ರಕ್ಕಿಂತಲೂ ಅಸ್ತ್ರಕ್ಕೆ ಈ ಬಲ ಹೆಚ್ಚಿಬಿಡುತ್ತದೆ. ಅಸ್ತ್ರಕ್ಕೆ ಯಾವ ಬಲ ಹೆಚ್ಚಿತು? ಶ್ರೀರಾಮನನ್ನು ನಾನು ದೇವರು ಎಂದು ಪೂಜೆ ಮಾಡಿರೋದು ಸತ್ಯವಾಗಿದ್ದರೆ ಏನು ಸತ್ಯ ಸಿಕ್ಕಿಬಿಡುತ್ತದಕ್ಕೆ. ಈಗಲೂ ಎಷ್ಟೋ ಜನ ನೀವು ಹಿಂಗೆಲ್ಲ ಮಾಡ್ತಾ ಇದ್ದೀರಾ, ನಾನು ನಿಜವಾಗ್ಲೂ ಸತ್ಯವಂತನಾಗಿದ್ರೆ, ನಾನು ದೇವರ ಸೇವೆ ಮಾಡಿರೋ ಸತ್ಯವಾಗಿದ್ರೆ ಅನುಭವಿಸ್ತೀರಾ ನೀವು ಈ ಫಲವನ್ನ ಅಂದ್ಬಿಟ್ರೆ ಸಾಕಲ್ಲ, ನಡುಗೋಗ್ಬಿಡ್ತಾರೆ ಜನ ಗಡ ಗಡ ಗಡ ಗಡ ಗಡ. ಬಹುಜನ ಹಂಗಂದ್ರೂ ಎದರಲ್ಲ, ಸರಿ ಇವಾಗ ಏನಾರ ಮಾಡ್ಕೋ ಅಂತ. ಯಾವಾಗ ಗೊತ್ತೇ ಗೊತ್ತಾಗೋದು, ಅನುಭವಿಸೋಕಾಗದೇ ಇರೋ ಕಷ್ಟ ಬರ್ತದಲ್ಲ. ಐಂದ್ರಾಸ್ತ್ರ ಪ್ರಯೋಗ ಮಾಡಿದ ಕೂಡಲೇ ಆ ಐಂದ್ರಾಸ್ತ್ರವು ಬಂದ ಅಸ್ತ್ರಗಳನ್ನೆಲ್ಲವನ್ನು ಕತ್ತರಿಸಿ ಮಹಾನುಭಾವನಾಗಿರ್ತಕ್ಕಂಥ ಇಂದ್ರಜಿತ್ತಿನ ಶಿರವನ್ನ ಢಮ್ಮನೆ ಹಾರಿಸಿ. ಒಬ್ಬನೇ ಉಳಿದ ರಾವಣೇಶ್ವರ ಕಣ್ಣೀರ ಕಾಲುವೆಯನ್ನು ಹರಿಸುತ್ತಾ ಗಗನವನ್ನೇ ನೋಡುತ್ತಾ ಹೇಳ್ತಾನಂತೆ, ಯಾರುಳಿಯದಾಯಿದೆ ಜಗವನುಂಗುವೆ ನೆಲ್ದಂಬ ಅಧಿಕಾಯ ಮನಮಿತ್ತಿದ ಭಗತ ಮೇಘನಾದ ಆರುಳಿಯದ. ನಂದ ಸ್ವರ್ಣ ಲಂಕೆಯಲ್ಲಿ ಯಾರೊಬ್ಬರೂ ಉಳಿಯದೆ ಹೋದರೆ, ಅಪಾರವಾದ ಸೈನ್ಯ ಕಣ್ಣರಿಸಿದ ನೋಡೆಯಲ್ಲಿ ಲಕ್ಷ ಲಕ್ಷ ಗಟ್ಟಲೆಗಳಲ್ಲಿ ಕುಳಿತಿದ್ದ ಸೈನ್ಯ, ಕಳೆದುಳಿದಿರುವ ಅಲ್ಪ ಸೈನ್ಯಗಳೇ ಸಿದ್ಧರಾಗಿ ಆ ಒಡೆಯರೆಂದರಿಸಿರುವ ರಾಘವನದ ಯುದ್ಧ, ಮಾರನೇ ದಿವಸ ಅಪಾರವಾದ ಸೈನ್ಯ ಸಹಿತರಾಗಿ ರಾವಣೇಶ್ವರನ ಧನುಸ್ಸನ್ನು ಹಿಡಿದು ಬಂದನಂತೆ ಯುದ್ಧಕ್ಕೆ. ಬರುತ್ತಿರುವ ರಾವಣನನ್ನು ಕಂಡು ರಾಮದೇವರ ಪಕ್ಕದಲ್ಲಿ ವಿಭೀಷಣನಿಗೆ ಹೇಳ್ತಾರೆ, ವಿಭೀಷಣ ಇವನೇ ಅಲ್ವೇ ನಿಮ್ಮಣ್ಣ? ಹೌದು ಸ್ವಾಮಿ, ಕಂಡಿದ್ದೀಯಲ್ಲ, ಆದರೆ ಇಂದು ನೋಡುತ್ತಿರುವ ರೀತಿಯೇ ಬೇರೆಯಾಗಿದೆಯಯ್ಯ. ಯಾಕಾಗಿದೆ ಅಂದ್ರೆ, ರಾವಣ ಹೇಗೆ ಬಿದ್ದಿದ್ದಾನೆ ಅಂದ್ರೆ, ಸಾಲಗವನ್ನು ಕೊಡಬೇಕಾದವರು ಆ ಕೊಟ್ಟವರ ಎದುರಿನಲ್ಲಿ ನಿಂತುಕೊಂಡಾಗ ಹ್ಯಾಕ್ ಕಾಣುತ್ತೋ ಹಾಕ್ ಕಾಣುತ್ತಿದೆಯಂತೆ ಮುಖ. ಯುದ್ಧ ಪ್ರಾರಂಭವಾಯಿತು. ಆ ಯುದ್ಧ ಪ್ರಾರಂಭವಾದಾಗ ಮಹಾಪ್ರವೀಣನಾಗಿ ದೈವದತ್ವವಾಗಿ ಪಡೆದಿರುವ ಅಸ್ತ್ರಗಳನ್ನೆಲ್ಲ ಒಂದರ ಮೇಲೊಂದು ಒಂದರ ಮೇಲೊಂದು ಒಂದರ ಮೇಲೊಂದು ಪ್ರಯೋಗ ಮಾಡ್ತಾ ಇದ್ದಾನೆ. ಪ್ರಯೋಗವನ್ನು ಮಾಡುವಾಗ ಮಹಾನುಭಾವನಾದ ಅಂಗದ ಒಂದು ಸಲ ಹಾರಿದ. ಆ ಅಂಗದ ನನ್ನೊಂದು ಮುಷ್ಟಿಯಿಂದ ಗುದ್ದಿದ. ಹನುಮಂತ ಬಂದ, ನಾನು ಯಾರು ಗೊತ್ತಾ? ನಿನ್ನ ಮಗನಾದ ಅಕ್ಷಯನನ್ನ ಅಶೋಕವನದಲ್ಲೇ ಕ್ಷಯನನ್ನಾಗಿ ಮಾಡಿದ್ನಲ್ಲ, ಅವನೇ ನಾನು. ಎಲ್ಲವೋ ಎಂದು ತನ್ನ ಕರವನ್ನೊಂದು ಸಲ ಬೀಸಿದ. ಒಬ್ಬೊಬ್ಬರು ತತ್ತರಿಸಿ ಬೀಳುವಾಗ ವಿಭೀಷಣ ಎದುರಾದನಂತೆ. ವಿಭೀಷಣ ಎದುರಾದ ವಿಭೀಷಣನನ್ನು ನೋಡಿದ ಎಲ್ಲವೋ ಸ್ವಜಾತಿ ಶತ್ರು. ಅನೇಕ ವಿಚಾರಗಳನ್ನು ರಾಮನಿಗೆ ಹೇಳಿ ನಮ್ಮ ಸೈನ್ಯದ ಗುಟ್ಟುಗಳನ್ನೆಲ್ಲ ತಿಳಿಸಿ ನನಗೆ ಮೋಸ ಮಾಡಿದವನೇ ನೋಡೆಂಬುದಾಗಿ ಅಷ್ಟಗಂಟಾ ಶಕ್ತಿ ಎಂಬ ಆಯುಧವನ್ನೆತ್ತಿದ. ಎಷ್ಟೋ ಸಲ ಶಕ್ತಾಯುಧವನ್ನು ಪ್ರಯೋಗಿಸಿದರು, ಕ್ಷಣಕಾಲದಲ್ಲಿ ಮುಹೂರ್ತರಾಗಿ ಚೇತರವಾಗ್ತಿದ್ರು. ಅಷ್ಟಗಂಟಾ ಶಕ್ತಿಯನ್ನು ಪ್ರಯೋಗ ಮಾಡಿದಾಗ ಪಕ್ಕದಲ್ಲಿ ನಿಂತಿದ್ದ ಲಕ್ಷ್ಮಣ ನೋಡಿದ, ನಮಗಾಗಿ ಇಷ್ಟೆಲ್ಲ ಸಹಾಯ ಮಾಡಿರತಕ್ಕಂಥ ಈ ಮಹಾನುಭಾವನಾದ ವಿಭೀಷಣನಿಗೆ ಈ ಆಯುಧ ತಾಕಿದರೆ ಕಷ್ಟವಾಗುತ್ತೆ ಎಂಬುದಾಗಿ ಹಿಂಜರಿದು ಹೋಗುತ್ತಿರುವ ವಿಭೀಷಣನಿಗೆ ಎದುರಾಗಿ ಬಂದಿದ್ದೇನು ಲಕ್ಷ್ಮಣ ಬಾಣಗಳನ್ನು ಬಿಡುತ್ತಿದ್ದಾರೆ. ಲಕ್ಷ್ಮಣ ಬಾಣಗಳನ್ನು ಬಿಡುತ್ತಿದ್ದರೆ ಆ ಅಷ್ಟಗಂತ ಶಕ್ತಿಯು ಅನೇಕ ವಿಧವಾಗಿರ್ತಕ್ಕಂಥ ಮಹತ್ತರವಾದ ಶಕ್ತಿಯನ್ನು ಕಾರುತ್ತಾ ಓಡಿ ಬಂದು ಲಕ್ಷ್ಮಣನ ವಕ್ಷಸ್ಥಳಕ್ಕೆ ಡಾಂಬರ ತಾಕಿ ಬಿದ್ದಿದೆ. ಲಕ್ಷ್ಮಣ ಕೆಳಗೆ ಬಿದ್ದರೆ ರಾವಣ ಏನು ಮಾಡಿದ, ಇದೇ ಸಮಯ ಅಂತ ಓಡಿ ಹಾರಿ ಬಂದಿದ್ದೆ. ಆ ಲಕ್ಷ್ಮಣ ಎತ್ಕೊಂಡು ಹೋಗ್ಬೇಕು ಅಂತ ಕೈ ಹಾಕ್ತಾನೆ, ಒಂದಿಷ್ಟು ಅಲ್ಲಾಡಿಸೋಕ್ಕಾಗ್ಲಿಲ್ಲ. ಮತ್ತೆ ಶಂಭೋ ಮಹಾದೇವ್ ಏನು ಅಲ್ಲಾಡೋದಿಲ್ಲ ಅಂತದಲ್ಲ, ಏನ್ ಮಾಡ್ಲಿ ಏನು ಮಾಡ್ಲಿ ಅಂತಿದ್ದಾನೆ. ಆಗ ಮುಖ್ಯ ಪ್ರಾಣನು, ಪೌಮಾನ ಸುತನು, ಮಹಾನುಭಾವನು, ಭಾವಿ ಬ್ರಹ್ಮನು, ರಾಮದೂತನು ಆಗಿರ್ತಕ್ಕಂತ ಹನುಮಂತ, ಎಲ್ಲೆಲ್ಲವೋ ಪಾಪಿ ನೋಡು ಶ್ರೀರಾಮಂತ ಅಲ್ಲಿದ್ದಲೇ ಹಾರಿ ಬಂದೊಂದು ಸಲ ಬಂದ. ರಾವಣ ಉರುಳಿ ಉರುಳಿ ಬಿದ್ದರೆ ತನ್ನ ಬಾಲದಿಂದ ಮುಷ್ಟಿಘಾತದಿಂದ ಅವನ ಕೈ ಕಾಲಗಳೆಲ್ಲವೂ ಊನವಾಗುವಂತೆ ಹೊಡೆದೋಡಿಸಿದನಂತೆ. ಅದು ಸೋತು ಕ್ಷಣಕಾಲ ಹಾಗೆ ಹೋದರೆ ಬಂದಿದ್ದೆ, ರಾಮಾನುಜ ಮಹಾನುಭಾವ ನೀನೇಕೆ ಹೀಗೆ ಮಲಗಿದೆ ಏಳು ಎಂಬುದಾಗಿ ತನ್ನ ಎರಡು ಹಸ್ತದಿಂದ ಲಕ್ಷ್ಮಣ್ ಎತ್ಕೊಂಡ್ಬಂದ ಅಣ್ಣನ ಮುಂದೆ ತನ್ನ ಮಲಗಿಸಿದರೆ ರಾಮದೇವರು ಹೇಳುತ್ತಾರೆ, ಹನುಮಂತ ಸೈನಿಕರಿಗೆಲ್ಲ ಹೇಳಿಬಿಡು ಅವರೆಲ್ಲ ಮನೆಗಳಿಗೆ ಹೊರಟೋಗ್ಲಿ, ನೀನು ಬಹಳ ಕಷ್ಟಪಟ್ಟಿದ್ದೀಯ, ಸಮಯ ಸಿಕ್ಕಿದಾಗ ನಾನು ನಿನಗೆ ಪ್ರತ್ಯುತ್ತರವನ್ನು ಮಾಡಿಬಿಡ್ತೇನೆ, ಎಲ್ಲ ಹೊರಟೋಗ್ರಪ್ಪ ನನಗೆ ನೀನು ಬೇಡ. ಸ್ವಾಮಿ ಯಾಕೆ ಹೀಗೆ ಹೇಳ್ತೀಯಪ್ಪ, ಇಂಥ ತಮ್ಮನ ಕಳ್ಕೊಂಡು ನಾನೇನು ಮಾಡ್ಲೋ ಕೇಳು. ಹೆಂಡತಿ ಕಳೆದು ಹೋದರೂ ಸಹ ಅಂತಹವಳನ್ನೇ ಹೆಂಡತಿಯನ್ನಾಗಿ ಹುಡುಕಾಡಿ ಪಡೆಯಬಹುದು, ಆದರೆ ಇಂಥ ತಮ್ಮ ಸಿಕ್ಕಲ್ಲ ಕಣು. ಮನೆಗೆ ನಾನು ಹೋಗಿ ತಾಯಿಯರಿಗೆ ಮುಖವನ್ನು ತೋರಿಸಲಾರೆ, ಆದ್ರಿಂದ ನನ್ನ ತಮ್ಮ ಜೊತೆ ನಾನು ಪ್ರಾಣ ಬಿಟ್ಟು ಬಿಡ್ತೇನೆ. ತಮ್ಮ ಗಪಿಗಳೆಲ್ಲ ತಲೆಯನ್ನು ತಗ್ಗಿಸಿದರಂತೆ. ಕೂಡಲೇ ಅಲ್ಲಿರ್ತಕ್ಕಂಥ ಸುಷೇಣ ಹೇಳ್ತಾನೆ, ರಾಮಪ್ಪ ಇಂಥ ಸಮಯದಲ್ಲಿ ನೀನು ಈ ರೀತಿ ಕೈ ಬಿಟ್ಟರೆ ಪ್ರಪಂಚವೇ ಹಾಳಾಗೋಗುತ್ತೆ. ಮಾರುತಿ ಏನು ಸುಷೇಣ, ಹಿಂದೊಂದು ಸಲ ನೀನು ಹೋಗಿ ಆ ಔಷಧಿ ಪರ್ವತದಲ್ಲಿ ಆ ಪರ್ವತವನ್ನೇ ಎತ್ಕೊಂಬಂದಲ್ಲ, ಈಗ ಹೋಗಿ ನಾನೊಂದು ಐದು ಮೂಲಿಕೆಗಳನ್ನು ಹೇಳ್ತೇನೆ ತಗೊಂಬಂದು ಬಿಡ. ಸಂತಾನ ಕರ್ಣಿ, ವಿಶಲ್ಯ ಕರ್ಣಿ, ಸಂಜೀವ ಕರ್ಣಿ ಇತ್ಯಾದಿಗಳನ್ನು ಒಂದು ಐದು ತಗೊಂಬಂದು ಬಿಡ. ಇದೋ ಹರಟೆ ಶ್ರೀರಾಮಂತ ಹಾರಿದ, ಲಕ್ಷ್ಮಣ ಪರ್ವತವನ್ನೇ ಹೊತ್ತು ತಂದ. ತಂದಂತ ಆ ಪರ್ವತದಲ್ಲಿ ಮಹಾನುಭಾವನಾದ ಸುಶೇಷನು ಸಂಜೀವನಾನುಕರಣಿ, ಶಲ್ಯಕರಣಿ, ಸಂತಾನಕರಣಿ ಮೊದಲಾಗಿರ್ತಕ್ಕಂಥದ್ದನ್ನೆಲ್ಲವನ್ನು ತಂದು ಲೇಪನವನ್ನು ಮಾಡಿಸಿದನಂತೆ. ಆ ಲಕ್ಷ್ಮಣನ ದೇಹದಲ್ಲಿ ತಾಕಿರುವ ಗಾಯಗಳೆಲ್ಲ ಮಾಯವಾಯಿತು. ಆ ಶ್ವಾಸದಲ್ಲಿ ತೆಗೆದ ಕೂಡಲೇ ಥಟ್ಟನೆ ಎದ್ದು ಯುದ್ಧಕ್ಕೆ ನಿಂತ. ಲಕ್ಷ್ಮಣನನ್ನು ನೋಡಿ ಅಣ್ಣ ಹೇಳ್ತಾನಪ್ಪ, ಯುದ್ಧ ಗಿದ್ದ ಏನು ಬೇಡ ಕಣ, ಹೊರಟೋಗಣಪ್ಪ, ಸೀತೆ ಬೇಕಾದ್ರೆ ಅಲ್ಲೇ ಎಲ್ಲ ಪ್ರಾಣ ಬಿಟ್ಟುಬಿಡ್ಲಿ, ಬೇಡ ಹೋಗೋಣ ನಡಿಯೋ. ಲಕ್ಷ್ಮಣ ಅಂತ ಏನ್ ಮಾತಾಡ್ತೀಯಣ್ಣ ನೀನು, ಎಲ್ಲ ಕಳೆದುಳಿದ ಕಳೆದ ಕಡೆಗೆ ಆ ಮಹಾನುಭಾವನಾದ ರಾವಣನು ಯುದ್ಧಕ್ಕೆ ಬಂದಾಗ ರಾಮದೇವರ ಅವನನ್ನು ನೋಡಿ, ಅಯ್ಯೋ ಪಾಪ, ಈಗಲೂ ರಾವಣ ಬಂದು ಕಾಲಿಗೆ ಬಿದ್ದು ರಾಮ ತಪ್ಪಾಯ್ತು ಅಂದ್ರೆ ಮನಸ್ಸು ಬಿಡ್ತೀನ ಅಂತಾನೆ ರಾಮ. ಲಕ್ಷ್ಮಣ ಅಂತಾನೆ, ಅದೇ ಹಂಗೇನಾರ ಮಾಡಿಬಿಟ್ರೆ ಗತಿ
1: ಏನಾಗುತ್ತೋ ಅಂದರೆ, ಆ ರಥದಲ್ಲಿ ಬಂದಂಥ ಅವನೇನು ಮಾಡಿದರಂತೆ, ಹೋರಾಡ್ತಾ ಇದ್ದಾನೆ ರಾವಣ, ಆ ರಾವಣನ ಕೈ ಸೋಲಾಯಿತಂತೆ. ಸೋಲಾದರೆ ರಥವನ್ನು ಓಡಿಸುವ ಸಾರಥಿ ನೋಡಿದ, ಅಯ್ಯಯ್ಯೋ ನನ್ನ ಒಡೆಯ ಇನ್ ಸೋತೋಗ್ತಾನೆ ಅಂತ ಹೇಳಿ ಮೇತ್ ಹಿಂದಿಂದಕ್ಕೆ ತಗೊಂಡೋಗಿ ರಥನ ಓಡಿಸ್ಕೊಂಡು ಹೋಗಿ. ರಾವಣ, ನಿಲ್ಲಿಸು ರಥವನ್ನ ಸಾರಥಿ, ನಿಲ್ಲಿಸು, ಅಜೇಯನು ಅಮರನು ಶಿವನಿಂದ ಪ್ರಖ್ಯಾತನು ಈಶ್ವರನ ವರಪ್ರಸಾದಿತರಾಗಿ ರಾವಣೇಶ್ವರ ಎಂದು ಬಿರಿತ ಹಾಕಿದ್ದ ರಾವಣನನ್ನ ರಣರಂಗದಿಂದ ಬದುಕಿರುವಾಗಲೇ ದೂರ ತಂದು ಅವಮಾನ ಮಾಡಿದೆಯಲ್ಲೋ ಸಾರಥಿ, ನೀನು ನನಗೆ ಮಿತ್ರನಲ್ಲ ಶತ್ರು. ಆ ಸಾರಥಿ ಅಂತಾನೆ, ಒಡೆಯ ನೀನು ನನ್ನಂದೇನಾದರೂ. ಆ ಬಾಹುಭುಜಗಳಲ್ಲಿ ಬಾರ ಬಿಡುತ್ತಿರುವ ವೈಖರಿ, ನೀನು ಬಿಟ್ಟ ಬಾಣದಲ್ಲಿ ಬದ್ದಲಿಸಿ ತತ್ತರಿಸಿ ಹೋಗಬಹುದಾದ ಜಗತ್ತಿನ ಕರಣವನ್ನು ಕಾಣುತ್ತಿದ್ದ ಈ ಕಣ್ಗಳು ನನ್ನ ಯಜಮಾನನೇ ಕೆಳಗೆ ಬಿಡುವುದನ್ನು ನೋಡಲಾರದೆ ನಾನು ಹೀಗೆ ಬಂದುಬಿಟ್ಟೆ, ಈಗೇನು ಮಾಡಬೇಕು ಹೇಳು. ನಿನ್ನ ಆಜ್ಞಾ ಪ್ರಕಾರವಾಗಿ ನನ್ನ ಪ್ರಾಣಾತ್ರಣ ನಾನೇನು ಮಾಡಬೇಕು ಸಾರಥಿ? ಈ ನನ್ನ ಜನ್ಮ ಸಾರ್ಥಕವಾಗಬೇಕಾದರೆ ರಾಮನ ಸಮ್ಮುಖದಲ್ಲಿ ತಂದು ನಿಲ್ಲಿಸು. ನಿಲ್ಲಿಸಿದರಂತೆ. ಆಗ ರಾವಣ ಹೇಳ್ತಾನೆ, ಭಲೇ ಸಾರಥಿ, ನನಗೀಗ ಎಷ್ಟೋ ಸಂತೋಷವನ್ನು ಉಂಟು ಮಾಡಿದೆ, ಕೊಡಲು ನನ್ನಲ್ಲಿ ಏನು ಇಲ್ಲವಾದರೂ ಸಹ ಇದಿಗೋ ಎಂಬುದಾಗಿ ತನ್ನ ಕೈಯಲ್ಲಿ ಹಾಕಿಕೊಂಡಿದ್ದಂತಹ ಕಂಕಣ, ಕೈ ಆಭರಣ, ಆ ಕೈ ಆಭರಣಗಳೆಲ್ಲ ಅವನು ಬಹುಮಾನ ಕೊಟ್ಟ. ಯುದ್ಧ ಪ್ರಾರಂಭವಾಯಿತು. ಬಾಣಗಳ ಮೇಲೆ ಬಾಣ, ಬಾಣಗಳ ಮೇಲೆ ಬಾಣ ಬರುತ್ತಿರುವಾಗ ರಾಮನೇನು ಮಾಡಿದ್ರು ಇವನೇ ಹತನಾಗದೇ ಇರುವುದನ್ನು ಕಂಡಿದ್ದೆ. ಗಗನ ಮಾರ್ಗದಲ್ಲಿದ್ದಂತಹ ದೇವರುಗಳಲ್ಲಿ ಯುದ್ಧವನ್ನು ನೋಡಲು ಬಂದಿದ್ದ ಅಗಸ್ತ್ಯ ಮಹರ್ಷಿಗಳು ಸರ್ರನ ಕೆಳಗಿಳಿದು ಬಂದು, ರಾಮ ಅವನು ಸಾಮಾನ್ಯನಲ್ಲ, ಅವನನ್ನು ಯುದ್ಧದಲ್ಲಿ ಜಯಿಸಬೇಕಾದ್ರೆ ಇದುವೋ ಎಂಬುದಾಗಿ ಆದಿತ್ಯ ಹೃದಯ ಎಂಬ ಮಂತ್ರೋಪದೇಶವನ್ನು ಮಾಡಿದರು. ಆದಿತ್ಯ ಹೃದಯ ಎಂಬ ಮಂತ್ರವನ್ನು ಪಠನ ಮಾಡಿ ತಾನು ಅನುಷ್ಠಾನವನ್ನು ಮಾಡಿದ ಕೂಡಲೇ ಬ್ರಹ್ಮ ತೇಜಸ್ಸಿನಿಂದ ಬೆಳಗುತ್ತಾ ಇಮ್ಮಡಿಯಾದ ಕಳೆಯಿಂದ ಕೂಡುತ್ತಾ ಮಹಾನುಭಾವನಾಗಿರ್ತಕ್ಕಂಥ ರಾವಣೇಶ್ವರನಿಗೆ ಬಾಣವನ್ನು ತೆಗೆದಿದ್ದೆ. ಎಳೆದಿದ್ದ ರಾಮದೇವರು ಶಂಭೋಳೆದರಂತೆ ಹಾರಿ ತಂದು ತಲೆ, ತಲೆ ಹಾರದ ಕೂಡಲೇ ರಾಮ ನೋಡಿದ ಹಾರಿತು ತಲೆ ಅಂದ್ರೆ ಇನ್ನೊಂದು ತಲೆ ಹುಟ್ಟುಕೊಂಡು ಹೀಗೆ ಒಂದೊಂದಾಗಿ ಒಂದೊಂದಾಗಿ ತಲೆ ಕತ್ತರಿಸುತ್ತಿದ್ದರೆ ತಲೆಗಳ ಮೇಲೆ ತಲೆ, ತಲೆಗಳ ಮೇಲೆ ತಲೆಗಳು ಬರಲಾರಂಭಿಸಿದಂತೆ ಏನು ಮಾಡಬೇಕು ಈಗ, ಏನು ಮಾಡಬೇಕು ಅನ್ನುತ್ತಿರುವಾಗ ರಾವಣ ರಥದ ಮೇಲೆ, ರಾಮ ನೆಲದ ಮೇಲೆ ನಿಂತಿದ್ದ. ದೇವೇಂದ್ರ ನೋಡಿದರಂತೆ ಇದು ಒಳ್ಳೆಯ ಸಮಯ, ರಾಮನಿಗೆ ಸಹಾಯ ಮಾಡಿದಕ್ಕೆ ಒಳ್ಳೆಯ ಸಮಯ ಎಂಬುದಾಗಿ ತನ್ನ ರಥವನ್ನು, ತನ್ನ ಸಾರಥಿಯಾಗಿರುವ ಮಾಥಲಿಯನ್ನು ಕಳುಹಿಸಿಕೊಟ್ಟಿದ್ದಾನೆ. ಮಾಥಲಿ ಎಂಬತಕ್ಕಂಥ ರಥ ತೆಗೆದುಕೊಂಡು ಬಂದಿದ್ದೆ ಸ್ವಾಮಿ, ಆ ದೇವೇಂದ್ರ ನಿಮ್ಮ ಸೇವೆಗೆ ಕಳಿಸಿದ್ದಾನೆ ಬನ್ನಿ. ರಾಮದೇವರು ಅದರ ಮೇಲೆ ಹತ್ತಿದರು. ಮತ್ತೆ ಯುದ್ಧ ಪ್ರಾರಂಭವಾಯಿತು. ಪ್ರಯೋಗವನ್ನೇ ಮಾಡುತ್ತಿರುವ ಅಸ್ತ್ರದಲ್ಲಿ ತಲೆ ಹಾರುತ್ತಿದೆ, ಬದುಕ್ತಿದ್ದಾನೆ. ಇದನ್ನು ನೋಡಿದ್ದೆ ಆ ಮಾಥಲಿ ಎಂಬುವನು ಹೇಳ್ತಾನೆ, ರಾಮದೇವ ನಿನಗೆ ಗೊತ್ತಿಲ್ಲದೆ ಇರೋದೇನು ಇಲ್ಲ, ಅವನು ಮಹಾನುಭಾವ, ಮೇಲಾಗಿ ಬ್ರಹ್ಮನಿಂದ ವರವನ್ನು ಪಡೆದವನಾದ್ದರಿಂದ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಲ್ಲದೆ ಇವನಿಗೆ ಮರಣ ಸಂಭವಿಸಲು ಸಾಧ್ಯವಿಲ್ಲ. ಆದಿತ್ಯ ಹೃದಯ ಮಂತ್ರ ಉಪದೇಶವನ್ನು ಪಡೆದಿರುವ ಆತ ಬ್ರಹ್ಮಾಸ್ತ್ರವನ್ನು ಹಿಡಿದಿದ್ದೆ ಆಕರಣ ಅಂತವಾಗಲದು ಢಮ್ಮನ ಹೊಡೆದರಂತೆ. ಆ ಬ್ರಹ್ಮಾಸ್ತ್ರವು ಬಂದು ಈ ಮಹಾನುಭಾವನಾಗಿರುವ ರಾಮನ ವಕ್ಷಸ್ಥಳವನ್ನು ಭೇದಿಸಿ ಅಮೃತ ಕಲಶವನ್ನು ಭೇದಿಸಿದೆ. ಮತ್ತೊಂದಸ್ತ್ರ ಪ್ರಯೋಗವಾದ ಕೂಡಲೇ ಆ ನಾದಿದ ಎದೆಯಿಂದ ರಾವಣನು ರಾಮ ರಾಮ ರಾಮ ಅವಸಾನ ಕಾಲದಲ್ಲಿ ರಾಮ ಧ್ಯಾನ ಮಾಡುತ್ತಾ ಬಿದ್ದಿದ್ದಾರೆ. ಶ್ರೀರಾಮ ರಾವಣನು ತಾನು ಹತನಾದ ಎಂದೊಡನೆ ದೇವತೆಗಳು ದುಂದುಭಿಯನ್ನು ಮಡಗಿ ಕೂಮಳೆಯನ್ನು ಕರೆದರಂತೆ. ಕೂಡಲೇ ರಾಮದೇವರೇನು ಮಾಡಿದ್ದಾರೆ, ಪ್ರಲಾಪಿಸುತ್ತ ಬಂದು ಅವರ ದೇಹದ ಮೇಲೆ ಬಿದ್ದು ಒದ್ದಾಡುತ್ತಿರತಕ್ಕಂಥ ಮಂಡೋದರಿಗೆ ತಾನು ಸಂತೈಸಿ ವಿಭೀಷಣನಿಗೆ ಹೇಳಿದರಂತೆ, ವೀರನಾಗಿರುವ ರಾವಣನಿಗೆ ವೀರೋಚಿತವಾದ ರೀತಿಯಲ್ಲಿ ಸಂಸ್ಕಾರವನ್ನು ಮಾಡು. ಸಂಸ್ಕಾರವಾದ ಮೇಲೆ ತಮ್ಮನನ್ನು ಕರೆದಿದ್ದಾನೆ, ತಮ್ಮ ಇವರಿಗೆ ಲಕ್ಕಾರಾಜ್ಯಾಭಿಷೇಕವನ್ನು ಮಾಡು, ಸೀತೆಗೆ ಮಂಗಳ ಸ್ನಾನವನ್ನು ಮಾಡಿ ಬೇಗ ಕರೆದುಕೊಂಡು ಬಾ. ವಿಭೀಷಣನಿಗೆ ಲಂಕಾರಾಜ್ಯಾಭಿಷೇಕವಾಯಿತು. ವಿಭೀಷಣ ಅನೇಕ ವಿಧವಾದ ವಸ್ತ್ರಾಭರಣಗಳೆಲ್ಲ ತಗೊಂಬಂದ. ಸೀತಮ್ಮ ನಮ್ಮ ಇದೆಲ್ಲ ಹಾಕೊಳ್ಳಿ, ಮಂಗಳ ಸ್ನಾನ ಮಾಡಿ ರಾಮದೇವರ ಹತ್ರ ಹೋಗೋಣ. ಸೀತಮ್ಮನವರು ಹೇಳ್ತಾರೆ, ಇಲ್ಲ ನಾನು ಹೇಗಿದ್ದೇನೋ ಹಾಗೆ ಬರ್ತೇನೆ. ಯಾಕಮ್ಮ ಹಾಗೆ ಬರ್ತೀರಾ? ನಾನು ನನ್ನ ಗಂಡನನ್ನು ಬಿಟ್ಟು ಒಂದು ವರ್ಷಗಳ ಕಾಲ ಹೇಗಿದ್ದೆ ಅಂತ ನನ್ನ ಗಂಡನಿಗೆ ಗೊತ್ತಾಗೋದು ಬೇಡವಾ? ನಾನು ದಿವ್ಯವಾಗಿ ಆಭರಣಗಳೆಲ್ಲ ಹಾಕೊಂಡು ಹೋದ್ರೆ ನನ್ನ ಗಂಡ ಅಯ್ಯೋ ನಾನು ಇಲ್ಲದೇ ಇದ್ರು ನನ್ನ ಹೆಂಡತಿ ಸುಖವಾಗಿದ್ಲಲ್ಲ ಅಂದ್ಕೊಳ್ತಾಳೆ. ನಾನು ಹೀಗೆ ಬರ್ತೇನೆ. ರಾಮ ಸೈನ್ಯ ಸಹಿತರಾಗಿ ನಿಂತಿದ್ದಾರೆ. ಸೀತಾಮನವರು ಬಂದರು. ಸೀತಾಮನವರು ಬಂದರೆ ಇಲ್ಲಿ ಬಹಳ ವಿಚಿತ್ರವಾದ ಕಥೆ ಎಂದರೆ, ಹನುಮಂತ ಅಂತಾನೆ, ತಾತ ಯಾಮು ಅಂತರೇನೋ. ಈಗ ಬಂದು ಸೀತಾಮನವರು ಸ್ವಾಮಿ ಅಂತಾರೆ, ನಮ್ಮ ರಾಮಪ್ಪ ದೇವಿ ಅಂತಾನೆ ಅಲ್ವಾ. ಯಾಮು ಅಂತಂದ್ರೆ ಬ್ರಹ್ಮಚಾರಿ ನಿನಗೆ ಹಾಕುವ ಕೆಲಸ, ಸುಮ್ಮನೆ ಕೂತ್ಕೊಳ್ಳೋ, ತಪ್ಪಾಯ್ತು ತಾತ. ಆ ವೇಳೆಗೆ ಸರಿಯಾಗಿ ಸೀತಾಮನವರು ಬಂದಿದ್ದೆ, ನಮಸ್ಕಾರ ಮಾಡಬೇಕು ಅಂತ ಶ್ರೀರಾಮ ಹೀಗಂದರಂತೆ. ಆ ಕಾಲುಗಳನ್ನಿಟ್ಟುಕೊಂಡಿದ್ದ ರಾಮ ಥಟ್ಟನೆ ಹಿಂದಕ್ಕೆ ಬಂದ. ಸೀತಾ ಇದಿಗೋ ನಿನ್ನನ್ನು ಸೆರೆ ಹಿಡಿದಿರಬಹುದಾಗಿರುವ ನನ್ನ ಶತ್ರುವೆಂದೆನಿಸಿರುವ ರಾವಣನನ್ನು ಸಂಹಾರ ಮಾಡಿ ನಿನ್ನನ್ನು ರಕ್ಕಸರ ಸೆರೆಯಿಂದ ಬಿಡಿಸಿದ್ದೇನೆ. ನನ್ನ ಹೆಂಡತಿಯನ್ನು ಕದ್ದೊಯ್ದವನನ್ನ ತುಂಡರಿಸಬೇಕಾದ ನನ್ನ ಕರ್ತವ್ಯ. ಅದಕ್ಕಾಗಿ ಸೈನ್ಯ ಬಲವನ್ನು, ನನ್ನ ಸ್ನೇಹಿತರ ಸೈನ್ಯ ಬಲವನ್ನು ತೆಗೆದುಕೊಂಡು ಬಂದು ಆ ರಕ್ಕಸರನ್ನೆಲ್ಲ ಧ್ವಂಸ ಮಾಡಿದ್ದೇನೆ. ಈಗ ನೀನು ಸ್ವತಂತ್ರಳು, ನೀನು ರಕ್ಕಸರ ಸೆರೆಯಲ್ಲಿದ್ದವಳಾದ್ದರಿಂದ ನಿನ್ನ ಇಚ್ಛೆ ಬಂದ ಕಡೆಗೆ ನೀನು ಹೋಗಬಹುದು. ಜಗವೆಲ್ಲ ಬೆರಗಾಗಿ ಹೋಯಿತು. ಲಕ್ಷ್ಮಣ ಅಣ್ಣ ರಾಮದೇವರು ಹಾಗೆ ನಿಂತು ಬಿಟ್ಟರು. ಸೀತಾಮ್ಮನವರು ಇದನ್ನು ನೋಡಿ ಹೇಳಿದರಂತೆ, ರಾಮ ಈ ಮಾತು ನಿನ್ನ ಬಾಯಿಯಿಂದ ಕೇಳುವುದಕ್ಕೆ ನಾನು ಬದುಕಿದ್ದೀನಪ್ಪ. ನಿನಗೆ ಆ ರೀತಿ ಮನಸ್ಸಿರುವುದಾದರೆ ಹನುಮಂತನನ್ನೇಕೆ ದೂತನನ್ನಾಗಿ ಕಳಿಸಿದೆ? ಯಾರೋ ಪರಿತಪಿಸುತ್ತಿದ್ದಾನೆ ಎಂದು ಅವನಿಂದ ಸಂದೇಶವನ್ನೇಕೆ ಕಳಿಸಿದೆ? ಆಗ ರಾಮ ಹೇಳ್ತಾನೆ, ಸೀತಾ ಹಿಂದೊಮ್ಮೆ ನೀನೊಂದು ಮಾತನ್ನಾಡಿದ್ದೆ. ಯಾವ ಮಾತನ್ನು ಎಂದರೆ, ನೀನು ನನ್ನನ್ನು ಬಿಟ್ಟದ್ದೇ ಬಿಟ್ಟು ಕಾಡಿಗೆ ಹೋದದ್ದಾದರೆ ನನ್ನ ತಂದೆಯಾಗಿರುವ ಜನಕ ಮಹಾರಾಜ ಒಂದು ಪುರುಷ ರೂಪದ ಸ್ತ್ರೀಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿದನಲ್ಲ ಎಂದು ಹೆದರಿಕೊಳ್ತಾನೆ ಎಂದು. ನಾನು ಸಹಜ ಪರಾಕ್ರಮಿ, ನಾನೊಬ್ಬನೇ ಬೇಕಾದರೆ ಸಮಸ್ತ ಜಗತ್ತನ್ನೆಲ್ಲ ಜಯಿಸಬಲ್ಲೆ ಎಂಬುದನ್ನು ತೋರುವುದಕ್ಕಾಗಿ ನಿನ್ನ ಭಕ್ತವನ್ನು ಬಿಡಿಸಿದ್ದೇನೆ, ಬೇಕಾದ ಕಡೆಗೆ ಹೋಗು. ಕಣ್ಣೊರೆಸುತ್ತಿದ್ಲು ಸೀತೆ. ಲಕ್ಷ್ಮಣ ಬಂದ, ಅಣ್ಣ ಅಣ್ಣ ಅಣ್ಣ, ಇದು ನ್ಯಾಯವಲ್ಲ ಕಣ, ಸೀತಾಮನ ಈ ಮಾತಾಡೋದು ನ್ಯಾಯವಲ್ಲ ಕಣ. ರಾಮದೇವ ತಿರುಗಿದ, ಲಕ್ಷ್ಮಣ ನೀನ್ ತಾನೇನೋ ಗಂಡ ಹೆಂಡರನ್ನು ಬೇರೆ ಮಾಡಿದವನು, ಬರಬೇಡ ಅಂತ ಹೇಳಿದರು, ನನ್ನ ಮಾತನ್ನು ಮೀರಿ ಬಂದೆ, ನಾವಿಬ್ರು ಬೇರೆಯಾಗಬೇಕು ಅನ್ನೋ ಇಷ್ಟ ಇತ್ತು, ಈಗ ನಾವು ಖಂಡಿತವಾಗೂ ಬೇರೆ ಆಗ್ತಿದ್ದೀವಿ, ಯಾಕೆ ಮಾತಾಡ್ತೀಯ? ಸುಗ್ರೀವ ಬಂದ, ಒಡೆಯ ನಾನು ನಿನ್ನ ಸ್ನೇಹಿತ, ಒಂದು ಮಾತು ಹೇಳ, ನಮ್ಮವರಿಗೆ ನಾವು ಈ ರೀತಿ ಮೋಸ ಮಾಡೋದು ನ್ಯಾಯವಲ್ಲ ನಮ್ಮಪ್ಪ. ರಾಮ ಅಂದ, ಭಲೆ ಭಲೆ ಸುಗ್ರೀವ, ಸರಿಯಾಗಿ ಹೇಳ್ತಿದ್ದೀಯ, ನಮ್ಮವರಿಗೆ ನಾವು ಮೋಸ ಮಾಡಬಾರದು ಅನ್ನೋ ತತ್ವ ನೀಗ ನನಗೆ ಹೇಳ್ತಿದ್ದೀಯಲ್ಲ, ನಿಮ್ಮ ಮನೆ ಆದ ವಾಲಿ ನಿಮ್ಮ ಅಣ್ಣನಿಗೆ ನೀನೇ ಮೋಸ ಮಾಡಿದಲ್ಲ, ಎಲ್ಲೋಗಿತ್ತಾಗಿ ಧರ್ಮ? ಜಾಂಬುವಂತರು ಬಂದ್ರು, ರಾಮಪ್ಪ ನಾನಾದ್ರೂ ಒಂದು ಮಾತು, ತಾತ ನಿಮಗೆ ಜಾಸ್ತಿ ವಯಸ್ಸಾಗಿದೆ, ಸುಮ್ಮನಿರಿ. ಹನುಮಂತ ಬಂದ, ರಾಮಪ್ಪ ನನ್ನ ಮನಸ್ಸಿನ ಆಸೆ ಎಲ್ಲ ನಾಶ ಮಾಡಬೇಡ, ತಾಯಿ ತಂದೆಗಳು ನೀವಿಬ್ರು ಕೂತಿರೋದು ನೋಡಬೇಕು ನಾಶೆ ನಮ್ಮಪ್ಪ. ರಾಮದೇವರು ಹೇಳಿದರು, ಹನುಮಂತ ನೀನು ಬ್ರಹ್ಮಚಾರಿ, ನಿನಗೆ ಸಂಸಾರದ ವಿಚಾರ ಯಾಕೋ? ವಿಭೀಷಣ ಬಂದ, ಸ್ವಾಮಿ ನಂಬಿದವರ ಕೈ ಬಿಡುವುದು ಪರಮಾತ್ಮನಾದ ನಿನಗೆ ಲಕ್ಷಣವಲ್ಲ, ಯಾವಾಗಲೂ ನಂಬಿದವರು ಮೋಸ ಮಾಡಬಾರ್ದು ನಮ್ಮಪ್ಪ. ರಾಮ ನಗುತ್ತಾನೆ, ಭಲೆ ವಿಭೀಷಣ, ನಿನ್ನನ್ನೇ ನಂಬಿಕೊಂಡದ ಈ ಮಣ್ಣ ರಾವಣನಿಗೆ ಮೋಸ ಮಾಡದಾಗಿ ಧರ್ಮ ನಿನಗೆ ಗೊತ್ತಿರಲಿಲ್ವೋ? ಯಾರು ಮಾತನಾಡಲಿಲ್ಲ. ಸೀತೆ ಹೇಳ್ತಾಳೆ, ಯಾರು ಏನು ಮಾತನಾಡಬೇಡಿ, ಒಂದು ಉಪಕಾರವನ್ನು ಮಾಡಿ ಕಪಿವೀರರೇ, ಅಗ್ನಿಯನ್ನು ಸಿದ್ಧ ಮಾಡಿ ಅಗ್ನಿ ಪ್ರವೇಶ ಮಾಡಿಬಿಡ್ತೇನೆ. ಅಗ್ನಿ ಸಿದ್ಧವಾಯಿತು, ಭಗಭಗನೆ ಉರಿವ ಬೆಂಕಿಯಲ್ಲಿ ಸೀತಾಮಾತೆ ಕೈಗಳನ್ನು ಜೋಡಿಸಿ, ಶ್ರೀರಾಮ ನಿನ್ನ ನಾಮವೇ ಗತಿಗೆ ಧಾರುತ್ತಿದ್ದೇನೆ, ಶ್ರೀರಾಮ ಧಾರಿದ. ಆ ಹಾರುವ ಸಮಯಕ್ಕೆ ಸರಿಯಾಗಿ ಇಂದ್ರಾದಿ ದೇವರುಗಳು ಬಂದಿದ್ದಾರೆ, ತಾಳು ತಾಳು ತಾಯಿ ರಾಮದೇವ, ಸೀತಾಮಾತೆ ಪರಮ ಪವಿತ್ರಳು, ಒಂದು ಕಡೆಯಿಂದ ಕೈಲಾಸದಿಂದ ಪರಮೇಶ್ವರ ಬರುತ್ತಿದ್ದಾನೆ. ಯಾ ರಾಮದೇವ, ನಿನ್ನ ತಾರಕ ಮಂತ್ರವನ್ನು ಪಾರ್ವತಿ ಪಡಿಸುತ್ತಿರುವಾಗ ನಿನ್ನ ಸತಿಯಾಗಿರುವ ಈ ಸೀತೆ ಪರಮ ಪುನೀತಿಯಪ್ಪ. ರಾಮ ಸುಮ್ಮನೇನೆ ನಿಂತಿದ್ದಾನೆ, ದೇವಾನುದೇವತೆಗಳ ಜೊತೆಯಲ್ಲಿ ಬ್ರಹ್ಮದೇವ ಬಂದ, ಸ್ವಾಮಿ ಈಕೆ ನನ್ನ ಸೃಷ್ಟಿಯವಳಲ್ಲ, ಈಕೆ ನನ್ನ ತಾಯಿ, ಈ ರೂಪದಲ್ಲಿ ಅವತರಿಸಿದ್ದಾಳೆ, ದಯಮಾಡಿ ಸ್ವೀಕರಿಸು. ಮಾತಾಡ್ಲಿಲ್ಲ ರಾಮದೇವರು. ಲಕ್ಷ್ಮಣ ಅಂತ, ನಿನ್ನಂತ ಕಲ್ಲಿದೆ ನಮ್ಮಣ್ಣಂದು, ಈ ದೇವತೆಗಳೆಲ್ಲ ಹೇಳಿದ್ರು ಇಲ್ವಾ ಅನ್ನುವಾಗ ಮಹಾನುಭಾವಳಾದ ಸೀತಾಮಾತೆ ಕೈಗಳನ್ನು ಜೋಡಿಸಿ ಓ ಹಾಡೋತಂತೆ. ಆ ಸಮಯಕ್ಕಾಗಿ ಗಣಗಣನ

0: ವಿಮಾನದಲ್ಲಿ ಗಡಗಡ ಗಡಗಡ ನಾದವಾಯಿತು. ತಳಿಗತ್ತಿ ನೋಡಿದರೆ ದಶರಥ ಚಕ್ರವರ್ತಿಯೇ ಬಂದುಬಿಟ್ಟನಂತೆ. ರಾಮ, ಇವಳು ನನ್ನ ಕುಲದ ಕುಲದೀಪ ಕಾಣಪ್ಪ, ನನ್ನ ವಂಶವನ್ನು ಬೆಳಗಿಸಲು ಬಂದ ಮಹಾತಾಯಿ ಕಾಣು. ಈ ಸೀತೆ ಪರಮ ಪುನೀತೆ, ಸ್ವೀಕರಿಸು. ಲೋಕದಲ್ಲಿ ಮಕ್ಕಳು ತಂದೆಯ ಮಾತಿಗೆ ಎಷ್ಟು ಗೌರವವನ್ನು ಕೊಡಬೇಕು ಎಂಬುದು ದೇವಾನು ದೇವತೆಗಳೇ ಬಂದರೂ ಜಗ್ಗದಿದ್ದ ರಾಮ ತಂದೆ ಬಂದು ಹೇಳಿದ ಮಾತ್ರದಲ್ಲಿ ಯಜ್ಞೇಶ್ವರನು ಸೀತೆಯನ್ನು ಹೊತ್ತು ತಂದರೆ ತನ್ನ ಕೈಯಾರ ಸ್ವೀಕರಿಸಿದ. ಸೀತಾ, ಲೋಕಾಪವಾದವಿರಲಿ ಇರದಿರಲಿ ಎಂಬುದಾಗಿ ನಾನು ಈ ಮಾತನ್ನಾಡಿದೆ. ವಿಭೀಷಣ, 14 ವರ್ಷ ಕಳೆಯಿತಪ್ಪ, ನನ್ನ ತಮ್ಮ ಬೆಂಕಿಗೆ ಹಾರಿಬಿಡ್ತಾನೆ ಭರತ, ಬೇಗ ನಾನು ಹೋಗಬೇಕು, ಅದಕ್ಕೇನಾದ್ರೂ ಏರ್ಪಾಡು ಮಾಡು. ವಿಭೀಷಣ ಅಂತ, ಸ್ವಾಮಿ ವಿಮಾನ ಇದೆ ನಮ್ಮಣ್ಣಂದು, ನೀನು ಕ್ಷಣ ಮಾತ್ರದಲ್ಲಿ ಸ್ಮರಣೆ ಮಾಡಿದ ಸ್ಥಳಕ್ಕೆ ಹೋಗಬಹುದು, ಸಿದ್ಧವಾಗಲಿ. ಕಪಿವೀರ್ರೆ, ನಿಮ್ಮ ಉಪಕಾರವನ್ನೆಲ್ಲ ನಾನು ಮರೆಯಲ್ಲ, ಸದಾ ನಿಮ್ಮ ಸ್ಮರಣೆಯಲ್ಲಿರ್ತೇನೆ. ನನ್ನ ಹೆಂಡತಿ ನನಗೆ ದೊರಕಿದ್ಲ, ಅದರಿಂದ ನೀವೆಲ್ಲ ನಿಮ್ ನಿಮ್ಮ ಮನೆಗಳಿಗೆ ಹೋಗ್ರಪ್ಪ, ಆನಂದವಾಗಿ ಸುಖವಾಗಿರಪ್ಪ. ಸುಗ್ರೀವ ಅಂಗದರ ಮುಖ, ಅಂಗದ ಸುಗ್ರೀವನ ಮುಖ ಜಾಂಬುವಂತ ಅಂತ ನೋಡಿದ ರಾಮಪ್ಪ ಕೊಟ್ಟ ಕೈ ನೋಡಿದ, ಕೆಲಸ ಆಯ್ತು ದಯಮಾಡಿಸ್ತೀರಾ ಅಂದ. ಏನ್ ಮಾಡೋದೀಗ, ಸೀತಾಮನವರು ಗಂಡನ್ ನೋಡಿ ಹೇಳ್ತಾರೆ ಸ್ವಾಮಿ, ಅವರೆಲ್ಲ ಏನೋ ಯೋಚನೆ ಮಾಡ್ತಾ ಇದ್ದಾರೆ ನೋಡ್ರಿ. ಏನ್ರಪ್ಪ, ಏನ್ರಯ್ಯ, ಒಬ್ಬೆದ್ದ ರಾಮಪ್ಪ ನೀರ್ ಕಿರೀಟ ಹಾಕೊಂಡು ಚಾಬರ ಬೀಸ್ಕೊಳ್ತಿದ್ರೆ ನಗು ನಗು ತನ್ನ ಲಭ್ಯದ ನೀನ್ ಕುಳಿತಿರುವ ಗಗನದಲ್ಲಿ ಹೊಳೆವ ಸೂರ್ಯನ ತರದಿರುವ ಬಿಂಬ ಕಾಣ ಬಯಸಿದೆ ಮಗೆ. ನೀನಲ್ಲಿ ಕುದುರದ ನೋಡ್ಬೇಕು ಅಂತಿದ್ದು ನಮ್ಮನ್ನ ಇಲ್ಲೇ ಕೈ ಬಿಟ್ಬಿಟ್ಟಲ್ಲ ನಮ್ಮಪ್ಪ. ಅಯ್ಯ, ಬಹುಕಾಲವಾಗಿತ್ತಲ್ಲ ನೀವೆಲ್ಲ ಮನೆಗಳಿಗೆ ಹೋಗ್ತೀರಿ ಅನ್ನುವಂತ ಹಾಗಂದೆ, ಪಟ್ಟಾಭಿಷೇಕ ನೋಡ್ಬೇಕೆ ಬನ್ನಿ. ಎಲ್ಲ ಬಂದು ಕೂತ್ಕೊಂಡ್ರೆ ಇನ್ನೂ ಮುಕ್ಕಾಲಷ್ಟು ಜಾಗ ಖಾಲಿ ಇತ್ತಂತೆ. ವಿಭೀಷಣ ಅಂದ, ಸ್ವಾಮಿ ನಾನು ಬನ್ನಿ. ವಿಭೀಷಣ, ವಿಭೀಷಣನ ಪರಿವಾರ ಹಾರುತ ಬರು ತಲ್ಲಿದೆ ವಿಮಾನ, ಹಾರುತ ಬರು ತಲ್ಲಿದೆ, ಹಾರುತ ಬರು ತಲ್ಲಿದೆ ವಿಮಾನ, ಹಾರುತ ಬರು ತಲ್ಲಿದೆ. ಬರ್ತಾ ಇದೆ ವಿಮಾನ, ಒಂದು ಕಡೆ ನಿಂತ್ಕೊಂಡ್ಬಿಡ್ತು. ರಾಮದೇವ್ರು ನೋಡಿದ್ರೆ ಯಾಕೆ ಇಲ್ಲಿ ನಿಂತ್ಕೊಂಡ್ಬಿಡ್ತಿದ್ದು, ಏನಿದೆ ಅಂತ ಕೆಳಗಡೆ ನೋಡ್ತಾನೆ, ಕಿಷ್ಕಿಂದ ನಗರ. ಸೀತಾ, ಇಲ್ಲಿ ಯಾಕೆ ವಿಮಾನ ನಿಂತ್ಕೊಳ್ತು? ಸ್ವಾಮಿ, ನಾನು ಸಂಕಲ್ಪ ಮಾಡದೆ ನಿಂತ್ಕೊಂಡ್ಬಿಡ್ತು. ಹಾ, ಯಾಕೆ ಸಂಕಲ್ಪ ಮಾಡಿದೆ? ಅಲ್ಲ ಕಣ್ರಿ, ನಿಮಗೆ ಕಳೆದು ಹೋಗಿರುವ ನಿಮ್ಮ ಹೆಂಡತಿ ದೊರಕಿದ್ಲು, ನೀವು ಸಂತೋಷವಾಗಿ ಹೋಗ್ತಾ ಇದ್ದೀರಾ. ನಿಮಗೋಸ್ಕರವಾಗಿ ತನು ಮನ ಧನಗಳನ್ನೆಲ್ಲ ಧಾರಿಯರಲ್ಲಿ ನಿಂತಿದ್ದಾರಲ್ಲ ಈ ಕಪಿವೀರರು, ಇವರನ್ನೆಲ್ಲ ಜೀವಂತಗೊಳಿಸಿದೆ. ದೇವೇಂದ್ರ ಪ್ರತ್ಯಕ್ಷನಾದ, ನಿನಗೇನು ವರಬೇಕು ಎಂದರೆ ಕೈ ಕಾಲು ಮುರಿದುಕೊಂಡಿರುವ, ಪ್ರಾಣವನ್ನು ಕಳೆದುಕೊಂಡಿರುವ ಈ ಕಪಿವೀರರನ್ನೆಲ್ಲರನ್ನು ಕಾಪಾಡು ಎಂದು ನೀನು ಅವರನ್ನು ಕಾಪಾಡಿ ಅವರನ್ನು ಬದುಕಿಸಿಬಿಟ್ಟೆ. ಆದರೆ ಅವರ ಹೆಂಡತಿ ಮಕ್ಕಳನ್ನೇನಾದರೂ ಯೋಚನೆ ಮಾಡುದ? ಏನ್ ಮಾಡುವಂತೀಯ, ಅವರನ್ನೆಲ್ಲ ಕರ್ಕೊಳ್ರಿ. ರಾಮದೇವ್ರು ಅಂದ್ರು, ಮಹಾದೇವ ಸುಗ್ರೀವ ಬರ ಕೇಳಪ್ಪ, ಎಲ್ಲ ಬನ್ನಿ. ಈ ಹೆಣ್ಣು ಕೋತಿಗಳು 12-13 ಮರಿ ಕೋತಿಗಳು ಎತ್ಕೊಂಡ್ಬರ್ತಾವೆ, ದಡ ದಡ ದಡ ದಡ ದಡ ದಡ್ನೆ ಓಡೋಡು ಬಂದಿದೆ ಅಂತ ಬಿಟ್ಟಲ್ಲ. ಅವಕ್ಕೇನಂತವೆ, ರಾಮಪ್ಪ ಇಷ್ಟೆಲ್ಲ ಕಷ್ಟಪಟ್ಟಲ್ಲ, ಆ ಸೀತಾ ಅವಳಿಗೋಸ್ಕರವಾಗ ಅವಳು ಹೆಂಗಿದ್ದಾಳೋ ನೋಡ್ಬೇಕು ಅಂತ ನುಗ್ಗಿಬಿಟ್ಟು. ಒಬ್ಬಾಕೆ ಗಂಡನ ಕೇಳ್ತಾಳೆ, ಏನ್ರಿ ಯುದ್ಧ ಆಗ್ತಲ್ಲ, ನಿಮಗೇನು ಆಗ್ಲಿಲ್ವೇ? ಇನ್ನೊಬ್ಬ ಕೇಳ್ತೇನ್ರಿ, ನಮ್ ಕಡೆ ಯಾರು ಸಾಯ್ಲಿಲ್ವೆ? ಅದಕ್ಕೆ ಆ ಕಪಿವೀರ ಹೇಳ್ತಾರೆ, ಬಹುಜನ ಕೈಕಾಲು ಮುರ್ಕೊಂಡು ಸತ್ ಹೋಗಿದ್ರ ಕಡೆ, ಆ ಕೊನೆ ಕಾಲದಲ್ಲಿ ದೇವೇಂದ್ರ ಪ್ರತ್ಯಕ್ಷವಾದಾಗ ನಮ್ ರಾಮಪ್ಪ ಕೇಳ್ಕೊಂಡ ಎಲ್ಲರೂ ಬದುಕಿಸು ಅಂದ್ರೆ, ಎಷ್ಟು ಜನ ಕಪಿವೀರರು ಹೋಗಿದ್ರು, ಅಷ್ಟು ಜನವೂ ನಾವು ಹಿಂತಿರುಗಿ ಬಂದ್ವಿ, ಸೀತಾಮ್ಮನವ್ರ ಕರ್ಣೆಯಿಂದ ನೀವು ಬಂದ್ರಿ. ಈ ಕೋತಿಗಳೆಲ್ಲ ಸೀತೆನೇ ನೋಡ್ತಾ ಇದ್ದು. ಒಬ್ಬಾಕೆ ಅಂತಾಳ, ಇವಳೇನಾ ಬ್ಯಾಳಗಿದ್ದಾಳ ಕಾಳೆ, ಇನ್ನೊಬ್ಬ ಸಾರಿ ಬ್ಯಾಳಗಿರೋದಿರ್ಲಿ ತಾಳಗಿದ್ದಾಳ ಕಾಣೆ, ಇನ್ನೊಬ್ಳಂದು ಇನ್ನೊಂದು ಆಶ್ಚರ್ಯ ನೋಡ್ದ, ಏನು ಇವಳಿಗೆ ಬಾಲವೇ ಇಲ್ಲ. ರಾಮನಗ್ತಾನೆ, ರಾಮನಕ್ಕಾಗಿ ಸೀತೆ ಕೆಡದ್ ಇದೇನ್ರಿ ಇದು? ನಾನು ಇವರ ಜೊತೆಯಲ್ಲಿ ಹೀಗೆ ಇದ್ದೆ ಕಾಣೆ, ಇವರಿಗೆ ನಾನು ಬೇರೆ ಇವರು ಬೇರೆ ಎಂಬ ಭಾವವೇ ಇಲ್ಲ, ರಾಮನೆಂದರೆ ಯಾರು ನಾವೆಂದರೆ ಯಾರು ಎಂಬ ಭೇದವಿಲ್ಲದವರು, ಅವರಷ್ಟೇ ಅಮಾಯಕರು, ಅಷ್ಟೇ ಮುಗ್ಧರು, ನನಗಷ್ಟೇ ಭಕ್ತರು ಇರೋ ಎಂಬುದಾಗಿ ಹೊರಟು ಬರುತ್ತಾ ವಿಮಾನದಲ್ಲಿ ಭಾರದ್ವಾಜ ಆಶ್ರಮಕ್ಕೆ ಬಂದಿಳಿದಿದ್ದಾನೆ. ಇಳಿದಿದ್ದೆ ಹನುಮಂತ, ಸ್ವಾಮಿ ಬೇಗ ಹೋಗು,
1: ನನ್ನ ಭಕ್ತರಾಗಿರ್ತಕ್ಕಂತ ನನ್ನ ತಮ್ಮ ಭರತ ಅಗ್ನಿ ಪ್ರವೇಶ ಮಾಡ್ತಾ ಇರ್ತಾರೆ ಹೋಗ್ತಾಳೆ. ಹಾಗನ್ನೋದ್ರೊಳಗಾಗಿ ಹನುಮಂತ ಮಾರುವೇಷವನ್ನು ಹಾಕೊಂಡು ಹಾರತ ಬರುತ್ತಿದ್ದನಂತೆ. ರಾಮದೇವ ಹೇಳಿದ ಹಾಗೆ ಶೃಂಗವೇರಿಪುರದಲ್ಲಿ ನನ್ನ ಭಕ್ತ ಗುಹ ಇದ್ದಾನೆ, ಅವನಿಗೂ ವರ್ತಮಾನ ಮುಟ್ಟಿಸಿಬಿಡು. ಹಾರಿ ಬಂದಿದ್ದೆ ಶೃಂಗವೇರಿಪುರದಲ್ಲಿ ಗುಹರಿಗೆ ವರ್ತಮಾನವನ್ನು ಮುಟ್ಟಿಸಿ ಅಗ್ನಿಗೆ ಹಾರುತ್ತಿದ್ದ ಭರತನ ಕೈ ಹಿಡಿದು ಅದೋ ರಾಮ ಬರ್ತಾ ಇದ್ದಾನೆ. ಸಮಸ್ತ ಜನಗಳೆಲ್ಲರೂ ಕಾದಿರುವಾಗ ಭಾರದ್ವಾಜ ಆಶ್ರಮದಿಂದ ರಾಮದೇವರು ಅಯೋಧ್ಯ ನಗರದ ಕೋಟೆ ಬಾಗಿಲಿಗೆ ಬಂದಿಳಿದಿದ್ದಾರೆ. ನಂದಿ ಗ್ರಾಮದಲ್ಲಿ ಪಾದಕಗಳನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಂಥ ಮಹಾನುಭಾವನಾದ ಭರತ ಪಾದಕೆಯನ್ನು ತಂದು ಒಪ್ಪಿಸುತ್ತ ಹೇಳಿದರಂತೆ, ಸ್ವಾಮಿ ನಿನ್ನ ಸಮಸ್ತ ರಾಜ್ಯ ನಿನಗೆ ಒಪ್ಪಿಸಿಬಿಟ್ಟಿದ್ದೇನಪ್ಪ, ಇಷ್ಟು ಕಾಲ ಬಹಳ ಕಷ್ಟಪಡ್ತಿದ್ದೆ, ಸ್ವೀಕರಿಸು. ರಾಮ ಲಕ್ಷ್ಮಣರನ್ನು ಕರೆತಂದಿದ್ದಾರೆ ವಾಮದೇವರು, ಜಾಬಾಲಿಗಳು, ವಿಶ್ವಾಮಿತ್ರರು, ವಸಿಷ್ಠರೇ ಮೊದಲಾಗಿರ್ತಕ್ಕಂಥ ಅವರು ಸೇರಿ ನಾಲ್ಕು ಸಮುದ್ರದ ಜಲವನ್ನು ತರಿಸಿ ಐನೂರು ಪುಣ್ಯ ತೀರ್ಥದ ನದಿಗಳ ತೀರ್ಥವನ್ನು ತರಿಸಿ ರಾಮ ಲಕ್ಷ್ಮಣಾದಿಗಳಿಗೆ ಮಂಗಳ ಸ್ನಾನವನ್ನು ಮಾಡಿಸಿದ್ದಾರೆ. ಮಂಗಳ ಸ್ನಾನವನ್ನು ಮಾಡಿಸಿದ ಮೇಲೆ ಕನಕಾಭರಣ ಮಯವಾಗಿರತಕ್ಕಂಥ ಆಭರಣಗಳನ್ನೆಲ್ಲ ಧಾರಣೆಯನ್ನು ಮಾಡಿಸಿದ್ದಾರೆ. ಮಹಾನುಭಾವರಾದ ವಸಿಷ್ಠರು ರಾಮನ ಕೈ ಹಿಡಿದು ಕರತಂದು ಸೂರ್ಯ ಸಿಂಹಾಸನವಾಗಿರುವ ಅಯೋಧ್ಯ ನಗರದ ಇಕ್ಷ್ವಾಕು ವಂಶದ ರತ್ನ ಸಿಂಹಾಸನದ ಮೇಲೆ ರಾಮ ಸೀತೆಯರನ್ನು ಕೂರಿಸಿದ್ದಾರೆ. ಬ್ರಹ್ಮನಿಂದ ಪ್ರಾಪ್ತವಾಗಿದ್ದಂಥ ಆ ಪವಿತ್ರವಾಗಿರುವ ಕಿರೀಟವನ್ನು ರಾಮದೇವರ ತಲೆಯ ಮೇಲಿಟ್ಟು ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದ್ದಾರೆ. ಶ್ರೀರಾಮದೇವರು ಪಟ್ಟಾಭಿಷಿಕ್ತರಾಗಿ 11,000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ರಾಮರಾಜ್ಯ ಸ್ಥಾಪನೆಯನ್ನು ಮಾಡಿದರಂತೆ. ಸೀತಾ ಸಹಿತನಾಗಿ ಪಟ್ಟಾಭಿಷಿಕ್ತನಾದ ಶ್ರೀಮದ್ ರಾಮಾಯಣದ ಈ ಕಥಾನುವಾದವನ್ನ ಅನುಮಾನವಿಲ್ಲದೆ ಪ್ರೇಮದಿಂದ ಆಲಿಸಿ ಕೇಳಿದವರಿಗೆ ಸಕಲ ವಿಧವಾದ ಸುಖ ಸಂಪದೆಗಳು ಗೀರ್ವಾಣ ಮಹರ್ಷಿಗಳು ದಯಪಾಲಿಸಲಿ, ಸಮಸ್ತ ಜನಗಳು ಸುಕ್ಷೇಮದಿಂದಿರಲಿ ಎಂಬ ಶ್ರೀರಾಮ ಪಟ್ಟಾಭಿಷೇಕದ ಕಥೆಯನ್ನು ಮುಗಿಸಿ ಮಂಗಳವನ್ನು ಪಾಡಿಸಿದ್ದೇನೆ.

0: ಇದುವರೆಗೂ ಕೇಳಿದಿರಿ ಹರಿಕತೆ ರಾಮಾಯಣ ಯುದ್ಧಕಾಂಡ. ಪ್ರಸ್ತುತಪಡಿಸಿದವರು ಶ್ರೀ ಗುರುರಾಜುಲು ನಾಯ್ಡು. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಎಂದಿನಂತೆ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
2: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
1: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
2: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
1: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
2: ಏನವಿ ಅದು?
1: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
2: ಹಂಗ ಅದ್ಯಾಕಂತೆ?
1: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
2: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
1: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
8: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
7: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
0: ಹಲೋ ಗೆಳೆಯರೇ.
9: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
0: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
9: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
6: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಇದೆ ದೂರಾಡುವ ಹಾಗಿದೆ ಹಿಡಿದುಕೊ ನನ್ನ ಬಿಡದಿರು ಚಿನ್ನ ಹಿಡಿದುಕೊ ನನ್ನ ಬಿಡ

0: ದಿಸ
1: ಕಾಮಿನಿ,
0: ಕಂಗಳು ಎಲ್ಲಿ, ತುಟಿಗಳು ಎಲ್ಲಿ, ಕಂಗಳು ಎಲ್ಲಿ, ತುಟಿಗಳು ಎಲ್ಲಿ,

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ನಮಗೆ ನೀಡುವ ಸಲಹೆ ಅದು ನಿಮ್ಮ ಪ್ರೀತಿ. ನೀವು ನೀಡುವ ಅನಿಸಿಕೆಗಳು ನಿಮ್ಮ ಪ್ರೀತಿ. ನೀವು ತೋರುವ ನಮ್ಮ ತಪ್ಪುಗಳು ನಿಮ್ಮ ಪ್ರೀತಿ. ನಿಮ್ಮ ಅಭಿಮಾನದ ಅಕ್ಕರೆಗೆ ನಮ್ಮ ಪ್ರೀತಿಯ ಕಾರ್ಯಕ್ರಮ.
1: ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಕುರಿತಾದ ನಿಮ್ಮ ಅನಿಸಿಕೆಗಳೇ ಭಾವಬಾನುಲಿ. ಪ್ರತಿ ಭಾನುವಾರ ಸಂಜೆ 4:30 ಈ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಆರ್ಜೆ ರಕ್ಷಿತಾ ಹೊಳ್ಳ ಇದನ್ನು ನಡೆಸಿಕೊಡಲಿದ್ದಾರೆ. ಇದೆಲ್ಲವೂ ನಿಮಗಾಗಿ. ತಪ್ಪದೆ ಕೇಳಿ 9686096279 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
4: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
3: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
5: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
6: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
7: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ

0: 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರ ಅನಿಸಿಕೆಯನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗ್ಲೂ ಹೇಳೋ ಹಾಗೆ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ದಾದ್ರೂ ಕಾರ್ಯಕ್ರಮವನ್ನ ಕೇಳಿದಾಗ ವಾವ್ ಏನ್ ಸಖತ್ತಾಗಿದೆ ಗುರು ಈ ಕಾರ್ಯಕ್ರಮ ಅಂತ ಅನ್ನಿಸ್ತಾ, ಇಲ್ಲ ಇನ್ನೊಂಚೂರೇನೋ ಬೇಕಿತ್ತು ಅಂತ ಅನ್ನಿಸ್ತಾ, ಅಥವಾ ಪರವಾಗಿಲ್ಲ ಅಂತ ಅನ್ನಿಸ್ತಾ, ಸೊ ಹಾಗಿದ್ರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನೀವು ಮೆಸೇಜ್ ಮಾಡೋದ್ರ ಮೂಲಕ, ಇಲ್ಲ ನಿಮ್ಮ ವಾಯ್ಸ್ ನೋಟನ್ನ ಕಳಿಸೋದ್ರ ಮೂಲಕ ನೇರವಾಗಿ ನಮ್ಮ ಜೊತೆ ಹಂಚಿಕೊಳ್ಳಬಹುದಾಗಿದೆ. ನಿಮ್ಮ ಅನಿಸಿಕೆ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಆಗಿದ್ರು ಕೂಡ ಸ್ವೀಕರಿಸೋದಕ್ಕೆ ನಾವು ಸಿದ್ಧ ಇದೀವಿ. ಹಾಗಿದ್ರೆ ಇನ್ಯಾಕ್ ತಡ, ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ಸೊ ಇನ್ಯಾಕ್ ತಡ, ಫಟಾಫಟ್ ಅಂತ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಳಿಸಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮದಲ್ಲಿ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ಯಾವ ಕಾರ್ಯಕ್ರಮಗಳಿಗೆ ಏನೇನು ಫೀಡ್ಬ್ಯಾಕ್ಸ್ ಬಂದಿದೆ ಅಂತ ನೋಡೋಣ. ಕಾರ್ಯಕ್ರಮ ಸೂಪರ್, ನೀವು ಹಾಡಿದ ಹಾಡುಗಳು ಸೂಪರ್ ಮಹಾಲಕ್ಷ್ಮಿ ಮೇಡಮ್ ಅಂತ ಹೇಳಿ ಬೀನಾ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಮಧುರಗಾನ ಕಾರ್ಯಕ್ರಮದಲ್ಲಿ ಕನ್ನಡ ನಾಡು ನುಡಿಗಳ ಹಾಡನ್ನು ಕೇಳುಗರು ಹೇಳ್ತಾ ಇದ್ದಾರೆ, ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಅಂತ ಹೇಳಿ ನ್ಯಾಮತಿಯ ಷಡಕ್ಷರಿಯವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸಮಾಜಕ್ಕೆ ಒಳ್ಳೆಯ ಇಷ್ಟಲಿಂಗ ಪೂಜೆಯನ್ನು ಪ್ರಾರ್ಥನೆ ಮೂಲಕ ಅಥವಾ ಮಂತ್ರದ ಮೂಲಕ ಮನಸ್ಸು ಶಾಂತವಾಗುವ ಹಾಗೆ ಪೂಜೆ ಮಾಡಬೇಕು ಎಂದು ಬಸವಣ್ಣನವರು ಹೇಳುತ್ತಾರೆ ಎಂದು ಗಂಗಾ ಕುಪ್ಸದವರು ತುಂಬ ಚೆನ್ನಾಗಿ ವಿವರವಾಗಿ ಹೇಳಿದ್ದಾರೆ. ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸುಧಾ ವೆಂಕಟೇಶ್ ಅವರು, ಅರ್ಪಿತಾ ಮ್ಯಾಮ್ ಕಾರ್ಯಕ್ರಮ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದರೆ. ಸೋಮಶೇಖರ್ ಅವರು, ಅರ್ಪಿತಾ ಮ್ಯಾಮ್ ಇಂದಿನ ಕಾರ್ಯಕ್ರಮ ಶಾನೆ ಖುಷಿ ಕೊಡ್ತು ಕಂಡ್ರಿ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ವಿಠಲ್ ಗಾಯಕ್ವಾಡ್ ಅವರು, ಇವತ್ತು ಪ್ರೋಗ್ರಾಮ್ ತುಂಬ ಎಂಜಾಯ್ ಮಾಡಿದ್ವಿ, ಮೊದಲಿಂದನೂ ತುಂಬ ಖುಷಿ ಕೊಡ್ತು, ಥ್ಯಾಂಕ್ ಯು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಮೊದಲನೇದಾಗಿ ನನ್ನನ್ನು ನಿಮ್ಮ ಕಾರ್ಯಕ್ರಮಕ್ಕೆ ಕರೆಸಿದ್ದಕ್ಕೆ ಧನ್ಯವಾದಗಳು ಶ್ವೇತಾ. ಒಬ್ಬ ರಕ್ತದಾನಿಯಾಗಿ ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನು ಆರ್ಗನೈಸ್ ಮಾಡಿದವನಾಗಿ ನಾನು ನಿಮಗೆ ಹೃದಯಪೂರ್ವಕ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ರೇಡಿಯೋ ಮೂಲಕ ಮೂಡಿಸುತ್ತಿರುವ ಈ ಜಾಗೃತಿ ನಮ್ಮ ಕೆಲಸವನ್ನು ತುಂಬ ಸುಲಭ ಮಾಡಿದೆ. ಯಾಕಂದರೆ ಜನರನ್ನ ಭಯ ಮತ್ತು ತಪ್ಪು ಕಲ್ಪನೆಯನ್ನು ನೀವು ಆನೇರ್ ದೂರ ಮಾಡುವುದರಿಂದ ಜನ ನಮ್ಮ ಕ್ಯಾಂಪ್ಗಳಿಗೆ ಯಾವುದೇ ಹೆದರಿಕೆ ಇಲ್ಲದೆ ಧೈರ್ಯದಿಂದ ಬಂದು ರಕ್ತದಾನ ಮಾಡ್ತಾರೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ವಚನ ವಿಹಾರ ಕಾರ್ಯಕ್ರಮ ಪವಿತ್ರ ದಿನೇಶ್ ನಿರೂಪಣೆಯೊಂದಿಗೆ ತುಂಬ ಚೆನ್ನಾಗಿ ಮೂಡಿಬಂತು. FM ರೇಡಿಯೋ ಶಿವಮೊಗ್ಗಕ್ಕೂ ಪವಿತ್ರ ದಿನೇಶ್ ಅವರಿಗೂ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಗಗನ್ ರಾಜ್ಕುಮಾರ್ ಮಾರಿ ಕಣಿವೆ ಹಿರಿಯೂರು ತಾಲೂಕು, ಇಂದಿನ ಚಿತ್ರಗೀತೆಗಳು ರೇಡಿಯೋ ಶಿವಮೊಗ್ಗ ವಾಹಿನಿಯ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರ ನಿರೂಪಣೆಯಲ್ಲಿ ಅದ್ಭುತ ಗೀತೆಗಳು ಮನಕ್ಕೆ ಹಿತ ನೀಡುತ್ತಿವೆ, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಭಾರತಿ ಪ್ರಕಾಶ್ ಅವರು, ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮ SM ಸುಂದರರಾಜ್ ಅವರ ಸಂದರ್ಶನ ತುಂಬ ಚೆನ್ನಾಗಿತ್ತು, ದಿವಾನ್ ಪೂರ್ಣಯ್ಯನವರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ ರೀತಿ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗು ತಂದುಕೊಟ್ಟಿತು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕುಸುಮ ಅವರು, ತುಂಬ ಹಿತಕರವಾಗಿತ್ತು ಕಾರ್ಯಕ್ರಮ, PB ಶ್ರೀನಿವಾಸ್ ಅವರು ಹಾಡಿರುವ ಮಧುರ ಗೀತೆ ಒಂದಕ್ಕಿಂತ ಒಂದು ಸೊಗಸಾದ ಹಾಡುಗಳ ಜೊತೆ ಉತ್ತಮ ಸಂದೇಶ ನೀಡುತ್ತವೆ, ಒಂದೊಳ್ಳೆ ಕಾರ್ಯಕ್ರಮ ನಿಮ್ಮ ಸಾರಥ್ಯದಲ್ಲಿ ಸುಂದರವಾಗಿ ಮೂಡಿಬಂತು, ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಾನು ಹೇಳಿದ ಭಾವಗೀತೆಗಳನ್ನು ಪ್ರಸಾರ ಮಾಡಿದ್ದಕ್ಕೆ ಮತ್ತು ಮಹಾಲಕ್ಷ್ಮಿ ಮ್ಯಾಡಮ್ ಅವರ ಚಂದದ ನಿರೂಪಣೆ ಜೊತೆಗೆ ಪ್ರಸಾರ ಮಾಡಿದ್ದಕ್ಕೆ ಬಾನುಲಿ ಕೇಂದ್ರಕ್ಕೆ ಮಹಾಲಕ್ಷ್ಮಿ ಮ್ಯಾಡಮ್ ಅವರಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ಒಬ್ಬರು ತಿಳಿಸಿದ್ದಾರೆ. ಹಾಗೆ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಕೃತಜ್ಞತೆ ಸಂತೋಷದ ಗುಟ್ಟು ಎಂಬ ನನ್ನ ಲೇಖನವನ್ನು ಪ್ರಸ್ತುತಪಡಿಸಿದ ಶ್ರೀಮತಿ RJ ಮಹಾಲಕ್ಷ್ಮಿಯವರ ನಿರೂಪಣೆ ತುಂಬ ಸುಂದರವಾಗಿ ಹಾಗೂ ಕೇಳಲು ಮನೋಹರವಾಗಿತ್ತು, ನಿಮ್ಮ ಮಾತಿನಿಂದ ನನ್ನ ಲೇಖನಕ್ಕೂ ಒಂದು ಮೆರುಗು ಬಂತು, ನೀವು ನೀಡಿದ ಪ್ರೀತಿಯ ಅವಕಾಶ ಹಾಗೂ ನಿರೂಪಣೆಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶ್ರೀಮತಿ ಸುಲೋಚನಾ ಮ್ಯಾಡಮ್ ಅವರು ಅಕ್ಕ ಮಹಾದೇವಿಯವರ ವಿಚಾರಧಾರೆ ಹಾಗೂ ಅವರ ವಚನವನ್ನು ಶುಶ್ರಾವ್ಯವಾಗಿ ಹಾಡುತ್ತಾ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದುಕೊಟ್ಟರು. ಹಾಗೂ ಶ್ರೀಮತಿ ಪವಿತ್ರ ಮ್ಯಾಡಮ್ ಅವರ ನಿರೂಪಣೆ ತುಂಬ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳಿ ಭಾರತಿ ಪ್ರಕಾಶ್ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಮಹಾಲಕ್ಷ್ಮಿ, ನಿಮ್ಮ ಸಾಹಿತ್ಯ ಲೋಕ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಸುನಂದ ಅವರು ಬೆಂಗಳೂರಿನಿಂದ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಕಾಫಿ ವಿತ್ ಆಜೀಸ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮುಡಿಬಂತು, ಕಾರ್ಯಕ್ರಮದ ವಿಷಯ ದೇಶ ಸುತ್ತು ಕೋಶ ಓದು ಗಾದಿ ಮಾತು ಅದ್ಭುತವಾಗಿತ್ತು, ನಿಮ್ಮ ನಿರೂಪಣೆಯೊಂದಿಗೆ ನೀಡುತ್ತಿದ್ದ ಮಾಹಿತಿ ಉತ್ತಮವಾಗಿತ್ತು, ಕೇಳುಗರು ಸಹ ಚೆನ್ನಾಗಿ ಮಾತನಾಡಿದರು, ಕಾರ್ಯಕ್ರಮ ಸೊಗಸಾಗಿತ್ತು ಅಂತ ಹೇಳಿ ಕುಸುಮ KH ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಜೀವನದ ಬಗ್ಗೆ ತಿಳಿಸಿದ ಪಿಂಗಳೆಯ ಕಥೆ ಮತ್ತು ಕಾಫಿ ಕಪ್ನ ಮಾಹಿತಿ ಉತ್ತಮ ಸಂದೇಶ ನೀಡಿದವು, ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು ಸೊಗಸಾಗಿ ನೀಡಿದ ನಿಮಗೆ ಧನ್ಯವಾದಗಳು ಅಂತ ಹೇಳಿ ಕುಸುಮ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಕೆಂದೇಗೌಡ ಅವರು, ಹೇಳಿದರು. ಮಹಾಲಕ್ಷ್ಮಿ ಮೇಡಮ್, ಗುಡ್ ಮಾರ್ನಿಂಗ್, ಟುಡೇ ಸಾಹಿತ್ಯ ಲೋಕ ಟಾಪಿಕ್ ಸೂಪರ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಮೊದಲನೆಯ ಸಂಗಾತಿ ಬಾನುಲಿ ರೇಡಿಯೋ ಕಾರ್ಯಕ್ರಮ ಬೆಳಗ್ಗೆ 6 ಕೆಲಸಕ್ಕೆ ಹೋಗುವವರೆಗೂ ಕಾರ್ಯಕ್ರಮವನ್ನು ಕೇಳುತ್ತೇನೆ ಮತ್ತು ಭಾನುವಾರ ನಿಮ್ಮ ಪ್ರತಿಯೊಂದು ಕಾರ್ಯಕ್ರಮವನ್ನು ಆನಂದಿಸುತ್ತೇನೆ ಅಂತ ಹೇಳಿ ಒಬ್ಬರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. June 18 ಪ್ರಸಾರವಾದ ಬೆರಗು ಕಾರ್ಯಕ್ರಮ ನನಗೆ ಬಹಳ ಇಷ್ಟ ಆಯಿತು. ಮಂಕುತಿಮ್ಮನ ಕಗ್ಗ ಆಲಿಸಿ ಪೊನ್ನಜ್ಜಿಯ ಕಥೆ ಆಗಲಿ, ಎರಡೂ ಕಾರ್ಯಕ್ರಮದಲ್ಲಿ ಈಗಿನ ಜನರೇಷನ್ ಹೇಗಿದ್ದಾರೆ, ಹೇಗೆ ಇರಬೇಕು ಅನ್ನೋದನ್ನು ತಿಳಿಸುವ ತಿಳುವಳಿಕೆಯನ್ನ ಕಥೆ ಮತ್ತು ಉದಾಹರಣೆ ಮೂಲಕ ತುಂಬ ಚೆನ್ನಾಗಿ ವರ್ಣಿಸಿದ್ರು. ಈ ಥರದ ವಿಭಿನ್ನ ವಿಶಿಷ್ಟ ಕಾರ್ಯಕ್ರಮ ಎಲ್ಲರಿಗೂ ಮೆಚ್ಚುಗೆ ಆಗಿಯೇ ಆಗುತ್ತದೆ, ಇನ್ನಷ್ಟು ನಮ್ಮ FM ಹೆಚ್ಚು ಕೇಳುಗರನ್ನ ತಲುಪಲಿ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಕಾರ್ಯಕ್ರಮ ನಾನು ಎಲ್ಲ ಕೇಳುತ್ತೇನೆ. ವಾರದ ಒಂದು ದಿನ ವಾಟ್ಸಪ್ ಸಂದೇಶ ಆಧಾರಿತ ಚಿತ್ರಗೀತೆಗಳು ಮತ್ತು ವಾರದಲ್ಲಿ ಒಂದು ದಿನ ಕರೆಗೊಂದು ಗೀತೆ ಈ ಕಾರ್ಯಕ್ರಮ ಪ್ರಸಾರ ಮಾಡಿ ಸರ್ ತುಂಬಾ ಯಶಸ್ವಿಯಾಗಿರುತ್ತದೆ. ನಮಸ್ಕಾರ ಅಂತ ಹೇಳಿ ಸುರೇಶ್ ಭಟ್ ಅವರು ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ರೇಡಿಯೋ ಶಿವಮೊಗ್ಗಗೆ ಬಂದ ಮೇಲೆ ನನಗೆ ತುಂಬ ಚೆನ್ನಾಗಿ ಎಲ್ಲ ಕಾರ್ಯಕ್ರಮವನ್ನು ಮತ್ತು ಎಲ್ಲ RJಗಳು ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ ಹಾಗೂ ಮುಂದಿನ ದಿನಗಳಲ್ಲಿ ರೇಡಿಯೋ ಶಿವಮೊಗ್ಗ ತುಂಬ ಎತ್ತರಕ್ಕೆ ಬೆಳೆಯಬೇಕು ಹಾಗೂ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ನಡೆಸಬೇಕು ಹಾಗೂ ನಮಗೆ ಒಳ್ಳೆಯ ಹಾಡುಗಳು ಮೂಡಿ ಬರುತ್ತದೆ. ನಾವು ಬೆಳಗ್ಗೆ 7 ರಾತ್ರಿ 10 ರೇಡಿಯೋ ಕೇಳುತ್ತೇವೆ ಅಂತ ಹೇಳಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಹಾಗೆಯೇ ಮುತ್ತಿನ ಹಾರ ಚಿತ್ರದ ಹಾಡು ಅಪರೂಪದ್ದು, ಇದು ಬಹಳ ಪ್ರಸಾರ ಮಾಡೋದಿಲ್ಲ, ಯಾವ ಕೇಂದ್ರದಿಂದಲೂ ಚೆನ್ನಾಗಿತ್ತು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮೂರ ಬಾನುಲಿ ಶಿವಮೊಗ್ಗ ಆಕಾಶವಾಣಿ ಸಿಬ್ಬಂದಿ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಆಯ್ತಾಳ್ ಅವರು. ಕಾರ್ಯಕ್ರಮದಲ್ಲಿ ಗೀತೆ ತುಂಬ ಚೆನ್ನಾಗಿ ಪ್ರಸಾರವಾಗುತ್ತಿದೆ, ಚೆಲುವೆ ಪೂಜೆಗೊಂದು ಈ ಗೀತೆ ತುಂಬ ಚೆನ್ನಾಗಿ ಪ್ರಸಾರವಾಯಿತು ಅಂತ ಹೇಳಿ ಒಬ್ಬರು ತಮ್ಮ ಅನಿಸಿಕೆಯನ್ನು ತಿಳಿಸಿದರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಗೀತೆ ತುಂಬ ಚೆನ್ನಾಗಿ ಪ್ರಸಾರವಾಗ್ತಿದೆ, ಗಂಧದ ಗುಡಿ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಕಳ್ಳರ ಕಳ್ಳ ಈ ಚಿತ್ರದ ಹಾಡು ತುಂಬ ಚೆನ್ನಾಗಿದೆ ಸರ್, ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಸುರೇಶ್ ಭಟ್ ಗೌರಿ ಬಿದನೂರು ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ರಾಜ್ಕುಮಾರ್ ಮಾರಿ ಕಣಿವೆ ಹಿರಿಯೂರು ತಾಲೂಕು ಇಂದಿನ ಸವಿ ನೆನಪಿನ ಹಳಿಯ ಕನ್ನಡ ಚಲನಚಿತ್ರ ಗೀತೆಗಳು ಮನಕ್ಕೆ ಮುದ ನೀಡುತ್ತದೆ. ಸುಬ್ರಹ್ಮಣ್ಯ ಆಯ್ತಾಳ್ ಸರ್ ಅವರ ನಿರೂಪಣೆಯ ಶೈಲಿ ತುಂಬ ಇಷ್ಟ ಆಯಿತು, ಯಾಕಂದರೆ ಮಾಹಿತಿ ಹಾಗೆ ಹಾಡಿನ ಬಗ್ಗೆ ಒಂದಿಷ್ಟು ವಿಶೇಷ ರೇಡಿಯೋ ಶಿವಮೊಗ್ಗ ವಾಹಿನಿಯಿಂದ ಮೂಡಿಬರುವ ಈ ಕಾರ್ಯಕ್ರಮಕ್ಕೆ ನಮ್ಮದೊಂದು ಸಲಾಂ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಕುಂಕುಮ ತಂದ ಸೌಭಾಗ್ಯ ಈ ಚಿತ್ರದ ಎಲ್ಲ ಹಾಡುಗಳು ನನಗೆ ತುಂಬ ಇಷ್ಟವಾಯಿತು ಸರ್, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಇದ್ದೇವೆ. ಕೋಟಿಗೊಬ್ಬ ಚಿತ್ರದ ಕಾವೇರಿಗೆ ಕಾಲುಂಗರ ತೊಡಿಸಿ ಗೀತೆ ತುಂಬ ಅದ್ಭುತವಾಗಿದೆ, ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ಅವರು ತಿಳಿಸಿದ್ದಾರೆ. ಹಾಗೆ ಶಾಂತಾಚಾರ್ ಬಡಿಗೇರ ಕೊಕ್ಕನೂರು ಹರಿಹರ ಇವರು ನಮಸ್ಕಾರ ಸರ್, ಸವಿ ನೆನಪು ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳು ಮನಸ್ಸಿಗೆ ಮುದ ನೀಡಿದವು, ಸುಮಧುರ ಹಾಡಿನೊಂದಿಗೆ ಸುಂದರ ನೆನಪುಗಳನ್ನು ಮೆಲುಕು ಹಾಕುವ ಅವಕಾಶ ಸಿಕ್ಕಿತು, ಸುಬ್ರಹ್ಮಣ್ಯ ಐತಾಳ್ ಸರ್ ಅವರ ನಿರೂಪಣಾ ಶೈಲಿ ತುಂಬ ಇಷ್ಟ ಆಯಿತು, ಹಾಡುಗಳ ಹಿನ್ನೆಲೆ ವಿಶೇಷ ಮಾಹಿತಿ ಹಾಗೂ ಸರಳ ನಿರೂಪಣೆ ಕಾರ್ಯಕ್ರಮಕ್ಕೆ ಮೆರುಗು ಹೆಚ್ಚಿಸಿತು, ರೇಡಿಯೋ ಶಿವಮೊಗ್ಗ ವಾಹಿನಿಯಿಂದ ಮೂಡಿಬರುವ ಈ ಅದ್ಭುತ ಕಾರ್ಯಕ್ರಮಕ್ಕೆ ನಮ್ಮದೊಂದು ಹೃದಯಪೂರ್ವಕ ಸಲಾಂ, ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗಲಿ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಬಿಂದಾಸ್ ಲೈವ್ನಲ್ಲಿ ಟಾಪಿಕ್ ಅದ್ಭುತವಾಗಿತ್ತು, ಕಾರ್ಯಕ್ರಮ ಸಹ ಚೆನ್ನಾಗಿತ್ತು, ಒಳ್ಳೆಯ ಹಾಡುಗಳು ಅತ್ಯುತ್ತಮ ಮತ್ತು ಯಾಕೆ ಎಂಬ ಬಗ್ಗೆ ಚೆನ್ನಾಗಿ ಮಾಹಿತಿಯಿಂದ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬಂತು ಅಂತ ಹೇಳಿ ಕುಸುಮ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಒಂದು ಕಾಲದಲ್ಲಿ ರೇಡಿಯೋ ಎಂದರೆ ಬೆಳಗಿನ ಸುಪ್ರಭಾತದಿಂದ ಆರಂಭವಾಗಿ ರಾತ್ರಿ ಹಿಂದೂಸ್ತಾನಿ ಸಂಗೀತ, ನಾಟಕ, ವಿವಿಧ ಮನೋರಂಜನಾ ಕಾರ್ಯಕ್ರಮಗಳೊಂದಿಗೆ ದಿನವನ್ನು ಮುಗಿಸುವ ಆಪ್ತ ಸಂಗಾತಿಯಾಗಿತ್ತು, ಮನೆಯ ಸದಸ್ಯರಂತೆ ಕಿವಿಗಳಿಗೆ ಹತ್ತಿರವಾಗಿ ಇರುತ್ತಿತ್ತು. ಇಂದಿನ ಕಾಲದಲ್ಲಿ ಸಾಹಿತ್ಯಾಭಿರುಚಿ ಹವ್ಯಾಸಗಳು ಹಾಗೂ ನಮ್ಮೊಳಗಿನ ಪ್ರತಿಭೆಯನ್ನು ಹೊರಹಾಕಲು ಎಲ್ಲರಿಗೂ ಅವಕಾಶ ಕಲ್ಪಿಸುತ್ತಿರುವ ನಿಮ್ಮ ಬಾನುಲಿ ಕೇಂದ್ರಕ್ಕೆ ಧನ್ಯವಾದಗಳು. ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಹೂತು ಹೋಗಿದ್ದ ಭಾವನೆಯನ್ನು ಹಂಚಿಕೊಳ್ಳಲು ನೀವು ನೀಡಿರುವ ಈ ಸುಂದರ ವೇದಿಕೆ ನಿಜಕ್ಕೂ ಅಮೂಲ್ಯ. ಬೆಳಗ್ಗಿನಿಂದ ಪ್ರಸಾರವಾಗುವ ವಿವಿಧ ಕಾರ್ಯಕ್ರಮಗಳು ಮನಕ್ಕೆ ಮುಟ್ಟುವಂತಿದೆ. ನಾನಾ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವ ವ್ಯಕ್ತಿಗಳ ಪರಿಚಯ, ಅವರ ಅನುಭವಗಳು ಮತ್ತು ಸಾಧನೆಯನ್ನು ಕೇಳಿ ತಿಳಿದುಕೊಳ್ಳುವುದು ಹೆಮ್ಮೆಯ ಸಂಗತಿ. ಮೋಡದ ಮರೆಯಲ್ಲಿ ಉಳಿದಿರುವ ಅನೇಕ ಪ್ರತಿಭೆಗಳು ಹಾಗೂ ಅಭಿರುಚಿಗಳಿಗೆ ಅಭಿವ್ಯಕ್ತ ನೀಡುವ ಉತ್ತಮ ವೇದಿಕೆಯಾಗಿರುವ ರೇಡಿಯೋದ ವಿಶೇಷತೆ, ಟ್ರಾವೆಲರ್ಸ್ ಡೈರಿ, ಅಡುಗೆ, ಕೃಷಿ, ಆಪ್ತ ಸಮಾಲೋಚನೆ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳು ಜನೋಪಯೋಗಿಯಾಗಿ ಮೂಡಿಬರುತ್ತಿದೆ. ಈ ರೇಡಿಯೋ ಕುರಿತು ಎಷ್ಟು ಹೇಳಿದರೂ ಕಡಿಮೆ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ಅವರು ತಿಳಿಸಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಕೂಡ ಈ ವಾರ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮಕ್ಕೆ ಬಂದಂತಹ ಫೀಡ್ಬ್ಯಾಕ್ಸ್ ಆಗಿತ್ತು. ನೀವು ಕೂಡ ನಮ್ಮ ರೇಡಿಯೋ ಶಿವಮೊಗ್ಗನ ಕೇಳಿ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686 09 26 7 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಭಾವ ಬಾನುಲಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬ್ರೋ, ಅವನಿಗಿನ್ನು 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
6: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
5: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ ನೀಗಿರ್ ಕಾಂಬಿಟ್ಟನು.
1: ಹಾಡ್ನಾಗ ಒಸಿ ದಮ್ಮಿರ್ಲಿ ರಿದಮ್ ಇರ್ಲಿ.
2: ಶಿಷ್ಯ ಎರಡೇಟ್ ಹಾಕಲೇ.

0: நடவடிக்கைகளைய அதிக.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
4: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ವಿಶ್ವ ವ್ಯಾಪಾರ ಸಂಸ್ಥೆ ಅನ್ನುವಂಥದ್ದು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಿಯಂತ್ರಿಸುವ ಮತ್ತು ಸುಗಮಗೊಳಿಸುವ ಒಂದು ಜಾಗತಿಕ ಸಂಸ್ಥೆಯಾಗಿದೆ. ಇದು ಸದಸ್ಯ ರಾಷ್ಟ್ರಗಳ ನಡುವಿನ ವ್ಯಾಪಾರ ಸಂಬಂಧಗಳನ್ನು ಕೂಡ ನಿರ್ವಹಿಸುತ್ತದೆ. ಹಾಗೆ ವ್ಯಾಪಾರ ವಿವಾದಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಕೂಡ. ಈ ವಿಶ್ವ ವ್ಯಾಪಾರ ಸಂಸ್ಥೆಯನ್ನು 1995 ಸ್ಥಾಪನೆ ಮಾಡಲಾಯಿತು. ಪ್ರಪಂಚದಾದ್ಯಂತ ಬಹುತೇಕ ಎಲ್ಲ ವ್ಯಾಪಾರ ಚಟುವಟಿಕೆಗಳನ್ನು ಕೂಡ ಈ ವಿಶ್ವಸಂಸ್ಥೆ ಒಳಗೊಂಡಿರುತ್ತೆ. ಇದರ ಒಂದು ಮುಖ್ಯ ಉದ್ದೇಶವೇ ಸದಸ್ಯ ರಾಷ್ಟ್ರಗಳ ನಡುವೆ ವ್ಯಾಪಾರವನ್ನು ಸುಗಮಗೊಳಿಸುವುದು, ಹಾಗೆ ಏನಾದರೂ ಅಡೆತಡೆಗಳಿದ್ರೆ ತೆಗೆದುಹಾಕುವಂಥದ್ದು, ಹಾಗೆ ವ್ಯಾಪಾರದ ಸಂಬಂಧಗಳನ್ನು ಸುಧಾರಣೆ ಮಾಡುವಂಥದ್ದು ಈ ಸಂಸ್ಥೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಈ ಭಾರತದ ಕೃಷಿ ಕ್ಷೇತ್ರ ವಿಶ್ವಸಂಸ್ಥೆಗೆ ಸೇರಿದ ಮೇಲೆ ಅನೇಕ ಬದಲಾವಣೆಗಳು ಕೂಡ ಆದವು ಸ್ನೇಹಿತರೆ. ಕೆಲವೊಂದಿಷ್ಟು ಪೂರಕವಾಗಿ ಆದವು, ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಕೂಡ ಉಂಟು ಮಾಡಿದವು. ಅಂತಹ ಬದಲಾವಣೆಗಳ ಬಗ್ಗೆ, ಹಾಗೆ ಯಾವ ರೀತಿಯಲ್ಲಿ ಆ ಬದಲಾವಣೆಗಳನ್ನು ಸುಧಾರಿಸುವಲ್ಲಿ ನಮ್ಮ ರೈತಪರ ಹೋರಾಟಗಳು ಯಾವ ರೀತಿ, ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಿದ್ವು, ಯಾವೆಲ್ಲ ನಿರ್ಣಯಗಳನ್ನು ತೆಗೆದುಕೊಂಡವು ಅನ್ನೋದ್ರ ಬಗ್ಗೆ ಈ ದಿನ ತಿಳಿಯೋಣ. ಆ ಎಲ್ಲ ವಿಷಯಗಳನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರಾದಂತಹ KT ಗಂಗಾಧರ್ ಸರ್ ಅವರಿದ್ದಾರೆ. ಅವರೊಟ್ಟಿಗೆ ಈ ಭಾರತದ ಕೃಷಿ ಕ್ಷೇತ್ರ ವಿಶ್ವಸಂಸ್ಥೆಗೆ ಸೇರಿದ ಮೇಲೆ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆಗಳು ಕಂಡ್ವು, ಯಾವೆಲ್ಲ ವಿಷಯಗಳಲ್ಲಿ ಬದಲಾವಣೆಗಳನ್ನ ತಂದ್ರು, ಅದರ ಒಂದು ಪರಿಣಾಮಗಳು ಏನಾಗಿತ್ತು ಅನ್ನೋದ್ರ ಬಗ್ಗೆ ನಮ್ಮ KT ಗಂಗಾಧರ್ ಸರ್ ಅವರಿಂದ ತಿಳಿತಾ ಹೋಗೋಣ, ಕಾರ್ಯಕ್ರಮವನ್ನು ಶುರು ಮಾಡೋಣ. ಸರ್ ನಮಸ್ತೆ.
6: ನಮಸ್ತೆ ಅಮ್ಮ. ನಮ್ಮ ರೇಡಿಯೋ ಶಿವಮೊಗ್ಗ ಎಲ್ಲಾ ಕೇಳಿದರಿಗೆ ಈ ದಿನ ನಾನು ತಿಳಿಯಪಡಿಸುವುದು, ಮತ್ತೆ ಕಳೆದ ಸಾರಿ ನಾನು ಮಾತಾಡಿ ನಿಲ್ಲಿಸಿದ್ದ ವಿಷಯವನ್ನು ಮುಂದುವರಿಸುತ್ತಾ, ವಿಶೇಷವಾಗಿ ಭಾರತದ ಕೃಷಿ ಕ್ಷೇತ್ರ ವಿಶ್ವ ವಾಣಿಜ್ಯ ಒಪ್ಪಂದದಲ್ಲಿ ಸೇರ್ಪಡೆ ಆದ ಮೇಲೆ ಆ ಶೃಂಗಸಭೆಯಲ್ಲಿ ನಡೆಸಿರ್ತಕ್ಕಂಥ ವಿಷಯಗಳು, ಅದರಲ್ಲಿ ಮುಂದುವರಿಯುತ್ತಿರುವ ದೇಶಗಳು, ಅಂಡರ್ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ, ಈ ದೇಶಗಳ ಬೆಳೆಯುತ್ತಿರುವ ದೇಶಗಳ ಆರ್ಥಿಕತೆ ಮತ್ತು ಅಲ್ಲಿ ಉತ್ಪಾದಕತೆ ಮಾರುಕಟ್ಟೆಯ ಮೇಲೆ ಹೇಗೆ ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ಹಿಡಿತವನ್ನು ಸಾಧಿಸಲಿಕ್ಕೆ ಶೃಂಗಸಭೆಯಲ್ಲಿ ಷರತ್ತುಗಳನ್ನು ಹೇಗೆ ಹಾಕ್ತಾ ಇದ್ದಾರೆ ಅದ್ರ ಬಗ್ಗೆ ಕಳೆದು ಸಾಧ್ಯತಾದ ಅಗ್ರಿಕಲ್ಚರ್ ಆನ್ ಅಗ್ರಿಮೆಂಟ್ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಇಂಡಿಯನ್ ಅಗ್ರಿಕಲ್ಚರ್ ಅದ್ರ ಒಳಪಟ್ಟು ಮಾತಾಡ್ತಾ ಇದ್ದದ್ದು ಪ್ರಾದೇಶಿಕ ಸಮಗ್ರ ಆರ್ಥಿಕ ಸಹಭಾಗಿತ್ವ ಅಂದ್ರೆ ರೀಸನಬಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಇದರ ವ್ಯಾಪ್ತಿನಲ್ಲಿ ಹೇಗೆ ಷರತ್ತುಗಳನ್ನ ಒಂದೊಂದೇನೆ ಇಂಪೋಸ್ ಮಾಡ್ತಾರೆ ಒತ್ತಡವನ್ನು ಹೇಳ್ತಾರೆ ಅನ್ನೋದ್ರ ಮೂಲಕ ಭಾರತದ ಬಹುದೊಡ್ಡ ಬಯಲುಸೀಮೆಯ ಕೃಷಿ ಕ್ಷೇತ್ರಕ್ಕೆ ಭಾರತ ಸರ್ಕಾರ ರಾಜ್ಯ ಸರ್ಕಾರಗಳು ಕರ್ನಾಟಕ ಸರ್ಕಾರವೂ ಸೇರಿದ ಹಾಗೆ ಒಣಭೂಮಿ ಬೇಸಾಯಕ್ಕೆ ಅಂತರ್ಜಲವನ್ನು ಬಳಸಿ ಸಮಗ್ರ ನೀರಾವರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿಕೊಟ್ಟಂತ ದೊಡ್ಡ ಕೊಡುಗೆ ಅಂದ್ರೆ ವಿದ್ಯುಚ್ಛಕ್ತಿ ಕರೆಂಟ್ ವಿದ್ಯುಚ್ಛಕ್ತಿಯನ್ನ ಎಲ್ಲಾ ರಾಜ್ಯಗಳಲ್ಲಿ ರೈತರಿಗೆ ದೊರಕಿಸುವ ಹಾಗೆ ತಲುಪಿಸುವ ಹಾಗೆ ಸರಳ ವಿಧಾನಗಳಲ್ಲಿ ಆಯಾ ರಾಜ್ಯಗಳ ಆರ್ಥಿಕ ಶಕ್ತಿಗೆ ಅನುಗುಣವಾಗಿ ಕಡಿಮೆ ವಿದ್ಯುತ್ ದರದಲ್ಲಿ ಕೃಷಿ ಕ್ಷೇತ್ರಕ್ಕೆ ಕರೆಂಟ್ ಅನ್ನ ಕೊಡ್ತಾ ಇತ್ತು ಹಾಗೆ ಕರ್ನಾಟಕದಲ್ಲಿಯೂ ಕೂಡ ಬಹಳ ದೊಡ್ಡ ಕೊಡುಗೆಯನ್ನ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಮತ್ತು ಹಳೆ ಕರ್ನಾಟಕ ಈ ಭಾಗದಲ್ಲಿ ಮೈಸೂರು ಕರ್ನಾಟಕ ಇವೆಲ್ಲವೂ ಹೇಗೆ ನಮ್ಮ ವಿದ್ಯುಚ್ಛಕ್ತಿ ಬಂದ ಮೇಲೆ ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆ ಜಾಸ್ತಿ ಮಾಡಿದ್ರು ಬಂಡವಾಳ ಹೂಡಿಕೆ ಆಯಿತು ಅಂತರ್ಜಲವನ್ನು ತೆಗೆದು ಉತ್ಪಾದನೆಯನ್ನು ಮಾಡಿ ಹಣ್ಣು ಹಂಪಲು ಕಾಯಿಪಲ್ಯಗಳನ್ನು ಬೆಳೆದು ಹೈನುಗಾರಿಕೆ ಹಸುಪು ಪಶುಪಾಲನೆಯನ್ನು ಮಾಡಿ ಮೀನು ಸಾಕಾಣಿಕೆಯನ್ನು ಮಾಡಿ ಹೀಗೆ ಜನರು ತಮಗೆ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ ವಿದ್ಯುತ್ ಅನ್ನು ಬಳಸಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾರೆ ಇಂಡಿಯನ್ ರೂರಲ್ ಎಕಾನಮಿ ಜಾಸ್ತಿ ಆಯಿತು ರೂರಲ್ GDP ಜಾಸ್ತಿ ಆಯಿತು ಮತ್ತು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಯಿತು ಒಂದು ಮನೆಯಲ್ಲಿ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಯಿತು ಇದನ್ನು ಯಾಕೆ ಹೇಳಿದ್ರೆ ಇದೆಲ್ಲರೂ ಸಾಧ್ಯ ಆಗಿದ್ದು ವಿದ್ಯುತ್ ಸರಬರಾಜಿನಿಂದ ಅದಕ್ಕೆ ಕಳೆದ ಸಾರಿ ನಾನು ಕರ್ನಾಟಕದಲ್ಲಿ ಒಣಭೂಮಿಗೆ ಹೇಗೆ ಭಾರತ ಸರ್ಕಾರ ರಾಜ್ಯ ಸರ್ಕಾರಗಳು ಸಬ್ಸಿಡೈಸ್ಡ್ ಎಲೆಕ್ಟ್ರಿಸಿಟಿಯನ್ನ ಕೊಟ್ಟರು ಮತ್ತು ರೈತರನ್ನು ಬಳಸ್ಕೊಂಡ್ರು ಅಂತ ಹೇಳ್ತಾ ಅದ್ರ ಮುಂದಕ್ಕೆ ನಾನು ಹೇಳಬೇಕಾಗಿದ್ದು ಇವತ್ತು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ವಿದ್ಯುತ್ ಶಕ್ತಿಯ ಸಾರ್ವಭೌಮತ ಬೇಕಾಗಿದೆ ವಿದ್ಯುಚ್ಛಕ್ತಿ ಸಾರ್ವಭೌಮತ ಅಂದ್ರೆ ಏನು ಅನ್ನೋದು ನಾವು ಸ್ವಲ್ಪ ವ್ಯಕ್ತ ಮಾಡಬೇಕು ರೈತರಿಗೆ ಬೇಕೆಂದಾಗ ಅಗತ್ಯ ಪ್ರಮಾಣದಲ್ಲಿ ಉತ್ತಮ ಗುಣಮಟ್ಟದ ವಿದ್ಯುತ್ ಕೈಗೆಟುಕುವ ಬೆಲೆಯಲ್ಲಿ ನಿರಂತರವಾಗಿ ಸಿಗಬಹುದಾದರೆ ಅದನ್ನು ಶಕ್ತಿಯ ವಿದ್ಯುತ್ತಿನ ಸಾರ್ವಭೌಮತ್ವ ಎಂದು ಕರೆಯಬಹುದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೆಚ್ಚಿದ್ರೆ ಸ್ಥಳೀಯ ಮತ್ತು ನೈಸರ್ಗಿಕ ಸಂಪನ್ಮೂಲಗಳಿಂದ ರೈತರಿಗೆ ಬೇಕಾದ ವಿದ್ಯುತ್ತನ್ನು ತಾವೇ ಉತ್ಪಾದಿಸಿಕೊಳ್ಳುವಂತಾಗಿ ಹೊರಗಿನ ವಿದ್ಯುತ್ ಸರಬರಾಜು ಕಂಪನಿಗಳ ಮೇಲೆ ಅವಲಂಬನೆಯನ್ನು ತಪ್ಪಿಸಿಕೊಂಡರೆ ಅದು ವಿದ್ಯುತ್ ಸಾರ್ವಭೌಮತ್ವ ಎಂದು ಕರೆಯಬಹುದು ಸುಸ್ಥಿರ ವಿದ್ಯುತ್ ಅಂದ್ರೆ ಏನು ಅದು ಬಹಳ ಮುಖ್ಯ ಉತ್ತಮ ಗುಣಮಟ್ಟದ ಮತ್ತು ಅಗತ್ಯ ಕಲಿಸುವಾಗಿ ಮುಂದಿನ ಪೀಳಿಗೆಯವರಿಗೆ ತೊಂದರೆ ಆಗದಂತೆ ನೈಸರ್ಗಿಕ ಸಂಪನ್ಮೂಲಗಳಿಗೆ ತೊಂದರೆ ಮಾಡದಂತಹ ವಿದ್ಯುತ್ತನ್ನು ಉತ್ಪಾದಿಸಿ ಕೈಗೆಟುಕುವ ಬೆಲೆಯಲ್ಲಿ ಅಥವಾ ಸುಲಭ ದರದಲ್ಲಿ ಸಿಗುವಂತಾದರೆ ಅದನ್ನು ಸುಸ್ಥಿರ ವಿದ್ಯುತ್ ಎಂದು ಕರೆಯಬಹುದು ಹಾಗಾದ್ರೆ ಇದನ್ನ ಯಾವುದೇ ಒಂದು ಮೂಲದಿಂದ ಉತ್ಪಾದನೆಯಾಗುವ ವಿದ್ಯುತ್ತನ್ನು ಈ ದೇಶದ ಎಲ್ಲ ಅಗತ್ಯಗಳನ್ನು ಪೂರೈಸಲು ಸಾಧ್ಯ ಇಲ್ಲ ಈಗಾಗಲೇ ನೀವು ಕಂಡ ಹಾಗೆ ಹೈಡ್ರೋ ಎಲೆಕ್ಟ್ರಿಸಿಟಿ ವಿಂಡ್ ಎಲೆಕ್ಟ್ರಿಸಿಟಿ ಥರ್ಮೋ ಎಲೆಕ್ಟ್ರಿಸಿಟಿ ಇವೆಲ್ಲವೂ ಒಂದೇ ಮೂಲಗಳಿಂದ ವಿದ್ಯುತ್ತನ್ನ ಒಂದು ಸರ್ಕಾರದ ಸ್ವಾಧೀನದಲ್ಲಿ ಮಾಡ್ತಾ ಬಂದದ್ದು ಅದು ಎಲ್ಲರಿಗೂ ವಿದ್ಯುತ್ತನ್ನು ಸರಬರಾಜು ಮಾಡೋಕ್ಕೆ ಸಾಧ್ಯ ಇಲ್ಲ ಉತ್ಪಾದನೆ ಮಾಡಬಹುದು ಆದರೆ ಅದನ್ನ ಗ್ರಾಹಕನ ಮಟ್ಟಕ್ಕೆ ತಲುಪಿಸುವ ವಿಧಾನ ಅಲ್ಲ ವಿಧಾನ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಅಂತೀವಲ್ಲ, ವಿದ್ಯುತ್ತನ್ನ ಸರಬರಾಜು ಮಾಡೋದು, ಇದು ಬಹಳ ದೊಡ್ಡ ಅಪಾಯದಲ್ಲಿ ಇವತ್ತಿದೆ. ಯಾಕೆಂದ್ರೆ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಕಂಬ ಇದ್ರೆ ವೈರ್ ಇರಲ್ಲ, ಇನ್ಸುಲೇಟರ್ ಇರಲ್ಲ, ಲೇಬರ್ ಇರೋದಿಲ್ಲ. ಹಾಗೇನೆ ಎಲ್ಲ ಕಡೆ ಮಲೆನಾಡಿನಲ್ಲಿ ತೋಟಗಾರಿಕೆ ಒಳಗೆ ವಿದ್ಯುತ್ತನ್ನ ತಲುಪಿಸ್ಲಿಕ್ಕೆ ಆಗ್ತಲ್ಲ. ಮರಗಿಡಗಳು ಬೀಳ್ತವೆ, ಮಳೆಗಾಲದಲ್ಲಿ ಮರ ಬೀಳುತ್ತೆ, ತೆಂಗಿನ ಮರಗಳು ಬೀಳ್ತವೆ, ಅಡಿಕೆ ಮರಗಳು ಬೀಳ್ತವೆ. ಇವುಗಳಿಂದ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಅಂದ್ರೆ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ರೈತನಿಗೆ ತನ್ನ ತನ್ನ ಮಟ್ಟದಲ್ಲಿ ತಾನೇ ಉತ್ಪಾದಿಸಿಕೊಂಡು ತಾನೇ ಬಳಸಿಕೊಳ್ಳುವಂತ ವಿಕೇಂದ್ರೀಕರಣ ವ್ಯವಸ್ಥೆ ಇವತ್ತು ಬೇಕಾಗಿದೆ ಅಂತಕ್ಕಂಥದ್ದು ನಾವು ಇವತ್ತು ಮಾಡ್ತಿರ್ತಕ್ಕಂಥ ಪ್ರಯತ್ನ. ಇದಕ್ಕೆ ಈಗಾಗಲೇ ಭಾರತ ಸರ್ಕಾರ ಬಹಳ ಒಂದು ಹೆಜ್ಜೆ ಮುಂದೆ ಹೋಗಿ ಸೋಲಾರ್ ಎನರ್ಜಿಯನ್ನ ರೈತನಿಗೆ ತಾನೇ ಉತ್ಪಾದಿಸಿಕೊಂಡು ತನ್ನ ಹೊಲದಲ್ಲೇ ಕರೆಂಟ್ ಅನ್ನು ಉತ್ಪಾದಿಸಿ ತಾನೇ ಬಳಸಿಕೊಳ್ಳಿಕ್ಕೆ ಅನೇಕ ಸರಳವಾದ ಕಾಯ್ದೆಗಳನ್ನ ಮಾಡಿದೆ. ಇದನ್ನ ನೋಡಿಯೇ ನಮ್ಮ ವಿಶ್ವ ವಾಣಿಜ್ಯ ಒಪ್ಪಂದದವರು ವಿದ್ಯುತ್ ಖಾಸಗೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಖಾಸಗೀಕರಣದ ತಡೆಗಟ್ಟಲಿಕ್ಕೆ ಭಾರತ ಸರ್ಕಾರ ಅನೇಕ ಸಾರಿ ಪ್ರಯತ್ನ ಮಾಡಿದ್ದಾರೆ. ಅದಕ್ಕಾಗಿನೇ ಎರಡೂವರೆ ವರ್ಷಗಳ ಕಾಲ ಡೈಲಿ ಬಾದ್ರನಲ್ಲಿ ರೈತರು ಚಳವಳಿ ಮಾಡಿದ್ರು. ಕರ್ನಾಟಕದಲ್ಲಿ ಈಗಲೂ ಚಳವಳಿ ಆಗ್ತಾ ಇದೆ. ಇದು ಉದ್ದೇಶ ಏನು ಅಂದ್ರೆ,
5: ಓಕೆ ಸರ್, ಇದರ ಮುಖ್ಯ ಉದ್ದೇಶದ ಬಗ್ಗೆ ನಮ್ಮ ಕೇಳುಗರಿಗೂ ಹಾಗೂ ನಮ್ಮ ರೈತ ಬಾಂಧವರಿಗೂ ತಿಳಿಸೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ತಗೊಳ್ಳೋಣ ಸರ್. ಸ್ನೇಹಿತರೆ, ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಈ ದಿನ ನಮ್ಮ ಜೊತೆ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರು ಆದಂತಹ KT ಗಂಗಾಧರ್ ಸರ್ ಅವರಿದ್ದಾರೆ. ಸೊ ಭಾರತದ ಕೃಷಿ ಕ್ಷೇತ್ರ ವಿಶ್ವಸಂಸ್ಥೆಗೆ ಸೇರಿದ ಮೇಲೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ರೀತಿಯ ಬದಲಾವಣೆಗಳು ಕೂಡ ಆದವು. ಆ ಬದಲಾವಣೆಗಳಿಗೆ ತಕ್ಕಂತೆ ಅನೇಕ ರೀತಿಯ ಪರಿಣಾಮಗಳನ್ನ ಕೂಡ ನಾವು ಎದುರಿಸಿದ್ವಿ. ಅಂತಹ ಬದಲಾವಣೆಗಳಲ್ಲಿ ವಿದ್ಯುತ್ ಖಾಸಗೀಕರಣ ಕೂಡ ಒಂದಾಗಿದೆ. ಸ್ನೇಹಿತರೆ, ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ರು ನಮ್ಮ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರು ಆದಂತಹ KTG ಅವರು. ಈ ನೈಸರ್ಗಿಕ ಸಂಪನ್ಮೂಲಗಳಿಗೆ ಯಾವುದೇ ಅಡೆತಡೆ ಮಾಡದೆ ವಿದ್ಯುತ್ ಪೂರೈಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ರು. ಇದರ ಒಂದು ಮುಖ್ಯ ಉದ್ದೇಶ ಆಗಿದ್ದರ ಗುರಿ ಏನಾಗಿರುತ್ತೆ ಅನ್ನೋದ್ರ ಬಗ್ಗೆ ಅವರಿಂದ ತಿಳಿಯೋಣ.
3: ಸೋಲಾರ್ ಎನರ್ಜಿಯನ್ನ ರೈತನಿಗೆ ತಾನೇ ಉತ್ಪಾದಿಸಿಕೊಂಡು ತನ್ನ ಹೊಲದಲ್ಲೇ ಕರೆಂಟ್ ಅನ್ನು ಉತ್ಪಾದಿಸಿ ತಾನೇ ಬಳಸಿಕೊಳ್ಳಲಿಕ್ಕೆ ಅನೇಕ ಸರಳವಾದ ಕಾಯ್ದೆಗಳನ್ನ ಮಾಡಿದೆ. ಇದನ್ನು ನೋಡಿಯೇ ನಮ್ಮ ವಿಶ್ವ ವಾಣಿಜ್ಯ ಒಪ್ಪಂದದವರು ವಿದ್ಯುತ್ ಖಾಸಗೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಖಾಸಗೀಕರಣದ ತಡೆಗಟ್ಟಲಿಕ್ಕೆ ಭಾರತ ಸರ್ಕಾರ ಅನೇಕ ಸಾರಿ ಪ್ರಯತ್ನ ಮಾಡಿದ್ದಾರೆ. ಅದಕ್ಕಾಗಿನೆ 1.5-2.5 ವರ್ಷಗಳ ಕಾಲ ಡೈಲಿ ಬಾರ್ಡರ್ ನಲ್ಲಿ ರೈತರು ಚಳುವಳಿ ಮಾಡಿದ್ರು. ಕರ್ನಾಟಕದಲ್ಲಿ ಈಗಲೂ ಚಳುವಳಿ ಆಗ್ತಾ ಇದೆ. ಇದರ ಉದ್ದೇಶ ಏನು ಅಂದ್ರೆ ವಿದ್ಯುತ್ ಉತ್ಪಾದನೆ ಮತ್ತು ಬಳಕೆಯನ್ನ ವಿಕೇಂದ್ರೀಕರಣಗೊಳಿಸಿ ಜನಸಾಮಾನ್ಯರಿಗೆ ಸೌರಶಕ್ತಿಯನ್ನ ಸೂರ್ಯನಿಂದ ಸಿಗ್ತಕ್ಕಂಥ ಬೆಳಕಿನ ಶಾಖವನ್ನ ಬಳಸಿಕೊಂಡು ಹೇಗೆ ಪೆನಾಲ್ಗಳಿಂದ ಅಂದ್ರೆ ತಟ್ಟೆಗಳಿಂದ ವಿದ್ಯುತ್ ಅನ್ನು ಉತ್ಪಾದಿಸಿ ಬಳಸೋದ್ರಿಂದ ಮ್ಯಾನ್ ಪವರ್ ಕಡಿಮೆ ಆಗುತ್ತೆ, ಟ್ರಾನ್ಸ್ಫಾರ್ಮೇಶನ್ ಲಾಸ್ ಕಡಿಮೆ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಕಡಿಮೆ ಆಗುತ್ತೆ, ಅಲ್ಲೇ ಉತ್ಪಾದನೆ ಅಲ್ಲೇ ಬಳಕೆಯಿಂದ ವಿದ್ಯುತ್ ಸಾಮರ್ಥ್ಯವನ್ನ ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಲಾಸ್ ಅಂತೀವಿ ನಾವು ತಂತಿ ಮೇಲೆ ಹೋಗ್ಬೇಕಾದ್ರೆ ಅದು ಅಲ್ಲೇ ಉತ್ಪಾದನೆ ಮಾಡಿ ಅಲ್ಲೇ ಬಳಕೆ ಆಗೋದ್ರಿಂದ ಆ ಸೌರಶಕ್ತಿಯ ಸಾಮರ್ಥ್ಯದ ವಿದ್ಯುತ್ ಅನ್ನ ಸಮರ್ಪಕವಾಗಿ ಎಫಿಷಿಯಂಟ್ ಆಗಿ ರೈತ ತನ್ನ ಹೊಲದಲ್ಲಿ ಬಳಸಬಹುದು. ಇದಕ್ಕೆ ನಮ್ಮ ರೈತರು ತಯಾರಾಗದೇ ಇದ್ರೆ ಮುಂದೆ ಬಹಳ ಕಷ್ಟ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಈ ಪಾರಂಪರಿಕ ಶಕ್ತಿ ಕೇಂದ್ರಗಳು ಬಹಳ ಸವಾಲುಗಳಿದೆ ಅನ್ನೋದನ್ನು ನಾನು ಈಗಾಗಲೇ ಹೇಳಿದೆ. ಅದಕ್ಕೆ ಪರ್ಯಾಯವಾಗಿ ಮಾಡುವಾಗ ಕೆಲವು ಮೆಜರ್ಸ್ ಅನ್ನ ನಾವು ಗಮನಿಸಲೇಬೇಕಾಗುತ್ತೆ. ಆಗ ಸಾಮಾಜಿಕವಾಗಿ ಯೋಚನೆ ಮಾಡಬೇಕು, ಆರ್ಥಿಕವಾಗಿ ಯೋಚನೆ ಮಾಡಬೇಕು, ಪರಿಸರಕ್ಕೆ ಹಾನಿ ಆಗದಾಗಿ ಯೋಚನೆ ಮಾಡಬೇಕು. ಇವೆಲ್ಲವೂ ಕೂಡ ನಾವು ಇದನ್ನ ಬಳಸುವಾಗ ಯೋಚಿಸ್ಬೇಕು ಅಂತಕ್ಕಂಥದ್ದು ನಮ್ಮ ದೊಡ್ಡ ಜವಾಬ್ದಾರಿ ನಮ್ಮ ಕಡೆಯಲ್ಲಿ. ಹಾಗಾದ್ರೆ ವಿದ್ಯುತ್ ಸಮಸ್ಯೆಯಿಂದ ಈಗಾಗಲೇ ಏನೇನು ಸಮಸ್ಯೆ ಇದೆ, ಎಲ್ಲರಿಗೂ ವಿದ್ಯುತ್ ಕೊಡಕ್ಕಾಗ್ತಿಲ್ಲ, ಹೆವಿ ವೋಲ್ಟೇಜ್ ಕರೆಕ್ಟ್ ವೋಲ್ಟೇಜ್ ಕೊಡಕ್ಕಾಗ್ತಿಲ್ಲ, TCಗಳು ಸುಡ್ತಾ ಇದಾವೆ, ರೈತರು ಪಂಪ್ ಸೆಟ್ ಸುಟ್ಕೊಂಡು ಅನೇಕ ಸಾರಿ ದಂಡ ಸಾಲಕ್ಕೆ ಗುರಿ ಆಗ್ತಿದ್ದಾರೆ, ಬೆಳೆ ಬರದಲ್ಲೇ ಆತ್ಮಹತ್ಯೆ ಶರಣಾಗ್ತಿದ್ದಾರೆ, ಎಕನಾಮಿಕ್ ಲಾಸ್ ಆಗ್ತಿದೆ, ಬ್ಯಾಂಕ್ಗಳಿಗೆ ರೈತರು ತಗೊಂಡ ಸಾಲವನ್ನು ಮರುಪಾವತಿ ಮಾಡಕ್ಕಾಗ್ತಾ ಇಲ್ಲ. ಇವೆಲ್ಲವೂ ಕೂಡ ಈ ರೆಗ್ಯುಲರ್ ಸಪ್ಲೈ ಆಫ್ ಎಲೆಕ್ಟ್ರಿಸಿಟಿ ಸಮಾನಾಂತರವಾಗಿ ವಿದ್ಯುತ್ ಶಕ್ತಿ ಸರಬರಾಜಿನ ಕೊರತೆಯಿಂದ ಆಗಿರ್ತಕ್ಕಂಥದ್ದು. ಇದನ್ನ ತಪ್ಪಿಸ್ಬೇಕಾದ್ರೆ ನಾವು ಕೆಲವು ಸಮಸ್ಯೆಯನ್ನ ಅಡ್ರೆಸ್ ಮಾಡಲೇಬೇಕು, ಸವಾಲುಗಳನ್ನು ಎದುರಿಸಲೇಬೇಕು. ಸ್ಥಳೀಯ ಮಟ್ಟದಿಂದ ಹಿಡಿದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ವಿದ್ಯುತ್ ಕ್ಷೇತ್ರದ ಸಮಸ್ಯೆಯನ್ನು ಚರ್ಚಿಸಬೇಕು. ವಿದ್ಯುತ್ ಸರಬರಾಜು ಮಾಡುವ ಕಂಪನಿಗಳ ಜೊತೆ ನಿಕಟವಾಗಿ ರೈತರು ಸಂಪರ್ಕವನ್ನು ಇಟ್ಕೊಂಡಿರಬೇಕು. ವಿದ್ಯುತ್ ಬಳಕೆಯ ಮಾಪನವನ್ನು ಮಾಡಬಲ್ಲ ಸರಿಯಾದ ಮೀಟರ್ನ ಅಳವಡಿಸಿ ಸ್ವಯಂಪ್ರೇರಣೆಯಿಂದ ಕೆಲಸ ಮಾಡಬೇಕು. ವಿದ್ಯುತ್ ಬೆಲೆ ನಿಗದಿ ಮಾಡುವ ಸಂದರ್ಭದಲ್ಲಿ ಸರ್ಕಾರಗಳು ಜನಸಾಮಾನ್ಯರನ್ನು ವಿಶ್ವಾಸಕ್ಕೆ ತಗಬೇಕು. ನಿಮ್ಮ ಕೃಷಿ ಪರಿಸರಕ್ಕೆ ಹೊಂದಿಕೊಳ್ಳುವ ಬೆಳೆಗಳನ್ನೇ ಬೆಳೆಯಬೇಕು. ಅಲ್ಲಿ ನೀರು ಕಡಿಮೆ ಇರುತ್ತೆ, ವಿದ್ಯುತ್ ಶಕ್ತಿ ಜಾಸ್ತಿ ಇರುತ್ತೆ, ಆಗ ಆ ಬೆಳೆಗೆ ನೀರು ಸಾಕ ಆಗ್ತದೆ, ಬೆಳೆನೂ ನಷ್ಟ ಮಾಡ್ಕೋಬಾರ್ದು. ಆದ್ದರಿಂದ ಆ ಭೂಮಿಯ ಒಳಗಡೆ ಲಭ್ಯವಿರುವ ನೀರಿನ ಪ್ರಮಾಣಕ್ಕೆ ಅನುಗುಣವಾಗಿ ಚೌದಿಯರ್ ಎಷ್ಟು ನೀರು ಸಿಕ್ಬಹುದು ಅದನ್ನ ನಾನು ಯಾವ ಬೆಳೆಯನ್ನ ಬೆಳೆದ್ರೆ ಆ ನೀರನ್ನ ಹಂಚಿಕೆ ಮಾಡಿ ನಾನು ಬೆಳೆ ನಷ್ಟ ಆಗದಾಗಿ ನಾನು ಬೆಳೆ ಬೆಳಿಬಹುದು. ಇವೆಲ್ಲವೂ ಕೂಡ ರೈತರು ಯೋಚನೆ ಮಾಡಲೇಬೇಕಾಗಿದೆ. ಆದ್ರಿಂದ ತಮ್ಮ ಭೂಮಿಯಲ್ಲಿ ಲಭ್ಯವಿರುವ ನೀರಿನ ಪ್ರಮಾಣಕ್ಕೆ ಅನುಕೂಲಕರವಾದ ಸೋಲಾರ್ ಎನರ್ಜಿಯನ್ನ ಹಾಕೋಬೇಕು. ಆ ನೀರಿಗೆ ಅನುಗುಣವಾಗಿ ಸಾಕಷ್ಟಿದೆ. ಮಳೆಗಾಲದಲ್ಲಿ ಮಳೆ ನೀರು, ಬೇಸಿಗೆಯಲ್ಲಿ ಮಾತ್ರ ನೀರು ಕೊಟ್ಟು ಬೆಳೆಸ್ತಕ್ಕಂಥ ಅದೇ ಬರುವಂತ ಬೆಳೆಗಳ ಆಯ್ಕೆ ಬಹಳ ಮುಖ್ಯ. ಹಾಗೆಯೇ ನಿಮ್ಮ ಕೃಷಿ ಪರಿಸರಕ್ಕೆ ಹೊಂದಿಕೊಳ್ಳುವ ಬೆಳೆಗಳನ್ನೇ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಎಲ್ಲಾ ಸಂಘಟನೆಗಳು ಚಳುವಳಿಗಳು ಒಟ್ಟಿಗೆ ಸೇರಿ ಈ ಪ್ರಯತ್ನವನ್ನು ಮಾಡಿದರೆ ಭಾರತದ ರೈತನ ಸಮಸ್ಯೆಗೆ ಸಮಗ್ರ ಮಾರ್ಗಗಳನ್ನು ಹುಡುಕ್ಬೋದು ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತು ವಿದ್ಯುತ್ ಶಕ್ತಿ, ವಿದ್ಯುತ್ ಖಾಸಗೀಕರಣ ಮತ್ತೆ ಸೋಲಾರ್ ಎನರ್ಜಿ, ಸೋಲಾರ್ ಎನರ್ಜಿಯ ಬಳಕೆ, ಆ ರೈತನ ಅಭಿವೃದ್ಧಿ, ಇವೆಲ್ಲವೂ ಕೂಡ ಈ ವಿದ್ಯುತ್ ಕ್ಷೇತ್ರವನ್ನ ಮಾತಾಡಿ ಇವತ್ತಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಇನ್ನೊಂದು ಬಹಳ ಮುಖ್ಯವಾದ ನಮ್ಮ ಒಪ್ಪಂದದಲ್ಲಿ ಬಂದಂತ ಅಗಾಧವಾದಂತ ವಿಷಯವನ್ನ ನಾನು ಮಧ್ಯಮ ಮುಗಿದ ಮೇಲೆ ಮತ್ತೆ ಮಾತಾಡ್ತೀನಿ. ನಮಸ್ಕಾರ.
2: ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
3: ನಮಸ್ತೆ ಅಮ್ಮ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864778. ಸಂಖ್ಯೆ ಮತ್ತೊಮ್ಮೆ 9449864798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ತಂತ್ರಜ್ಞಾನ ಮಾರ್ಗದರ್ಶಿ ಕೃತಿ ಇದಾಗಿದೆ. ತಂತ್ರಜ್ಞಾನ ಪರಿಣಿತ ಡಾಕ್ಟರ್ ಶಂಕರ್ ಕೆ ಪ್ರಸಾದ್ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ.
6: ನಮಸ್ಕಾರ ಡಾಕ್ಟರ್ ಶಂಕರ್ ಪ್ರಸಾದ್ ಅವರೇ.
7: ನಮಸ್ಕಾರ ಶೈಲಜಾ.
6: ಇವತ್ತಿನ ದಿನ ಹಸಿವು ವಿಷಯದ ಕುರಿತಂತೆ ಮಾತಾಡೋಣ. ಹಸಿವು ಅಂದ್ರೆ ಏನು, ಅದರ ನಿವಾರಣೆ ಹೇಗೆ, ಇದನ್ನ ಮುಕ್ತ ಮಾಡೋದು ಹೇಗೆ, ಹಸಿವು ಮುಕ್ತ ಭಾರತ ಮಾಡೋದು ಹೇಗೆ ಅಂತ. ಇದು UNSDG 2ನೇ ವಿಷಯ ಆಗಿದೆ ಅಂತ ತಿಳಿಸಿದ್ರಿ ಹೋದ ವಾರ. ಇದರಂತೆ ಒಂಚೂರು ನಾವು ಮಾತಾಡೋಣ. ಹಾಗಿದ್ರೆ ಈ ಹಸಿವು ಮುಕ್ತ ದೇಶ ಅಥವಾ ಗ್ರಾಮ ನಿರ್ಮಾಣ ಮಾಡೋದು ಹೇಗೆ?
7: ಇವಾಗ ಸ್ವಾಮಿನಾಥನ್ ಅಂತ ನಮ್ಮ ದೇಶದಲ್ಲಿ ಭಾರತ ರತ್ನ ಕೊಟ್ವಿ ಅವ್ರಿಗೆ. ಅವರು ಗ್ರೀನ್ ರೆವಲ್ಯೂಷನ್ ಅನ್ನೋದಕ್ಕೆ ಅವರೇ ಚಾಂಪಿಯನ್ ಆಗಿದ್ರು. ಹಸಿರು ಕ್ರಾಂತಿಯ ಜನಕ ಸ್ವಾಮಿನಾಥನ್. ಅವರೇನು ಹೇಳಿದ್ದು ಅಂದರೆ, ಕೃಷಿಯು ತಪ್ಪಾದರೆ ಈ ದೇಶದಲ್ಲಿ ಬೇರೆ ಯಾವುದಕ್ಕೂ ಸರಿಯಾಗಲು ಅವಕಾಶವಿಲ್ಲ ಅಂತ ಸ್ವಾಮಿನಾಥನ್ ಹೇಳಿದ್ರು. ಅಂದ್ರೇನು, ಹಸಿವು ಮುಕ್ತ ಗ್ರಾಮ ಆಗಬೇಕಾದ್ರೆ ಅಲ್ಲಿ ಒಬ್ಬೊಬ್ರಿಗೂ ಆಹಾರ ಸಿಗಬೇಕು. ಆಹಾರ ಅಂದ್ರೇನು, ಬರೀ ಅಕ್ಕಿ ಗೋಧಿ ರಾಗಿಯು ಅಷ್ಟೇ ಅಲ್ಲ, ಅಂದರೆ ಪೌಷ್ಟಿಕಾಂಶ ಇರಬೇಕು
6: ಮುಖ್ಯ ಅಂತ,
7: ಬಹಳ ಮುಖ್ಯ. ಇವಾಗ ಏನು ಮಾಡ್ತಾ ಇದ್ದೀವಿ ನಾವು, AAY ಅಂತ ಇದೆ, ಅಂದ್ರೇನು ಅಂತ್ಯೋದಯ ಅನ್ನ ಯೋಜನೆ, ಅದೇ ಥರ BPL ಅಂತ ಇದೆ, ಆಮೇಲೆ APL ಅಂತ ಇದೆ. ಹೌದಾ? ಈ ಬೇರೆ ಬೇರೆ ಕಾರ್ಡ್ಗಳನ್ನು ಕೊಡ್ತೀವಿ ಜನಕ್ಕೆ. ನಿಮಗೆ ಗೊತ್ತಿರುವ ಹಾಗೆ ಸುಮಾರು 81 ಕೋಟಿ ಜನಕ್ಕೆ ಇವತ್ತು ನಾವು
6: ಆಹಾರ
7: PDS ಕೊಡ್ತಾ ಇದ್ದೀವಿ. ಅಂದ್ರೆ 81 ಕೋಟಿ ಜನಕ್ಕೆ ಕೊಂಡ್ಕೊಳ್ಳಕ್ಕೆ ಅವ್ರ ಹತ್ರ ಆದಾಯ ಇಲ್ಲ. ಹೌದಾ?
6: ಅಥವಾ ಕಮ್ಮಿ ಇದೆ,
7: ಅಥವಾ ಕಮ್ಮಿ ಇದೆ. ಸಿಕ್ಕಾಪಟ್ಟೆ ಜನ ಹೋಗಿ ಅಷ್ಟು, ಅಂದ್ರೆ 70% ನಮ್ಮ ದೇಶದಲ್ಲಿ ಆಹಾರದ PDS ಮೇಲೆ ಡಿಪೆಂಡ್, ರೇಷನ್ ಕಾರ್ಡ್ ಹೋಗ್ಬಿಟ್ಟು
6: ಅವಲಂಬಿತರಾಗಿದ್ದಾರೆ.
7: ಇದು ಒಳ್ಳೆಯ ಏನು ಸೂಚ್ಯಂಕ ಅಲ್ಲ. ಹೌದಾ? ಎಲ್ರಿಗೂ ಆದಾಯ ಇದ್ರೆ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ತಗೋತಾರೆ. ನಂಗೆ ಹೆಸರುಕಾಳು ಬೇಕಾ, ತೊಗರಿ ಬೇಳೆ ಬೇಕಾ, ಚಿಕನ್ ಬೇಕಾ, ಯಾಕೆಂದ್ರೆ ಪೌಷ್ಟಿಕಾಂಶ ಇರೋದು ಅದರಲ್ಲಿ. ಬರೀ ಅನ್ನ ಗೋಧಿ
6: ರಾಗಿ
7: ಅಂದ್ರೆ ಸಾಲ್ದು. ಇದನ್ನ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು, ಯಾಕೆಂದ್ರೆ ಈ ಪೌಷ್ಟಿಕಾಂಶ ಇಲ್ಲದ ಆಹಾರ ಇದ್ರೆ ಖಂಡಿತ ರೋಗ ಬರೋದು ಜಾಸ್ತಿ. ಹೌದಾ? ಅಂದ್ರೆ ಬರೀ ಹೊಟ್ಟೆ ಹಸಿವೊಂದೇ ಅಲ್ಲ, ಅದರಿಂದ ರೋಗ ಬರೋದ್ರಿಂದ ಇನ್ನೂ ದೊಡ್ಡ ಪ್ರಾಬ್ಲಮ್.
6: ಸೊ
7: ಇದನ್ನ ನಾವು ಗ್ರಾಮ ಪಂಚಾಯತಿಗಳಿಗೆ ತಿಳಿಸ್ಬೇಕು. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಸುಮಾರು ನಿಮ್ಗೆ ಅವಾಗಲೇ ಹೇಳಿದಕ್ಕೆ 82 ಕೋಟಿ ಜನ ಗೊತ್ತಾಯ್ತಾ, ಇದಕ್ಕೆ ಈ ತರ ಪೋಷಣೆ ಇಲ್ಲ, ಪೌಷ್ಟಿಕಾಂಶ ಇಲ್ಲ. ಸುಮಾರು 2-3 ಮಕ್ಕಳು ದಿಗ್ಭ್ರಾಂತ ಮಕ್ಕಳು ಆಗ್ಬಿಟ್ಟಿದ್ದಾರೆ. ಅಂದ್ರೆ ನ್ಯೂಟ್ರಿಷನ್ ಇಲ್ಲದೆ ಇದ್ರೆ ಬ್ರೈನ್ ಡೆವಲಪ್ಮೆಂಟ್ ಆಗಲ್ಲ,
6: ಅಂದ್ರೆ ಯೋಚನೆ ಮಾಡೋ ಶಕ್ತಿನೇ ಇರೋದಿಲ್ಲ ಮಕ್ಕಳಿಗೆ ಅಂತ,
7: ಕಡಿಮೆ ಇರುತ್ತೆ. ಅದರಿಂದ ಏನಾಗ್ಬಿಡುತ್ತೆ, ಯಾಕೆ ನಮ್ಮ ದೇಶದಲ್ಲಿ ಸಿಕ್ಕ ಒಂದು ಎಷ್ಟು ಸುಮಾರು 40 ಕೋಟಿ ಯುವಕರಿದ್ದಾರೆ.
6: ಅದರಲ್ಲಿ ಭಾರತ ಅಂತ ಮಾತಾಡ್ತಾ ಇದ್ದಾರೆ,
7: ಕರೆಕ್ಟ್. ನಾವು ಹೇಳ್ತೀವಿ ಯುವ ಭಾರತ ಮುಂದಿನ ಪೀಳಿಗೆ ಅಂತ. ಆ ಮುಂದಿನ ಪೀಳಿಗೆ ಅಥವಾ ಇವಾಗ ಹುಟ್ಟೋ ಮಕ್ಕಳದ್ದು ನ್ಯೂಟ್ರಿಷನ್ ಇಲ್ಲದೆ ಬ್ರೈನ್ ಡೆವಲಪ್ಮೆಂಟ್ ಆಗದೆ ಇದ್ರೆ ದೊಡ್ಡ ಪ್ರಾಬ್ಲಮ್.
6: ಈಗ ಹಾಗೇನೆ ನಾವು ನೋಡಿದ್ವಿ, ಉತ್ತರ ಕರ್ನಾಟಕಕ್ಕೂ ದಕ್ಷಿಣ ಕರ್ನಾಟಕಕ್ಕೂ ಈ ಆಲೋಚನಾ ಮಟ್ಟ, ಆದರೆ ಯುವಕರ ಬುದ್ಧಿಮತ್ತೆ ಶಕ್ತಿನಲ್ಲಿ ಡಿಫ್ರೆನ್ಸ್ ಇದೆ, ಆ ಥರ ಹೆಚ್ಚಾಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀರಾ.
7: ಕರೆಕ್ಟ್. ಯಾಕೆಂದ್ರೆ ನಾವು ಒಂದು ವಿಶ್ವ ಗುರು ಆಗ್ಬೇಕಾದ್ರೆ, ಅಂದ್ರೆ ನಮ್ಮ ಮಕ್ಕಳು, ನಮ್ಮ ಇಂಡಿಯಾ ದೇಶದ ಮಕ್ಕಳು ಒಳ್ಳೆ ಪ್ರೋಟೀನ್, ಒಳ್ಳೆ ನ್ಯೂಟ್ರಿಷನ್ ಇಂದ ಒಳ್ಳೆ ಬ್ರೈನ್ ಡೆವಲಪ್ಮೆಂಟ್ ಜಾಸ್ತಿ ಆದ್ರೆ ಅವಾಗ ನಾವು ಒಳ್ಳೆ ಪ್ರೊಡಕ್ಟಿವ್ ಕಂಟ್ರಿ ಆಗ್ತೀವಿ. ಗೊತ್ತಾಯ್ತಾ? ಅದೊಂದೇ ಅಲ್ಲ, ತುಂಬಾ ಜನ 15-49 ವಯೋಮಿತಿಯ ಮಹಿಳೆಯರು ರಕ್ತಹೀನತೆಯಿಂದ, ಅನಿಮಿಯಾ ಅಂತ ಹೇಳ್ತೀವಿ ಅದಕ್ಕೆ, ಹೌದಾ? ಅದು ದೊಡ್ಡ ಪ್ರಾಬ್ಲಮ್.
6: ಆಕೆನೆ ಶಕ್ತಿ ಇಲ್ಲ, ಹಾಗೆ ಅಂದ್ರೆ ಹೆಂಗಸಿಗೆ ಶಕ್ತಿ ಇಲ್ಲ ಅಂತಂದ್ರೆ ಹುಟ್ಟೋ ಮಕ್ಕಳು ಇನ್ನೂ ನಿಶಕ್ತಿಗೊಂಡಿರುತ್ತೆ.
7: ಕರೆಕ್ಟ್. ಸೊ ಅದಕ್ಕಿಂತ ಅದಕ್ಕೇನೆ ಶಿಶುಗಳು ಮತ್ತು ನವಜಾತ ಶಿಶುಗಳು ಸುಮಾರು 80%, ಯಾಕಂದ್ರೆ ತಾಯಿನೇ ಶಕ್ತಿ ಇಲ್ಲದೆ ಇದ್ರೆ ಮಕ್ಕಳು ಖಂಡಿತ ಚೆನ್ನಾಗಿ ಹುಟ್ಟಲ್ಲ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳಬೇಕು.
6: ಇವೆಲ್ಲ ಹಸುವಿಗೆ ಹಸುವಿನಿಂದ ಆಗುವಂತಹ ಪರಿಣಾಮಗಳ ಉದಾಹರಣೆ ಕೊಡ್ತಾ ಇದ್ದೀರಾ ನೀವು.
7: ಹಾ, ಇದೇನು ಅಂದ್ರೆ ಇವಾಗ ಒಬ್ರಿಗೆ ರೋಗ ಬಂದ್ಬಿಟ್ರೆ ಅದೇನಾಗತ್ತೆ, ಹರಡತ್ತೆ. ಅದರಿಂದ ಒಬ್ಬೊಬ್ರು ಒಳ್ಳೆ ಆಹಾರ ತಿಂದು ಆರೋಗ್ಯವಾಗಿರ್ಬೇಕು. ಇಲ್ದರೆ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಕಮ್ಯುನಿಕಬಲ್ ಡಿಸೀಸ್ ಅಂತ ಹೇಳ್ತೀವಿ. ಒಬ್ರು ಕೋವಿಡ್ ಬಂದ್ರೆ ಹಳ್ಳಿಗೆಲ್ಲ ಕೋವಿಡ್ ಬಂದಂಗೆ, ಹೌದಾ? ಸೊ ಅದಕ್ಕೇನೆ ಹಸಿವು ಅನ್ನೋದು ಬರೀ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೊಂದೇ ಅಲ್ಲ, ನಮ್ಮ ಕಮ್ಯುನಿಟಿ ಡೆವಲಪ್ಮೆಂಟ್ ಇದೆಯಲ್ಲ ಅದಕ್ಕೂ ಇದು ಬಹಳ ಮುಖ್ಯ.
6: ಅಂದ್ರೆ ಸಮುದಾಯದ ಅಭಿವೃದ್ಧಿಗೂ ಇದು ಬಹಳ ಮುಖ್ಯ, ಗಟ್ಟಿಮುಟ್ಟಿಯಾಗಿರೋದಕ್ಕೆ ಮುಖ್ಯವಾಗಿ.
7: ಕರೆಕ್ಟ್. ಇವಾಗ ಒಂದು ಎರಡ್ಮೂರು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ. ಜಾಂಬಿಯಾ ಅಂತ ಒಂದು ದೇಶ ಇದೆ ಆಫ್ರಿಕಾದಲ್ಲಿ. ಅಲ್ಲಿ ಒಬ್ಬ ಏನ್ ಮಾಡ್ತಾನೆ, ತರಕಾರಿ ಬೆಳೀತಾನೆ, ಎಷ್ಟು ಮಾರಾಟ ಆಗುತ್ತೋ ಅದನ್ನ ಮಾರ್ತಾನೆ, ಮಿಕ್ಕದನ್ನ ಅವನು ಎಲ್ಲರ ಮನೆಗೂ ಹೋಗಿ ಹಂಚ್ತಾನೆ
6: ಫ್ರೀಯಾಗಿ.
7: ಗೊತ್ತಾಯ್ತಾ? ಅದರಿಂದ ಏನಾಯ್ತು, ಅವನ ಹಳ್ಳಿನಲ್ಲಿ ಎಲ್ರಿಗೂ ಒಳ್ಳೆ ಪೌಷ್ಟಿಕಾಂಶದ ತರಕಾರಿ ಸಿಕ್ತಂಗಾಯ್ತು,
6: ಸಿಕ್ತು. ಮತ್ತೆ ಅಲ್ಲಿ ಗ್ರಾಮದಲ್ಲೇ ಬೆಳೆದಿದ್ದು ಸಿಕ್ತು.
7: ಕರೆಕ್ಟ್. ಅದೇ ತರ ನ್ಯೂಯಾರ್ಕ್ ಅಂತ ಕೇಳಿದ್ದೀರಾ, ಅಮೆರಿಕಾದಲ್ಲಿ,
6: ಹೌದಾ?
7: ನ್ಯೂಯಾರ್ಕ್ ಬಹಳ ಏನು ಏನ್ತೀವಿ, ಸಾಹುಕಾರದ ಒಂದು ನಗರ, ಬರೀ ಸಾಹುಕಾರ ಇದ್ದಾರೆ. ಅದ್ರಲ್ಲಿ ತಿಕ್ಕಾಬಡ ಜನ ಬಡವರು ಇದ್ದಾರೆ. ಅಲ್ಲೇನ್ ಮಾಡ್ತಾರೆ, ಈ ರೆಸ್ಟೋರೆಂಟ್ ಇರುತ್ತಲ್ಲ ಅಲ್ಲಿ ಹೋಟೆಲ್ಗಳಲ್ಲಿ ಮಿಕ್ಕಿದ್ದು ಅಡುಗೆಗಳನ್ನ ಪ್ಯಾಕ್ ಮಾಡಿ ಹೊರಗಡೆ ಇಟ್ಬಿಟ್ಟಿರ್ತಾರೆ. ಯಾವ ಬಡವರು ಬೇಕಾದ್ರೂ ಬಂದು ತಗೊಂಡು ಹೋಗ್ಬೋದು. ಅಂದ್ರೆ ಹಸಿವು ಎಷ್ಟು ಇಂಪಾರ್ಟೆಂಟ್ ಜನಕ್ಕೆ, ನ್ಯೂಯಾರ್ಕ್ ಅಲ್ಲಾಗ್ಲಿ, ಲಂಡನ್ ಅಲ್ಲಾಗ್ಲಿ, ಅಥವಾ ಇಂಡಿಯಾದಲ್ಲಾಗ್ಲಿ, ಭಾರತದಲ್ಲಾಗ್ಲಿ, ಒಳ್ಳೆ ಪೌಷ್ಟಿಕಾಂಶದ ಆಹಾರ ಬಹಳ ಮುಖ್ಯ,
6: ಎಲ್ರಿಗೂ ಮುಖ್ಯ ಅನ್ನೋದನ್ನ ಹೇಳುತ್ತೆ. ಎಷ್ಟೇ ಅಭಿವೃದ್ಧಿ ಹೊಂದ ದೇಶ ಆಗಿರ್ಬೋದು ಅಥವಾ ಹೊಂದುತ್ತಿರೋ ದೇಶ ಆಗಿರ್ಬೋದು ಅಥವಾ ಹೊಂದಿಲ್ಲದ ದೇಶ ಆಗಿರ್ಬೋದು, ಎಲ್ರಿಗೂ ಇದು ಮುಖ್ಯ ಅನ್ನೋದನ್ನ ತಿಳಿಸ್ತಾ
7: ಇದ್ದೀನಿ. ಸೊ ಇವಾಗ 2021 ಒಂದು ದೊಡ್ಡ ಇದು ಮಾಡಿದ್ರು, ಏನು ಸ್ಟಡಿ ಮಾಡಿದ್ರು, ಅದಕ್ಕೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಅಂದ್ರೆ ಜಾಗತಿಕ ಹಸಿವು ಸೂಚ್ಯಂಕ. ಇದರಲ್ಲಿ 116 ದೇಶಗಳನ್ನ ಸ್ಟಡಿ ಮಾಡಿದಾಗ ನಮ್ಮ ದೇಶ 101 ಸ್ಥಾನದಲ್ಲಿ ಇತ್ತು. ಅಂದ್ರೆ ಇನ್ನು ತುಂಬಾ ಇಂಪ್ರೂವ್ಮೆಂಟ್ ಇದೆ ನಮ್ಮ
6: ದೇಶದಲ್ಲಿ.
7: ನಮ್ಮ ಪಕ್ಕದಲ್ಲಿ ಇದಾರಲ್ಲ ಪಾಕಿಸ್ತಾನ, ಅವರು 92, ನೇಪಾಳ 76, ಶ್ರೀಲಂಕಾ 65. ಅಂದ್ರೆ ನೋಡಿ,
6: ನಮ್ದು
7: ತಳಮಟ್ಟದಲ್ಲಿದೆ. ಗೊತ್ತಾಯ್ತಾ? ಅದರಿಂದ ನಾವ್ ಎಷ್ಟೇ ಹೇಳ್ಕೋಬಹುದು ಭಾರತ, ನಾವು ಬಹಳ ಶ್ರೇಷ್ಠ ಭಾರತ ಅಂತ ಹೇಳ್ಕೋಬಹುದು,
6: ಬಟ್ ಆದ್ರೆ ಈ ತರ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಮುಟ್ಟಿ ಅದರಲ್ಲಿ ಅಭಿವೃದ್ಧಿ ಪಡಿಬೇಕು ಅನ್ನೋದನ್ನ ಹೇಳ್ತಾ ಇದ್ದೀರಾ.
7: ಖಂಡಿತ. ಯಾಕೆಂದ್ರೆ ಇವಾಗ ಒಂದೇನೋದ್ರೆ ನಾ ಕೃಷಿ ಮಾಡಿದೆ ಅಂತ ಇಟ್ಕೊಳ್ಳಿ, ಸಸ್ಟೇನ್, ಅದಕ್ಕೆ ಕೃಷಿ ಮಾಡಿದ್ಮೇಲೆ ಅದನ್ನ ಪೂರ್ತಿ ಮಾರಾಟ ಮಾಡಕ್ ಆಗದೆ ಇದ್ರೆ ಅದನ್ನ ನಾವು ಎಲ್ಲಿಂದ ಅದು ಸ್ಟೋರ್ ಮಾಡಿರ್ಲೇಬೇಕು.
6: ಆಹಾರನ
7: ಅದಕ್ಕೆ ಹೇಳ್ತೀವಿ, ಅದು ಆಹಾರನ ಸ್ಟೋರ್ ಮಾಡ್ಬೇಕಾದ್ರೆ ಎ ಪಿ ಎಂ ಸಿಗಳಿರಬೇಕು, ಅಲ್ಲಿಗೆ ಈಸಿಯಾಗಿ ನಾನು ಹೋಗಿ ಮಾರಾಟ ಮಾಡೋಕ್ಕೆ ಒಂದು ಫೆಸಿಲಿಟಿ ಇರಬೇಕು. ಇಲ್ಲಿ ಒಂದೊಂದು ಹಳ್ಳಿನಲ್ಲೂ ಕೋಲ್ಡ್ ಸ್ಟೋರೇಜ್ ಇರಬೇಕು. ಕೋಲ್ಡ್ ಸ್ಟೋರೇಜ್ ಅಂದರೆ
6: ಶೀತಲೀಕೃತ
7: ಸ್ಟೋರೇಜ್, ಹೌದಾ? ಅದು ಇರಲೇಬೇಕು, ಯಾಕೆಂದ್ರೆ ಕೃಷಿ ಮಾಡಿಬಿಟ್ಟು ಉತ್ಪನ್ನ ಮಾಡಿ ವೇಸ್ಟ್ ಆದರೆ ಪ್ರಯೋಜನ ಇಲ್ಲ,
6: ಅದನ್ನ ಕಡ್ದಂಗೆ ಸಂರಕ್ಷಣೆ ಮಾಡ್ಕೋಬೇಕು ಅನ್ನೋದು.
7: ಸಂರಕ್ಷಣೆ ಮಾಡ್ಕೋಬೇಕು. ಸೊ ಅದೇ ತರ ಗ್ರಾಮಗಳಲ್ಲಿ ಬೆಳೆಯಕ್ ಮುಂಚೆ ಒಳ್ಳೆ ಜಲ ಸಂಪನ್ಮೂಲ ಇರಬೇಕು,
6: ನೀರ್ಬೇಕು,
7: ಹೌದಾ? ಅದೇ ತರ ಒಳ್ಳೆ ಮಣ್ಣಿನ ಪೋಷಕಾಂಶ ಇರಬೇಕು,
6: ಪರೀಕ್ಷೆ ಮಾಡ್ಕೋಬೇಕು. ನಿಜ,
7: ಹೌದಾ? ಇದರಲ್ಲಿ ಈ ತರ ಬೇರೆ ಬೇರೆ ಏನು ಐಡಿಯಾಸ್ ಇರಬೇಕು ಕೃಷಿ ನಾವು ಜಾಸ್ತಿ ಮಾಡಕ್ಕೆ.
6: ಅಂದ್ರೆ ಬರೀ ಒಂದೇ ಪಾರಂಪರಿಕವಾಗಿ ಇರುವಂತದ್ದು ಒಂದೇ ಅಲ್ಲ, ಹೆಚ್ಚು ಅವಕಾಶಗಳನ್ನ ಬಳಸ್ಕೊಂಡು ಹೇಗೆ ನವೀಕೃತವಾಗಿ ಕೃಷಿನ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ.
7: ಖಂಡಿತ. ಸೊ ಇದಕ್ಕೆಲ್ಲ ಟೆಕ್ನಾಲಜಿ ಇದೆ, ಗೊತ್ತಾಯ್ತಾ? ಯಾಕೆಂದ್ರೆ ಅವತ್ತು ಮುಂಚೆ ಹೇಳ್ದಂಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿದ್ರಿ,
6: ಹಿಂದೊಂದು ವಿಷಯ ಮಾತಾಡಿದ್ರಿ,
7: ಮಾತಾಡಿದಾಗ ಅವಾಗ ನಾನು ಇವಾಗ ಹೇಗೆ ಮಳೆ ಆಗತ್ತೆ ಅಥವಾ ಮಣ್ಣಿನ ಪೌಷ್ಟಿಕಾಂಶ ಹೇಗಿದೆ, ನೀರು ಹೇಗಿದೆ, ಇದ್ರದ್ದು ತಿಳ್ಕೊಂಡ್ಬಿಟ್ಟು ನಾನು ಬೇರೆ ಬೇರೆ ಬೆಳೆನ ಬೆಳಿಬೋದು, ಗೊತ್ತಾಯ್ತಾ? ಇದು ನಿರೀಕ್ಷಿತ ಭವಿಷ್ಯ, ಅದಕ್ಕೆ ಅಂತೀವಿ ಪ್ರಿಡಿಕ್ಟಿವ್ ಅನಾಲಿಸಿಸ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ಇದಕ್ಕೆಲ್ಲ ಟೆಕ್ನಾಲಜಿ ಉಪಯೋಗಿಸಿ, ಸೊ ಇಲ್ಲ ಓ ಮಳೆ ಬರಲಿಲ್ಲ ಅದಕ್ಕೆ ನಾನು ಹೊಲ ಉಳೋದೇ ಇಲ್ಲ ಅನ್ನೋ ಐಡಿಯಾ ಮಾಡಬೇಕಾಗಿಲ್ಲ,
6: ಅದಕ್ಕೆ ಬೇರೆ ಯಾವ್ದು ಮಾಡ್ಬೋದು ಅನ್ನೋದನ್ನ
7: ತಿಳಿಸುತ್ತೆ. ಕರೆಕ್ಟ್, ಈ ತರ ಟೆಕ್ನಾಲಜಿನ ಉಪಯೋಗಿಸ್ಬೋದು.
6: ಸೊ ಈ ಥರ ಎಲ್ಲ ಮಾಡಬೇಕು ಅಂತಂದಾಗ ನಮ್ಮ ದೇಶದಲ್ಲಿ ಏನಾದರೂ ಮಾಡಿರುವಂಥದ್ದು ಉದಾಹರಣೆ ಏನಾದರೂ ಸಿಗತ್ತಾ?
7: ಖಂಡಿತ. ನಾವು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು 5 ಗ್ರಾಮ ಪಂಚಾಯತಿನಲ್ಲಿ ಒಂದು ಟೆಕ್ನಾಲಜಿ ಡೆವಲಪ್ ಮಾಡಿದ್ವಿ. ಅಂದ್ರೇನು, ಇವಾಗ ಮನುಷ್ಯಂಗೆ ರೇಷನ್ ಏನೋ ಕೊಡ್ತೀವಿ ಗೌರ್ಮೆಂಟ್ ಪ್ರಕಾರ, ಆ ರೇಷನ್ ತಗೊಳಕ್ಕೆ ವಯಸ್ಸಾದವರು ಹೋಗಿ ನಿಂತ್ಕೋಬೇಕು, ಕ್ಯೂನಲ್ಲಿ ನಿಂತ್ಕೋಬೇಕು, ಹೆಬ್ಬೆಟ್ಟು ಒತ್ತಬೇಕು, ಹೆಬ್ಬೆಟ್ಟು ಒತ್ತಬಿಟ್ಟು ಅದು ರೆಕಗ್ನೈಸ್ ಆದ್ರೆ ಮಾತ್ರ ಅವನು ನಿಮ್ಗೆ ರೇಷನ್ ಕೊಡ್ತಾನೆ,
6: ಹೌದಾ?
7: 5 ಕಿಲೋಮೀಟರ್ ನಡ್ಕೊಂಡು ಹೋಗಿ 10 ಕೆಜಿ ಅಕ್ಕಿ ತಗೊಂಡು ಮತ್ತೆ ವಾಪಸ್ ನಡ್ಕೊಂಡ್ಬರ್ಬೇಕು.
6: ಕೂಲಿ ಹೋಯ್ತು, ಕೆಲಸ ಹೋಯ್ತು ಅವತ್ತು.
7: ಕರೆಕ್ಟ್.
6: ಸೊ ನಾವು ಅಲ್ಲಿ ಹೋದ್ರು ಎಷ್ಟೊಂದ್ ಸಲ ಇದೊಂದೇ ಅಲ್ಲ, ಇಂಟರ್ನೆಟ್ ಸರ್ವರ್ ಸಿಗ್ತಾ ಇಲ್ಲ ಅಂತ ಹೇಳಿ ವಾಪಸ್ ಬರ್ಬೇಕಾಗುತ್ತೆ. ಎಷ್ಟೊಂದು ಸಮಸ್ಯೆಗಳಿದಾವೆ,
7: ತುಂಬಾ ಸಮಸ್ಯೆಗಳಿದೆ, ಹೌದಾ? ಸೊ ನಾವೇನ್ ಟೆಕ್ನಾಲಜಿ ಮಾಡಿದ್ವಿ, ನಿಮ್ಮ ಮನೆಯಲ್ಲಿ ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದ್ರೆ ಒಂದು ನಂಬರ್ ಅಥವಾ ನಿಮ್ಮ ಮುಖ ತೋರಿಸಿದ್ರೆ ಸಾಕು, ಅದು ಆಟೋಮೆಟಿಕ್ ಆಗಿ ನಿಮ್ಮ ಹೆಸರು ನಂಜಮ್ಮ ಅಂತ ಇಟ್ಕೊಳ್ಳಿ, ನಿಮಗೆ 15 ಕೆಜಿ ಅಕ್ಕಿ ಬರಬೇಕು
6: ಈ ತಿಂಗಳು.
7: ಅವನು ಅದಕ್ಕೆ ನೀವು ಫೋಟೋನಲ್ಲಿ ನನಗೆ ಅಕ್ಕಿ ಬೇಕು ಅಂತ ಹೇಳಿದ ತಕ್ಷಣ ಆ ರೇಷನ್ ಶಾಪ್ಗೆ ಅದು ಮೆಸೇಜ್ ಹೋಗೋದು, ಇವತ್ತು ನಂಜಮ್ಮಗೆ 15 ಕೆಜಿ ಅಕ್ಕಿ ಕಳಿಸ್ಬೇಕು ಅಂತ.
6: ಅವ್ರಿಗೊಂದು ರಿಮೈಂಡರ್ ಹೋಗುತ್ತೆ, ಅಲ್ಲಿ
7: ರಿಮೈಂಡರ್ ಹೋಗುತ್ತೆ. ಅವ್ನು ರೇಷನ್ ಶಾಪ್ನವನು ಕ್ಲೀನಾಗಿ 15 ಕೆಜಿ ಅಕ್ಕಿ ಪ್ಯಾಕ್ ಮಾಡ್ತಾನೆ, ಇವ್ರ ಮನೆ ಮುಂದೆ ತಂದಿಡ್ತಾನೆ. ಇವ್ರ ಮನೆ ಮುಂದೆ ತಂದಿಟ್ಟ ತಕ್ಷಣ ಇವರು ಓ ನಮಸ್ಕಾರ ಥ್ಯಾಂಕ್ ಯು ಅಂತ ಹೇಳ್ಬಿಟ್ರಾಯ್ತು, ಆ ಪ್ರೊಸೆಸ್ ಹಾಗೆ ಹೋಯ್ತು,
6: ಮುಗೀತು.
7: ಅಂದ್ರೆ ಇವರು 5 ಕಿಲೋಮೀಟರ್ ಬಿಸಿಲ ನಡ್ಕೊಂಡು ಹೋಗಬೇಕಾಗಿಲ್ಲ, ಅವ್ನ ಲೈನಲ್ಲಿ ನಿಂತ್ಕೋಬೇಕಾಗಿಲ್ಲ, ಹೆಬ್ಬೆಟ್ಟು ಒತ್ತಬೇಕಾಗಿಲ್ಲ, ಅದೆಲ್ಲ ಪ್ರಾಬ್ಲಮ್.
6: ಅದೇ ವಯಸ್ಸಾಗಿರೋರು ಮನೆಯಲ್ಲಿ ಕೂತಿದ್ದು ಅವ್ರಿಗೆ ಆಹಾರ ಸಿಗುವಂತಹ ಒಂದು ವ್ಯವಸ್ಥೆ ಆಯ್ತಿದ್ದು.
7: ಬರೀ ವಯಸ್ಸಾದವರು ಅಲ್ಲ, ಇವಾಗ ಹೊಲದಲ್ಲಿ ಕೆಲಸ ಮಾಡೋನು ರೇಷನ್ಗೋಸ್ಕರ ಹೋಗಿ ಲೈನಲ್ಲಿ ನಿಂತ್ಕೋಬೇಕಾಗಿತ್ತು,
6: ಸಮಯ ಉಳಿತು. ಅಥವಾ ಸ್ಕೂಲ್ ಮಕ್ಕಳು ಸ್ಕೂಲ್ಗೆ ಚಕ್ಕರ್ ಹೊಡೆದು ರೇಷನ್ ಕಳಿಸುವಂತದ್ದು ತಪ್ಪು, ಸಾಕಷ್ಟು ಅಂಶಗಳು ಇದರಲ್ಲಿ.
7: ಅದೊಂದೇ ಅಲ್ಲ, ಇವಾಗ ನೀವು ಮನೆಯಲ್ಲಿ ಇರಲಿಲ್ಲ ಅಂತ ಇಟ್ಕೊಳ್ಳಿ, ನಾವು ಇನ್ನೊಂದು ಏನ್ ಮಾಡಿದ್ವಿ, ನಿಮ್ಮ ಮನೆ ಹತ್ರ ಒಂದು ಅಂಗಡಿ ಇರತ್ತಲ್ಲ, ಸೊ ರೇಷನ್ ಶಾಪ್ 5 ಕಿಲೋಮೀಟರ್ದಲ್ಲಿ ಇದೆ, ಬಟ್ ನಿಮ್ಮ ಮನೆ ಪಕ್ಕದಲ್ಲಿ ಒಂದು ಬೀಡಿ ಅಂಗಡಿನೋ
6: ಕಿರಾಣಿ ಅಂಗಡಿ ಇದೆ,
7: ಕಿರಾಣಿ ಇದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಆ 15 ಕೆಜಿ ಅಕ್ಕಿ ಬಂದು ಕೂತ್ಕೊಂಡ್ಬಿಟ್ಟಿರುತ್ತೆ, ನಿಮಗೆ ಮೆಸೇಜ್ ಬರುತ್ತೆ ಅಲ್ಲಿ ಕೂತಿದೆ ಅಂತ. ಸೊ ನೀವು ಸಾಯಂಕಾಲ ಕೆಲಸದಿಂದ ಬಂದ್ಮೇಲೆ ಹೋಗೋದು ಅದನ್ನ ತಗೊಳ್ಳೋದು.
6: ಅಂದ್ರೆ ಈಗ ನಮ್ ಕೆಲಸದ ಪಾಡ ಕೆಲಸನೂ ಆಯ್ತು, ಆಹಾರ ರೇಷನ್ ಅನ್ನು ಕಲೆಕ್ಟ್
7: ಮಾಡ್ಕೊಂಡಿದ್ದಂಗಾಯ್ತು.
6: ಜೊತೆಗೆ ಪಕ್ಕದಲ್ಲಿ ಕಿರಾಣಿ ಅಂಗಡಿ ನಲ್ಲಿ ಸಿಗತ್ತೆ ಅಂತಂದ್ರಲ್ಲ, ಅವಾಗ ನಾನು ಈ ಅಕ್ಕಿನೋ ಏನೋ ಕಲೆಕ್ಟ್ ಮಾಡ್ಕೊಳಕ್ ಹೋದಾಗ ಬೇರೆ ಬೇಕಾಗಿರೋ ಪದಾರ್ಥನೂ ಅಲ್ಲಿ ಕೊಂಡ್ಕೊಳ್ಳೋದಕ್ಕಾಗತ್ತೆ ನನಗೆ.
7: ಕರೆಕ್ಟ್. ಈ ತರ ಟೆಕ್ನಾಲಜಿನ ನಾವು ಡೆವಲಪ್ ಮಾಡಿ 5 ಗ್ರಾಮ ಪಂಚಾಯತಿನಲ್ಲಿ ಇದನ್ನ ಅಳವಡಿಸಿದೀವಿ. ಈ ತರ ಟೆಕ್ನಾಲಜಿನ ನಮ್ಮ ರಾಜ್ಯದಲ್ಲಾಗ್ಲಿ ಅಥವಾ ನಮ್ಮ ದೇಶದಲ್ಲಾಗ್ಲಿ ಬಹಳ ಈಸಿಯಾಗಿ ಅಳವಡಿಸಬಹುದು. ಇದಕ್ಕೆ ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿ ಅಂತ ಹೇಳ್ತೀವಿ,
6: ಅಂದ್ರೆ ಮುಖಚರ್ಯನ ಗುರುತಿಸುವಂತದ್ದು,
7: ಗುರುತಿಸುವ ಟೆಕ್ನಾಲಜಿ. ಸೊ ನಿಮ್ಮ ಆಧಾರ್ ನಂಬರ್ ಜೊತೆಗೆ ನಿಮ್ಮ ಫೇಶಿಯಲ್ ರೆಕಗ್ನಿಷನ್ ಇರುತ್ತೆ, ಅದರಿಂದ ಇದಕ್ಕೆ ಅನ್ನಪೂರ್ಣ ಅಂತ ಆಪ್ ಮಾಡಿದ್ವಿ.
6: ಅದಕ್ಕೆ ಹೆಸರಿಟ್ಟಿದ್ದೀರಾ?
7: ಈ ಅನ್ನಪೂರ್ಣ ಆಪ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ ರೇಷನ್ ಶಾಪ್ನೂ ನೀವು ಮಧ್ಯದಲ್ಲಿ ಕಿರಾಣ ಶಾಪ್ನೂ ಅಥವಾ ನಿಮಗೆ ಡೆಲಿವರ್ ಮಾಡ್ತಾನೆ ಹುಡುಗ ಎಲ್ಲರೂ ಈ ಆ್ಯಪ್ ಅಲ್ಲಿ ಇರ್ತಾರೆ. ಗೊತ್ತಾಯ್ತಾ? ಅದರಿಂದ ನಮಗೆ ಯಾರು ಎಷ್ಟು ಕೆಲಸ ಮಾಡಿದ್ರು ಎಷ್ಟೊತ್ತಿಗೆ ಮಾಡಿದ್ರು ಕೊಟ್ಟರೋ ಇಲ್ವೋ ಇದೆಲ್ಲ ಕಾಣಿಸ್ತಾ ಇದೆ.
6: ಅಂದ್ರೆ ಈಗ ಈ ಸ್ವಿಗ್ಗಿ ಅಮೆಝಾನ್ ಅದೆಲ್ಲ ಆಗ್ತಾ ಇದೆಲ್ಲ ಆ ರೀತಿನಲ್ಲಿ ಆಗುತ್ತೆ
7: ಅದಕ್ಕಿಂತ ಬೆಟರ್ ಇದು.
6: ಇದನ್ನ ಈಗ ನಾವು ಹಳ್ಳಿಗಳಲ್ಲಿ ಯಾರಾದರೂ ಮಾಡ್ಕೋಬೋದ ಅಥವಾ ಇದಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಇದ್ರ ಜೊತೆಗೆ ಜೋಡಿಸ್ಕೋಬೇಕಾಗತ್ತಾ?
7: ಅದೇ ನಮ್ಮ ದೇಶದಲ್ಲಿ ಈ ತರ ಏನೇ ಅಪ್ಲಿಕೇಶನ್ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಸರ್ಕಾರ ಅದ್ರ ಜೊತೆಗೆ
6: ಅನುಮೋದನೆ
7: ಕೊಡಬೇಕು. ಅದನ್ನ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಬಟ್ ಏನು ಅಂದ್ರೆ ಇದು ಮಾಡಲೇಬೇಕು, ಯಾಕೆಂದ್ರೆ ಅವಾಗ ನಾವು ಹೇಳ್ತೀವಿ ಪ್ರೊಡಕ್ಟಿವಿಟಿ ಅಂತ ಹೇಳ್ತೀವಿ, ಜನ ಲೈನ್ ನಿಂತ್ಕೊಂಡು ಆಹಾರ ಇಸ್ಕೊಳ್ಳೋದು ಹಳೆ ಕಾಲದ ವಿಷಯ. ಹೌದಾ?
6: ಸೊ ಇದೊಂಥರ ಅಭಿವೃದ್ಧಿ ಕಡೆಗೆ ಹೋಗ್ತಾ ಇರುವಂತಹ ವಿಷಯ ಆಯ್ತಿದು. ಮತ್ತೆ ಅವರ ಉತ್ಪಾದಕತೆನು ಹೆಚ್ಚಾಗುತ್ತೆ, ಕೂಲಿ ವೇಸ್ಟ್ ಆಗೋದಿಲ್ಲ ಅನ್ನೋದನ್ನ ತಿಳಿಸ್ತಾ ಇದ್ದೀರಾ.
7: ಇದ್ರ ಜೊತೆಗೆ ಬೇಕಷ್ಟು ಅದರ ಪ್ರೋಗ್ರಾಮ್ಸ್ ಇದೆ.
6: ಅಂದ್ರೆ ಯಾವ್ದ್ರದ್ದು?
7: PDS ಅಂದ್ರೆ ಬರೀ ಹೇಳಿದ್ನಲ್ಲ, ಅಕ್ಕಿ ಗೋಧಿ ರಾಗಿ ಕೊಡ್ತಾರೆ. ಅದು ಬಿಟ್ಬಿಟ್ಟು ಮಕ್ಕಳ ಪುಷ್ಟಿಕರ ಆರೋಗ್ಯ ಸುಧಾರಣೆಗೆ ಮಧ್ಯಾಹ್ನ ಊಟ
6: ಕೊಡ್ತಾ
7: ಇದ್ದಾರೆ. ಗೊತ್ತಾಯ್ತಾ? ಗರ್ಭಿಣಿಯರಿಗೆ ಪೌಷ್ಟಿಕಾಂಶದ ಶಿಕ್ಷಣವನ್ನು ಕೊಡ್ತೀವಿ, ಅದ್ರ ಜೊತೆಗೆ ಅವ್ರಿಗೆ ಅದನ್ನು ಏನು ಪೌಷ್ಟಿಕಾಂಶದ ಆಹಾರ ಕೊಡ್ಬೋದು.
6: ಅಂಗನವಾಡಿಗಳ ಜೊತೆ ಸೇರಿ ಕೊಡ್ತಾರೆ.
7: ಕರೆಕ್ಟ್. ಅದೇ ತರ ಸುಸ್ಥಿರ ಬೇಸಾಯದ ಅಭ್ಯಾಸ ಶುರು ಮಾಡ್ಕೋಬೇಕು. ಇದಕ್ಕೇನೆ ನ್ಯಾಷನಲ್ ಮಿಷನ್ ಫಾರ್ ಸಾಯಿಲ್ ಅಂಡ್ ಅಗ್ರಿಕಲ್ಚರ್ ಅಂತ ಇದೆ. ಗೊತ್ತಾಯ್ತಾ? ಸೊ ಈ ಪ್ರೋಗ್ರಾಮ್ಸ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇದೆ. ಹಾಗೇನೆ ಬಡ ತಾಯಂದಿರು ಮತ್ತು ಮಕ್ಕಳಿಗೆ ಆರ್ಥಿಕ ಅಥವಾ ಆರೋಗ್ಯ ನೆರವು ಕೊಡ್ಬೋದು. ಗೊತ್ತಾಯ್ತಾ? ಮುಂದೆ ಅಫ್ಕೋರ್ಸ್ ಇವಾಗ ಜನ ನಿಯಂತ್ರಣ ಬೇಕಾಗಿಲ್ಲ. ಮುಂದೆ ತುಂಬಾ ಪಾಪ್ಯುಲೇಷನ್ ಆದ್ರೆ ಜನ ನಿಯಂತ್ರಣ, ಅದರ ಶಿಕ್ಷಣ, ಬಡವರಿಗೆ ಅದರ ಹಕ್ಕುಗಳೇನು, ಅದರಿಂದ ಲಭ್ಯತೆ ಏನು, ಇದೆಲ್ಲ ತಿಳಿಸ್ಬೋದು. ಗೊತ್ತಾಯ್ತಾ? ಸೊ ಕೆಲವು ಸಂಪನ್ಮೂಲಗಳನ್ನ ಮಾತ್ರ ಹೇಳ್ತೀನಿ. ಅವಾಗಲೇ ಹೇಳ್ದಂಗೆ ನ್ಯಾಷನಲ್ ಮಿಷನ್ ಫಾರ್ ಸಾಯಿಲ್ ಅಂಡ್ ಅಗ್ರಿಕಲ್ಚರ್ ಅಂತ ಒಂದಿದೆ. ಆಮೇಲೆ ರಾಷ್ಟ್ರೀಯ
6: ಮಣ್ಣನ್ನ ಪರೀಕ್ಷೆ, ಗುಣಮಟ್ಟ ಪರೀಕ್ಷೆ ಮಾಡುವಂತ.
7: ಕರೆಕ್ಟ್. ಆಮೇಲೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನಾ ಅಂತ ಇದೆ. ಆಮೇಲೆ ಇಂಟಿಗ್ರೇಟೆಡ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಅಂತ ಇದೆ.
6: ನಿರ್ವಹಣೆ ಮಾಡೋದಕ್ಕೆ
7: ಕೃಷಿ ಮಾಡ್ಬೇಕಾದ್ರೆ ನೀರು ಇರಲೇಬೇಕು. ಅದೇ ತರ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಅಂತ ಇದೆ. ಆಮೇಲೆ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಇದೆ, ICDS ಅಂತ ಹೇಳ್ತೀವಿ. ಆಮೇಲೆ ಇವಾಗ ಆಭಾ ಅಂತ ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ ಇದೆ. ಅಂದ್ರೆ ಆರೋಗ್ಯ ಇವಾಗ ಎಷ್ಟು ಮುಖ್ಯ ಅಂದ್ರೆ, ಗೊತ್ತಾಯ್ತಾ? ಆರೋಗ್ಯವೇ ಭಾಗ್ಯ.
6: ಸೊ ಅವಾಗ ಆರೋಗ್ಯನ ನಾವು ತಪಾಸಣೆ ಮಾಡಬೇಕಾದಾಗ ಗೊತ್ತಾಗುತ್ತೆ ಹಸುವಿಂದ ಇದು ಕಾರಣ ಅಂತಂದ್ರೆ ಹಸುವಿನ ನಿವಾರಣೆ ಮಾಡ್ಕೊಳ್ಳೋದು. ಇದು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತಾ ಇದೆ, ತುಂಬಾ ಚೆನ್ನಾಗಿದೆ. ಆಗಿದ್ರೆ
7: ಬಟ್ ಏನಂದ್ರೆ ಇವಾಗ ನಾವು ಕೃಷಿಯನ್ನು ಮಾಡಬೇಕು ಮಾಡಬೇಕು ಅಂತ ಹೇಳ್ತೀವಿ, ಆದರೆ ದೊಡ್ಡ ಪ್ರಾಬ್ಲಮ್ ಇವಾಗ ಗ್ರಾಮಗಳಲ್ಲಿ ಏನು ಅಂದರೆ ಎಲ್ಲ ಗ್ರಾಮಸ್ಥರು ಸಿಟಿಗೆ ಬರ್ತಾ ಇದ್ದಾರೆ.
6: ನಿಜ, ಇದೊಂದು ಆಂದೋಲನ ತರ ಎಲ್ಲ ಓದಿ ಓದಿ ಮಕ್ಕಳು ನಗರ ಸೇರ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಇವತ್ತು ಕೂಲಿ ಕೆಲಸಕ್ಕೆ ಜನ ಇಲ್ಲ.
7: ಕರೆ, ಅದಕ್ಕೆ ನಾವೇನು ಒಂದು ಐಡಿಯಾ ಹೇಳ್ತಾ ಇದ್ದಾರೆ ಇವಾಗ, ದಟ್ಸ್ ಅದು ಲೇಬರ್ ಬ್ಯಾಂಕ್ ಅಂತ. ಲೇಬರ್ ಬ್ಯಾಂಕ್ ಅಂದ್ರೆ ಬೇರೆ ಬೇರೆ ತರ ಕಾರ್ಮಿಕರು ಇರ್ತಾರೆ. ಒಬ್ಬಂಗೆ ಟ್ರ್ಯಾಕ್ಟರ್ ಓಡ್ಸಕ್ ಬರುತ್ತೆ, ಹೌದಾ, ಇನ್ನೊಬ್ಬಗೆ ಎತ್ತು ಓಡ್ಸಕ್ ಬರುತ್ತೆ, ಇನ್ನೊಬ್ಬಗೆ ಮಣ್ಣು ಟೆಸ್ಟ್ ಮಾಡಕ್ ಬರುತ್ತೆ. ಈ ತರ ಒಂದು ಕಾರ್ಮಿಕರ ಬ್ಯಾಂಕ್ ಮಾಡ್ಬಿಟ್ಟು ಅವ್ರಿಗೆ ಒಂದು ದರ ನಿಮ್ಸೋದು,
6: ನಿಗದಿ ಮಾಡೋದು.
7: ಓಕೆ, ನೀವು ಒಂದು ಗಂಟೆ ಕೆಲಸ ಮಾಡಿದ್ರೆ 100 ರೂಪಾಯಿ, 20 ರೂಪಾಯಿ ಆ ತರ. ಈ ತರ ಒಂದೊಂದು ಗ್ರಾಮ ಪಂಚಾಯತಿ ನಡುವೆ ಲೇಬರ್ ಬ್ಯಾಂಕ್ ಕ್ರಿಯೇಟ್ ಮಾಡಬೇಕು. ಅದರಿಂದ ಏನಾಗುತ್ತೆ, ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ, ಕೌಶಲ್ಯ ಉನ್ನತೀಕರಣ, ಅಗತ್ಯವಿರುವ ಯಾಂತ್ರೀಕೃತ ಕಾರ್ಯಾಚರಣೆಗಳು, ಸಂಖ್ಯೆಯನ್ನು ಹೇಗೆ ಅಂದಾಜು ಮಾಡಬೇಕು ಇದೆಲ್ಲ ಗೊತ್ತಾಗತ್ತೆ. ಹೌದಾ? ಸೊ ಈ ಲೆವೆಲಲ್ಲಿ ನಮ್ಮ ಗ್ರಾಮ ಪಂಚಾಯತಿಯವರು ಯೋಚನೆ
6: ಮಾಡಬೇಕು. ಜೊತೆಗೆ ಈಗ ಇದು ವಿಶ್ವಕರ್ಮ ಅಂತೇಳಿ ಒಂದು ಯೋಜನೆಯಲ್ಲೂ ಕುಲಕಸಬುಗಳನ್ನ ಉನ್ನತೀಕರಣ ಮಾಡ್ಕೊಳ್ಳೋದಕ್ಕೂ ಇದೆ. ಬಹುಶಃ ಈ ತರ ವಿಷಯಗಳಿಗೆ ಇದು ಈ ನೀವು ಕೃಷಿ ಬ್ಯಾಂಕ್ ಅಂತ ಏನು ಹೇಳಿದ್ರೆ, ಸಾರಿ, ಏನೋ ಲೇಬರ್ ಬ್ಯಾಂಕ್ ಅಂತ ಏನು ಹೇಳಿದ್ರಿ, ಅದಕ್ಕೆ ಇದು ಪೂರಕವಾಗಿ ಕೆಲಸ ಮಾಡುತ್ತೆ, ಮಾಡ್ಬೋದು ಅಂತ ಅನ್ಸುತ್ತೆ. ಒಟ್ಟಾರೆಯಾಗಿ ಇವತ್ತು ನೀವು ಹೇಳಿದ ವಿಷಯ ಒಂಥರ ವಿನೂತನವಾಗಿ ಮತ್ತೆ ಇಂಟಿಗ್ರೇಟೆಡ್ ಆಗಿ ಜೊತೆಗೆ ಇನ್ನೋವೇಟಿವ್ ಆಗಿ ಹೇಗೆ ಕೆಲಸ ಮಾಡ್ಬೋದು ಅನ್ನೋಂತಹ ವಿಷಯನ ತಿಳಿಸಿದ್ರಿ. ಇದರಿಂದ ಹಸು ಮುಕ್ತ ಭಾರತನ ನೋಡೋದಕ್ಕೆ ಸಾಧ್ಯ ಅಂತ. ಧನ್ಯವಾದಗಳು ಶಂಕರ್ ಪ್ರಸಾದ್ ಅವರು.
7: ನಮಸ್ಕಾರ ಶೈಲಜಾ.
5: ಇದುವರೆಗೂ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಪಶ್ಚಿಮ ಘಟ್ಟಗಳು ಭಾರತದ ಜೀವನಾಡಿಯಾಗಿದೆ. ಇದರ ಜೀವ ವೈವಿಧ್ಯತೆ ಸಮೃದ್ಧಿಯ ಕುರಿತಾಗಿ ಹಲವಾರು ತಜ್ಞರು ಅಧ್ಯಯನ ನಡೆಸಿ ಮಹತ್ವಪೂರ್ಣ ವರದಿಗಳನ್ನು ಪ್ರಕಟಿಸಿದ್ದಾರೆ. ಈ ಬಗ್ಗೆ ಪ್ರಮುಖವಾಗಿ ಸಲ್ಲಿಕೆಯಾದ ವರದಿಗಳು ಮಾಧವ ಗಾಡ್ಗೀಳ್ ಹಾಗೂ ಕಸ್ತೂರಿ ರಂಗನ್ ವರದಿಗಳಾಗಿವೆ. ಇವುಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಲೇಖಕ, ವಿಜ್ಞಾನ ಚಿಂತಕ, ವಿಶ್ರಾಂತ ಉಪನ್ಯಾಸಕ ಎಲ್ ಕೆ ಶ್ರೀಪತಿಯವರು ಮಾಡಿದ್ದಾರೆ. ಅವರ ಮಾತುಗಳು ಹೀಗಿವೆ.
9: ರೇಡಿಯೋ ಶಿವಮೊಗ್ಗದ ಶ್ರೋತೃಗಳಿಗೆ ಪಶ್ಚಿಮ ಘಟ್ಟಗಳ ಕುರಿತಾದ ಸರಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ಶ್ರೀಪತಿ ಎಲ್ ಕೆ. ತಮ್ಮ ಮುಂದೆ ಪಶ್ಚಿಮ ಘಟ್ಟಗಳ ರಕ್ಷಣೆಗಾಗಿ ನೇಮಕವಾದ ಎರಡು ಸಮಿತಿಗಳ ವರದಿಗಳ ಕುರಿತು ಮಾಹಿತಿಯನ್ನು ಈ ಉಪನ್ಯಾಸ ಸರಣಿಯಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ. ಇದು ಈ ಸರಣಿಯ 12ನೇ ಸಂಚಿಕೆ. ಹಿಂದಿನ ಸಂಚಿಕೆಯಲ್ಲಿ ಪಶ್ಚಿಮ ಘಟ್ಟದ ಎಲ್ಲ ವಿಭಾಗಗಳಿಗೂ ಅನ್ವಯವಾಗುವ ಕೆಲವು ವಿಧಿ ನಿಷೇಧಗಳ ಕುರಿತು ಮಾಹಿತಿಯನ್ನು ನೀಡಿದ್ದೇನೆ. ಇದರಲ್ಲಿ ಜೀವ ವೈವಿಧ್ಯತೆ, ಇಂಧನ ಮತ್ತು ವಿದ್ಯುತ್, ಶಿಕ್ಷಣ ಇತ್ಯಾದಿಗಳ ಕುರಿತು ವರದಿಯಲ್ಲಿ ಪ್ರಸ್ತಾಪವಾದ ಅಂಶಗಳ ಕುರಿತು ಹೇಳಿದೆ. ಮುಂದುವರೆದು ಈ ಎಲ್ಲ ಪರಿಸರ ಸೂಕ್ಷ್ಮ ವಲಯಗಳಿಗೂ ಅನ್ವಯವಾಗುವ ಇನ್ನಷ್ಟು ನೀತಿ ನಿಯಮಗಳನ್ನು ನೋಡೋಣ. ಈ ಎಲ್ಲ ಅಂಶಗಳು ಮಾಧವ್ ಗಾಡ್ಗೀಲ್ ವರದಿಯ 41ನೇ ಪುಟದಿಂದ ಪ್ರಾರಂಭವಾಗುವ 13ನೇ ಅಧ್ಯಾಯದಲ್ಲಿ ಪ್ರಸ್ತಾಪವಾಗಿವೆ. ಹಿಂದಿನ ಸಂಚಿಕೆಯಲ್ಲಿ ಜೀವ ವೈವಿಧ್ಯತೆಯ ಕುರಿತು, ವಿದ್ಯುತ್ ಕುರಿತು ಮಾತನಾಡಿದ್ದೇನೆ. ಈಗ ಶಿಕ್ಷಣದ ಕುರಿತು ವರದಿಯಲ್ಲಿ ಏನು ಹೇಳುತ್ತೆ ನೋಡೋಣ. ಮಕ್ಕಳಿಗೆ ಮತ್ತು ಯುವಕರಿಗೆ ಸ್ಥಳೀಯ ಪರಿಸರ ಮತ್ತು ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಶಿಕ್ಷಣ ಪಠ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಬೇಕು. ಬಹುಮುಖ್ಯವಾಗಿ ಪ್ರಾಕೃತಿಕ ಸಂಪತ್ತು ಹಾಳಾಗುತ್ತಿರುವುದು, ನೀರು, ಮಣ್ಣು, ಗಾಳಿ ಮಾಲಿನ್ಯವಾಗುವುದರ ಕಡೆಗೆ ಅವರ ಗಮನ ಸೆಳೆಯುವ ಶಿಕ್ಷಣ ನೀಡಬೇಕು. ಈಗ ನಮ್ಮಲ್ಲಿ ಸದ್ಯ ಇರುವಂತಹ ಪಠ್ಯಕ್ರಮಗಳಲ್ಲಿ ಸ್ಥಳೀಯ ಸಮಸ್ಯೆಗಳ ಕುರಿತು ಯಾವುದೇ ಮಾಹಿತಿ ಸಾಮಾನ್ಯವಾಗಿ ದೊರಕುವುದಿಲ್ಲ. ಹಾಗಾಗಿ ಶಿಕ್ಷಣ ಪಡೆದಂಥ ವಿದ್ಯಾರ್ಥಿಗಳು ತಾವು ಬದುಕಿ ಬಾಳುತ್ತಿರುವ ಪರಿಸರದ ಕುರಿತು ಯಾವುದೇ ಅರಿವನ್ನು ಹೊಂದದೆ ಅವರು ಪದವೀಧರರಾಗಬಹುದು. ಹಾಗಾಗಿ ಈ ಮಾಧವ್ ಗಾಡ್ಗೀಲ್ ವರದಿಯಲ್ಲಿ ಹೇಳಿರುವ ಬಹಳ ಮುಖ್ಯ ಅಂಶ ಅಂತಂದರೆ ಸ್ಥಳೀಯ ಸಮಸ್ಯೆಗಳ ಕುರಿತು, ಅದು ಬಹಳ ಮುಖ್ಯವಾಗಿ ಪರಿಸರಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಕುರಿತು ಶಿಕ್ಷಣ ಕ್ರಮದಲ್ಲಿ ಅಳವಡಿಸಿಕೊಳ್ಳಬೇಕು. ಈಗಿರುವ ಪರಿಸರ ಶಿಕ್ಷಣ ಕಾರ್ಯಕ್ರಮಗಳನ್ನು ಸೂಕ್ತವಾಗಿ ಮಾರ್ಪಡಿಸಿ ಸ್ಥಳೀಯರು ಪರಿಸರ ಉಸ್ತುವಾರಿ ನಿರ್ವಹಿಸುವ ಸಾಮರ್ಥ್ಯ ಬರುವಂತೆ ನೋಡಿಕೊಳ್ಳಬೇಕು. ಇವುಗಳ ಮುಖಾಂತರ ಜನರ ಜೀವ ವೈವಿಧ್ಯತಾ ದಾಖಲಾತಿ, ಪೀಪಲ್ಸ್ ಬಯೋಡೈವರ್ಸಿಟಿ ರಿಜಿಸ್ಟರ್ ತಯಾರಾಗುವಂತೆ ಸ್ಥಳೀಯ ಜೀವ ವೈವಿಧ್ಯತಾ ಸಮಿತಿ ನೋಡಿಕೊಳ್ಳಬೇಕು. ಇದೇನು ಅಂದರೆ, ಈಗ ಸಾಮಾನ್ಯ ಜನರಿಗೆ ಪರಿಸರದ ಕುರಿತು ಕೆಲವು ವೈಜ್ಞಾನಿಕ ಮಾಹಿತಿಗಳು ಬೇಕು. ಹಾಗಿದ್ದಾಗ, ಅಂತ ಮಾಹಿತಿ ಇದ್ದಾಗ ಜನರು ಪರಿಸರವನ್ನು ಸರಿಯಾಗಿ ನಿರ್ವಹಿಸ್ತಾರೆ ಅಥವಾ ನೋಡ್ಕೊಳ್ತಾರೆ. ಆ ಸಾಮರ್ಥ್ಯ ಎಲ್ಲರಿಗೂ ಬರೋ ಹಾಗೆ ಮೂಲಭೂತ ವಿಷಯಗಳ ಕುರಿತು, ಪರಿಸರ ಮೂಲಭೂತ ವಿಷಯಗಳ ಕುರಿತು ನಮ್ಮ ಪಠ್ಯಕ್ರಮದಲ್ಲಿ ಸೂಕ್ತವಾದ ಬದಲಾವಣೆ ಮಾಡಿ ಅದನ್ನು ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಹೇಳಿಕೊಡಬೇಕು. ಹಾಗೆಯೇ ಈಗ ಬಯೋಡೈವರ್ಸಿಟಿ ರಿಜಿಸ್ಟರ್, ಇದನ್ನು ಎಲ್ಲ ವಿಭಾಗದಲ್ಲೂ, ಪಂಚಾಯಿತಿ ಮಟ್ಟದಲ್ಲೂ ಸಹ ತಯಾರಾಗಬೇಕು ಅನ್ನೋದು ಒಂದು ನಿಯಮ ಇದೆ. ಈ ರಿಜಿಸ್ಟರ್ ಮಾಡೋದು ಹೇಗೆ, ಯಾವ ರೀತಿ ದಾಖಲಾತಿ ಮಾಡಬೇಕು, ಏನೇನು ಅಂಶಗಳಿರಬೇಕು, ಇದೆಲ್ಲವೂ ಸಹ ಸಾಮಾನ್ಯ ಜನರಿಗೆ ಅರಿವಿರೋದಿಲ್ಲ. ಹಾಗಾಗಿ ನಮ್ಮ ಪಠ್ಯಕ್ರಮದಲ್ಲೇ ಇದರ ಕುರಿತು ಮಾಹಿತಿ ಇದ್ದರೆ ಸ್ಥಳೀಯ ಜನರೇ ತಮ್ಮ ಸುತ್ತಮುತ್ತ ಇರುವ ಪರಿಸರದಲ್ಲಿರುವಂತಹ ವೈವಿಧ್ಯತೆಯನ್ನು, ಅದು ಮರ, ಗಿಡ, ಪ್ರಾಣಿ, ಪಕ್ಷಿ, ನೀರು, ಎಲ್ಲದರ ಕುರಿತು ದಾಖಲೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದಕ್ಕೆ ಸೂಕ್ತವಾದ ಶಿಕ್ಷಣ ಪಠ್ಯಕ್ರಮದಲ್ಲಿ ಬದಲಾವಣೆ ಮಾಡ್ಕೋಬೇಕು ಅನ್ನೋದು ಈ ವರದಿಯಲ್ಲಿ ಹೇಳಿರುವಂತಹ ಒಂದು ಅಂಶ. ನದಿ ಪಾತ್ರದಲ್ಲಿ ಬರುವ ಗ್ರಾಮ ಮತ್ತು ನಗರದ ಶಾಲೆಗಳಲ್ಲಿ ನದಿ ಕ್ಲಬ್ ಪ್ರಾರಂಭಿಸಲು ಉತ್ತೇಜನ ನೀಡಬೇಕು. ನಾವು ಈಗ ಇಕೋ ಕ್ಲಬ್ ಅನ್ನೋದು ಸಾಮಾನ್ಯವಾಗಿ ಎಲ್ಲ ಶಾಲೆಗಳಲ್ಲೂ ಇದೆ. ಈ ಇಕೋ ಕ್ಲಬ್ ಅಥವಾ ಪರಿಸರ ಸಂಘ ಇದಕ್ಕೆ ಜೊತೆಯಾಗಿ ಪೂರಕವಾಗಿ ನದಿ ದಡದಲ್ಲಿರುವಂತಹ ಗ್ರಾಮಗಳಲ್ಲಿ ನದಿ ಕ್ಲಬ್ ಅಂದರೆ ಅಲ್ಲಿ ತಾವು ಅವಲಂಬಿತವಾದ ನೀರಿನ ಮೂಲ, ಅದು ನದಿ ಇರ್ಬೋದು ಸಣ್ಣ ಹಳ್ಳ ಇರ್ಬೋದು, ಇದರ ಕುರಿತು ಚರ್ಚೆಗಳನ್ನು ನಡೆಸಲಿಕ್ಕೆ, ಇದನ್ನು ನೋಡಿಕೊಳ್ಳಕ್ಕೆ, ಇದಕ್ಕೆ ಇರುವ ಸಮಸ್ಯೆಗಳ ಕುರಿತು ಅರಿವು ಮೂಡಿಸ್ಲಿಕ್ಕೆ ನದಿ ಕ್ಲಬ್ ಅನ್ನೋದನ್ನು ಪ್ರಾರಂಭಿಸಬೇಕು. ರಿವರ್ ಕ್ಲಬ್ ಅನ್ನೋ ಒಂದು ಬಹಳ ಮುಖ್ಯವಾದ ಅಂಶವನ್ನು ಈ ವರದಿಯಲ್ಲಿ ತಿಳಿಸಿದ್ದಾರೆ. ಶಾಲೆಗಳಲ್ಲಿ ಕೃಷಿ ಕುರಿತು ಬೋಧನೆ ನಡೆಯಬೇಕು. ಸದ್ಯದ ಪಠ್ಯಕ್ರಮದಲ್ಲಿ ನಮ್ಮಲ್ಲಿ ಪ್ರಾರಂಭಿಕ ಹಂತದಲ್ಲಿ ಅಂದರೆ ಪ್ರಾಥಮಿಕ ಇರ್ಬೋದು ಅಥವಾ ಪ್ರೌಢಶಾಲಾ ಹಂತದವರೆಗೆ ಕೃಷಿಯ ಕುರಿತು ಯಾವುದೇ ಬೋಧನೆ ಇರೋದಿಲ್ಲ. ಅಂದರೆ ಸ್ಥಳೀಯ ಬೆಳೆಗಳ ಅನ್ನೋ ಬೆಳೆಯೋದು ಹೇಗೆ, ಏನೇನು ಪದ್ಧತಿಗಳಿದೆ ಅಥವಾ ಏನೇನು ತಳಿಗಳಿದೆ, ಎಷ್ಟು ನೀರು ಬೇಕು, ಯಾವ ರೀತಿ ಬೆಳೀಬೇಕು ಅನ್ನೋ ಯಾವುದೇ ಅಂಶವೂ ಸಹ ಈ ಹಂತದಲ್ಲಿ ಇರಲ್ಲ. ಅವರೇನಾದರೂ ಕೃಷಿ ಪದವೀಧರರಾದರೆ ಮಾತ್ರ ಇದರ ಕುರಿತು ಮಾಹಿತಿಯನ್ನು ಪಡೀತಾರೆ. ಆದರೆ ಈ ಕೃಷಿ ಅನ್ನೋದು ನಮ್ಮ ಬಹಳ ಮುಖ್ಯವಾದ ಒಂದು ಅಂಗ ಆಗಿರೋದ್ರಿಂದ ಜೀವನದಲ್ಲಿ ಶಾಲೆಗಳಲ್ಲೇ ಕೃಷಿ ಕುರಿತು ಬೋಧನೆಯನ್ನು ನಡೆಸಬೇಕು ಅನ್ನೋದನ್ನು ಈ ವರದಿನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಮುಂದುವರೆದು ವಿಜ್ಞಾನ ಮತ್ತು ತಂತ್ರಜ್ಞಾನ ಈ ಕುರಿತು ಹೀಗೆ ಹೇಳಿದೆ. ಅಣೆಕಟ್ಟುಗಳು, ಗಣಿಗಾರಿಕೆ, ಪ್ರವಾಸ, ವಸತಿ ಮತ್ತು ನೀರಿನ ಮೇಲೆ ಒತ್ತಡ ಬರುವ ಇನ್ಯಾವುದೇ ಯೋಜನೆಗಳ ಒಟ್ಟು ಪರಿಣಾಮವನ್ನು ಅಂದಾಜಿಸಿ ಯಾವುದೇ ವಲಯದ ಧಾರಣಾ ಸಾಮರ್ಥ್ಯದೊಳಗೆ ಇದ್ದರೆ ಮಾತ್ರ ಅವುಗಳಿಗೆ ಅನುಮತಿ ನೀಡುವುದು. ಇದನ್ನು ಹೋಲಿಸ್ಟಿಕ್ ಅಪ್ರೋಚ್ ಅಂತಾರೆ, ಅಥವಾ ಸಮಗ್ರವಾಗಿ ಅಂದಾಜಿಸುವುದು. ಈ ಸಮಗ್ರ ಅಂದಾಜು ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನೀಡಬಹುದು. ಈಗ ರಸ್ತೆ ಅಗಲೀಕರಣದಲ್ಲಿ ಯಾವಾಗಲೂ ಅರಣ್ಯ ಇಲಾಖೆಯವರು ಒಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ, ಸಾರ್ವಜನಿಕ ಅಭಿಪ್ರಾಯವನ್ನು ಪಡೆಯೋದು ಅಂತ. ಅಲ್ಲೇನು ಹಾಕಿರ್ತಾರೆ, ಅರ್ಧ ಕಿಲೋಮೀಟರ್ ದೂರ ಅಥವಾ 1 ಕಿಲೋಮೀಟರ್ ದೂರ ಯಾವುದೋ ಒಂದು ರಸ್ತೆಯನ್ನು ಅಗಲೀಕರಣ ಮಾಡಲಿಕ್ಕೆ 50 ಗಿಡಗಳು ಅಥವಾ 100 ಗಿಡಗಳನ್ನು ಕಡಿಯಲಿಕ್ಕೆ ಪ್ರಸ್ತಾಪ ಇದೆ, ಇದರ ಕುರಿತು ನಿಮ್ಮ ಅಭಿಪ್ರಾಯವನ್ನು ಸಲ್ಲಿಸಬಹುದು ಅಂತ. ಆಗ ಸಾರ್ವಜನಿಕರು 50 ಗಿಡ, 100 ಗಿಡ, 1000 ಗಿಡಗಳು ಇರುವಂತಹ ಅಥವಾ ಮರಗಳಿರುವಂತಹ ಒಂದು ದಾರಿನಲ್ಲಿ 50 ಗಿಡ ಕಡಿದಾಗ ಕಡಿಯೋದಕ್ಕೆ ಅನುಮತಿ ಕೇಳಿದ್ದಾರೆ ಅಥವಾ ಅಭಿಪ್ರಾಯ ಕೇಳಿದ್ದಾರೆ ಎಂದಾಗ ಸಹಜವಾಗಿ ಯೋಚನೆ ಮಾಡೋದು, ಇಂಥ ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಇಂಥ ಒಂದು ಕೆಲಸದಲ್ಲಿ, ಯೋಜನೆಯಲ್ಲಿ ಕೆಲವು ಮರಗಳು ಬಲಿಯಾದರೆ ಏನು ಅನ್ನೋದು ಬರುತ್ತೆ. ಹಾಗಾಗಿ ಎಷ್ಟೋ ಜನ ಸಾರ್ವಜನಿಕರು ಇದಕ್ಕೆ ಸ್ಪಂದಿಸೋದಿಲ್ಲ. ಆದರೆ ನಾವು ಯೋಚನೆ ಮಾಡಬೇಕಾಗಿರೋದು, ಈಗ ಪಶ್ಚಿಮ ಘಟ್ಟದಲ್ಲಿ ಇಂತಹ ಯೋಜನೆಗಳು ಎಷ್ಟಿದೆ, ಎಷ್ಟು ಕಿಲೋಮೀಟರ್ ಉದ್ದಕ್ಕೆ ಅಗಲೀಕರಣ ನಡೀತಾ ಇದೆ, ಒಟ್ಟಾರೆಯಾಗಿ ಎಷ್ಟು ಮರಗಳನ್ನು ಕಡಿತಾ ಇದ್ದಾರೆ, ಇದೆಲ್ಲದರ ಸಮಗ್ರ ದೃಷ್ಟಿ ನಮ್ಮಲ್ಲಿದ್ದಾಗ ನಮಗೆ ಅನಿಸುತ್ತೆ, ಹೌದು ಕೆಲವು 1,00,000 ಮರಗಳೇ ಬಲಿಯಾಗುತ್ತೆ ಒಟ್ಟಾರೆಯಾಗಿ ಅಂದಾಗ ಅದನ್ನು ಅದಕ್ಕೆ ಸ್ಪಂದಿಸುವ ರೀತಿಯೇ ಬೇರೆ ಆಗಿರುತ್ತೆ. ಹಾಗಾಗಿ ಈ ವರದಿನಲ್ಲಿ ಏನು ಹೇಳುತ್ತೆ ಅಂದರೆ, ಯಾವುದೇ ಒಂದು ಬಿಡಿಬಿಡಿಯಾಗಿ ಒಂದು ಸಮಸ್ಯೆಯನ್ನು ಅಥವಾ ಒಂದು ಯೋಜನೆಯನ್ನು ನೋಡಬಾರ್ದು, ಎಲ್ಲ ಯೋಜನೆಗಳನ್ನು ಒಟ್ಟಾರೆಯಾಗಿ ನೋಡಿ ಇದರಿಂದ ಆಗುವ ಸಮಸ್ಯೆಗಳ ಕುರಿತು, ನೀರಿನ ಮೇಲೆ ಆಗುವ ಒತ್ತಡ ಕುರಿತು ಮಾಡಬೇಕು, ಅಂದಾಜು ಮಾಡಬೇಕು ಅನ್ನೋದನ್ನು ಬಹಳ ಹೇಳಿದೆ. ಮುಂದುವರೆದು ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನು ಬಳಕೆಯ ಹಂತಕ್ಕೆ ಅಭಿವೃದ್ಧಿಪಡಿಸಲು ಸಂಶೋಧನೆಗೆ ಒತ್ತು ನೀಡುವುದು ಮತ್ತು ಅವುಗಳನ್ನು ಅಳವಡಿಸಲು ಸಾಧ್ಯವಾಗುವಂತೆ ಕೈಗೆ ಎಟಕುವ ದರದಲ್ಲಿ ಜನರಿಗೆ ಲಭ್ಯವಾಗುವಂತೆ ನೋಡಿಕೊಳ್ಳುವುದು. ಈ ಪರಿಸರ ಸ್ನೇಹಿ ತಂತ್ರಜ್ಞಾನಗಳು ಅಂತಂದರೆ ವಿದ್ಯುತ್ ತಯಾರಿಕೆ ಇರ್ಬೋದು, ಸೌರಶಕ್ತಿ ಇರ್ಬೋದು ಅಥವಾ ಜೈವಿಕ ಇಂಧನ ಇರ್ಬೋದು ಅಥವಾ ಗಾಳಿ ಯಂತ್ರಗಳಿರ್ಬೋದು, ಹಾಗೆಯೇ ಬೇರೆ ಬೇರೆ ನಮ್ಮ ಬಳಕೆಗೆ ಈಗ ಅಡುಗೆ ವಿಷಯಕ್ಕೆ ಬಂದರೆ ನಮ್ಮ ತ್ಯಾಜ್ಯವನ್ನೇ ಬಳಸಿ ಅನಿಲ ಉತ್ಪಾದನೆ ಮಾಡೋದಿರ್ಬೋದು ಅಥವಾ ದನಕರುಗಳ ತ್ಯಾಜ್ಯ ಸಗಣಿಯಿಂದ ಮಾಡುವಂಥದ್ದು ಇರ್ಬೋದು, ಅದು ಹೀಗೆ ಎಲ್ಲ ಬಳಕೆಯ ವಿಷಯದಲ್ಲೂ ಸಹ ಪರಿಸರಕ್ಕೆ ಪೂರಕವಾದಂಥ ತಂತ್ರಜ್ಞಾನಗಳು ಇದೆ. ಆದರೆ ಎಲ್ಲ ಈ ಎಲ್ಲ ತಂತ್ರಜ್ಞಾನಗಳು ಸಾಮಾನ್ಯ ಜನರಿಗೆ ಕೈಗೆಟಕುವ ದರದಲ್ಲಿ ಸಿಗ್ತಾ ಇಲ್ಲ. ಜೊತೆಗೆ ಬಳಕೆಯಲ್ಲಿ ಅದಕ್ಕೆ ಸಾಕಷ್ಟು ಏನು ಯೂಸರ್ ಫ್ರೆಂಡ್ಲಿ ಅಥವಾ ಜನರಿಗೆ ಸುಲಭವಾಗಿ ಬಳಸಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಸಮಸ್ಯೆಗಳಿದೆ. ಉದಾಹರಣೆಗೆ ಈಗ ಅನಿಲಕಾರಕ ಜೈವಿಕ ಅನಿಲಕಾರಕ ಯಂತ್ರ, ಅದರಿಂದ ವಿದ್ಯುತ್ ತಯಾರಿಸ್ಬೋದು ಅಥವಾ ಅದನ್ನು ಅಡುಗೆ ಮಾಡಲಿಕ್ಕೆ ಬಳಸ್ಬೋದು, ಗ್ಯಾಸಿಫೈಯರ್ ಅಂತ ಹೇಳ್ತೀವಿ. ಆದರೆ ಈ ತಂತ್ರಜ್ಞಾನ ಸ್ವಲ್ಪ ಸಂಕೀರ್ಣವಾಗಿದೆ, ಸಾಮಾನ್ಯ ಜನರಿಗೆ ಬಳಸಲಿಕ್ಕೆ ಈ ಹಂತದಲ್ಲಿ ಬರ್ತಾ ಇಲ್ಲ. ಆದರೆ ಇದರಿಂದ ಪರಿಸರಕ್ಕೆ ಸಾಕಷ್ಟು ಲಾಭ ಇದೆ ಮತ್ತು ಸ್ಥಳೀಯ ಇಂಧನಗಳನ್ನೇ ಬಳಸಿ ನಮಗೆ ಬೇಕಾದಂಥ ವಿದ್ಯುತ್ ಇರ್ಬೋದು, ನೀರೆತ್ತುವ ಪಂಪ್ ಇರ್ಬೋದು, ಗಿರಣಿ ಇರ್ಬೋದು, ಎಲ್ಲವನ್ನು ನಡೆಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ವರದಿನಲ್ಲಿ ಏನು ಹೇಳುತ್ತೆ ಅಂದರೆ, ಇಂತಹ ತಂತ್ರಜ್ಞಾನಗಳನ್ನು ಸಾಮಾನ್ಯ ಜನರಿಗೆ ಸುಲಭವಾಗಿ ಬಳಕೆಗೆ ಬರುವಂಥ ಹಂತಕ್ಕೆ ಅಭಿವೃದ್ಧಿಪಡಿಸಲಿಕ್ಕೆ ಬೇಕಾದಂಥ ಸಂಶೋಧನೆಗೆ ಒತ್ತು ನೀಡಬೇಕು ಮತ್ತು ಅವುಗಳನ್ನು ಖರೀದಿ ಮಾಡಿ ಅಳವಡಿಸಿಕೊಳ್ಳಲಿಕ್ಕೆ ಜನರಿಗೆ ಅದು ಲಭ್ಯ ಆಗುವಂತೆ ಅಂದರೆ ಕಡಿಮೆ ದರದಲ್ಲಿ ಲಭ್ಯ ಆಗುವಂತೆ ನೋಡಿಕೊಳ್ಬೇಕು ಅನ್ನೋದು ಈ ವರದಿನಲ್ಲಿ ಹೇಳಿರುವಂತಹ ಒಂದು ಅಂಶ. ಈ ಎಲ್ಲ ಈವರೆಗೆ ನಾನು ಹೇಳಿದಂಥ ಎಲ್ಲ ನೀತಿ ನಿಯಮಗಳು ನಿಷೇಧಗಳು ಇವೆಲ್ಲವೂ ಸಹ ಪಶ್ಚಿಮ ಘಟ್ಟದ ಎಲ್ಲ ವಿಭಾಗಗಳಿಗೆ ಅಂದರೆ ಪರಿಸರ ಸೂಕ್ಷ್ಮ ವಲಯ 1, 2, 3 ಇದೆಲ್ಲದಕ್ಕೂ ಅನ್ವಯ ಆಗುತ್ತೆ. ಇನ್ನು ಕೆಲವು ನೀತಿ ನಿಯಮಗಳು ವಲಯಕ್ಕೆ ಸೀಮಿತವಾಗಿ ಅಂದರೆ 1 ಮಾತ್ರ 2 ಮಾತ್ರ ಈ ಥರ ಕೆಲವು ಸೀಮಿತವಾಗಿ ಕೆಲವು ನಿಯಮಗಳನ್ನು ಸಹ ಈ ವರದಿಯಲ್ಲಿ ಪ್ರಸ್ತಾಪ ಮಾಡಿದೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ, ನಾನ್ ಪವಿತ್ರ ದಿನೇಶ್. ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಯೋಗ ವಿದ್ಯೆ ಭಾರತೀಯ ಸಂಸ್ಕೃತಿ ನೀಡಿದ ಅಮೂಲ್ಯ ಕೊಡುಗೆ. ಇದೊಂದು ಪುರಾತನ ಮತ್ತೆ ನಿತ್ಯ ನೂತನ ಮಾರ್ಗವಾಗಿದೆ ಮಾನವನ ಸರ್ವತೋಮುಖ ಬೆಳವಣಿಗೆಗೆ, ಅಂದ್ರೆ ಶಾರೀರಿಕ, ಮಾನಸಿಕ, ಭೌತಿಕ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ವಿಕಸನಕ್ಕೆ ಈ ಯೋಗ ಕಲೆ ಒಂದು ಉತ್ತಮ ಮಾಧ್ಯಮ. ಪುರಾತನ ಗ್ರಂಥಗಳಲ್ಲಿ ಪ್ರಸ್ತಾಪಿಸಿರುವಂತೆ ಯೋಗ ವಿದ್ಯೆಯು ವಿಚಾರಧಾರೆಯನ್ನ ಸಂಗ್ರಹಿಸಿ ಮೊಟ್ಟ ಮೊದಲ ಬಾರಿಗೆ ಸೂತ್ರ ರೂಪದಲ್ಲಿ ಒಂದೆಡೆ ಲಭ್ಯವಾಗುವಂತೆ ಮಾಡಿದ ಹಿರಿಮೆ ಪತಂಜಲಿ ಮಹರ್ಷಿಗಳಿಗೆ ಸಲ್ಲುತ್ತೆ. ಹಾಗಾಗಿ ಅವರನ್ನ ಯೋಗ ಪಿತಾಮಹ ಅಂತ ಕೂಡ ಕರೀತಾರೆ. ನಮ್ಮ ಜೀವನದಲ್ಲಿ ಬಹಳವಾಗಿ ಕೇಳಿಬರುವ ಪದಗಳೆಂದರೆ ದೇಹ, ಮನಸ್ಸು, ಇವೆರಡೂ ಅತಿ ಅನ್ಯೋನ್ಯವಾಗಿರೋದು ಅತಿ ಮುಖ್ಯ. ದಿನೇ ದಿನೇ ಬೆಳೆಯುತ್ತಿರುವ ವಿಜ್ಞಾನ ಹಾಗೂ ತಂತ್ರಜ್ಞಾನಗಳ ನಡುವೆ ನಾವು ಸಾಕಷ್ಟು ರೀತಿಯ ಆತಂಕ, ಒತ್ತಡದಿಂದ ಕೆಲಸ ಮಾಡುವಂತಹ ಸಂದರ್ಭ ಒದಗಿ ಬರುತ್ತೆ. ಅಂತಹ ಆತಂಕ, ಒತ್ತಡಗಳನ್ನ ಹೇಗೆ ನಿವಾರಿಸ್ಕೊಳ್ಳೋದು ಅನ್ನೋದಕ್ಕೆ ಉತ್ತಮ ಮಾರ್ಗ ಅಂತ ಹೇಳಿದ್ರೆ ಈ ಯೋಗಾಸನ ಅಂತಾನೆ ಹೇಳ್ಬೋದು. ಯೋಗ ಮಾಡೋದ್ರಿಂದ ನಮ್ಮ ದೇಹ ಮತ್ತು ಮನಸ್ಸನ್ನ ನಾವು ಕಂಟ್ರೋಲ್ ಇಟ್ಕೋಬಹುದು. ಹಾಗೆ ಶಾಂತತೆಯಿಂದ ಇರೋದಕ್ಕೆ, ತಾಳ್ಮೆಯಿಂದ ಇರೋದಕ್ಕೆ ಕೂಡ ಈ ಯೋಗ ಸಹಕಾರಿ ಅಂತಾನೆ ಹೇಳ್ಬೋದು. ಈ ಯೋಗ ಅನ್ನುವ ಪದ ಸಂಸ್ಕೃತದ ಮೂಲ ಧಾತುವಾದ ಯುಜ್ ಎನ್ನುವ ಪದದಿಂದ ಬಂದಿದೆ. ಹಾಗಂದ್ರೆ ಬಂಧಿಸು, ಕೂಡಿಸು, ಸೇರಿಸು ಎಂಬ ಅರ್ಥವನ್ನ ಕೊಡುತ್ತೆ. ಅಂದರೆ ಯೋಗವು ಮನಸ್ಸನ್ನ ಶುದ್ಧಗೊಳಿಸುತ್ತೆ, ಹಾಗೆ ವ್ಯಾಕರಣ ಭಾಷೆಯನ್ನ ಶುದ್ಧಗೊಳಿಸುತ್ತದೆ, ದೇಹದಲ್ಲಿರುವ ಕಲ್ಮಶವನ್ನ ಸಂಪೂರ್ಣವಾಗಿ ಹೊರಹಾಕಿ ನಮ್ಮನ್ನ ಸದಾ ಆರೋಗ್ಯವಂತರನ್ನಾಗಿ ಮಾಡುತ್ತೆ ಈ ಯೋಗ. ಯೋಗದಲ್ಲಿ ಇಷ್ಟೆಲ್ಲ ಉಪಯೋಗ ಇದೆ ಎಂಬುದನ್ನು ತಿಳಿದಂತಹ ನಮ್ಮ ಪ್ರಧಾನಿ ಮಂತ್ರಿಗಳು ಕೂಡ ಯೋಗ ದಿನ ಅಂಥೇಳಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸುವಂತೆ ಎಲ್ಲರಿಗೂ ಕರೆ ನೀಡಿದ್ರು. ಹಾಗಾಗಿ ಇಡೀ ಜಗತ್ತು 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸುತ್ತೆ. ಹಾಗಾದರೆ ಸ್ನೇಹಿತರೆ, ನಾವಿವತ್ತು ಈ ಯೋಗ ದಿನಾಚರಣೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ನಮ್ಮ ಜೊತೆಗೆ ಇವತ್ತು ಶಿವಮೊಗ್ಗದ ಯೋಗ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದ ಡಾಕ್ಟರ್ KG ವೆಂಕಟೇಶ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಯೋಗ ಗುರುಗಳು ಕೂಡ ಹೌದು. ಈ ಯೋಗವನ್ನ ಸಾಕಷ್ಟು ಜನರಿಗೆ ಕಲಿಸಿದ್ದಾರೆ. ಇವರು ಈ ಯೋಗದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
8: ಸರ್, ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಸರ್, ಈ ಯೋಗ ದಿನಾಚರಣೆ ಕುರಿತು ನೀವು ನಮ್ಮ ಕೇಳುಗರಿಗೆ ಈ ಯೋಗದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹೇಳ್ಬೋದಾ ಸರ್?
9: ಭಾರತ ದೇಶ ಜಗತ್ತಿಗೆ ನೀಡಿದ ಪ್ರಮುಖವಾದ ಕೊಡುಗೆಗಳಲ್ಲಿ ಯೋಗವು ಒಂದು. 2014 ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ 177 ದೇಶಗಳಲ್ಲಿ ಮನವಿಯನ್ನು ಮಾಡಿಕೊಂಡು ಪ್ರತಿ ವರ್ಷ June 21 ಯೋಗ ದಿನವನ್ನಾಗಿ ಆಚರಿಸಲು ತೀರ್ಮಾನಿಸಲಾಯಿತು. ವರ್ಷದ 365 ದಿನಗಳಲ್ಲಿ June 21 ದೀರ್ಘವಾದ ದಿನವಾಗಿದೆ. 2015 ಈ ದಿನವನ್ನ ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಆಚರಿಸುತ್ತಾ ಇದ್ದೇವೆ. ಯೋಗದಲ್ಲಿ ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನಯೋಗ ಹಾಗೂ ರಾಜಯೋಗ ಎಂದು ಇದೆ. ರಾಜಯೋಗವನ್ನೇ ಅಷ್ಟಾಂಗ ಯೋಗವನ್ನಾಗಿ ಮಾಡಿ ಜಗತ್ತಿಗೆ ನೀಡಿದವರು ಪತಂಜಲಿ ಮಹರ್ಷಿಗಳು. ಕೃತಯುಗದಲ್ಲಿ ಭಗವಾನ್ ಈಶ್ವರನು ಯೋಗದ ರಹಸ್ಯವನ್ನು ತನ್ನ ಹೆಂಡತಿ ಪಾರ್ವತಿಗೆ ಏಳು ಜನ ಸಪ್ತ ಋಷಿಗಳಿಗೆ ಹಾಗೂ ನಾರದ ಮುನಿಗೆ ಬೋಧಿಸಿದನು. ಅನಂತರ ತ್ರೇತಾಯುಗದಲ್ಲಿ ಶ್ರೀರಾಮನಿಗೆ ವಸಿಷ್ಠರು ಯೋಗದ ಬಗ್ಗೆ ಉಪದೇಶವನ್ನು ಮಾಡಿದರು. ಅದನ್ನು ಯೋಗ ವಾಸಿಷ್ಠ ಕೃತಿಯಲ್ಲಿ ಅಧ್ಯಯನ ಮಾಡುತ್ತೇವೆ. ಕೆಲವು ಯೋಗಾಸನಗಳನ್ನು ವಿಶ್ವಾಮಿತ್ರರು ಶ್ರೀರಾಮನಿಗೆ ತಿಳಿಸಿದರು. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಯೋಗದ ಬಗ್ಗೆ ತಿಳಿಸಿ ಯೋಗವನ್ನು ಮನಸ್ಸನ್ನು ಶುದ್ಧಿ ಮಾಡುವ ಅಸ್ತ್ರವನ್ನಾಗಿ ಬಳಸಿದನು. ಕಲಿಯುಗದಲ್ಲಿ ಪತಂಜಲಿ ಮಹರ್ಷಿಗಳು ಇದನ್ನು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಗಳನ್ನಾಗಿ ವಿಂಗಡಿಸಿ ಅಷ್ಟಾಂಗ ಯೋಗವನ್ನು ಜನರಿಗೆ ತಿಳಿಸಿದರು. ಯಮ ಎಂದರೆ ಅಹಿಂಸೆ, ಸತ್ಯ, ಅಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಅಂದರೆ ಹಿಂಸೆಯನ್ನ ಮಾಡಬಾರದು, ಸುಳ್ಳು ಹೇಳಬಾರದು, ಕಳ್ಳತನ ಮಾಡಬಾರದು, ಸಂಪತ್ತನ್ನು ಸಂಗ್ರಹಿಸಬಾರದು, ಬ್ರಹ್ಮಚರ್ಯ ವ್ರತವನ್ನ ಪಾಲಿಸಬೇಕು. ನಿಯಮವೆಂದರೆ ಶೌಚ, ಸಂತೋಷ, ತಪಸ್ಸು, ಸ್ವ ಅಧ್ಯಾಯ, ಈಶ್ವರ ಪ್ರಣಿಧಾನ. ಅಂದರೆ ಮನುಷ್ಯನು ಶುದ್ಧಿಯಾಗಿರಬೇಕು, ಸಂತೋಷದಿಂದಿರಬೇಕು, ಕೆಟ್ಟ ಗುಣಗಳನ್ನು ಸುಟ್ಟು ಹಾಕಬೇಕು, ಉತ್ತಮ ಗ್ರಂಥಗಳನ್ನು ಓದಬೇಕು, ಈ ಜಗತ್ತು ಈಶ್ವರನಿಗೆ ಸೇರಿದ್ದು ಎಂದು ಅರ್ಥ ಮಾಡಿಕೊಂಡಿರಬೇಕು. ಆಸನಗಳಲ್ಲಿ ಯೋಗದ ಪುಸ್ತಕದಲ್ಲಿ 84 ಆಸನಗಳ ಬಗ್ಗೆ ಮಾಹಿತಿ ಇದೆ. ಆದರೆ ಮನುಷ್ಯನು ಕುಳಿತುಕೊಳ್ಳುವ ಪ್ರತಿಯೊಂದು ಭಂಗಿಯು ಒಂದೊಂದು ಆಸನ ಆಗುತ್ತದೆ. ಸ್ಥಿರಂ ಸುಖಂ ಆಸನಂ ಎಂದು ಅರ್ಥ ನೀಡುತ್ತದೆ.
7: ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಿನ್ನೆಲೆ ಹಾಗೆ ಯೋಗಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಡಾಕ್ಟರ್ ಕೆಜಿ ವೆಂಕಟೇಶ್ವರ ಅವರು ಹೇಳಿದ್ರು. ನಂತರದಲ್ಲಿ ಕೂಡ ಈ ಯೋಗ ದಿನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಅಷ್ಟರಲ್ಲೇ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಇವತ್ತು ವಿಶ್ವ ಯೋಗ ದಿನಾಚರಣೆ ಇರೋದ್ರಿಂದ ಶಿವಮೊಗ್ಗದ ಯೋಗ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದಂಥ ಡಾಕ್ಟರ್ KG ವೆಂಕಟೇಶ್ ಸರ್ ಅವರು ಯೋಗ ದಿನಾಚರಣೆ ಕುರಿತು ಯೋಗದ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಈ ಯೋಗ ದಿನಾಚರಣೆ ಕುರಿತು ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ ಬನ್ನಿ.
4: ಸರ್, ಈ ಯೋಗ ಅಂದ್ರೆ ಹೇಗ್ ಮಾಡೋದು ಅಂತ ತಿಳಿಸ್ಕೊಟ್ರಿ. ಪ್ರಾಣಾಯಾಮ ಅಂದ್ರೆ ಏನು ಸರ್, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಹೇಳಿ ಸರ್.
5: ಪ್ರಾಣಾಯಾಮ ಎಂದರೆ ಉಸಿರನ್ನ ಒಳಗೆ ಮತ್ತು ಹೊರಗೆ ತೆಗೆದುಕೊಳ್ಳುವ ಕ್ರಿಯೆ. ಇದನ್ನು ಪೂರಕ, ಕುಂಭಕ, ರೇಚಕ ಎಂದು ಕರೆಯುತ್ತಾರೆ. ಇದರಲ್ಲಿ ಕಪಾಲಭಾತಿ, ಭಸ್ತ್ರಿಕ, ವಿಲೋಮ, ಅನುಲೋಮ, ನಾಡಿ ಶೋಧನ, ಭ್ರಾಮರಿ, ಉಜಾಯಿ ಮುಂತಾದ ಪ್ರಾಣಾಯಾಮ ಕೂಡ ಬರುತ್ತದೆ. ಪ್ರತ್ಯಾಹಾರ ಎಂದರೆ ಇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮವನ್ನ ಸ್ವಾಧೀನದಲ್ಲಿ ಇಟ್ಟುಕೊಳ್ಳಬೇಕು, ಮನಸ್ಸನ್ನ ಸ್ಥಿರಗೊಳಿಸಬೇಕು.
4: ಸರ್, ಈ ಯೋಗದಲ್ಲಿ ಧಾರಣ ಅಂದ್ರೆ ಏನು ಸರ್?
5: ಧಾರಣ ಎಂದರೆ ನಮ್ಮ ದೃಷ್ಟಿಯನ್ನು ಒಂದೇ ಕಡೆ ನೆಲೆಸಿ ಇಡುವಂತೆ ಮಾಡುವುದು, ಮನಸ್ಸನ್ನ ಕೇಂದ್ರೀಕರಿಸುವುದು. ಧ್ಯಾನ ಎಂದರೆ ಸ್ಥಿರವಾದ ಮನಸ್ಸನ್ನು ಹೊಂದುವುದು. ದೇವರನ್ನು ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎಂಬ ಸ್ಥಿತಿಯಲ್ಲಿ ಪ್ರಾರ್ಥಿಸುವುದು. ಸಮಾಧಿ ಎಂದರೆ ಎದುರುಗಳಿರುವ ವಸ್ತುಗಳ ಬೇರೆ, ನಾವು ಬೇರೆ ಅಂದುಕೊಳ್ಳದೆ ಅದರಲ್ಲಿಯೇ ಐಕ್ಯವಾಗುವುದು. ಒಟ್ಟಿನಲ್ಲಿ ಪತಂಜಲಿ ಮಹರ್ಷಿ ಹೇಳಿದಂತೆ, ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಶ್ಚ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನಿನ ಪತಂಜಲಿ ಪ್ರಾಂಜಲಿ ರಾನತೋಸ್ಮಿ ಎಂಬ ಮಾತನ್ನ ಹೇಳಿದ್ದಾರೆ. ಅದರ ಅರ್ಥವೇನೆಂದರೆ ಮನುಷ್ಯ ಎಲ್ಲ ವಿಷಯಗಳಲ್ಲೂ ಕೂಡ ಯೋಗವನ್ನು ಮಾಡಿದರೆ ಮನಸ್ಸನ್ನ ಶುದ್ಧಿಗೊಳಿಸುತ್ತೆ, ನಮ್ಮ ಗಂಟಲನ್ನ ಶುದ್ಧಿಗೊಳಿಸುತ್ತೆ, ವ್ಯಾಕರಣ ಮುಖಾಂತರ ಭಾಷೆಯನ್ನು ಶುದ್ಧಿಗೊಳಿಸುತ್ತದೆ, ಹಾಗೆ ದೇಹದಲ್ಲಿರುವ

0: ಕಶ್ಮಲವನ್ನು ಸಂಪೂರ್ಣ ಹೊರಹಾಕಿ ನಮ್ಮನ್ನು ಸದಾ ಆರೋಗ್ಯವಂತರನ್ನಾಗುವಂತೆ ಮಾಡುತ್ತದೆ. ಯೋಗ ಎಂದರೆ ಪದಶ ಅರ್ಥ ಕೂಡು, ಅಂದರೆ ದೇಹ ಮತ್ತು ಮನಸ್ಸನ್ನು ಕೂಡಿಸುತ್ತದೆ, ಆತ್ಮ ಮತ್ತು ಪರಮಾತ್ಮನನ್ನು ಕೂಡಿಸುತ್ತದೆ, ಮನಸ್ಸು ಮತ್ತು ಶರೀರವನ್ನು ಕೂಡಿಸುತ್ತದೆ. ಭಗವದ್ಗೀತೆಯಲ್ಲಿ ಯೋಗ ಕರ್ಮಸು ಕೌಶಲಂ, ಅಂದರೆ ಕುಶಲದಿಂದ ಮಾಡುವ ಕೆಲಸವಾಗಿದೆ. ಸಮತ್ವಂ ಯೋಗ ಮುಚ್ಚಿತೆ, ಅಂದರೆ ಕಷ್ಟ ಮತ್ತು ಸುಖವನ್ನು ಸಮಾನವಾಗಿ ಸ್ವೀಕರಿಸುವಂತ ಕೆಲಸವನ್ನು ಯೋಗ ಹೇಳಿಕೊಡುತ್ತದೆ. ಪತಂಜಲಿ ಮಹರ್ಷಿ ಯೋಗೋ ಚಿತ್ತವೃತ್ತಿ ನಿರೋಧ, ಅಂದರೆ ಮನಸ್ಸನ್ನು ನಿಯಂತ್ರಣಗೊಳಿಸುತ್ತದೆ ಎಂದಿದ್ದಾರೆ.
1: ಈ ಯೋಗ ಮತ್ತು ಪ್ರಾಣಾಯಾಮಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಡಾಕ್ಟರ್ ಕೆಜಿ ವೆಂಕಟೇಶ್ವರ ಅವರು ಹೇಳಿದರು. ನಂತರದಲ್ಲಿ ಕೂಡ ಈ ಯೋಗದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಅವರಿಂದ ಕೇಳಿ ತಿಳಿಯೋಣ. ಅಷ್ಟರಲ್ಲೇ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
3: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ವಿಶ್ವ ಯೋಗ ದಿನಾಚರಣೆಯ ಕುರಿತು ಶಿವಮೊಗ್ಗದ ಯೋಗ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದ ಡಾಕ್ಟರ್ KG ವೆಂಕಟೇಶ್ ಸರ್ ಅವರು ಯೋಗ ಅಂದ್ರೇನು, ಪ್ರಾಣಾಯಾಮ ಅಂದ್ರೇನು, ಅದನ್ನ ಹೇಗ್ ಮಾಡ್ಬೇಕು, ಈ ಎಲ್ಲ ಮಾಹಿತಿಯನ್ನ ತಿಳಿಸ್ತಾ ಇದ್ರು. ಈಗ ಸಹ ಯೋಗದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ ಬನ್ನಿ.
4: ಯೋಗ ವಾಶಿಷ್ಟ ಕೃತಿಯಲ್ಲಿ ಯೋಗ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಮತ್ತು ಯಾವಾಗಲೂ ಪ್ರಸನ್ನವಾದ ಮನಸ್ಸಿನಿಂದ ಇರುವಂತೆ ಮಾಡುತ್ತದೆ. ಜ್ಞಾನ ಯೋಗದಲ್ಲಿ ಅಧ್ಯಯನ ಮಾಡುವ ಮೂಲಕ, ಭಕ್ತಿ ಯೋಗದಲ್ಲಿ ಪ್ರಾರ್ಥನೆ ಮಾಡುವ ಮೂಲಕ ಹಾಗೂ ಕರ್ಮಯೋಗದಲ್ಲಿ ಹೋಮ, ಹವನ, ಯಜ್ಞ ಮಾಡುವ ಮೂಲಕ ಹಾಗೂ ರಾಜಯೋಗದಲ್ಲಿ ಪ್ರಾಣಾಯಾಮ, ಆಸನ ಮಾಡುವ ಮೂಲಕ ಯೋಗದ ಅನುಕೂಲವನ್ನು ಪಡೆಯಬಹುದು. ಯೋಗಾಸನ ಮಾಡುವುದರ ಮೂಲಕ ನಮ್ಮ ಮನಸ್ಸನ್ನು, ದೇಹವನ್ನು, ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ದೇಹದಲ್ಲಿರುವ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞ ಮತ್ತು ಸಹಸ್ರ ಚಕ್ರಗಳನ್ನು ಶುದ್ಧಿಗೊಳಿಸಿ ನಮ್ಮ ಕಾಯಿಲೆಗಳನ್ನು ಗುಣಪಡಿಸುತ್ತದೆ. ಈ ಚಕ್ರಗಳು ನಮ್ಮ ದೇಹದಲ್ಲಿ ಶಕ್ತಿ ಕೇಂದ್ರವಾಗಿ ಕೆಲಸ ಮಾಡುತ್ತದೆ. ಇದಲ್ಲದೆ 12 ಸೂರ್ಯ ನಮಸ್ಕಾರವನ್ನು ಯೋಗದೊಂದಿಗೆ ಜೋಡಿಸಿ ಕಲಿತುಕೊಳ್ಳುವುದರಿಂದ ದೇಹ ಇನ್ನಷ್ಟು ಬೇಗನೆ ನಾವು ಹೇಳಿದಂತೆ ಕೇಳುತ್ತದೆ. ಯೋಗವನ್ನು ಕಲಿಯಿರಿ, ರೋಗದಿಂದ ದೂರವಿರಿ ಎಂಬ ಮಂತ್ರ ನಮ್ಮದಾಗಬೇಕು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ದಿನನಿತ್ಯ ಯೋಗವನ್ನ ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ.
3: ಯೋಗ ದಿನಾಚರಣೆಯನ್ನ ಕುರಿತು ನಮ್ಮ ಕೇಳುಗರಿಗೆ ಈ ಯೋಗದ ಬಗ್ಗೆ, ಪ್ರಾಣಾಯಾಮದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು ಸರ್. ಕೇಳಿದ್ರಲ್ಲ ಸ್ನೇಹಿತರೆ, ಶಿವಮೊಗ್ಗದ ಯೋಗ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದ ಡಾಕ್ಟರ್ KG ವೆಂಕಟೇಶ್ ಸರ್ ಅವರು ಯೋಗ ಮಾಡೋದ್ರಿಂದ ನಮಗೇನೆಲ್ಲ ಉಪಯೋಗ ಇದೆ, ಹಾಗೆ ಯೋಗದಲ್ಲಿರುವಂತಹ ವಿಧಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸಿದ್ರು. ನಂತರದಲ್ಲಿ ಶಿವಮೊಗ್ಗದ ವಿದ್ಯಾನಗರದಲ್ಲಿರುವಂತಹ ತುಂಗಾ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶಿವಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಸಹ ಈ ಯೋಗದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಅಷ್ಟರಲ್ಲೇ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್.
5: ಇದುವರೆಗೆ ಶಿವಮೊಗ್ಗದ ಯೋಗ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದ ಡಾಕ್ಟರ್ KG ವೆಂಕಟೇಶ್ ಸರ್ ಅವರು ಯೋಗ ದಿನಾಚರಣೆಯ ಕುರಿತು ಯೋಗದ ಮಹತ್ವದ ಬಗ್ಗೆ ಮಾಹಿತಿಯನ್ನು ತಿಳಿಸಿದ್ರು. ಈಗ ನಮ್ಮ ಜೊತೆಗೆ ಶಿವಮೊಗ್ಗದ ತುಂಗಾ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶಿವಕುಮಾರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಈ ಯೋಗ ದಿನಾಚರಣೆಯ ಕುರಿತು ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ ಬನ್ನಿ. ಸರ್ ನಮಸ್ತೆ.
6: ನಮಸ್ತೆ
5: ಸರ್. ಈ ಯೋಗ ಮಾಡೋದ್ರಿಂದ ಶಾಲೆಯ ಮಕ್ಕಳಿಗೆ ಏನೆಲ್ಲ ಉಪಯೋಗ ಇದೆ ಅಂತ ಹೇಳ್ಬೋದಾ ಸರ್?
6: ಯೋಗ ಈ ನಮ್ಮ ವಿದ್ಯಾರ್ಥಿಗಳ ಮನಸ್ಸನ್ನ, ಆತ್ಮವನ್ನ, ಅವರ ಭಾವನೆಗಳನ್ನ ಒಂದು ಕ್ರೋಢೀಕರಣ ಮಾಡಲಿಕ್ಕೆ, ಒಂದು ಐಕ್ಯತೆಗೆ ತರಲಿಕ್ಕೆ ಬಹಳಷ್ಟು ಸಹಕಾರಿ ಆಗ್ತದೆ. ಇವತ್ತಿನ ಆಧುನಿಕ ಯುಗದಲ್ಲಿ ಮಕ್ಕಳ ಮನಸ್ಸು ಅನೇಕ ಸಾಮಾಜಿಕ ಜಾಲತಾಣಗಳಿಂದ ವಿಚಲಿತವಾದ ಸಂದರ್ಭದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ನೀಡಲಿಕ್ಕೆ ನಮಗೆ ಯೋಗ ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡ್ತಾ ಇದೆ. ಹಾಗೆ ಪ್ರತಿದಿನ ನಮ್ಮ ಶಾಲೆಯಲ್ಲೂ ಕೂಡ ನಾವುಗಳು ಕಳೆದ 5 ವರ್ಷಗಳಿಂದಲೂ ಸಹ ಯೋಗಕ್ಕೆ ಅದರದ್ದೇ ಆಗಿರತಕ್ಕಂಥ ಒಂದು ತರಗತಿಯನ್ನು ಸಹ ನಾವು ಆಯೋಜನೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಶಾಲೆಗೆ ಬರತಕ್ಕಂಥ ಮಕ್ಕಳಿಗೆ ವಾರದಲ್ಲಿ 3 ತರಗತಿಗಳು ಯೋಗಕ್ಕಾಗಿಯೇ ಮೀಸಲಾಗಿ ಇಟ್ಟಿದ್ದೇವೆ. ಶಾಲೆಯಲ್ಲಿ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇದರಿಂದ ಮಕ್ಕಳು ಕೂಡ ಏನಾಗ್ತಾರೆ, ಕಲಿಕೆಯಲ್ಲಿ ಬಹಳಷ್ಟು ಮುಂದುವರಿಲಿಕ್ಕೂ ಸಹ ಇದಾಗಿದೆ. ಹಾಗೆ ಅವರು ದೈಹಿಕವಾಗಿ, ಮಾನಸಿಕವಾಗಿ ಅವರು ಅದರಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣಲಿಕ್ಕೆ ಯೋಗವು ಸಹ ಬಹಳಷ್ಟು ಇದಾಗಿದೆ. ಹಾಗೆ ಅನೇಕ ನಾವು SLC ಫಲಿತಾಂಶನೇ ಆಗಿರಬಹುದು, 8-9 ತರಗತಿಯ ಫಲಿತಾಂಶಗಳಾಗಿರ್ಬೋದು, ಮಕ್ಕಳನ್ನು ಓದಿನಲ್ಲಿ ಆಸಕ್ತಿ ಮೂಡಿಸ್ಲಿಕ್ಕಾಗಿರ್ಬೋದು, ಮಕ್ಕಳಲ್ಲಿ ಒಂದು ಉತ್ತಮ ರೀತಿಯಾಗಿರ್ತಕ್ಕಂಥ ಒಂದು ಶಾಂತಿಯ ಮನೋಭಾವನೆಗಳನ್ನು ಬಿತ್ತಲಿಕ್ಕೆ ಯೋಗ ಬಹಳಷ್ಟು ಕೂಡ ಏನಾಗಿದೆ, ಸಹಕಾರಿಯಾಗಿದೆ. ಹಾಗೆ ಈ ಯೋಗದಿಂದ ನಮ್ಮ ಶಾಲೆಯಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಮಕ್ಕಳು ಆಗಮಿಸ್ತಾರೆ. ಅವರಲ್ಲಿ ಈ ಯೋಗದ ಮುಖಾಂತರನೂ ಕೂಡ ನಾವು ಐಕ್ಯತೆಯನ್ನು ಕಂಡಿರತಕ್ಕಂಥ ಉದಾಹರಣೆಯೂ ಕೂಡ ಇದೆ. ಹಾಗಾಗಿ ಪ್ರಚಲಿತ ಸಂದರ್ಭದಲ್ಲಿ ನಾನೊಬ್ಬ ಶಿಕ್ಷಕನಾಗಿ ಹೇಳೋದೇನೆಂದರೆ, ಶಾಲೆಗಳಲ್ಲಿ ಯೋಗ ಬಹಳಷ್ಟು ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ಮಗುವನ್ನು ಕಲಿಕೆಯಲ್ಲಿ ಆಸಕ್ತಿಯನ್ನು ಮೂಡಿಸ್ಲಿಕ್ಕೆ ಈ ಯೋಗ ಸಾಕಷ್ಟು ಸಹಕಾರಿಯಾಗುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಕ್ಕಳು ಕೂಡ ತುಂಬ ಆಸಕ್ತಿಯಿಂದ ಇದ್ದಾರೆ, ಅನೇಕ ಆಸನಗಳನ್ನ ಹಾಕ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಆ ಆರೋಗ್ಯದ ಮೇಲೂ ಕೂಡ ಒಂದು ಒಳ್ಳೆಯ ರೀತಿ ಪರಿಣಾಮವನ್ನು ಸಹ ಬೀರಿದೆ. ಅವರ ಆರೋಗ್ಯ ಮತ್ತು ಅವರ ಕಲಿಕೆಯ ಮೇಲೆ, ಆಮೇಲೆ ಕಲಿಕೆಯಲ್ಲೂ ಆಸಕ್ತಿಯನ್ನು ಮೂಡಿಸಲು ಉತ್ತಮ ಮನಸ್ಥಿತಿಯು ಕೂಡ ಅವರಲ್ಲಿ ಮೂಡ್ಬರ್ತಾ ಇದೆ ಅಂತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರಯೋಗಗಳು ನಮ್ಮ ಶಾಲೆಯಲ್ಲಿ ನಡೆದಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಉತ್ತಮವಾಗಿರ್ತಕ್ಕಂಥ ಅಂಕಗಳನ್ನ ಪಡೀಲಿಕ್ಕೆ, ಉತ್ತಮವಾಗಿರ್ತಕ್ಕಂಥ ಆಲೋಚನೆಗಳನ್ನ ಮಾಡಲಿಕ್ಕೆ, ಉತ್ತಮವಾಗಿರ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಹೊಂದಲಿಕ್ಕೆ ಯೋಗ ಬಹಳಷ್ಟು ಸಹಕಾರಿಯಾಗ್ತದೆ. ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ಪ್ರಾಥಮಿಕ ವಿಭಾಗದಿಂದಲೇ ಕೂಡ ಯೋಗವನ್ನು ಅಳವಡಿಸಿ ನಾವು ಸಂಪೂರ್ಣ ರೀತಿಯಾಗಿ ಅಳವಡಿಸ್ಕೊಂಡ್ರೆ ಮಕ್ಕಳು ಶಾಲೆಗೆ ತುಂಬ ಆಕರ್ಷಿತರಾಗ್ತಾರೆ, ಕಲಿಯುಗೂ ಕೂಡ ತುಂಬ ಆಕರ್ಷಿತರಾಗ್ತಾರೆ, ಉತ್ತಮ ವಾತಾವರಣ ಕೂಡ ನಿರ್ಮಾಣ ಆಗ್ತದೆ, ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಲಿ ಬದುಕಲಿಕ್ಕೂ ಕೂಡ ಯೋಗ ಒಂದು ಸಹಕಾರಿಯಾಗಿದೆ.
5: ಯೋಗದ ಬಗ್ಗೆ ಒಳ್ಳೆ ವಿಚಾರಗಳನ್ನ ತಿಳಿಸಿದ್ರಿ ಸರ್. ಯಾಕೆಂತ ಹೇಳಿದ್ರೆ ಇಂದಿನ ವಿದ್ಯಾರ್ಥಿಗಳು ಈ ಯೋಗದಲ್ಲಿ ತೊಡಸ್ಕೊಳ್ಳೋದ್ರಿಂದ, ಯೋಗವನ್ನ ಮಾಡೋದ್ರಿಂದ ಅವರಲ್ಲಿ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸಿದ್ರಿ. ಧನ್ಯವಾದಗಳು ಸರ್.
6: ಥ್ಯಾಂಕ್ ಯು ಮೇಡಮ್.
5: ಕೇಳಿದ್ರಲ್ಲ ಸ್ನೇಹಿತರೆ, ತುಂಗಾ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶಿವಕುಮಾರ್ ಸರ್ ಅವರು ಈ ಯೋಗವನ್ನ ಮಕ್ಕಳು ಮಾಡೋದ್ರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನ ತಿಳಿಸಿದ್ರು. ನಂತರದಲ್ಲಿ ಇದೇ ಶಾಲೆಯ ದೈಹಿಕ ಶಿಕ್ಷಕರಾದಂತಹ ರವಿಕುಮಾರ್ ಸರ್ ಅವರಿದ್ದಾರೆ, ಇವರು ಸಹ ಈ ಯೋಗವನ್ನ ಮಕ್ಕಳಿಗೆಲ್ಲ ಹೇಗೆಲ್ಲ ಮಾಡಿಸ್ತಾರೆ ಅಂತ ಅದರ ಬಗ್ಗೆ ಮಾಹಿತಿ ಹೇಳ್ತಾರೆ, ಕೇಳೋಣ. ಅಷ್ಟೆಲ್ಲೇ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗೋ.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪ

0: ಕುಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
1: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನು ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಶಿವಮೊಗ್ಗದ ತುಂಗ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶಿವಕುಮಾರ್ ಸರ್ ಅವರು ಈ ಯೋಗವನ್ನ ಮಕ್ಕಳಿಗೂ ಕೂಡ ನಮ್ಮ ಶಾಲೆಯಲ್ಲಿ ಹೇಳ್ಕೊಡ್ತೀವಿ, ಅದರಿಂದ ಅವರಿಗೆ ಸಾಕಷ್ಟು ಉಪಯೋಗ ಆಗಿದೆ ಅಂತ ತಿಳಿಸಿದ್ರು. ಈಗ ಅದೇ ಶಾಲೆಯ ದೈಹಿಕ ಶಿಕ್ಷಕರಾದ ರವಿಕುಮಾರ್ ಸರ್ ಅವರು ಇದ್ದಾರೆ. ಇವರು ಈ ಯೋಗ ದಿನಾಚರಣೆ ಕುರಿತು ಈ ಯೋಗದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ ಬನ್ನಿ.
4: ಸರ್, ನಿಮ್ಮ ಶಾಲೆಯ ಮಕ್ಕಳಿಗೆ ವಾರದಲ್ಲಿ ಎಷ್ಟು ದಿನ ಯೋಗ ಹೇಳ್ಕೊಡ್ತೀರಾ ಸರ್? ಆ ಯೋಗ ಕಲಿಯೋದ್ರಿಂದ ಮಕ್ಕಳಿಗೆ ಏನೆಲ್ಲ ಉಪಯೋಗ ಆಗಿದೆ ಸರ್?
5: ಮೇಡಮ್, ಪ್ರತಿ ವಾರ ನಾವು ಶುಕ್ರವಾರ ಲಾಸ್ಟ್ ಪೀರಿಯಡ್ ನಮ್ಮ ಎಲ್ಲ ಮಕ್ಕಳನ್ನ ಮೇಲ್ಗಡೆ ಆಸನವನ್ನು, ಕೆಳ ನಿಂತು ಮಾಡುವ ಆಸನಗಳು, ಕುಳಿತು ಮಾಡುವ ಆಸನಗಳು, ಹಾಗೆಯೇ ಮಾಸ್ಪಿಟಿ ಎಕ್ಸೈಸ್ ಇರುತ್ತೆ ಮೇಡಮ್, ಮತ್ತು ಸೂರ್ಯ ನಮಸ್ಕಾರ ಇರುತ್ತೆ. ಹೀಗೆ ಪ್ರತಿ ವಾರ ಎರಡೆರಡು ಎಕ್ಸೈಸ್ನ ಹೇಳ್ಕೊಡ್ತಾ ಬರ್ತೀವಿ. 40 ನಿಮಿಷ ನಾವು ಮಾಡ್ತೀವಿ. ಅದರ ಜೊತೆಗೆ ಸೂರ್ಯ ನಮಸ್ಕಾರ ಜೊತೆ ಆದ ನಂತರ ಪ್ರಾಣಾಯಾಮ ಇರುತ್ತೆ. ಪ್ರಾಣಾಯಾಮ ಆದ ನಂತರ ಓಂಕಾರ ಇರುತ್ತೆ. ಓಂಕಾರ ಆದಮೇಲೆ ಒಂದೂವರೆ ನಿಮಿಷ ಧ್ಯಾನವನ್ನು ಮಾಡಿಸಿ ಆ ನಂತರ ಮಕ್ಕಳಲ್ಲಿ ನಾವು ಒಳ್ಳೆ ಒಂದು ಅಭಿವೃದ್ಧಿ ಆಗಬೇಕು ಅಂತ ಕೇಳಿಕೊಂಡು ನಾವೆಲ್ಲ ಪ್ರತಿದಿನ ಮಾಡ್ತಾಯಿದ್ದೀವಿ, ವಾರ ವಾರ ಮಾಡ್ತಾಯಿದ್ದೀವಿ ಮೇಡಮ್. ಮೇಡಮ್, ಆರೋಗ್ಯದ ಒಂದು ಮತ್ತು ಹೆಚ್ಚು ದಿನ ಬದುಕಲಿಕ್ಕೆ ಏನಾಗಬೇಕು ಅದನ್ನು, ಮತ್ತು ಜೊತೆಗೆ ಒಂದು ಉದಾಹರಣೆ ಏನಂತ ಹೇಳಿದ್ರೆ ಉಸಿರಾಟದ ಮೇನ್ ಏನಪ್ಪ ಅಂದರೆ ನಿಧಾನದ ಉಸಿರಾಟವನ್ನು ಪ್ರಾಣಾಯಾಮದಲ್ಲಿ ಮಕ್ಕಳು ಮಾಡ್ತಾರೆ ಮೇಡಮ್. ಪ್ರಾಣಾಯಾಮದಲ್ಲಿ ಉಸಿರಾಟ ನಿಧಾನ ಮಾಡೋದ್ರಿಂದ ಒಂದು ಉದಾಹರಣೆ ಏನಪ್ಪ ಅಂತ ಹೇಳಿದ್ರೆ ಆನೆ ಮತ್ತು ಆಮೆ 100 ವರ್ಷ ಬದುಕುತ್ತೆ ಮೇಡಮ್, ನಿಧಾನ ಉಸಿರಾಟ. ಹಾಗಾಗಿ ಒಂದು ಉದಾಹರಣೆ, ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ ಒಂದು 15-20 ವರ್ಷ ಹಸು, ಕರು, ಕುದುರೆ, ಎತ್ತು ಈ ಥರ ಪ್ರಾಣಿಗಳು ಒಂದು 20 ವರ್ಷ ಬದುಕುತ್ತೆ. ಉಸಿರಾಟ ನಿಧಾನ ಯಾವಾಗ ಆಗುತ್ತೆ ಆಗ ಮನುಷ್ಯನಲ್ಲೂ ಅಷ್ಟೇ ಪ್ರಾಣಾಯಾಮ ಮಾಡೋದ್ರಿಂದ ಆಯಸ್ಸು ಹೆಚ್ಚಾಗುತ್ತೆ. ಜೊತೆಗೆ ನಮಗೆ ಜ್ಞಾಪಕ ಶಕ್ತಿ ಇರ್ಬೋದು, ಕೆಲವೊಂದು ಎಲ್ಲದೂ ಸಹ ನಮಗೆ ಅನುಕೂಲ ಆಗ್ತದೆ.
4: ಸರ್, ಮಕ್ಕಳು ಖುಷಿಯಿಂದ ಈ ಯೋಗವನ್ನ ಮಾಡ್ತಾರಾ ಸರ್?
5: ತುಂಬಾ ಖುಷಿಯಿಂದ ಮಾಡ್ತಾರೆ ಮೇಡಮ್. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇತ್ತು, ಇತ್ತೀಚಿನ ತುಂಬಾ ಆಸಕ್ತಿಯಿಂದ ಮಾಡ್ತಾರೆ ಮೇಡಮ್ ನಮ್ಮಲ್ಲಿ ಎಲ್ಲ ಮಕ್ಕಳು.
4: ಧನ್ಯವಾದಗಳು ಸರ್. ಸಾಕಷ್ಟು ವಿಚಾರಗಳನ್ನ ಈ ಯೋಗದ ಬಗ್ಗೆ ನಿಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಹೇಗೆಲ್ಲ ಕಲಿಸ್ತಿದ್ದೀರಾ, ಈ ಯೋಗ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಇದೆ, ಎಲ್ಲ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ಮತ್ತೊಮ್ಮೆ ಧನ್ಯವಾದಗಳು ಸರ್.
5: ಓಕೆ, ಥ್ಯಾಂಕ್ ಯು.
4: ತುಂಗಾ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದಂತಹ ರವಿಕುಮಾರ್ ಸರ್ ಕೂಡ ಈ ಯೋಗವನ್ನು ನಮ್ಮ ಶಾಲೆಯಲ್ಲಿ ಹೇಗೆಲ್ಲ ಮಾಡಿಸ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸಿದರು. ನಂತರದಲ್ಲಿ ಇದೇ ಶಾಲೆಯ ವಿದ್ಯಾರ್ಥಿಗಳು ಸಹ ಮಾತಾಡಿದ್ದಾರೆ. ವಿದ್ಯಾರ್ಥಿಗಳು ಈ ಯೋಗವನ್ನು ಮಾಡೋದ್ರಿಂದ ಅವ್ರಿಗೆ ಏನೆಲ್ಲ ಉಪಯೋಗ ಇದೆ ಅಂತ ಹೇಳಿದ್ದಾರೆ, ಕೇಳೋಣ. ಅಷ್ಟರಲ್ಲೇ ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನಂಜಿಕೊಂಡ ತಾ ಉಣಲಿಲ್ಲ ದಂಡನಾಳವನ್ನ ಬಂಕ್ಯಾಗ ಜೋಕುಮಾರ ಜೋಕುಮಾರ ಜೋಕುಮಾರ ಜೋಕುಮಾರ ದಂಡನಾಳವನ ಬಂಕ್ಯಾಗ ನಮ ದೇವಿ ಹೊಂಬಾಳಿ ಸರವ ಬಗಿಸ್ಯಾಳ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ. ದಿನೇಶ್
3: ರವಿಕುಮಾರ್ ಸರ್ ಅವರು ತಾವು ಮಕ್ಕಳಿಗೆ ಈ ಯೋಗವನ್ನ ಕಲಿಸೋದ್ರಿಂದ ಮಕ್ಕಳಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ಏನೆಲ್ಲ ಉಪಯೋಗ ಆಗಿದೆ, ಈ ಎಲ್ಲ ಮಾಹಿತಿಯನ್ನ ತಿಳಿಸಿದ್ರು. ಈಗ ಅದೇ ಶಾಲೆಯ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಇವರು ಈ ಯೋಗವನ್ನ ಕಲಿಯೋದ್ರಿಂದ ಅವ್ರಿಗೇನೆಲ್ಲ ಉಪಯೋಗ ಆಗಿದೆ ಅಂತ ಹೇಳ್ತಾರೆ, ಕೇಳೋಣ. ಬನ್ನಿ
2: ನಮ್ಮ ಜೊತೆಗೆ. ಇವತ್ತು ತುಂಗಾ ಪ್ರೌಢಶಾಲೆಯಲ್ಲಿ 10ನೇ ತರಗತಿ ಓದ್ತಿರುವಂತ ನಂದಿತಾ ಅವರು ನಮ್ಮ ಜೊತೆಗಿದ್ದಾರೆ. ಈ ಯೋಗವನ್ನ ನಂದಿತಾ ಅವರು ದಿನ ಮಾಡ್ತಾರಂತೆ, ಅದ್ರ ಬಗ್ಗೆ ಅವರೇ ಹೇಳ್ತಾರೆ, ಕೇಳೋಣ. ಬನ್ನಿ ನಂದಿತಾ, ನಿಮ್ಮ ಸ್ಕೂಲಲ್ಲಿ ಯೋಗವನ್ನು ಹೇಳ್ಕೊಡ್ತಾರೆ ಅಂತ ಹೇಳಿದ್ರಲ್ಲ, ನೀವು ಯೋಗವನ್ನು ಮಾಡ್ತೀರಾ, ಅದರಿಂದ ಏನು ಉಪಯೋಗ ಆಗಿದೆ ನಿಮಗೆ?
4: ಯೋಗ ಮಾಡೋದ್ರಿಂದ ಏಕಾಗ್ರತೆ ಹೆಚ್ಚುತ್ತದೆ, ಆರೋಗ್ಯ ವೃದ್ಧಿಸುತ್ತೆ, ಆಮೇಲೆ ಆಯಸ್ಸು ಜಾಸ್ತಿ ಆಗುತ್ತೆ. ಆಮೇಲೆ ಅದರಲ್ಲಿ 3 ಟೈಪ್ಗಳು ಬರುತ್ತೆ, ಪ್ರಾಣಾಯಾಮ ಬರುತ್ತೆ, ಆಮೇಲೆ ಕುಳಿತು ಮಾಡುವ ಆಸನ, ನಿಂತು ಮಾಡುವ ಆಸನ ಎಲ್ಲದೂ ಬರುತ್ತೆ. ಪ್ರಾಣಾಯಾಮ ಮಾಡೋದ್ರಿಂದ ಅದರಲ್ಲಿ ದೀರ್ಘ ಉಸಿರಾಟ, ಎಡಬದಿಯ ಉಸಿರಾಟ, ಬಲಬದಿಯ ಉಸಿರಾಟ ಇದನ್ನು ಮಾಡುವುದರಿಂದ ಆಯಸ್ಸು ಹೆಚ್ಚುತ್ತದೆ. ಅದಕ್ಕೆ ಉದಾಹರಣೆ ಎಂದರೆ ಆನೆ ಮತ್ತು ಆಮೆ ಬರುತ್ತದೆ. ಆನೆ 150 ವರ್ಷ ಬದುಕುತ್ತದೆ, ಆಮೆ 200-300 ವರ್ಷಗಳ ಇದು ಬದುಕುತ್ತೆ. ಆನೆ ಸ್ವಲ್ಪ ಜೋರಾಗಿ ಉಸಿರಾಡುತ್ತೆ, ಆದರೆ ಆಮೆ ನಿಧಾನಕ್ಕೆ ಉಸಿರಾಡುವ ಕಾರಣದಿಂದ ಜಾಸ್ತಿ ದಿವಸ ಬದುಕುತ್ತದೆ. ಆದರೆ ಮನುಷ್ಯ ಆನೆ ಕಡೆನೂ ಅಲ್ಲ, ಆಮೆ ಕಡೆನೂ ಅಲ್ಲ, ಆದರೆ ಆ ಮಧ್ಯೆ ಇದ್ದಾನೆ, 50-60 ವರ್ಷಗಳ ಮಧ್ಯೆ ಇದ್ದಾನೆ. ಹಾಗಾಗಿ ನಾವು ಮಾಡೋದ್ರಿಂದ ಆಯಸ್ಸು ಜಾಸ್ತಿ ಆಗುತ್ತದೆ.
2: ಧನ್ಯವಾದಗಳು ನಂದಿತಾ. ಈ ಯೋಗ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಇದೆ, ಹಾಗೆ ನಮ್ಮ ಆಯುಷನ್ನು ಕೂಡ ಯೋಗ ಮಾಡೋದ್ರಿಂದ ಜಾಸ್ತಿ ಮಾಡ್ಕೊಳ್ಬಹುದು ಅನ್ನುವ ವಿಚಾರವನ್ನ ನೀನು ಕೂಡ ತುಂಬಾ ಚೆನ್ನಾಗಿ ತಿಳ್ಕೊಂಡಿದೀಯಾ. ಮತ್ತೊಮ್ಮೆ ಧನ್ಯವಾದಗಳು.
4: ಥ್ಯಾಂಕ್ ಯು.
2: ವಿದ್ಯಾರ್ಥಿಗಳು ಕೂಡ ಈ ಯೋಗ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ ಏನೆಲ್ಲ ಉಪಯೋಗ ಇದೆ, ಹಾಗೆ ಅವರು ಕೂಡ ತಮ್ಮ ಓದಿನಲ್ಲಿ ಹೆಚ್ಚಿನ ಏಕಾಗ್ರತೆಯನ್ನ ಸಾಧಿಸೋದಕ್ಕೆ, ಮಾನಸಿಕ ಸದೃಢತೆಯನ್ನ ಪಡೆಯೋದಕ್ಕೂ ಕೂಡ ಈ ಯೋಗ ಬಹಳ ಮುಖ್ಯ ಎಂಬುದನ್ನ ಇವತ್ತು ನಾವು ತಿಳ್ಕೊಂಡ್ವಿ. ಕೇಳಿದ್ರ ಸ್ನೇಹಿತರೆ, ನಮ್ಮ ಇಂದಿನ ಜಾನಪದ ಕಾರ್ಯಕ್ರಮದಲ್ಲಿ ವಿಶ್ವ ಯೋಗ ದಿನಾಚರಣೆಯ ಕುರಿತು ಶಿವಮೊಗ್ಗದ ಯೋಗ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದಂತಹ ಡಾಕ್ಟರ್ ಕೆಜಿ ವೆಂಕಟೇಶ್ವರ ಅವರು, ಶಿವಮೊಗ್ಗದ ತುಂಗಾ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಶಿವಕುಮಾರ್ ಸರ್ ಹಾಗೂ ದೈಹಿಕ ಶಿಕ್ಷಕರಾದ ರವಿಕುಮಾರ್ ಸರ್ ಹಾಗೂ ವಿದ್ಯಾರ್ಥಿಗಳು ಈ ಯೋಗ ದಿನಾಚರಣೆಯ ಕುರಿತು ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸಿದರು. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಇದೇ ರೀತಿ ಇನ್ನಷ್ಟು ಕಾರ್ಯಕ್ರಮಗಳೊಂದಿಗೆ ಮತ್ತೆ ಸಿಗೋಣ. ಇದು ಜಾನಪದ ಕಾರ್ಯಕ್ರಮ.
0: ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೇ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ನಾನು
1: ಐ,
0: ನೀನು
2: ಯು,
0: ಕಾಡು
2: ಫಾರೆಸ್ಟ್,
0: ಬೆಟ್ಟ
2: ಮೌಂಟೇನ್,
0: ಹೂ
3: ಫ್ಲವರ್,
0: ಬೆಟ್ಟದ ಹೂ
2: ಮೌಂಟೇನ್ ಫ್ಲವರ್.
0: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
1: ಎಲ್ಲಿ ಇನ್ನೊಂದ್ಸಲ ಹೇಳು.
0: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ.
1: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್,

0: Aude Swami.
1: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
2: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನು ಕಂಡುಕೊಂಡ ರೈತರ ಅನುಭವಗಳು.
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಕೇಳುಗರೆ, ಇದು ಸಾಮಾನ್ಯ ಎಚ್ಚರಿಕೆಯಲ್ಲ. ವಿಶ್ವಸಂಸ್ಥೆ ಇಡೀ ಜಗತ್ತಿಗೆ ನೀಡಿದ ರೆಡ್ ಅಲರ್ಟ್. ಭೂಮಿಯ ಪರಿಸರ ಈಗ ತುರ್ತು ಪರಿಸ್ಥಿತಿಯ ಅಂಚಿನಲ್ಲಿದೆ. ರೇಡಿಯೋ ಶಿವಮೊಗ್ಗದ ವಿಶೇಷ ನೇರ ಪ್ರಸಾರ ಪರಿಸರ ರೆಡ್ ಅಲರ್ಟ್ ಅಳಿವು ಉಳಿವು. ಈ ಗಂಭೀರ ಪರಿಸ್ಥಿತಿಯನ್ನು ಎದುರಿಸುವುದು ಹೇಗೆ, ನಮ್ಮ ಮುಂದಿರುವ ದಾರಿಗಳೇನು, ಈ ಬಗ್ಗೆ ಆಳವಾಗಿ ಚರ್ಚಿಸಿ ಕಾರ್ಯಸಾಧ್ಯವಾದ ಪರಿಹಾರಗಳನ್ನು ನೀಡಲಿದ್ದಾರೆ. ನಾಡಿನ ಶ್ರೇಷ್ಠ ತಜ್ಞರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ. ಪ್ರೊಫೆಸರ್ ಕುಮಾರಸ್ವಾಮಿ ಬಿಎಂ, ಪ್ರೊಫೆಸರ್ ಶ್ರೀಪತಿ ಎಲ್ಕೆ, ಪ್ರೊಫೆಸರ್ ಶೇಖರ್ ಗೌಳೇರ್, ಪ್ರೊಫೆಸರ್ ಚಂದ್ರಶೇಖರ್ ಎಎಸ್, ಡಾಕ್ಟರ್ ನಂದಾ ಮತ್ತು ರೇಡಿಯೋ ಶಿವಮೊಗ್ಗದ ನಿಲಯ ನಿರ್ದೇಶಕರಾದ ಜನಾರ್ದನ್ ಜಿಎಲ್. ಈ ತಜ್ಞರ ತಂಡದೊಂದಿಗೆ ನೀವು ನೇರವಾಗಿ ಮಾತನಾಡಬಹುದು. ನಿಮ್ಮ ಸಂಶಯಗಳನ್ನು ಕೇಳಿ ಮತ್ತು ನಾವು ಏನು ಮಾಡಬೇಕೆಂಬುದು ಅವರಿಂದಲೇ ತಿಳಿಯಿರಿ. ಇದೇ April 2 ಬೆಳಿಗ್ಗೆ 11 ಕರೆ ಮಾಡಲು ಮರೆಯಬೇಡಿ. ನಮ್ಮ ಸಂಖ್ಯೆ 9686096279. ಬನ್ನಿ, ಪರಿಸರ ಉಳಿಸಲು ಒಟ್ಟಾಗಿ ಹೆಜ್ಜೆ ಇಡೋಣ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕೇಳ್ದೆ ಕಣೆ?
1: ರೇಡಿಯೋದಲ್ಲಿ ಕತೆನಾ?
0: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.